ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರ್ ಅವರ ಚಾಮುಂಡೇಶ್ವರಿ ಅಷ್ಟರ ಶತಕೃತಿಗಳನ್ನು ಆಧರಿಸಿದ ಸರಣಿ ಕಾರ್ಯಕ್ರಮ ಕೇಳಿದಿರಿ.

ಸಂಗೀತ ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್ ಹಾಗೂ ವಿದುಷಿ ಎಂಎಸ್ ಶಾ. ನಿರೂಪಣಾ ಸಾಹಿತ್ಯ ಪದ್ಮಾ ಗುರುದತ್. ಧ್ವನಿಗಳು ಗೀತಾ ರಮಾನಂದ್ ಹಾಗೂ ಎಆರ್ ಗೋಪಾಲ್ ನಾಯ್ಕ್. ಸಹಕಾರ ಬಿಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ. ಹಾಡಿದವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ಹಾಗೂ ಡಾಕ್ಟರ್ ಆರ್ ಎನ್ ತಾರಾನಾಥನ್, ಎಂಎಸ್ ವಿದ್ಯಾ ಮತ್ತು ಅಮೃತ ವೆಂಕಟೇಶ್. ಸಿಎನ್ ಚಂದ್ರಶೇಖರ್ ಹಾಗೂ ಮೈಸೂರ್ ಆರ್ ದಯಾಕರ್ ವೈಲಿನ್, ಪುಷ್ಪ ಕಾಶಿನಾಥ್ ಹಾಗೂ ರಾಧಿಕಾ ಭಾಸ್ಕರ್ ವೀಣೆ, ಎಂ ಕೆ ಪ್ರಾಣೇಶ್ ಹಾಗೂ ಎನ್ ಆರ್ ನರಸಿಂಹಮೂರ್ತಿ ಕೊಳಲು, ಎಚ್ ಎಸ್ ಸುಧೀಂದ್ರ ಹಾಗೂ ಆನೂರು ಅನಂತಕೃಷ್ಣ ಶರ್ಮಾ.

0: ವಂದೇ ಮಾತರಂ.
1: ವಂದೇ ಮಾತರ ಸುಜಲ ಸುಫಲ ಮಲಯ ಜ ಶೀತಲ

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 28 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 19 ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ, ವೀರಣ್ಣ ಹುರಕಡ್ಲೆಯವರಿಂದ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:30

0: ಐದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ ಕೇಳುವಿರಿ, 7:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಚ್ ಎನ್ ಶಶಿಧರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಏಷ್ಯನ್ ಗೇಮ್ಸ್ ಮುಖ್ಯಾಂಶಗಳ ಧ್ವನಿಮುದ್ರಣ ಮೂಡಿಬರುತ್ತೆ. 10:15 ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 10:30 ಪರಿಸರ ಮತ್ತು ಹವಾಮಾನ ಬದಲಾವಣೆ 2026 ಸಮಾರಂಭದಲ್ಲಿ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 12:05 ವನಿತಾ ವಿಹಾರ, ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು, ಈ ಕುರಿತು ಭಾಷಣ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿ ಕೆ ಸಂದೀಪ್ ಅವರೊಂದಿಗೆ ಸಂದರ್ಶನವಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 2:40 ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಕನ್ನಡ ಕವಿವರಿಯರ ಭಾವಗೀತೆಗಳು, ಪ್ರಸ್ತುತಿ ಗಾನ ಸಂಭ್ರಮದ ಚಿಣ್ಣರು. ಇನ್ನು 6:30 ವಿಜ್ಞಾನದ ಮುನ್ನಡೆ, ಕ್ಷಮಾವಿಯವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕಿಚನ್ ಗಾರ್ಡನ್ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. 9:30 ಯುವವಾಣಿಯಲ್ಲಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ, ಅನಿಕೇತ್ ಉಳ್ಪ ಕೆರೆಮನೆಯವರಿಂದ ಭಾಷಣ, ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಕುರಿತು. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರ. ಎಸ್ ಹರಿಕುಮಾರ್ ಅವರಿಂದ ವೈಲಿನ್ ವಾದನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
1: This is Akashwani. The news read by Tanvi Khurana. Prime Minister Narendra Modi will distribute more than 51,000 appointment letters to newly recruited youth in various government departments and organizations at the 20th Rozgar Mela today through video conferencing. Mr. Modi will also address the gathering on this occasion. This Rozgar Mela will be held at 45 locations across the country. The newly appointment candidates will be joining various ministries and departments of the Government of India, including Department of Revenue, Ministry of Railways, Ministry of Home Affairs, Ministry of Health and Family Welfare, Department of Financial Services, Ministry of Defence, among others. Prime Minister Narendra Modi will inaugurate the International Conference on the Future of Environment and Climate Dynamics today in New Delhi. The two-day conference is being organized by the National Green Tribunal. It will bring together environmental experts, judges of the Supreme Court and High Court, and district court judges. Secretaries of various ministries and senior government officials will also participate in this event. Representatives from state judicial

ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕದಲ್ಲಿ ಪುರಂದರದಾಸರ ದೇವರ ನಾಮಗಳನ್ನು ಕೇಳೋಣ. ಮೊದಲಿಗೆ ವಾಣಿಶ್ರೀ ಪಲ್ಲತಡ್ಕ ಅವರು ಹಾಡಿರುವ ದೇವರ ನಾಮಗಳು ಕೇಳಿ. ಧೂಪಾರತಿಯ ನೋಡುವ ಬನ್ನಿ.

ವಾಣಿಶ್ರೀ ಪಲ್ಲತಡ್ಕ ಅವರ ಧ್ವನಿಯಲ್ಲಿ ಪುರಂದ್ರದಾಸರ ದೇವರ ನಾಮಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಕೃತಿ ಕೇಳಿ, ಪಾಲಿಸೆಮ್ಮ ಮುದ್ದು ಸಾರದೆ.

ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮವೊಂದನ್ನು. ಏಳು ಹನುಮಂತ ಎಷ್ಟು ನಿದ್ರೆ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಪುರಂದರದಾಸರ ದೇವರ ನಾಮಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕೇಳಿ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ.
2: ಸಂಸಾರದಲ್ಲಿ ಸಾಮರಸ್ಯ. ನಮ್ಮ ಭಾರತದ ಪುಣ್ಯಭೂಮಿಯು ಭವ್ಯ ಪರಂಪರೆಯನ್ನೊಳಗೊಂಡ ಪವಿತ್ರ ದೇಶ. ಈ ಭೂಮಿಗೆ ಪಾವಿತ್ರತೆಯನ್ನು ತಂದುಕೊಟ್ಟವರು ನಮ್ಮ ಭಾರತಾಂಬೆಯ ಪುಣ್ಯಭೂಮಿಯ ಗರ್ಭದಲ್ಲಿ ಹುಟ್ಟಿದ ಪಾವನೆಯರಾದ ಗಂಗಾ ಯಮುನಾ ಸರಸ್ವತಿಯರಂತೆ ದೇಶದ ಮಾನನೀಯರು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಜನಿಸಿರುವ ಸ್ತ್ರೀ ಪುರುಷರ ಆಚಾರ ವಿಚಾರಗಳು ವಿವಿಧ ವಿಧವಾಗಿರುವವು. ಆದರೆ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯೇ ಬೇರೆ. ಪುರಾತನ ಕಾಲದಿಂದಲೂ ಪುರಾಣ ಪುಣ್ಯ ಚರಿತ್ರೆಗಳಲ್ಲಿ ಅಮರರಾಗಿ ಉಳಿದಿರುವರೆಂದರೆ ಅರುಂಧತಿ, ಅನುಸೂಯ, ದಮಯಂತಿ, ಚಂದ್ರಮತಿ ಇವರೆಲ್ಲರೂ ಸಂಸಾರದಲ್ಲಿದ್ದು ಸದ್ಗತಿಯನ್ನು ಹೊಂದಿದವರು. ಕರ್ನಾಟಕದಲ್ಲಿ ಶಿವಶರಣರು ಜನಿಸಿ ದಿವ್ಯ ಶಿವಪಥವನ್ನುದ್ಧರಿಸಲು ಬಂದವರಲ್ಲಿ ಒಬ್ಬರಾದ ಪ್ರಮಥ ವಚನಕಾರರ ಶ್ರೀ ಜೇಡರ ದಾಸಿಮಯ್ಯ ಅವರಲ್ಲಿರುವ ಆಡಂಬರವಿಲ್ಲದ ಜೀವನ ನಡೆಸುತ್ತಿದ್ದರು. ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಹಿರಿದಿಪ್ಪ ರಾಜ್ಯವನ್ನಿತ್ತ

0: ಒಡೆವಲ್ಲೇ ನಿಮ್ಮ ಶರಣರ ಸೂಳುಡಿಯ ಒಂದು ಅರಗಳಿಗೆ ಇತ್ತೊಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬ ವಚನದಂತೆ ಬಾಳಿ ಬದುಕಿದವರು. ಅವರ ಹೆಂಡತಿ ಹೆಸರು ದುಗ್ಗಳೆ. ಇಬ್ಬರು ಹಾಲು ಜೇನಿನಂತೆ ಜೀವನ ಸಾಗಿಸಿದವರು. ಅವರ ಜೀವನ ಘಟ್ಟದಲ್ಲಿ ಒಂದು ಘಟನೆ ನಡೆಯಿತು. ಅದೇ ಊರಿನಲ್ಲಿ ಇಬ್ಬರು ಸ್ನೇಹಿತರು, ಇಬ್ಬರಲ್ಲಿ ಒಬ್ಬನು ಸಂಸಾರ ಹೆಚ್ಚು ಅನ್ನುವನು, ಇನ್ನೊಬ್ಬ ಸನ್ಯಾಸ ಹೆಚ್ಚು ಎಂದು ವಾದಿಸುತ್ತಿರುವರು. ತಮ್ಮೊಳಗೆ ತಾವೇ ಉತ್ತರ ಕಂಡುಕೊಳ್ಳದೆ ತಜಿವಿಜಿಗೊಂಡರು. ಅವರಲ್ಲಿ ಒಬ್ಬ ಸ್ನೇಹಿತ, ಇದನ್ನು ಶರಣರಾದ ದಾಸಿಮಯ್ಯನವರಲ್ಲಿಗೆ ಹೋಗಿ ಕೇಳೋಣ, ಆಗಲಾದರೂ ಇಬ್ಬರಿಗೆ ಸಮರ್ಪಕ ಉತ್ತರ ಸಿಗುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡು ಒಂದು ದಿನ ಅವರ ಮನೆಗೆ ಬಂದರು. ದಾಸಿಮಯ್ಯನವರು ಅತಿಥಿಗಳಾಗಿ ಬಂದರೆಂದು ಅವರನ್ನು ಆಧರಿಸಿ ಸತ್ಕರಿಸಿ ಉಚಿತ ಆಸನದಲ್ಲಿ ಕುಳ್ಳರಿಸಿದರು. ದಾಸಿಮಯ್ಯನವರು ಮಗ್ಗ ನೇಯುತ್ತಾ ಮಗ್ಗದ ಕುಣಿಯಲ್ಲಿ ಕುಳಿತರು. ಪಕ್ಕದಲ್ಲಿ ಹೆಂಡತಿ ದುಗ್ಗಳೆ ತನ್ನ ಪತಿಯ ನೇಕಾರಿಕೆಗೆ ಸಹಾಯವಾಗಬೇಕೆಂದು ಸೀರೆಯ ದಡೆಯ ಸಲಿಗೆಯನ್ನು ಬಿಡಿಸುತ್ತಾ ಕುಳಿತಿದ್ದಳು. ಕುಶಲೋಪರಿ ವಿಚಾರಿಸಿಕೊಂಡು ಮಾತನಾಡುತ್ತಾ ಕುಳಿತರು. ಸ್ನೇಹಿತರಿಬ್ಬರು ದಾಸಿಮಯ್ಯರನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಿದರು. ಶರಣರೇ, ನಮಗೊಂದು ಸಂದೇಹ ಕಾಡುತ್ತದೆ. ಅದರ ಪರಿಹಾರಾರ್ಥವಾಗಿ ತಮ್ಮಿಂದ ಉತ್ತರ ಸಿಗಬಹುದು ಎಂಬ ಭರವಸೆಯಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಆಗ ದಾಸಿಮಯ್ಯರು ಏನು ನಿಮ್ಮ ಪ್ರಶ್ನೆ ಎಂದಾಗ ಅವರು ಕೇಳಿದರು, ಜೀವನದಲ್ಲಿ ಸಂಸಾರ ಮೇಲೋ ಅಥವಾ ಸನ್ಯಾಸ ಮೇಲೋ ಎಂದು ಕೇಳಿದರು. ಆಗ ಶರಣರು ತಮ್ಮ ಹತ್ತಿರ ಕರೆದು ಕುಳ್ಳರಿಸಿಕೊಂಡರು ಅವರಿಬ್ಬರನ್ನು. ಹೀಗೆ ಸ್ವಲ್ಪ ಸಮಯ ಕಳೆಯಿತು. ಶರಣರು ತಮ್ಮ ಹೆಂಡತಿಯಾದ ದುಗ್ಗಳೆಯನ್ನು ಕರೆದು, ಶೆರಗಿನಲ್ಲಿ ಎಳೆ ಕಳೆದಿದೆ, ಅದನ್ನು ಹುಡುಕಲು ನನಗೆ ಕಾಣಿಸಲಲ್ಲದು, ದೀಪ ಹಚ್ಚಿಕೊಡುಬಾ ಎಂದು ಹೆಂಡತಿಗೆ ಹೇಳಿದರು. ತಕ್ಷಣವೇ ಹೆಂಡತಿ ಒಳಗೆ ಹೋಗಿ ಚಿಮಣಿ ದೀಪವನ್ನು ಹಚ್ಚಿಕೊಂಡು ಬಂದು ಗಂಡನಿಗೆ ಕೊಟ್ಟಳು. ಆಗ ಮಧ್ಯಾಹ್ನ 1 ಗಂಟೆಯಾಗಿತ್ತು. ಅತಿಥಿಗಳಾಗಿ ಬಂದವರು ತಮ್ಮ ತಮ್ಮಳಿಗೆ ಏನಿದು, ಮಧ್ಯಾಹ್ನದ ಬಿಸಿಲು ಇಷ್ಟಿದ್ದರೂ ದೀಪ ಹಚ್ಚಿಕೊಡು ಎಂದರಲ್ಲ ಎಂದು ಗುಣಗುತ್ತಿದ್ದಾಗ ಹಾಗೆ ದೀಪವನ್ನು ದುಗ್ಗಳೆ ಕೈಯಲ್ಲಿ ಹಿಡಿದುಕೊಂಡು ಸೀರೆ ಶೆರಗಿನ ಎಳೆ ತುಂಬಲು ಸಹಾಯಕಳಾಗಿ ಕುಳಿತಿದ್ದಳು. ಆಗ ಮಧ್ಯಾಹ್ನ ಆಗಿದ್ದರಿಂದ ದಾಸಿಮಯ್ಯಗಳು ಹೆಂಡತಿಗೆ ಹೇಳಿದರು, ಏನೇ ಊಟದ ಸಮಯ, ಅತಿಥಿಗಳಿಗೂ ನಮಗೂ ಊಟಕ್ಕೆ ಬಡಿಸು ಎಂದರು. ಆಗ ದುಮ್ಮೆವ ಪಂಕ್ತಿ ಚಾಪಿ ಹಾಕಿ ಮೂವರಿಗೆ ಊಟಕ್ಕೆ ಅಣಿ ಮಾಡಿದಳು. ಮೂವರು ಊಟಕ್ಕೆ ಕುಳಿತರು. ಮೂವರಿಗೂ ತಟ್ಟೆಯಲ್ಲಿ ಅಂಬಲಿಯನ್ನು ಬಡಿಸಿದಳು. ಇನ್ನು ಸಾರು ತಂದಿರಲಿಲ್ಲ. ಆಗ ದಾಸಿಮಯ್ಯನವರು ಹೆಂಡತಿಯನ್ನು ಕರೆದು, ಏನೇ ಅಂಬಲಿಯು ಬಹಳ ಬಿಸಿಯಾಗಿದೆ, ಭೀಷಣಿಕೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ ಕ್ಷಣ 3 ಭೀಷಣಿಕೆಗಳನ್ನು ತಂದು ಕೊಟ್ಟರು. ಭೀಷಣಿಕೆಯಿಂದ ಶರಣರು ಗಾಳಿ ಹಾಕುತ್ತಿದ್ದರು. ಏನು ಬಿಸಿ ಇದೆ ಅನ್ನುತ್ತಲೇ ದುಗ್ಗಳೆ ಮಜ್ಜಿಗೆಯ ತಂದು ಬಡಿಸಿದಳು. ಆಗ ಗಾಳಿ ಬೀಸುವುದನ್ನು ಕಂಡು ಆ ಇಬ್ಬರು ಸ್ನೇಹಿತರು ಆಶ್ಚರ್ಯದಿಂದ, ಏನು ಶರಣರೇ, ಇದು ಅಂಬಲಿ ತಣ್ಣಗೆ ಇದೆ, ನಿನ್ನೆ ಮಾಡಿದ್ದಿರಬಹುದು, ಆದರೂ ಗಾಳಿ ಬೀಸುತ್ತಿರಲ್ಲ, ಏನಿದು ಮರ್ಮ, ನೇಯುವಾಗ ಮಧ್ಯಾಹ್ನದ ಬಿಸಿಲು ಒಳ್ಳೆಯ ಬೆಳಕು ಇತ್ತು, ಚಿಮಣಿ ಹಚ್ಚಿಕೊಂಡು ನೇಯ್ದಿರಿ ಎಂದು ಕೇಳಿದರು. ಆಗ ದಾಸಿಮಯ್ಯ ಶರಣರು, ಸಂಸಾರದಲ್ಲಿ ಇದರಂತೆ ಸಾಮರಸ್ಯ ಇದ್ದರೆ ಸಂಸಾರವೇ ಲೇಸು, ಸಾಮರಸ್ಯ ಇರದಿದ್ದರೆ ಸನ್ಯಾಸವೇ ಲೇಸು ಎಂದಾಗ ಇಬ್ಬರು ಮನಸೋತು ಶರಣರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಶೀರ್ವಾದವನ್ನು ಪಡೆದರು.
1: ಇದುವರೆಗೆ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಸಮಯ 6:35:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
3: ಕನ್ನಡ ರತ್ನ ಭಂಡಾರ. ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಬಾಬು ಕೋಡಿ ವೆಂಕಟರಮಣ ಕಾರಂತ ರಂಗಭೂಮಿಯ ಸಂಚಲನ, ರಂಗಕರ್ಮಿಗಳಿಗೆ ಸ್ಫೂರ್ತಿ, ಪ್ರಯೋಗಗಳ ಹರಿಕಾರ, ಚಿಂತಕ, ಕಲಾವಿದ, ಕಥೆಗಾರ, ನಾಟಕಕಾರ, ಸಂಯೋಜಕ, ಪ್ಯಾರಲಲ್ ಸಿನಿಮಾಗಳ ಪ್ರವರ್ತಕ, ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದರು, ಆಮೇಲೆ ಅದರ ನಿರ್ದೇಶಕರೂ ಆದರು. ನಾಟಕದಲ್ಲಿ ದಾಸರ ಪದಗಳು, ಇದರ ವಿಶಿಷ್ಟ ಗಾನವನ್ನು ತಂದರು, ಯಕ್ಷಗಾನವನ್ನು ಬಳಸಿದರು. 1974 ಬೆನಕ ನಾಟಕ ತಂಡ ಕಟ್ಟಿದರು. ಭಾರತೀಯ ರಂಗಭೂಮಿಗೆ ಕಾರಂತರ ಕೊಡುಗೆ ಅಪಾರ. ಈ ದಿನ ಕನ್ನಡ ರತ್ನ ಭಂಡಾರದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ.
4: ನನಗೆ ರಂಗಭೂಮಿ ಒಂದು ಸಂಸ್ಕಾರವಾಗಿ ಬೆಳೆದು ಬಂದಿದೆ. 3 ತರಗತಿಯಲ್ಲಿದ್ದಾಗಲೇ ನಾನು ಪುಟ್ಟಪ್ಪನವರ ನನ್ನ ಗೋಪಾಲ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೂ ಕೂಡ ಸ್ಕೂಲ್ನಲ್ಲಿ ನಾನೇ ಒಂದು ಪ್ರಮುಖ ಪಾತ್ರನೆಲ್ಲ ನಾಟಕಗಳು ವಹಿಸ್ಕೋತೀನಿ.

0: ಇದ್ದೆ. ಆ ಕಾಲದಲ್ಲಿ ಇದು ಸಾಮಾನ್ಯ ವಿಷಯ ಆಗಿತ್ತು ದಕ್ಷಿಣ ಕನ್ನಡದಲ್ಲಿ. ಏನಾದ್ರೂ ಆದ್ರೆ ಇದ್ದಕ್ಕಿದ್ದಕ್ಕೆ ಹೇಳ್ದು ಓಡಿ ಹೋಗೋದು ಅಂತ. ಆ ಮನೆ ಬಿಟ್ಟು ಓಡಿ ಹೋಗೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ನನಗೆ ಆಗ ಕಂಪನಿ ಸಿಗುತ್ತೆ, ಕಂಪನಿ ಕೆಲಸ ಸಿಗುತ್ತೆ, ಕಂಪನಿ ಕೆಲಸ ಮಾಡಬೇಕು ಎಂಬ ಅಷ್ಟು ಇರಲಿಲ್ಲ. ಆದ್ರೆ ನಾಟಕಗಳನ್ನ ಮೊದಲಿಂದ ನೋಡ್ತಿದ್ದೆ. ಅದು ನಾನಿಲ್ಲ, ನನ್ನ ತಂದೆಯವರಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ರಿಗೂ ನಾಟಕದ ಹುಚ್ಚಿತ್ತು. ಅಲ್ಲದೆ ಗುಬ್ಬಿ ಕಂಪನಿ ನಾಟಕಗಳನ್ನು ನಾನು ಮಂಗಳೂರಿಗೆ ಬಂದಾಗ, ಕ್ಯಾಂಪ್ ಬಂದಾಗ, ಅವರ ಕೃಷ್ಣಲೀಲೆ, ಕೃಷ್ಣ ಗಾರುಡಿ, ಚಲಿತ ದುನಿಯಾ ಈ ಮೂರು ನಾಟಕಗಳನ್ನು ನೋಡಿದ್ದೆ. ಆದ್ರೆ ಮೈಸೂರಿಗೆ ನಾನು ಮಂಗಳೂರು ಉಡುಪಿಯಿಂದ ಓಡಿ ಬಂದಾಗ ಅಥವಾ ಮಂಗಳೂರಿಂದ ಓಡಿ ಬಂದಾಗ ನನಗೆ ಇದು ಗುಬ್ಬಿ ಕಂಪನಿ ಇರುತ್ತದೆ ಗೊತ್ತಿರಲಿಲ್ಲ. ಅದು ಬಹುಶಃ ಗುಬ್ಬಿ ಕಂಪನಿ ಇಲ್ಲದೆ ಹೋಗಿದ್ರೆ ನಾನು ಹೋಟೆಲ್ಗೆ ಸೇರ್ಕೊಂಡು ಹೋಟೆಲ್ ಮಾಣಿಯಾಗಿರ್ತಿದ್ದೆ ನಾನು. ಬಟ್ ಬಂದ ಕೂಡಲೇ ಇಲ್ಲಿ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ನನ್ನ ಶಾರೀರ ಚೆನ್ನಾಗಿತ್ತು ಅಂತಂದ್ರು, ನನಗೆ ಶಾರೀರ ಶಬ್ದ ಕೂಡ ಆಗ ಹೊಸ್ತು. ಶಾರೀರ ಚೆನ್ನಾಗಿದ್ರಿಂದ ನನಗೆ ಬೇಗ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಕೃಷ್ಣಲೀಲೆ ನಾಟಕದಲ್ಲಿ ನನಗೆ ಕೃಷ್ಣನ ಪಾತ್ರವೂ ಸಿಕ್ತು. ಮುಂದೆ ಅಲ್ಲಿ ಭಕ್ತಿ, ಕೆಲವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲೂ ವಿಶೇಷವಾಗಿ ಮಾರ್ಕಂಡೆ ಇಂಥ ಪಾತ್ರಗಳು ಸಿಕ್ಕಿದ್ವು. ಮಂಗಳೂರಿನ ಹುಡುಗರು ಅಂದ್ರೆ ಸ್ವಲ್ಪ ಕೆಂಪು ಕೆಂಪು ಇರ್ತಾರೆ ಅಂತ ಹೇಳಿ ಹೆಣ್ಣು ಪಾತ್ರಗಳು ಸಿಕ್ತಿದ್ವು. ನನಗೆ ಬೇಕಾದಷ್ಟು ಹೆಣ್ಣು ಪಾತ್ರಗಳು ಸಿಕ್ಕಿದ್ವು. ಅಲ್ಲಿ ವಿಶೇಷವಾಗಿ ಕೃಷ್ಣಲೀಲೆಯಲ್ಲಿ ಪ್ರಥಮ ದೃಶ್ಯದಲ್ಲಿ ದೇವಕಿ ಆಗಿಬಿಟ್ಟು ಕೊನೆ ದೃಶ್ಯದಲ್ಲಿ ಕೃಷ್ಣನ ಆಗ್ತಿದ್ದ. ಅಂದ್ರೆ ತಾಯಿ ಮಗ ಎರಡು ಪಾತ್ರವನ್ನು ವಹಿಸಿಕೊಂಡ ಅವಕಾಶ. ಒಂದು ನನ್ನ ಜೊತೆಯಲ್ಲಿ ಇದ್ದವರು ರಾಜಕುಮಾರರು, ನಾನು ಕೃಷ್ಣ ಮಾಡುವಾಗ ಬಲರಾಮ ಮಾಡ್ತಿದ್ರು. ಅಲ್ಲದೆ ಅದಲ್ಲದೆ ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಇಂಥವರು, ರಾಘವೇಂದ್ರ ರಾಯರು, ಶ್ರೀಕಂಠ ಮೂರ್ತಿ, ಮಹಾಬಲ ರಾಯರು ಇಂಥ ತುಂಬಾ ಜನ ಇದ್ರು. ಹೇಗೋ ಅಪ್ಪಿತಪ್ಪಿ ನಾನು ಮೈಸೂರಿಗೆ ಬಂದಾಗ ಅಲ್ಲಿ ಗುಬ್ಬಿ ಕಂಪನಿ ಇತ್ತು. ಗುಬ್ಬಿ ಕಂಪನಿ ಸೇರಿಲ್ಲ, 6 ವರ್ಷ ಅಲ್ಲಿ ಇದ್ದೆ. 6 ವರ್ಷ ಆದ್ಮೇಲೆ ಅದು ಏನು ಅನಿಸ್ತು, ಯಾಕೆಂದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನಿಸಿದಾಗ ನನಗೆ ಹಿಂದಿ ಸುಲಭ ಅನಿಸ್ತು. ಹಾಗೆ ಹಿಂದಿ ಪ್ರಚಾರಕನಾದೆ. ಹಿಂದಿ ಪ್ರಚಾರಕನಾದ್ಮೇಲೆ ಹಿಂದಿಯಲ್ಲಿ ಕೂಡ ಹಿಂದಿ ಪ್ರಚಾರಕನಾದ್ರೆ ಸಾಲದು, ಆ ಭಾಷೆ ಮೇಲೆ ಒಂದು ರೀತಿಯಲ್ಲಿ ಹತೋಟಿ ಬರಬೇಕು ಎಂಬ ದೃಷ್ಟಿಯಿಂದ ನಾನು ಬನಾರಸ್ಗೆ ಹೋದೆ. ಅಲ್ಲಿ 4 ವರ್ಷ ಇದ್ದೆ. ಅಲ್ಲಿ ಹಿಂದಿಯಲ್ಲಿ ಎಂ ಎ ಮತ್ತು ರಿಸರ್ಚ್ ಮಾಡಿದೆ. ಆದ್ರೆ ಈ ಮಧ್ಯದಲ್ಲಿ ನಾನು ಒಬ್ಬ ವೃತ್ತಿ ರಂಗಭೂಮಿಯಲ್ಲಿ ನಿರತನಾದಂತ ವ್ಯಕ್ತಿ ಮತ್ತೆ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡೆ. ಇಂತಹ ಏರುಪೇರುಗಳು ತುಂಬಾ ಆಗಿವೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಲಿಬೇಕೆಂಬ ಆಸೆಯಿಂದಾಗಿ 1960ರಿಂದ 3 ವರ್ಷ ಡೆಲ್ಲಿಯಲ್ಲಿ ರಾಷ್ಟ್ರನಾಟ್ಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದೆ. ಹಿರಿಯರಲ್ಲಿ ಶಿವಾನಂದರು ಮತ್ತೆ ಇಲ್ಲಿಯ ಭದ್ರಾವತಿಯರೊಬ್ರು ಲೀಲಾವತಿ ಅಂತಿದ್ರು. ಅದಾದ್ಮೇಲೆ ಮತ್ತೆ ರಂಗಭೂಮಿಯಲ್ಲಿ ಅದನ್ನ ಅವಲಂಬಿಸಿಕೊಂಡು ಬದುಕೋದು ಕಷ್ಟ ಅಂತ ತಿಳಿದು ನಾನು ಅಧ್ಯಾಪಕನಾಗಿ ಅಲ್ಲಿಯ ದೆಲ್ಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ಅಲ್ಲೂ ಕೂಡ ನಾಟಕವನ್ನು ಬಿಡಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ನನ್ನ ನಾಟಕಗಳು ತುಂಬಾ ಮಾಡಿಸ್ ಅಲ್ಲಿ ಒಂದು ರೆಪರ್ಟರಿ ಆಗ್ತಾನೆ ನನ್ನ ಸಮಯದಲ್ಲಿ ಪ್ರಾರಂಭವಾಯಿತು. ಅದನ್ನ ನನ್ನ ಹಿಂದಿನ ಡೈರೆಕ್ಟರ್ ಆದ ಅಲ್ಕಾಜಿಯವರು ಅದರ ರೂಪರೇಷೆಗಳನ್ನು ಹಾಕಿದ್ರು. ಆದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ಕು. ಅದಾದ್ಮೇಲೆ 4 ವರ್ಷ ಆದ್ಮೇಲೆ ಎಲ್ಲಿ ನಾಟಕ ಥಿಯೇಟರ್ ಇದೆಯೋ ಅಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ಅಲ್ಲ. ಎಲ್ಲಿ ಇಲ್ಲೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿದಾಗ ಅದು ನನಗೆ ಭೂಪಾಲ ಅನುವು ಮಾಡಿಕೊಟ್ಟು. ಭೂಪಾಲದಲ್ಲಿ ಭಾರತ ಭವನ, ಅಲ್ಲಿ 4 ವಿಭಾಗಗಳಿವೆ. ಒಂದು ಚಿತ್ರಕಲೆ, ಇನ್ನೊಂದು ವಾಗರ್ಥ ಅಂದ್ರೆ ಕವಿತೆ, ಮೂರನೇದು ಸಂಗೀತ, 4ನೇದು ರಂಗಭೂಮಿ. ಅಲ್ಲಿ ರಂಗಭೂಮಿಯಲ್ಲಿ ಒಂದು ಈಗಲೇ 5 ವರ್ಷ ಮುಗಿತಾ ಬಂತು. ಆ 5 ವರ್ಷ ನಾನು ಇದನ್ನು ಒತ್ತಿಯಾಗಿ ಹೇಳ್ತೀನಿ ಅಂತಂದ್ರೆ ಯಾವಾಗಲೂ ಎಲ್ಲಿ ಯಾವುದೇ ಜಾಗದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಇರಬಾರ್ದು ಎಂಬ ಒಂದು ಬಂಧನೆಗೆ ನನ್ನನ್ನು ನಾನೇ ಒಳಪಡಿಸಿಕೊಂಡಿದ್ದೆ. ಮಕ್ಕಳನಾಟ ಜೊತೆಯಲ್ಲೇನೆ ನಮ್ಮ ರಾಷ್ಟ್ರನಾಟ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಶಾಂತರ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದಲ್ಲಾದ್ಮೇಲೆ ಮತ್ತೆ ನಾನು ಫಿಲ್ಮ್ ಮಾಡಬೇಕು ಅಂತ ಹೇಳಿ ಈ ಕಡೆ ಕರ್ನಾಟಕ ಕಡೆ ಬಂದೆ. ಆದರೆ ಇಲ್ಲಿ ಬೇಗ ಫಿಲ್ಮ್ ಶುರುವಾಗಲಿಲ್ಲ. ಆದರೆ ವಂಶವೃಕ್ಷ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ತಡವೆ ಆಯಿತು ಅಂತ ಹೇಳ್ಬೋದು. ಆಗ ತರಾತೂರಿಲಿ ತುಂಬ ನಾಟಕಗಳನ್ನ ಇಲ್ಲಿ ಮಾಡಬೇಕಾಗಿ ಬಂತು. ಅದಾದ್ಮೇಲೆ ಚಿತ್ರಗಳನ್ನೆಲ್ಲ ಮಾಡಿ ಚಿತ್ರದ ಜೊತೆಯಲ್ಲಿ ನಾಟಕನೂ ಎರಡನ್ನು ಹೊಂದಿಸ್ಕೊಂಡು ಕೆಲಸ ಮಾಡ್ತಿದ್ದಾಗ ಮತ್ತೆ ರಾಷ್ಟ್ರನಾಟ್ಯ ವಿದ್ಯಾಲಯಕ್ಕೆ ಹೋಗೋ ಸಂದರ್ಭ ಬಂತು. ಆಗ ನಾನು ವಿದ್ಯಾರ್ಥಿಯಾಗಿ ಅಲ್ಲ, ಅಲ್ಲಿ ನಿರ್ದೇಶಕನಾಗಿ. ಆದ್ರೆ ನನಗೆ ಅನಿಸ್ತದೆ 4-5 ವರ್ಷ ಇದ್ದೆ ಆ ನಿರ್ದೇಶಕನಾಗಿದ್ದಾಗ ಬಹುಶಃ ವಿದ್ಯಾರ್ಥಿಗಳಿಂದ ನಾನೇ ಹೆಚ್ಚು ಕಲಿತೆ ಏನೋ ಅಂತ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಎಚ್ ಆರ್ ಲೀಲಾವತಿಯವರು ಹಾಡಿರುವ ಈ ಒಂದು ಗೀತೆಯನ್ನು, ಭುವನ ಮೋಹಿನಿ ಭಾರತ ಮಾತಾ.

ವೃಂದಗಾನದಲ್ಲಿ ಮತ್ತೊಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ರಚನೆ ಎನ್ ಪೂರ್ಣಿಮಾ ಅವರದು. ಎನ್ನ ಪೊರೆವ ಭೂಮಿ ಇದುವೇ ಭಾರತ ದೇಶವೋ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ಬಾಳೆಯಲ್ಲಿ ಅಂಗಾಂಶ ಸಸಿಗಳನ್ನು ಜುಲೈ ತಿಂಗಳಲ್ಲಿ ನಾಟಿ ಮಾಡುವವರು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 40 ಟನ್ ಪ್ರತಿ ಹೆಕ್ಟೇರ್ಗೆ ಹಾಕಬೇಕು. ಸಸಿ ನಾಟಿ ಮಾಡಿದ 35 ದಿನಗಳ ನಂತರ 20, 25, 25 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಗಿಡಕ್ಕೆ ಕೊಡಬೇಕು. ನಂತರ ಪ್ರತಿ 35 ದಿನಕ್ಕೊಮ್ಮೆ ಅಂದರೆ 75, 105, 140 ಹಾಗೂ 175 ದಿನಗಳಲ್ಲಿ 45, 20, 55 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಗಿಡಕ್ಕೆ ಕೊಡುತ್ತಾ ಹೋಗಬೇಕು. ಇದಲ್ಲದೆ ಹೂ ಬಿಡುವ ಸಮಯದಲ್ಲಿ 55 ಗ್ರಾಂ ಪೊಟ್ಯಾಷನ್ನು ಹೆಚ್ಚಿಗೆ ಪ್ರತಿ ಗಿಡಕ್ಕೆ ಕೊಡೋದ್ರಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ತಾಯಿಗಿಡ ಹೂ ಬಿಡುವ ಸಮಯದವರೆಗೂ ಪಕ್ಕದಲ್ಲಿ ಬರುವ ಎಲ್ಲ ಮರಿ ಸಸಿಗಳನ್ನು, ಕಂದುಗಳನ್ನು ತೆಗೆಯುತ್ತಿರಬೇಕು. ಗೊನೆ ಬಂದ ನಂತರ ಬಾಳೆಗಿಡ ಗಾಳಿಯ ಹೊಡೆತದಿಂದ ಮತ್ತು ಗೊನೆಯ ಭಾರದಿಂದ ಕೆಳಗೆ ಬೀಳದಂತೆ ತಡೆಯಲು ಪ್ರತಿಗಿಡಕ್ಕೂ ಗಾಳಿಯ ವಿರುದ್ಧವಾಗಿ ಕೋಲನ್ನು ಕಟ್ಟಿ ಆಸರೆ ಕೊಡಬೇಕು. ಬಾಳೆ ತೋಟದ ಸುತ್ತಲೂ ಗಾಳಿ ತಡೆಗಾಗಿ ಜೊಗಚೆಯನ್ನು 2 ಸಾಲುಗಳಲ್ಲಿ ಬೆಳೆಯಬೇಕು. ಗೊನೆಯ ತುದಿಯಲ್ಲಿರುವ ಗಂಡು ಹೂ ಭಾಗವನ್ನು ಕೊನೆಯ ಕಾಯಿಗಳು ಕಚ್ಚಿದಾಗ ಕತ್ತರಿಸಿ ಹಾಕಬೇಕು. ಹಣ್ಣುಗಳ ಗಾತ್ರ ಮತ್ತು ತೂಕ ಹೆಚ್ಚಿಸಲು 30 ppm 2-4 D 30 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಗೊನೆಗೆ 250 ml ಪ್ರಮಾಣದಲ್ಲಿ ಕೊನೆಯ ಕೈ ಹೊರಬಂದಾಗ ಸಿಂಪರಣೆ ಮಾಡಬೇಕು. ಮಾಗಿದ ಕೊನೆಯನ್ನ ಕೊಯ್ಲು ಮಾಡುವ ಹಂತದಲ್ಲಿ ಇನ್ನೊಂದು ಮರಿ ಸಸಿಯನ್ನ ಬೆಳೆಯಲು ಬಿಡಬೇಕು. ಗೊನೆಯನ್ನ ಕೊಯ್ಲು ಮಾಡಿದ ನಂತರ ತಾಯಿಗಿಡವನ್ನ ತುದಿಯಿಂದ ಹಂತ ಹಂತವಾಗಿ 15-20 ದಿವಸಗಳ ಅಂತರದಲ್ಲಿ ಕತ್ತರಿಸಿ ಹಾಕಬೇಕು. ಇದರಿಂದ ಪೋಷಕಾಂಶ

0: ಸಸ್ಯಗಳು ಬೆಳೆಯುತ್ತಿರುವ ಮರಿಗಿಡಗಳಿಗೆ ಲಭ್ಯವಾಗುತ್ತವೆ. ಬಾಳೆ ಬೆಳೆಯುವ ಜಾಗವನ್ನು 2-3 ಸಲ ಅಗೆದು ಮಣ್ಣನ್ನು ಸಡಿಲುಗೊಳಿಸಬೇಕು ಮತ್ತು ಕಳೆ ಬೆಳೆಯದಂತೆ ನೋಡಿಕೊಳ್ಬೇಕು. ಬಾಳೆಯಲ್ಲಿ ಗಿಡಗಳು ಹಳದಿಯಾಗಿ ಮತ್ತು ಜೋರಾಗಿ ಗಾಳಿ ಬೀಸಿದಾಗ ಕೆಳಗೆ ಬೀಳುತ್ತಿದ್ದರೆ ಅದು ಗಡ್ಡೆ ಕೊರೆಯುವ ಹುಳದ ಬಾಧೆ, ಮತ್ತು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಇದ್ದರೆ ಅದು ಹುಸಿ ಕಾಂಡ ಕೊರೆಯುವ ಹುಳಗಳ ಪರಿಣಾಮವಾಗಿರುತ್ತೆ. ಈ ಎರಡು ಬಾಧೆ ನಿವಾರಿಸಲು 2 ಮಿಲಿ ಕ್ಲೋರಿಪೈರಿಪಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡದ ಬುಡಕ್ಕೆ ಗಡ್ಡೆ ಮತ್ತು ಕಾಂಡ ತೊಯ್ಯುವ ಹಾಗೆ 1-2 ಲೀಟರ್ ದ್ರಾವಣ ಸುರಿಬೇಕು ಮತ್ತು 8-10 ದಿವಸಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಗಡ್ಡೆ ಮತ್ತು ಕಾಂಡದ ಮೇಲೆ ಸುರಿಬೇಕು. ಗೊನೆ ಬಂದ ನಂತರ ಪ್ರತಿ ಗಿಡಕ್ಕೂ ಕೋಲನ್ನು ಕಟ್ಟಿ ಆಸರೆ ಕೊಡುವುದು. ಗೊನೆಯ ತುದಿಯಲ್ಲಿರುವ ಗಂಡು ಹೂ ಭಾಗವನ್ನು ಕೊನೆಯ ಕಾಯಿಗಳು ಕಚ್ಚಿದಾಗ ಕತ್ತರಿಸಬೇಕು. ನಾಟಿ ಮಾಡಿದ ತೆಂಗಿನ ಸಸಿಗಳಿಗೆ ಮೊದಲನೇ ವರ್ಷ 50-40-135 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಶ್ ಪ್ರತಿ ಸಸಿಗೆ ಕೊಡಬೇಕು. 2ನೇ ವರ್ಷದಿಂದ ಪ್ರತಿ ವರ್ಷ ಹಿಂದಿನ ವರ್ಷ ನೀಡಿದ ಪ್ರಮಾಣಕ್ಕಿಂತ ದುಪ್ಪಟ್ಟು ಸಾರಜನಕ ರಂಜಕ ಪೊಟ್ಯಾಶ್ ಪ್ರತಿ ಗಿಡಕ್ಕೆ 4 ವರ್ಷದವರೆಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡಬೇಕು. 4 ವರ್ಷ ಮೀರಿದ ಗಿಡಗಳಿದ್ದರೆ 170-420-400 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಕೊಡಬೇಕು. ತೆಂಗು ಬೆಳೆಯಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮಧ್ಯದ ಖಾಲಿ ಜಾಗದಲ್ಲಿ ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳನ್ನು ಅಥವಾ ಸಮೀಪದ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇರುವ ಬೆಳೆಗಳನ್ನು ಬೆಳೆದುಕೊಳ್ಳಬಹುದಾಗಿದೆ. ಸುಳಿ ಕೊರೆಯುವ ರೈನೋಸರಸ್ ದುಂಬಿಯ ಮರಿಗಳು ಕೊಟ್ಟಿಗೆ ಗೊಬ್ಬರದಲ್ಲಿ ವಾಸವಾಗಿರುವುದರಿಂದ 1 ಕೆಜಿ ಮೆಟರೈಜಿಯಂ ಅನಿಸೋಪ್ಲಿಯೇ ಶಿಲೀಂಧ್ರವನ್ನು ಪ್ರತಿ ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡುವುದರಿಂದ ಶಿಲೀಂಧ್ರವು ತನ್ನ ಸಂಪರ್ಕಕ್ಕೆ ಬರುವ ಕೀಟದ ಹೊರಮೈಗೆ ಅಂಟಿಕೊಂಡು ಬೆಳೆದು ಕೀಟದ ಹೊರಗಿನ ಚರ್ಮ ಭೇದಿಸುತ್ತದೆ. ನಂತರ ಕೀಟದ ಒಳಗೆ ಬೆಳೆದು ಕೀಟಕ್ಕೆ ಸೋಂಕು ತರುತ್ತದೆ. ಇದರಿಂದ ಕೀಟವು ಸಾಯುತ್ತೆ. ಪ್ರತಿ ಎಕರೆಗೆ 2 ರೈನೋ ಮೋಹಕ ಬಲೆಗಳನ್ನು ತೋಟದ ನಡುವೆ 4-5 ಫೂಟ್ ಎತ್ತರದಲ್ಲಿ ಇರಿಸಬೇಕಾಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ ಇದು ಆಕಾಶವಾಣಿ. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವ ಜೀವನಕ್ಕೆ ನವ ಚೇತರಿಕೆ ನೀಡಲು ಬಂದಿದೆ ಹಬ್ಬದ ನಾಳಿಗೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ.

0: ಕೇಂದ್ರದಿಂದ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ. ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ, ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 1,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳ ಭೌತಿಕ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಸಿರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಬೇಕು ಎಂಬ ಹಕ್ಕೊತ್ತಾಯಕ್ಕೆ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಅವರು ಡಾ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು. ಈ ತಿಂಗಳ 27ನೇ ತಾರೀಖಿನ ಒಳಗೆ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೇಂದ್ರಕ್ಕೆ ತಿಳಿಸಬೇಕಿದೆ ಎಂದರು. ಬಾಗಲಕೋಟೆ ಜಿಲ್ಲೆ ನವನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸಬೇಕು. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ, ಪೋಷಣ್ ಟ್ರ್ಯಾಕರ್ ಮೂಲಕ ಗಮನ ವಹಿಸಲಾಗುತ್ತಿದೆ ಎಂದರು. 2047ರ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲು ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರ

0: ಇರುವುದು ಅನಿವಾರ್ಯ ಎಂದು ರಾಯಚೂರು ತಾಲೂಕಾ ಆರೋಗ್ಯಾಧಿಕಾರಿ ಡಾ ಸತೀಶ್ ಹೇಳಿದ್ದಾರೆ. ಮೈ ಭಾರತ್ ರಾಷ್ಟೀಯ ಸೇವಾ ಯೋಜನೆ ನಿರ್ದೇಶನಾಲಯದ ವತಿಯಿಂದ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30 ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ತಾರೀಖಿನವರೆಗೆ ಮಹಿಳಾ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ತನ್ನಿಮಿತ್ತ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಇಂದು ಹಾಗೂ ನಾಳೆ 18 ವರ್ಷ ಪೂರ್ಣಗೊಳಿಸಿದ ಯುವಜನರು ಹಾಗೂ ಇದುವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ನಾಗರಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30 ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಮಾತನಾಡಲಿದ್ದಾರೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿತ ರೋಜ್ಗಾರ್ ಮೇಳದಲ್ಲಿ ಕೇಂದ್ರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಹಾಗೂ ಮೈಸೂರನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದ 55% ಐಒಟಿ ನವೋದ್ಯಮಗಳು ಕರ್ನಾಟಕದಲ್ಲಿವೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು ಹಾಗೂ 10,000 ಅಧಿಕ ಎನಲಾಗ್ ಅಭಿಯಂತರರಿದ್ದಾರೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೆಎಲ್ಇ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಬ್ಬೂರಿನಲ್ಲಿ ನೂತನವಾಗಿ ನಿರ್ಮಿಸಿದ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ 1,200 ಹಾಸಿಗೆಗಳ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 11:00 ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಕಾಹೇರ್ ಕುಲಾಧಿಪತಿ ಡಾ ಪ್ರಭಾಕರ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದ ಕುರಿತ ಒಳನೋಟ ಇಲ್ಲಿದೆ. ಸ್ಟಾರ್ಟ್ಅಪ್ ಇಂಡಿಯಾ 2016 ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿತು. ದೇಶಿ ಉದ್ಯಮ ಹಾಗೂ ಸ್ಥಳೀಯ ಔದ್ಯೋಗಿಕ ಸಂಸ್ಕೃತಿಗೆ ಉತ್ತೇಜನ ನೀಡುವುದು ಈ ಪ್ರಕಲ್ಪದ ಉದ್ದೇಶ. ಉದ್ಯೋಗಾಕಾಂಕ್ಷಿ ಯುವಜನರ ದೇಶದ ಹಣೆಪಟ್ಟಿ ಕಳಚಿ ಉದ್ಯೋಗದಾತ

0: ಉದ್ಯಮಿಗಳ ದೇಶ ಎಂಬ ಗುರಿ ಸಾಧನೆಗೆ ಈ ಉಪಕ್ರಮ ಪ್ರೋತ್ಸಾಹಿಸುತ್ತಿದೆ. ಪ್ರಸಕ್ತ 2026 ಮಾರ್ಚ್ ವೇಳೆಗೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2 ಲಕ್ಷದಷ್ಟಿದೆ. 23 ಲಕ್ಷದಷ್ಟು ನೇರ ಉದ್ಯೋಗ ಸೃಷ್ಟಿಯಾಗಿವೆ. 50%ರಷ್ಟು ಸ್ಟಾರ್ಟ್ಅಪ್ಗಳು ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಕಾರ್ಯಾರಂಭಿಸಿವೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ 1 ಲಕ್ಷ ನವೋದ್ಯಮಗಳ ನಿರ್ದೇಶಕರು ಹಾಗೂ ಪಾಲುದಾರರಾಗಿ ಮಹಿಳೆಯರು ಸಾರಥ್ಯ ವಹಿಸಿರುವುದು ವಿಶೇಷ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್, ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021ರಲ್ಲಿ ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಿಸಾನ್ ಕನೆಕ್ಟ್ ಎಲ್ಎಲ್ಪಿಯು ಬೆಳಗಾವಿಯಲ್ಲಿರುವಂತಹ ಒಂದು ಅಗ್ರಿಟೆಕ್ ಫಾರ್ಮ್ ಇಂಪ್ಲಿಮೆಂಟ್ ಸೆಕ್ಷನ್ ಅಲ್ಲಿ ಡೀಲ್ ಮಾಡುತ್ತಿರುವಂತಹ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿದೆ. ನಾನು ಮತ್ತೆ ನನ್ನ ಕೋ ಫೌಂಡರ್ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಇರುವಾಗ ಸ್ಥಾಪಿಸಿದಂತಹ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಆಗಿದೆ. 1,000 ರೂಪಾಯಿ ಬಂಡವಾಳ ಐಡಿಯಾ ಒಂದಿಗೆ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಆಗಿದೆ. ರೈತರಿಗೋಸ್ಕರ, ರೈತರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ಅಪ್ ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆರ್ಕೆವಿವೈ ರಫ್ತಾರ್ ಎಂಬ ಸ್ಕೀಮ್ ನ ಅಡಿಯಲ್ಲಿ ಕೃಷಿಕ್ ಎಬಿಐ ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ ಗೆ ಬಂತು. 5 ಲಕ್ಷ ರೂಪಾಯಿಯ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. 20,000ಕ್ಕೂ ಅಧಿಕ ರೈತ ಬಾಂಧವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರೋಟೋವೇಟರ್, ಪವರ್ ವೀಡರ್ಸ್, ಪವರ್ ಟಿಲ್ಲರ್, ಗಳೆ ಸಾಮಾನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ.
0: ಬಳ್ಳಾರಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಪಿಎಂಸಿ ಆವರಣದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 3 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಬಾಲ ಕಾರ್ಮಿಕರನ್ನು ಪೋಷಕರ ಸುಪರ್ದಿಗೆ ನೀಡಲಾಗಿದೆ. ಅಂಗಡಿ ಮಾಲೀಕರ ವಿರುದ್ದ ಪ್ರಕರಣಗಳು ದಾಖಲಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಗೌರವಾರ್ಥ ಈ ತಿಂಗಳ 17ನೇ ತಾರೀಖಿನಿಂದ ಅಕ್ಟೋಬರ್ 17ರವರೆಗೆ ವಿಶೇಷ ಸೇವಾ ಕಾರ್ಯ ಅಭಿಯಾನ ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿ ಅನುಷ್ಠಾನ, ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 1 ಲಕ್ಷ ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಚ್ಎನ್ ಶಶಿಧರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಟಿಪಿ ಕೈಲಾಸಂ ಅವರ ಈ ಒಂದು ರಚನೆಯನ್ನು. ನಮ್ಮ ತಿಪ್ಪಾರಳ್ಳಿ ಬಲು ದೂರ

ಎಚ್ ಎನ್ ಶಶಿಧರ್ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ದಾರಾ ಬೇಂದ್ರೆ ಅವರ ಈ ಒಂದು ಕವನ, ಟೊಂಕದ ಮ್ಯಾಲೆ ಕೈಯ ಇಟ್ಟಾನ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಚ್ ಎನ್ ಶಶಿಧರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 7:30:15. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
3: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
2: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
2: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
2: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది.
4: నా స్వరము నీ స్వరము సంగమమై మన స్వరంగా అవతరించి.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: രാഗം 24x7 ഡിടിഎച്ച് വാഹിനി, എഫ്എം റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ എഐആർ നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ 2 ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು,

0: ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತ ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಸಂಸ್ಥೆಯ 1500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40 ಹೆಚ್ಚು ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ $221.4 ಶತಕೋಟಿ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ. ಸಮೀಕ್ಷೆಗಾಗಿ 7,569 ಸಾಫ್ಟ್ವೇರ್ ರಫ್ತು ಕಂಪನಿಗಳನ್ನು ಸಂಪರ್ಕಿಸಲಾಗಿದ್ದು, ಪ್ರಮುಖ ದೊಡ್ಡ ಕಂಪನಿಗಳು ಸೇರಿದಂತೆ 2,363 ಸಂಸ್ಥೆಗಳು ಪ್ರತಿಕ್ರಿಯಿಸಿವೆ. ಈ ಸಂಸ್ಥೆಗಳು ಒಟ್ಟು ಅಂದಾಜು ಸಾಫ್ಟ್ವೇರ್ ಸೇವೆಗಳ ರಫ್ತಿನ ಶೇಕಡ 89% ಪ್ರತಿನಿಧಿಸಿವೆ. ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನಲ್ಲಿ BPO ಸೇವೆಗಳು ಪ್ರಮುಖ ಘಟ್ಟವಾಗಿ ಮುಂದುವರೆದಿವೆ. ಭಾರತದ ಸಾಫ್ಟ್ವೇರ್ ರಫ್ತಿಗೆ ಅಮೆರಿಕ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಶೇಕಡ 54.1% ಪಾಲು ಹೊಂದಿದೆ. ಯುರೋಪ್ ಕೂಡ 31.8% ಪಾಲು ಹೊಂದಿದ್ದರೆ ಬ್ರಿಟನ್ ಶೇಕಡ 15.4%

0: ಪ್ರಮುಖ ಮಾರುಕಟ್ಟೆಗಳಾಗಿ ಮುಂದುವರೆದಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಿ ಆದಷ್ಟು ಶೀಘ್ರ ಒಪ್ಪಂದ ಅಂತಿಮಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. ಸಿಇಪಿಎ ಜಾರಿಯಿಂದ ಸರಕು ಮತ್ತು ಸೇವೆಗಳ ವ್ಯಾಪಾರ, ಹೂಡಿಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಬಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೇಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ, ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಭಾಗ್ಯವಂತ ಚಿತ್ರದ ಗೀತೆಯನ್ನು ಕೇಳಿ. ಪೂರ್ಣಚಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ ಅವರು.

ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಕೇಳಿ ಭಜರಂಗಿ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ ಅವರಿಂದ.

0: While Mirabai Chanu leads the weightlifting contingent. Shooting will feature Manu Bhakar, Lovlina Borgohain will compete in boxing, and Aman Sehrawat will represent India in wrestling. With Bimal's report, Jigyasa Pandey, Akashwani News, Delhi.
1: And now for a look at today's newspapers, it's over to Tanvi Khurana.
2: Thank you, Sarabjit. On the Tata Group row, the Hindustan Times leads with Tata Sons Chandrasekharan move short of shareholder map. In the backdrop of the tussle between the two factions of Trinamool Congress, the pioneer rides, symbol stripped, Mamta faces her darkest hour. The statesman takes note, UAE president calls up PM Modi, reaffirms commitment to West Asia peace and stability. The Hindu notes, India-Nepal discuss post-flood recovery, reset in bilateral ties. In view of alleged regulatory violations, the Financial Express takes note, FSSAI move against Nestle infant products. 80 chefs, 450 menu items inside Asian Games kitchen, it's a culinary Olympics, says the Indian Express. Marathi film Gondhal is India's pick for Oscars 2027, informs the Hindu. And finally, the Asian Age on its middle page captures a picture of mother cheetah along with her cubs. India-born cheetah gives birth to four at Kuno. And with that, it's back to you, Sarabjit.
1: Thank you, Tanvi. And now, before we end the bulletin, the headlines once again. Prime Minister Narendra Modi to distribute more than 51,000 appointment letters to newly appointed youth at 20th Rozgar Mela this afternoon. Prime Minister Modi to inaugurate International Conference on the Future of Environment and Climate Dynamics in New Delhi today. India and Canada reaffirm their commitment to expedite comprehensive economic partnership agreement negotiations to further deepen economic ties. India ranks first in business climate among 41 global markets, reports Swedish Chamber of Commerce, and 20th edition of Asian Games 2026 set to begin in Japan today. And with that, we end the morning news. Have a great day.
3: Akashvani Ayushvani ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್. ಪ್ರಾಧ್ಯಾಪಕರು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಕೇಳಿ ಆಯುಷ್ ವಾಣಿ.
4: ಯುನಾನಿ ವೈದ್ಯ ಪದ್ಧತಿಯು ಪ್ರಾಚೀನ ವೈದ್ಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿದ್ದು ಇದರ ಮೂಲ ಗ್ರೀಸ್ ದೇಶವಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಜನಕ ಹಿಪ್ಪೋಕ್ರೇಟ್ಸ್. ಈ ಪದ್ಧತಿಯು ಗ್ರೀಸ್ ದೇಶದಿಂದ ರೋಮ್, ಈಜಿಪ್ಟ್, ಮಧ್ಯ ಏಷ್ಯಾ ಭಾಗಗಳಾದ ಪರ್ಷಿಯಾ, ಇರಾನ್, ಅರಬ್ ಮುಂತಾದ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಹಾಗೂ ಅಪಾರ ಕೊಡುಗೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ನೆಲೆಯೂರಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಸಿದ್ಧಾಂತದಲ್ಲಿ ನಾಲ್ಕು ಧಾತುಗಳು ಅಂದರೆ ಅರ್ಕಾನ್, ನಾಲ್ಕು ದೋಷಗಳು ಅಖ್ಲಾತ್ ಹಾಗೂ ಪ್ರಕೃತಿ ಮೂಲಭೂತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕೆಂದು ಯುನಾನಿ ವೈದ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಮಾನಸಿಕ ಒತ್ತಡಗಳಿಂದ ಆಗುವ ಅನಾಹುತಗಳನ್ನು ನೋಡುತ್ತಲೇ ಇರುತ್ತೇವೆ. ರೋಗವನ್ನು ಗುಣಪಡಿಸುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಮೇಲೆಂದು ನಮ್ಮ ಯುನಾನಿ ವೈದ್ಯ ಪದ್ಧತಿಯು ಅನುಮೋದಿಸಿದೆ. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ನಿದ್ರೆ, ಚಟುವಟಿಕೆ, ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬಹಳ ಹಿಂದೆಯೇ ನಮ್ಮ ಹಕೀಮರು ಮಾನಸಿಕ ಒತ್ತಡ, ಖಿನ್ನತೆ, ನೆನಪಿನ ಶಕ್ತಿಯ ಕುಂದುವಿಕೆ, ಮಾನಸಿಕ ತಳಮಳ ಮುಂತಾದ ಕಾಯಿಲೆಗಳ ಕಾರಣ, ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ. ಯಾವ ಶಕ್ತಿಯಿಂದ ನಮ್ಮ ಮೆದುಳಿನ ಕಾರ್ಯಗಳು ಸರಿಯಾಗಿ ನಡೆಯುವುದೋ ಅದನ್ನು ಹುವತೆ ನಫ್ಸಾನಿಯಾ ಎಂದು ಕರೆಯುತ್ತಾರೆ. ಮೆದುಳಿನ ಎಲ್ಲಾ ಕ್ರಿಯೆಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸಿನ ಆರೋಗ್ಯವು ನಮ್ಮ ಆಂತರಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅದರಲ್ಲಿ ಏನೇ ಏರುಪೇರಾದರೂ ಇತರ ಅಂಗಗಳ ಮೇಲೆ ಪರಿಣಾಮ

0: ಪರಿಣಾಮ ಬೀರುತ್ತದೆ. ಶರೀರ ಹಾಗೂ ಮನಸ್ಸು ಒಂದರ ಮೇಲೊಂದು ಪ್ರಭಾವಿತವಾಗಿರುತ್ತದೆ. ಮೆದುಳಿನ ಸ್ವಂತ ಪ್ರಕೃತಿಯಲ್ಲಿ ಬದಲಾವಣೆಯಾದದ್ದಲ್ಲಿ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ. ಯುನಾನಿ ಪದ್ಧತಿಯಲ್ಲಿ ಮಾನಸಿಕ ಕಾಯಿಲೆಗಳ ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಗಳು ಲಭ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ವಾಯುವಿಹಾರ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳ ಸೇವನೆ, ಕೆಲವು ದ್ರವ್ಯಗಳಿಂದ ಅಥವಾ ಎಣ್ಣೆಗಳಿಂದ ನುತೂಲ್ ಮಾಡುವುದು, ಮಸಾಜ್ ಮಾಡುವುದು, ಹಮಾಮ್ ಮಾಡಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ತೊಂದರೆ ಇದ್ದಲ್ಲಿ ತಮ್ಮ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಸೂಕ್ತ ಪರಿಹಾರಗಳನ್ನು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮವೆಂದು ತಿಳಿಸಿರುತ್ತಾರೆ. ಕೋಪ, ತಳಮಳ, ಖಿನ್ನತೆ ಇತ್ಯಾದಿಗಳಿಂದ ದೂರವಿರುವುದು ಸೂಕ್ತ. ಗ್ರಹಣ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನವನ್ನು ರೂಢಿಸಿಕೊಳ್ಳುವುದು, ಜಾಗದ ಬದಲಾವಣೆ, ಒಳ್ಳೆಯ ಸಂಗೀತ ಆಲಿಸುವುದು, ಸುಗಂಧ ಭರಿತ ದ್ರವ್ಯಗಳಿಂದ ಚಿಕಿತ್ಸೆ ಮಾಡುವುದರಿಂದ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮಾನಸಿಕ ತೊಂದರೆಗಳಲ್ಲಿ ಸೂಕ್ತ ಯುನಾನಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸಿದವರು ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸಮಯ 8:35. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿ ಆರ್ ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಈಗ ಚಿತ್ರಗೀತೆಗಳು.

0: ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ 2 ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದಿರಿ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅರ್ಜುನ್ ಜನ್ಯ.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸೋನು ನಿಗಮ್ ಹಾಗೂ ವೈಶಾಲಿ ಅವರುಗಳ ಧ್ವನಿಯಲ್ಲಿ ಕೇಳಿ ಕಾಂಚನಗಂಗಾ ಚಿತ್ರದಿಂದ ಇದೊಂದು ಗೀತೆಯನ್ನು. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್ ಅವರಿಂದ.

ಕಿರಿಕ್ ಪಾರ್ಟಿ ಚಿತ್ರದಿಂದ ಇದ ಒಂದು ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಲೆಯೊಂದು ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗಳಿಸಲೀ ಕಲೆಗಳ ಅನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗಳಿಸಲೀ ಕಲೆಗಳ ಅನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ.

ಹಾಗೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಯನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗೀತ ಕಲೆ ಒಂದು

ಸಾಹಿತ್ಯ ಕಲೆ ಇನ್ನೊಂದೆಡೆಗಿದೆ. ಅಂಗಾಂಗ ಭಾವ ರೂಪಣದ ಕಲೆಯ ನೃತ್ಯ ಇನ್ನೊಂದು ಭಾಗವಿದೆ. ಸಂಗಳಿಸಲಿ ಕಲೆಗಳನ್ನು ನಯವು ಚರ್ಯೆಯಲ್ಲಿ, ಈ ಎಲ್ಲ ಕಲೆಗಳ ಒಂದು ಅನುನಯ ಇದೆಯಲ್ಲ ನನ್ನ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ಇದು ಬಹಳ ದೊಡ್ಡ ಮಾತು. ಡಿ ವಿ ಜಿ ಪ್ರತಿಯೊಂದು ಪದ್ಯದಲ್ಲಿ ಹೇಳುವಂಥದ್ದು, ನಿಮ್ಮ ಮಾತಿನಲ್ಲೇ ಸೊಗಸು ಬರಲಿ ಅಂತ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಮೌಲ್ಯಗಳನ್ನು ಕಲಿಸೋದಕ್ಕಾಗುವುದಿಲ್ಲ, ನಡದೇ ತೋರಿಸಬೇಕಾಗ್ತದೆ. ಯಾರಾದರೂ ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವರ ನಡವಳಿಕೆಯಲ್ಲಿ ಗೊತ್ತಾಗುವಂಥದ್ದು. ಅದರಿಂದ ಚರ್ಯೆಯಲ್ಲಿ ಬರಬೇಕು ಎಲ್ಲ ಕಲೆಗಳ ಅನುನಯ, ಅದರ ಸಾರ ಸರ್ವಸ್ವ ನಿಮ್ಮ ಚರ್ಚೆಯಲ್ಲಿ ಬರಬೇಕು. ಆಗ ಅದು ಮಂಗಳ ಉನ್ನತ ಕಲೆಯೋ ಮಂಕುತಿಮ್ಮ.

ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ.

0: ಜೀವನದಲ್ಲಿ ಬದುಕಬೇಕಾದ್ರೆ ಹೇಗೆ ಬದುಕಬೇಕು? ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೋಕು ನಗ್ಗೊಳತ್ತ ಸೋಂಕು ರೋಗಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಜೀವನದಲ್ಲಿ ಬದುಕಬೇಕಾದ್ರೆ ಭಯ ಇರಬೇಕು, ನಯ ಇರಬೇಕು. ಎದಕ್ಕೆ ಭಯ ಇರಬೇಕು? ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಇರಬೇಕು. ಸಜ್ಜನರೊಡನೆ ವ್ಯವಹಾರ ಮಾಡುವಾಗ ನಯ ಇರಬೇಕು. ಪ್ರಾಣಿ ಜಂತುಗಳಲ್ಲಿ ದಯೆ ಇರಬೇಕು. ನೂಕು ನುಗ್ಗಳತ್ತ ಸೋಂಕು ರೋಗಗಳು. ಈ ನೂಕೋದು ನುಗ್ಗೋದಿದೆಯಲ್ಲ, ಸೋಂಕು ರೋಗ ಇದ್ದಾಗೆ, ದಾರ್ ಇನ್ಫೆಕ್ಟಿವ್ ಡಿಸೀಸಸ್. ಸಾಕಿ ಸಲುಹೋರಂ ಅತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಎಲ್ಲವೂ ಇದೆ, ನಿನ್ನೆಲ್ಲ ಲೋಕ ಮೂಲವು ನೋಡು. ನಿನ್ನ ಲೋಕದ ಎಲ್ಲ ಮೂಲಗಳಿರುವಂಥ ಇದರೊಳಗೆ ಭಯದಲ್ಲಿ, ನಯದಲ್ಲಿ, ದಯದಲ್ಲಿ ಆ ನೂಕು ನುಗ್ಗುಗಳು, ಸೋಂಕು ರೋಗಗಳಿದೆಯಲ್ಲ, ಇದೊಂದು ಯಾಕೆ ಹೇಳ್ತಾರೆ ಸೋಂಕು ರೋಗ ಅಂತನೋ ಮಾತು ಕಾರಣ ಇದೆ. ನೀನು ಯಾವಾಗಲೂ ದಯೆ ಇರುವಂಥವರ ಜೊತೆಗಿದ್ದಾಗ ನಿನಗೆ ಅರಿವಿಲ್ಲದ ಹಾಗೆ ಅವರ ಸೋಂಕು ನಿನಗೆ ಬಂದು ನಿನ್ನ ದಯೆ ನಿನ್ನಲ್ಲಿ ಬರುತ್ತದೆ. ನಯ ಇರುವವರ ಜೊತೆಗಿದ್ದಾಗ ತಾವು ಗಮನಿಸಬೇಕು, ಎಷ್ಟೋ ಜನ ವಕ್ರ ಜನರ ಜೊತೆಗಿದ್ದಾಗ, ದುಷ್ಟರ ಜೊತೆಗಿದ್ದಾಗ ಅರಿವಿಲ್ಲದ ಹಾಗೆ ಮನಸ್ಸು ಹಂಗಾಗ್ಬಿಡ್ತದೆ. ನೀವು ಯಾರ ಜೊತೆಗಿದ್ದೀರೋ ನಿಮ್ಮ ಮನಸ್ಸು ಅದ್ರ ಹಾಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ನೀನು ಯಾರ ಜೊತೆಗೆ ಬದುಕಿದ್ದೀಯೋ ನಿನ್ನ ಜೀವನ ಹಾಗೆ ಆಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನ್.

0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
1: ಇದು ಆಕಾಶವಾಣಿ, ಸಮಯ 9:00. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
4: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
3: ಜಡ ದಿನವ ಮುದಗೊಳಿಸೋ ಸಹಪಾಠಿ,
4: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಇದು ಆಕಾಶವಾಣಿ. ಸಮಯ 9:10. ಇನ್ನೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.

ಗಾನಂಗಿ ಕಾರ್ಯಕ್ರಮದ ಮೊದಲ ಗೀತೆ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದಿಂದ ವಾಣಿ ಜಯರಾಮ್ ಹಾಗೂ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

0: ನನ್ನನ್ನು ಬರುತ್ತಲಿರಲು
1: ಪಮ ಪನೀನಿ ಪಮ ಪನೀನಿ ಪಸನಿ ಪನಿ ಪಮ ಪನಿ
0: ಬೆಳೆದು ನಿಂತಿರುವ ಮರದ ಸಾಲುಗಳು ಆಡಿ ತೂಗುತ್ತಿರಲು ಅಡಗಿ ನೆರಳಿನಲ್ಲಿ ಸಮಯ ನೋಡಿ ಬಳಿಗೋಡಿ ಬಂದು ಬಿಡುವ ನಡುವ ತೋಳಿನಲ್ಲಿ ಬಳಸಿ ಅದರ ಸುತಿ ಸವಿದು ನಗುತ್ತಲಿರು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಶ್ರೋತೃಗಳೇ, ನಮ್ಮ ಜೀವನದಲ್ಲಿ ಕಲೆಗಳಿಗೆ ವಿಶೇಷ ಸ್ಥಾನ ಇದೆ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ನಾಟಕದಂತೆ ನೃತ್ಯವು ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪ್ರಮುಖ ಮಾಧ್ಯಮ. ಮಾತುಗಳಿಲ್ಲದೆಯೇ ಸಂತೋಷವನ್ನು ಹೇಳಬಹುದು, ದುಃಖವನ್ನು ವ್ಯಕ್ತಪಡಿಸಬಹುದು, ಭಕ್ತಿಯನ್ನು ತೋರಿಸಬಹುದು, ವೀರಭಾವವನ್ನು ಮೂಡಿಸಬಹುದು. ಇವೆಲ್ಲವೂ ನೃತ್ಯದ ಮೂಲಕ ಸಾಧ್ಯ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಆನಂದ ಭೈರವಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸೊರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಸಂಗೀತ ರಮೇಶ್ ನಾಯ್ಡು ಅವರಿಂದ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಶ್ರೋತೃಗಳೇ, ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಭರತನಾಟ್ಯ, ಕಥಕ್, ಕಥಕ್ಕಳಿ, ಕೂಚಿಪುಡಿ, ಒಡಿಸ್ಸಿ, ಮಣಿಪುರಿ, ಮೋಹಿನಿಯಾಟ್ಟಂ ಹಾಗೂ ಸತ್ರಿಯ ಪ್ರಮುಖವಾಗಿವೆ. ಹಾಗೆಯೇ ಕರ್ನಾಟಕದ ವಿಷಯಕ್ಕೆ ಬಂದರೆ ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಪೂಜಾ ಕುಣಿತ, ಗುರವರ ಕುಣಿತ ಇವೆಲ್ಲವೂ ಮುಖ್ಯವಾದವುಗಳಾಗಿವೆ. ಗಾನಗಂಗೆಯಲ್ಲಿ ಇನ್ನೀಗ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

ರಾಷ್ಟ್ರೀಯ ನೃತ್ಯ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಗೀತೆಯೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಗಾನಗಂಗೆ

ಇದು ಆಕಾಶವಾಣಿ. ಸಮಯ 10:30. ಇನ್ನೀಗ ಪರಿಸರ ಮತ್ತು ಹವಾಮಾನ ಬದಲಾವಣೆ 2026 ಈ ಸಮಾರಂಭದಲ್ಲಿ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಶ್ರೋತೃಗಳೇ ಗಮನಿಸಿ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು. ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ವನಿತಾ ವಿಹಾರ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
1: ಎರಡೂ ಕುಟುಂಬಗಳನ್ನು ಜೋಡಿಸುವ ಸೂತ್ರ ಮುದ್ದುರಾಮ, ಈ ಪಾತ್ರವನ್ನು ಕುರಿತು ನಾಡಿನ ಹೆಸಂತ ವಿಮರ್ಶಕರಾದ ಶ್ರೀ ಕೀರ್ತನಾಥ ಕುರ್ಕೋಟಿಯವರು, ಅವನು ದುಗ್ಗಾಭಟ್ಟರ ವಂಶದ ಬಳ್ಳಿಗೆ ಬಿಟ್ಟ ಹೀಚುಗಾಯಿ, ಮನೆತನದ ಕಣಜದಲ್ಲಿಯ ಬೀಜಗಾಳು ಎಂದು ನುಡಿದಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರ ಪ್ರೀತಿಗೆ ಹೆಮ್ಮೆಗೆ ಪಾತ್ರನಾದ ಮುದ್ದುರಾಮ ಕಥಾನಾಯಕನಾದರೂ ತುಂಗಭದ್ರಾ ಹೆಸರನ್ನು ಲೇಖಕಿ ಕಾದಂಬರಿಗಿಟ್ಟಿದ್ದಾರೆ. ಕಾದಂಬರಿಯಲ್ಲಿ ತುಂಗಭದ್ರೆಯ ಪಾತ್ರ ಅತಿ ಮುಖ್ಯವಾಗಿಲ್ಲದಿರಬಹುದು. ಅವರಿಬ್ಬರೂ ಹುಟ್ಟುಕುರುಡಿಯರು, ಯಾರೂ ಅವರಿಗೆ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವರಿಬ್ಬರ ಬಗ್ಗೆ ಓದುಗರು ಕುರುಡರಾಗುತ್ತಿದ್ದರೋ ಏನೋ, ಆ ದೃಷ್ಟಿಯಿಂದ ಕಾದಂಬರಿಗೆ ತುಂಗಭದ್ರಾ ಎಂಬ ಹೆರಿಟ್ಟಿದ್ದೇನೆ.
0: ಶ್ರೋತೃಗಳೇ ಗಮನಿಸಿ, ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು

ಟೆಂತ್ ಕ್ಲಾಸ್ ಎ ಸೆಕ್ಷನ್ ಈ ಚಿತ್ರದ ಹಾಡುಗಳನ್ನು ಕುನಾಲ್ ಗಾಂಜವಾಲ, ಚೈತ್ರ ಹಾಗೂ ಟಿಪ್ಪು ಅವರ ಕಂಠದಲ್ಲಿ ಕೇಳ್ತಾ ಇದ್ರಿ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಶೀಲ್ವಂತ್. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದಡಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಸಕ್ತ 2026 ಮಾರ್ಚ್ ತಿಂಗಳಾಂತ್ಯಕ್ಕೆ ದೇಶಾದ್ಯಂತ 1,01,00,000 ವಿದ್ಯಾರ್ಥಿಗಳು ಪ್ರಯೋಗ, ಪರೀಕ್ಷೆ, ಶೋಧನೆ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಪ್ರವರ್ತಕಿ, ಮೂಲತಃ ರೈತ ಕುಟುಂಬದವರು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿಕ್ ಸ್ಟಾರ್ಟ್ಅಪ್ ನವೋದ್ಯಮ ಇನ್ಕ್ಯುಬೇಷನ್ ಕೇಂದ್ರದ ಸಹಾಯದಿಂದ ಪೌಷ್ಟಿಕಾಂಶಯುಕ್ತ ನೇರವಾಗಿ ಅಡುಗೆಗೆ ಬಳಸಬಹುದಾದ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಮಾಮಾ ಮಿಲ್ಸ್ನ ಪ್ರಯಾಣ ಒಂದು ಪುಟ್ಟ ಮಗುವಿನಿಂದ ಶುರುವಾಯಿತು. ನಮ್ಮ ಮಗು ಅರ್ಲಿ ಪ್ರೀಟಮ್ ಆಫ್ 900 ಗ್ರಾಂ ತೂಕದಲ್ಲಿ ಹುಟ್ಟಿತ್ತು. ಅವಳಿಗೆ ಏನು ಆಹಾರ ಕೊಡಬೇಕು ಎಂದು ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿತ್ತು. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಒಬ್ರು ಮೆಂಟರ್ ಸಿಕ್ಕಿದ್ರು, ರವಿಶಂಕರ್ ಸರ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ SJC ಸ್ಟೆಪ್ ಇತ್ತು. ಮಾರ್ಕೆಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಈ ಬೇಸಿಕ್ಸ್ ಕಲಿಸಿದ್ರು. ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. 24 ಅಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಟಾಪ್ ಸ್ಟಾರ್ಟ್ಅಪ್ ಆಗಿ ಆಚೆ ಬಂದೆ. ನಾನು ಟೈಟ್ ಸ್ಪೇಸ್ ಅಲ್ಲಿ ಇದ್ವಿ. AMS ಆಕ್ಟ್ ಅಲ್ಲಿ ಬಂದಿರ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಂಗಿಲ್ಲ. ಬೇಬಿ ಫುಡ್, ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆವಿ ಫೈನ್ ಬೀಳುತ್ತೆ ಅಂದಾಗ ರೆಡಿ ಟು ಕುಕ್, ಯಾಕಂದ್ರೆ ಅಮ್ಮಂದ್ರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಮಿಕ್ಸಸ್ ಆಚೆ ತಂದ್ವಿ, ಎನರ್ಜಿ ಡ್ರಿಂಕ್ ತಂದ್ವಿ. 7 ಜನ ಹೆಣ್ಮಕ್ಳು ನ್ಯಾಷನಲ್ ಅಥ್ಲೀಟ್ಸ್ ಕೊಡ್ತಾ ಇದೀವಿ.
0: ಇಂದು ಅಂತಾರಾಷ್ಟ್ರೀಯ ಹಾವು ಕಡಿತದ ಜನಜಾಗೃತಿ ದಿನಾಚರಣೆ. ಹಾವು ಕಡಿತದ ವಿಷದಿಂದ ಉಂಟಾಗುವ ಅಂಗವೈಕಲ್ಯ ಒಂದು ಗುಪ್ತ ಬಿಕ್ಕಟ್ಟು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಷದ ಹಾವು ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ A ವರ್ಗದ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಯಾಗಿ ಆದ್ಯತೆ ಪಟ್ಟಿಗೆ ಸೇರಿಸಿದೆ. ಪ್ರತಿ ವರ್ಷ ವಿಷದ ಹಾವುಗಳ ಕಚ್ಚುವಿಕೆಯಿಂದ ಜಗತ್ತಿನಾದ್ಯಂತ 400,000 ಜನ ಶಾಶ್ವತವಾಗಿ ಅಂಗವೈಕಲ್ಯ ಅಥವಾ ವಿರೂಪಗೊಳ್ಳುತ್ತಿದ್ದಾರೆ. ವಿಷಕಾರಿ ಹಾವುಗಳ ಕಡಿತ ಪಾರ್ಶ್ವವಾಯು, ಮಾರಕ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ ಮತ್ತು ಅಂಗಾಂಶ ಹಾನಿಯನ್ನು ಉಂಟುಮಾಡಬಹುದು. ಸುರಕ್ಷಿತ ಅಂತರ ಹಾಗೂ ಮುಂಜಾಗ್ರತೆ ಅವಶ್ಯ. ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬ ಧ್ಯೇಯದೊಂದಿಗೆ ವಿಶ್ವ ಓಜೋನ್ ದಿನಾಚರಣೆಯನ್ನು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಆಚರಿಸಲಾಯಿತು. ಪ್ರಾಚಾರ್ಯ ಡಾ NB ನಾಲತ್ವಾಡ್ ಮಾತನಾಡಿ, ಭವಿಷ್ಯದ ಪೀಳಿಗೆಗಾಗಿ ಸುಸ್ಥಿರ ಪರಿಸರ ನಿರ್ಮಾಣ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಧ್ವನಿಸುವಂತಾಗಬೇಕು ಎಂದರು. ಸೂಕ್ಷ್ಮಾಣುಜೀವಿಗಳು ಕೇವಲ ರೋಗಕಾರಕಗಳಲ್ಲ, ರೋಗ ನಿರ್ಣಯ, ಚಿಕಿತ್ಸೆ, ಔಷಧೋತ್ಪಾದನೆ, ಕೃಷಿ, ಆಹಾರ, ಪರಿಸರ ಮತ್ತು ಕೈಗಾರಿಕೆಯಲ್ಲಿ ಅವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಕೆ ಸತ್ಯಮೂರ್ತಿ ಹೇಳಿದ್ದಾರೆ. ಧಾರವಾಡದ JSS ಬನಶಂಕರಿ ಕಲಾ ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟೀಯ ಸೂಕ್ಷ್ಮಜೀವಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸೂಕ್ಷ್ಮಜೀವಶಾಸ್ತ್ರ ವಿಜ್ಞಾನದಲ್ಲಿ ಹೇರಳ ಅವಕಾಶಗಳಿವೆ ಎಂದರು. ಸಮುದ್ರ ಮಾರ್ಗದ ರಕ್ಷಣೆಗಾಗಿ ಕಳೆದ 2 ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಸಾವಿತ್ರಿಬಾಯಿ ಫುಲೆ ಭಾರತೀಯ ಕೋಸ್ಟ್ಗಾರ್ಡ್ ನೌಕೆ ಇಂದು ಕಾರವಾರದಲ್ಲಿ ನಿವೃತ್ತಿಯಾಗಲಿದೆ. ವಾಣಿಜ್ಯ ಬಂದರಿನ ಕೋಸ್ಟ್ಗಾರ್ಡ್ ಧಕ್ಕೆಯಲ್ಲಿ ನೌಕೆಯ ಮೇಲಿನ ಧ್ವಜಾವತರಣದ ಮೂಲಕ ನೌಕೆಯ ಸೇವೆಗೆ ವಿದಾಯ ಘೋಷಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಲುಪಿದ್ದು ಮಲೆನಾಡಿನ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡಾ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತು 7ನೇ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ. 21ನೇ ತಾರೀಕು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಖ್ಯಾತ ನಾಟಕಕಾರ ದಿವಂಗತ ಬಿವಿ ಕಾರಂತ್ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ರಂಗಾಯಣ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಕಲಾವಿದ ರಾಘವ ಕಮ್ಮಾರ್ ಅವರಿಂದ ರಂಗಸಂಗೀತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಕಾರ್ಯಕ್ರಮ ವನಿತಾ ವಿಹಾರ.
1: ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್.
2: ಮಹಿಳೆಯರು ಕಾದಂಬರಿ ರಚನೆಗೆ ಕೈ ಹಾಕಿದಾಗ ಕಾದಂಬರಿ ಎಂಬ ಸಾಹಿತ್ಯ ಪ್ರಕಾರ ಸಿದ್ಧರೂಪವನ್ನು ಪಡೆದಿತ್ತು. ಬಿ ವೆಂಕಟಾರ್ಯ, ಗಳಗನಾಥ ಇವರೊಂದಿಗೆ ಮುಂದಿನ ತಲೆಮಾರಿನ ಕುವೆಂಪು, ಅನಕೃ, ಶಿವರಾಮ ಕಾರಂತ ಮೊದಲಾದವರಿಂದ ಮುಂದುವರೆದುದು ವಿದಿತವಾಗಿದೆ. ಅಲ್ಲದೆ ಸಾಮಾಜಿಕ ವಸ್ತುಗಳ ಜೊತೆಯಲ್ಲಿ ಐತಿಹಾಸಿಕ ವಸ್ತುವುಳ್ಳ ಕೆಲವು ಮಹತ್ವದ ಕೃತಿಗಳು, ಕಾದಂಬರಿಗಳು ರಚನೆಯಾಗಿದ್ದವು. ಇವೆಲ್ಲವೂ ಕಾದಂಬರಿಕಾರ್ತಿಯರಿಗೆ ಹುರುಪು ಪ್ರೇರಣೆ ನೀಡಿ ಅವುಗಳ ರಚನೆಯಲ್ಲಿ ನಿರತರಾಗುವಂತೆ ಮಾಡಿತು. ಇವರ ಕಾದಂಬರಿಗಳನ್ನು ಮಾಸ್ತಿಯವರು ನಾಟಕ ರೂಪದ ನಾವೆಲ್ಲುಗಳು ಎಂದು ಕರೆದಿದ್ದಾರೆ. ತಿರುಮಲಾಂಬ ಕಲ್ಯಾಣಮ್ಮನವರ ನಂತರ ಮಾನವ ಜೀವನದ ಜಟಿಲ ಮತ್ತು ಮನೋವೈಜ್ಞಾನಿಕ ಸಮಸ್ಯೆಗಳ ಮೇಲೆ ಕಾದಂಬರಿಗಳನ್ನು ತ್ರಿವೇಣಿಯವರು ರಚಿಸಿದ್ದಾರೆ. ವಾಣಿ, ಅನುಪಮ ನಿರಂಜನ ಇವರ ಸಾಲಿನಲ್ಲಿ ಬರುವ ಇನ್ನೊಂದು ಹೆಸರು ಶ್ರೀಮತಿ ಎಂಕೆ ಇಂದಿರಾ ಅವರು. ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಾ ತಡವಾಗಿ ಕಾಲಿಟ್ಟು ಬರೆಯಲು ಪ್ರಾರಂಭಿಸಿದ 10-12 ವರ್ಷಗಳ ಅವಧಿಯಲ್ಲಿ ಸುಮಾರು 65 ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ 45 ಕಾದಂಬರಿಗಳು, 15 ಕಥಾಸಂಕಲನಗಳು, ಮನದಣಿಯ ನೋಡಿ ಮಣಿದ ಎಂಬ ಪ್ರವಾಸ ಕಥನವನ್ನು, ಚಲನಚಿತ್ರ ಜಗತ್ತಿನ ಆಗುಹೋಗು ಶೋಷಣೆ ಮುಂತಾದ ವಿವರಣೆಯಿರುವ ಚಿತ್ರಭಾರತಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ನಗಬೇಕು ಎಂಬ ಹಾಸ್ಯಕೃತಿಯನ್ನೂ ರಚಿಸಿದ್ದಾರೆ. ಅದರಲ್ಲಿ ವಾತಾಪಿ ಜೀರ್ಣೋಭವ, ಸ್ಥೂಲ ಪುರಾಣ, ದೀಪಾವಳಿ ಮತ್ತು ಮೀಸೆ, ಸಣ್ಣಯ್ಯನ ದೊಡ್ಡ ಗೊರಕೆ ಮುಂತಾದ 16 ಲೇಖನಗಳಿವೆ. ಬಿಂದು ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ, ಆದರೆ ಅದು ಅಪೂರ್ಣವಾಗಿದೆ. ಭದ್ರ, ಸದಾನಂದ, ನವರತ್ನ, ಪೂರ್ವಾಪರ, ಗೆಜ್ಜೆ ಪೂಜೆ, ಫಣಿಯಮ್ಮ, ಗಿರಿಬಾಲೆ, ಮುಸುಕು, ತಗ್ಗಿನಮನೆ ಸೀತೆ, ಮನತುಂಬಿದ ಮಡದಿ, ಮಧುವನ, ಚಿದ್ವಿಲಾಸ, ಜಾತಿಗಿಟ್ಟವಳು ಮುಂತಾದ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಅವುಗಳಲ್ಲಿ ಸದಾನಂದ, ಗೆಜ್ಜೆ ಪೂಜೆ, ಫಣಿಯಮ್ಮ ಅತ್ಯಂತ ಗಮನಾರ್ಹವಾದ ಕೃತಿಗಳು. ಗೆಜ್ಜೆ ಪೂಜೆ, ಫಣಿಯಮ್ಮ ಚಲನಚಿತ್ರಗಳಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿವೆ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನೂ ಪಡೆದಿವೆ. ಫಣಿಯಮ್ಮ ಕಾದಂಬರಿಯು ಭಾರತೀಯ ಭಾಷೆಗಳ ಜೊತೆಯಲ್ಲಿ ತೇಜಸ್ವಿನಿ ನಿರಂಜನ್ ಅವರಿಂದ ಇಂಗ್ಲಿಷ್ಗೂ ಕೂಡ ಅನುವಾದಗೊಂಡಿದೆ. ಇವರ ಕೃತಿಗಳಲ್ಲಿ ಜೀವನದ ದಟ್ಟ ಅನುಭವಗಳೇ ಮೂಲ ದ್ರವ್ಯವಾಗಿದೆ. ಬದುಕಿನ ವೈರುಧ್ಯಗಳಾದ ಬಾಲ್ಯ ವಿವಾಹ, ಬಾಲ ವಿಧವೆ, ವೇಶ್ಯಾ ಪದ್ಧತಿ, ವಿಧವಾ ವಿವಾಹ, ಈ ಸಮಸ್ಯೆಗಳ ಬಗ್ಗೆ ಇವರಿಗಿರುವ ಆಲೋಚನೆಗಳು ಕಥೆ ಕಾದಂಬರಿಗಳ ರೂಪ ತಾಳಿ ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವವು. ಇಂದಿರಾ ಅವರ ಮೊದಲ ಕಾದಂಬರಿ ತುಂಗಭದ್ರ 1963 ಪ್ರಕಟಗೊಂಡಿತು. ಕಾದಂಬರಿಯ ತಮ್ಮ ನಿವೇದನೆಯಲ್ಲಿ ಈ ಕಾದಂಬರಿಯಲ್ಲಿ ನಡೆದ ಘಟನೆಗಳು 35 ವರ್ಷ ಹಿಂದಿನವಾದುದರಿಂದ ಭಾಷೆ ಭಾವನೆಗಳು ಅಂದಿನ ಸಮಕಾಲೀನತೆಯಲ್ಲಿ ಹೊಂದಿಕೊಂಡಿವೆ ಎಂದು ಹೇಳುವಲ್ಲಿ ಓದುಗರಿಗೆ ಚಾರಿತ್ರಿಕ ಅಂಶದ ಕಡೆಗೆ ಗಮನವಿಡಬೇಕಾದ ಒಂದು ಸೂಚನೆಯನ್ನಿತ್ತಿರುವರು. ತೀರ್ಥಹಳ್ಳಿಯ ದುಗ್ಗಾಭಟ್ಟ ಮತ್ತು ನಾಗಭಟ್ಟರ ಕುಟುಂಬದ ಸುತ್ತಲೂ ಕಥೆ ಹೆಣೆದಿದೆ. ಎರಡೂ ಕುಟುಂಬಗಳನ್ನು ಜೋಡಿಸುವ ಸೂತ್ರ ಮುದ್ದುರಾಮ. ಈ ಪಾತ್ರವನ್ನು ಕುರಿತು ನಾನ ಹೆಸರಾಂತ ವಿಮರ್ಶಕರಾದ ಶ್ರೀ ಕೀರ್ತನಾಥ ಕುರ್ಕೋಟಿಯವರು, ಅವನು ದುಗ್ಗಾಭಟ್ಟರ ವಂಶದ ಬಳ್ಳಿಗೆ ಬಿಟ್ಟ ಹೀಚುಗಾಯಿ, ಮನೆತನದ ಕಣಜದಲ್ಲಿಯ ಬೀಜಕಾಳು ಎಂದು ನುಡಿದಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರ ಪ್ರೀತಿಗೆ ಹೆಮ್ಮೆ.

ಕೊನೆಗೆ ಪಾತ್ರನಾದ ಮುದ್ದುರಾಮ ಕಥಾನಾಯಕನಾದರೂ ತುಂಗಭದ್ರಾ ಎಂಬ ಹೆಸರನ್ನು ಲೇಖಕಿ ಕಾದಂಬರಿಗಿಟ್ಟಿದ್ದಾರೆ. ಕಾದಂಬರಿಯಲ್ಲಿ ತುಂಗಭದ್ರೆಯ ಪಾತ್ರ ಅತಿ ಮುಖ್ಯವಾಗಿಲ್ಲದಿರಬಹುದು. ಅವರಿಬ್ಬರೂ ಹುಟ್ಟುಕುಡಿಯರು, ಯಾರೂ ಅವರಿಗೆ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವರಿಬ್ಬರ ಬಗ್ಗೆ ಓದುಗರು ಕುರುಡರಾಗುತ್ತಿದ್ದರೋ ಏನು, ಆ ದೃಷ್ಟಿಯಿಂದ ಕಾದಂಬರಿಗೆ ತುಂಗಭದ್ರ ಎಂಬ ಹೆಸರಿಟ್ಟಿದ್ದೇನೆ. ಮತ್ತೊಂದು ವಿಷಯವೆಂದರೆ ತುಂಗಭದ್ರೆಯರನ್ನು ನಾನು ಬೆಳಕಿಗೆ ತಂದೆ, ಅವರಿಬ್ಬರೂ ನನ್ನನ್ನು ಬೆಳಕಿಗೆ ತಂದರು. ಹೀಗೆ ಸ್ವಾರ್ಥ ಪರಾರ್ಥಗಳೆರಡು ಸಾಧಿಸಿದವು ಎಂದು ಲೇಖಕಿ ತುಂಬಾ ಅಭಿಮಾನದಿಂದ ಹೇಳಿಕೊಂಡಿದ್ದರು. ಅದು ನಿಜ ಸಂಗತಿಯೇ ಆಗಿದೆ. ಸಾಮಾಜಿಕ ಕಥಾವಸ್ತುವನ್ನೊಳಗೊಂಡ ಕಾದಂಬರಿ ಗೆಜ್ಜೆ ಪೂಜೆ. ವೇಷಾಜೀವನವನ್ನು ಸರಳವಾಗಿ ಲೇಖಕಿ ಪರಿಮಿತ ವಲಯದಲ್ಲಿ ನಿಂತು ಕಂಡು ಅಂತೆಯೇ ಓದುಗರ ಎದುರಿನಲ್ಲಿ ಇಡಲು ಪ್ರಯತ್ನಿಸಿದ ಕೃತಿಯಾಗಿದೆ. ವೇಷ್ಯರನ್ನು ಸಮಾಜ ಹೇಗೆ ಕಾಣುತ್ತಿತ್ತು ಎಂಬುದನ್ನು ಕಾದಂಬರಿ ಕಾರ್ತಿ ಸಾಂಕೇತಿಕವಾಗಿ ತಿಳಿಯಪಡಿಸಿದ್ದಾರೆ. ಹೊಲೆ 18 ಜಾತಿಯ ಶೌಚ ತೊಳೆಯುವ ಕೆರೆಯಲ್ಲಿ ಹುಟ್ಟಿದ ಸುಂದರವಾದ ಕೆಂದಾವರೆ, ಅದರ ತಂಟೆಗೆ ಯಾರೂ ಹೋದವರಿಲ್ಲ, ಅದನ್ನು ಯಾರೂ ಬಯಸಿದವರಿಲ್ಲ. ದಿನ ದಿನ ಮೊಗ್ಗಾಗಿ ಅರಳಿ ದಿನಕರನಿಗೆ ಶಿರಬಾಗುವ ಸೇವೆ ಮಾತ್ರ ಆ ತಾವರೆಯ ಬದುಕು ಎಂಬ ಇವರ ನುಡಿ ಕಾದಂಬರಿಯ ತಿರುಳೇ ಆಗಿದೆ. ಪೂರ್ವದಲ್ಲಿ ದೇವಸ್ಥಾನಗಳಲ್ಲಿ ದೇವರಿಗೆ ಮಾಡುವ ಸೇವೆಗಳಲ್ಲಿ ಅಂಗಭೋಗ ರಂಗಭೋಗ ಎಂಬ ಸೇವೆಗಳಿರುತ್ತಿದ್ದವು. ದೇವರಿಗೆ ಮಾಡುವ ಅಭಿಷೇಕ ನೀರಾಜನ ಉತ್ಸವಗಳು ಅಂಗಭೋಗವಾದರೆ ನರ್ತನ ವಾದ್ಯವಾದನ ಇವು ರಂಗಭೋಗಗಳಾಗಿದ್ದವು. ಈ ಥರದ ಪವಿತ್ರ ಭಾವನೆ ಬರುಬರುತ್ತಾ ಕೀಳುಮಟ್ಟಕ್ಕಿಳಿದದನ್ನು ನಾವು ನೋಡುತ್ತೇವೆ. ಗುರುಗಳಿಂದ ನೃತ್ಯ ಕಲಿತ ಶಿಷ್ಯರು ಗುರುವಿನ ಅಪ್ಪಣೆಯಿಂದ ನಟರಾಜನ ಎದುರಿನಲ್ಲಿ ಗೆಜ್ಜೆಗಳನ್ನು ಪೂಜಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸುವ ಜನಾಂಗವನ್ನು ದೇವದಾಸಿಯರು ಎಂದು ಕರೆಯುವ ರೂಢಿಯಿತ್ತು. ದೇವ ಹೆಸರಿನಲ್ಲಿ ಮಾಂಗಲ್ಯವನ್ನು ಧರಿಸಿ ದೇವಸ್ಥಾನದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ಕಸಗುಡಿಸುವುದು, ರಂಗೋಲಿ ಹಾಕುವುದು, ಪೂಜೆಗೆ ಅನುಕೂಲ ಮಾಡುವುದು ಮುಂತಾದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ದೇವರಿಗೆ ಕುಂಬಾರತಿಯ ಅತ್ಯಂತ ಪವಿತ್ರ ಸೇವೆಯನ್ನು ಅವರು ಬಹಳ ಶುದ್ಧರಾಗಿ ಅಂತರಂಗ ಬಹಿರಂಗ ಶುಚಿತ್ವದ ಭಕ್ತಿಯಿಂದ ಮಾಡುತ್ತಿದ್ದರು. ಅವರುಗಳಿಗೆ ಅರಸರಿಂದ ಭೂಮಿ ಕಾಣಿ ದೊರೆತು ಗೌರವದ ಸ್ಥಾನ ಸಮಾಜದಲ್ಲಿತ್ತು. ಬರುಬರುತ್ತಾ ಅರಸೊತ್ತಿಗೆ ಶ್ರೀಮಂತ ವಣಿಕರು, ಬ್ರಿಟಿಷರ ಆಡಳಿತ ಮುಂತಾದ ಪ್ರಭಾವಗಳಿಂದ ದೇವದಾಸಿಯರು ಮನುಷ್ಯರ ಭೋಗದ ವಸ್ತುವಾಗಿದ್ದು ಒಂದು ವಿಪರ್ಯಾಸ. ಒಬ್ಬ ಹೆಣ್ಣಿಗೆ ಗೆಜ್ಜೆ ಪೂಜೆ ಆಯಿತು ಎಂದರೆ ದೇಹ ವ್ಯಾಪಾರಕ್ಕೆ ಸಿದ್ಧಳಾದಳೆಂದೇ ಅರ್ಥವಾಗುತ್ತಿತ್ತು ಈ ಸಮಾಜಕ್ಕೆ ಹಾಗೂ ಶ್ರೀಮಂತ ವರ್ಗಕ್ಕೆ. ಕಾದಂಬರಿಯಲ್ಲಿ ಬರುವ ಅಪನೆ ಪರಿಸ್ಥಿತಿಯ ಕೂಸಾಗಿ ವೇಶ್ಯೆಯ ಆಶ್ರಯಕ್ಕೆ ಬರುವಳು. ಅವಳಿಗೆ ಮೋಸ ಮಾಡಿ ಪರಾರಿಯಾದ ಪುರುಷ ಚಂದ್ರಶೇಖರನ ಬಗ್ಗೆ ಹಿಯಾಳಿಸುವ ಅವಳ ಸಾಕುತಾಯಿ ಅಥವಾ ಆಶ್ರಯದಾತೆ ಮಗಳು ಚಂದ್ರಗೋಸ್ಕರ ವೇಶ್ಯೆಯಾಗು ಎಂದು ಅಪರ್ಣೆಗೆ ಬಲವಂತ ಮಾಡುತ್ತಿದ್ದಳು. ಇದಕ್ಕೆ ಮಣಿದ ಅಪರ್ಣ ತನ್ನ ಮಗಳು ಚಂದ್ರಗಾಗಿ ತಿರುಮಕೂಡಲು ಪುಟ್ಟಣಶೆಟ್ಟಿ ಎಂಬ ಸಾಹುಕಾರನ ವೇಶ್ಯೆಯಾಗಿ ಬದುಕನ್ನು ನಡೆಸುವ ಮೌನಿ. ಮೈಸೂರಿನ ಅಂಬಾವಿಲಾಸದ ಅಗ್ರಹಾರದ ಮೂಲೆ ಮನೆ ಶೇಷಾವಧಾನಿಗಳದು. ಅವರ ಹೆಂಡತಿ ತಂಗಮ್ಮ, ತಾಯಿ ಗುಂಡಮ್ಮ, ಮಕ್ಕಳು ಸೋಮಶೇಖರ ಹಾಗೂ ಲಲಿತಾ. ಎದುರು ಮನೆ ಖರೀದಿಸಿ ಸಾಹುಕಾರ ಅಪರ್ಣಾ ಮುಂತಾದವರನ್ನ ತಂದಿರಿಸುವನು. ತವರಿಗೆ ಹೋಗಿದ್ದ ತಂಗಮ್ಮ ವಾಪಸ್ಸು ಬಂದಾಗ ಎದುರು ಮನೆಯನ್ನು ನೋಡಿ ತಂಗಮ್ಮನಿಗೆ ರಾತ್ರಿ ಹೊತ್ತಲ್ಲಿ ಕಾರು ಬರುವುದು, ಎದುರು ಮನೆಯಲ್ಲಿ ಎಷ್ಟೋ ಹೊತ್ತಿನವರೆಗೆ ಲೈಟು ಉರಿಯುವುದು ಮುಂತಾದವೆಲ್ಲ ಅಸಮಾಧಾನ ತಂದುಕೊಟ್ಟವು. ಅವರ ಮನೆಯಲ್ಲೂ ತನ್ನ ಮಗಳ ಓರಿಗೆಯ ಹುಡಿ ಇದೆ, ನೆರೆಹೊರೆ ಎಂದ ಮೇಲೆ ಮಕ್ಕಳು ಹೋಗದೆ ಬಿಡುವವೇ, ಇವೇ ಮೊದಲಾದ ಭಾವನೆಗಳು ಸಾಮಾನ್ಯವಾಗಿ ಸ್ತ್ರೀ ಸ್ವಭಾವವೆಂಬಂತೆ ಆತಂಕವೆಂಬಂತೆ ಸಹವಾಗಿ ನಿರೂಪಿತವಾಗಿವೆ. ಇನ್ನು ಅಪರ್ಣೆಯ ಮಗಳು ಚಂದ್ರ ಶಾಲೆಗೆ ಸೇರಿಕೊಂಡಾಗ ಉಳಿದ ಮಕ್ಕಳೆಲ್ಲ ಅವಳಿಗೆ ತಂದೆ ಇಲ್ಲ, ಅವರು ವೇಶ್ಯರು ಅನ್ನುವುದು ನಗುವು ನೋಡಿ ಚಂದ್ರ ಬೇಸತ್ತು ಮನೆಗೆ ಬಂದು ತಾಯಿಯ ಬಳಿ ಹೇಳಿಕೊಂಡು ಅತ್ತಾಗ ಅಸಹಾಯಕ ಅಪರ್ಣೆಯದು ಅಳುವೇ ಉತ್ತರವಾಗಿತ್ತು. ನೆರೆ ಮನೆಯಲ್ಲಿ ಮದುವೆ ನಡೆದಾಗ ಚಂದ್ರ ನಾನೂ ಮದುವೆಯಾಗಬೇಕು ಎನ್ನುವುದು, ಅದಕ್ಕೆ ಉಳಿದ ಗೆಳತಿಯರು ವೇಶ್ಯರನ್ನ ಯಾರು ಮದುವೆಯಾಗ್ತಾರೆ ಎನ್ನುವುದು, ಅವಧಾನಿಗಳು ಈ ಹಿಂದೆ ಹೇಳಿದಂತೆ ಇವರ ಜಾತಿಯಲ್ಲಿ ಮದುವೆ ಎಲ್ಲಿದೆ, ಗೆಜ್ಜೆ

ಪೂಜೆ ಮಾಡುವರು ಎನ್ನುವುದು ಸಮಾಜ ವೇಶ್ಯರನ್ನು ಕಾಣುವ ಬಗೆ. ಇದರಿಂದ ಗೃಹಿಣಿಯಾಗಿ ಗೌರವದಿಂದ ಬಾಳಬೇಕೆನ್ನುವ ಚಂದ್ರಳಿಗೆ ಆಘಾತವಾಗುವುದು. ಚಂದ್ರನ ಮನಸ್ಸಿಗೆ ಸಮಾಜದಲ್ಲಿ ತಾವು ಎಲ್ಲರಂತಿಲ್ಲ, ತಮ್ಮನ್ನು ಎಲ್ಲರೂ ಒಳ್ಳೆ ದೃಷ್ಟಿಯಿಂದ ಕಾಣುವುದಿಲ್ಲ ಎಂಬ ಅಸಮಾಧಾನ ಒಂದೆಡೆಯಾದರೆ, ಎದುರು ಮನೆಯ ಶೇಷಾವಧಾನಿಗಳ ಮಗ ಸೋಮು ಇವಳನ್ನು ಇಷ್ಟಪಟ್ಟರೂ ನಿಮ್ಮನ್ನು ಯಾವ ಮದುವೆಯಾಗುತ್ತಾರೆ ಎಂಬುದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿದರೂ ಕೂಡ ಒಪ್ಪದ ಕೇಳದ ಚಂದ್ರ ಕಲ್ಪನಾಲೋಕದಲ್ಲಿ ತೇಳುವಳು. ತಾನೂ ಗೃಹಿಣಿಯಾಗಬೇಕೆಂಬ ಅದಮ್ಯ ಹಂಬಲ ಹೊತ್ತವಳಿಗೆ ತನ್ನ ತಾಯಿ ವೇಶ್ಯೆಯಲ್ಲ, ಅನಿವಾರ್ಯವಾಗಿ ವೇಶ್ಯೆಯಾದ ಸಂದರ್ಭವನ್ನು ಅಪರ್ಣ ವಿಷದಪಡಿಸುವುದು, ಚಂದ್ರಳ ತಂದೆ ಚಂದ್ರಶೇಖರನ ಆಗಮನ, ಅವರನ್ನು ಅಪ್ಪಾ ಎಂದು ಬಾಯಿ ತುಂಬ ಕರೆದು ತೃಪ್ತಿಪಡುವ ಚಂದ್ರಳಿಗೆ ತಾನು ವೇಶ್ಯೆಯ ಮಗಳಲ್ಲ ಎಂಬ ಭಾವನೆ ಪಡೆಯುವುದು, ಅದನ್ನೇ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಎಂದಾಗ ತಾಯಿ ತಡೆಯುವುದು, ಸೋಮುವಿಗೆ ಚಂದ್ರಳ ಮಲತಂಗಿಯೊಡನೆ ವಿವಾಹ ಗೊತ್ತಾಗುವುದು, ಆ ರಾತ್ರಿ ಬಂದವರು ಯಾರು ಎಂದು ಚಂದ್ರಶೇಖರ ಹಿಂಬದಿಯಿಂದ ನೋಡಿದಂತ ಸೋಮು ಚಂದ್ರಶೇಖರ ಯಾರು ಎಂದು ಪದೇ ಪದೇ ಕೇಳಿದಾಗಲೂ ಹೇಳಲಾಗದ ಚಂದ್ರಳ ಮನಸ್ಸು ಛಿದ್ರವಾಗಿ ಹೋಗುವುದು. ಯಾಕೆಂದರೆ ಚಂದ್ರ ತನ್ನ ತಂದೆಗೆ ನೀನು ನನ್ನನ್ನು ಅಪ್ಪ ಎಂದು ಕರೆಯದಿರೆಂದು ವಚನ ಪಡೆದುಕೊಂಡಿದ್ದರು. ಇದರಿಂದಾಗಿ ಚಂದ್ರಳಿಗೆ ಪ್ರಪಂಚದ ವಾಸ್ತವಿಕತೆಯ ಕಟುಸತ್ಯದ ಅರಿವಾಗಿ ಬಲವೆಲ್ಲಾ ಸೋರಿ ಹೋದಂತಾಗುವುದು. ಸೋಮುವಿನ ಪ್ರಥಮ ರಾತ್ರಿಯ ಶೃಂಗಾರಗೊಂಡ ಸಜ್ಜೆ ಮನೆ ನೋಡಿ ಪರಿತಪಿಸಿ ಅಳುವ ಚಂದ್ರ ಅತ್ತಷ್ಟು ದುರ್ಬಲಗೊಳ್ಳುವಳು. ಇದರ ನಡುವೆ ಇವಳ ಆತ್ಮೀಯ ಗೆಳತಿ ಮಾಲತಿ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದ ಇಟ್ಟುಕೊಂಡವಳು ಇರೋ ತನಕ ಕಟ್ಟಿಕೊಂಡವಳು ಕಡೇ ತನಕ ಎನ್ನುವ ಮಾತಾಗಲಿ, ರಂಡೇತನ ಮುಂಡೇತನ ನಿಮ್ಮ ಜಾತಿಗಿಲ್ಲ ಬಿಡು ನಿತ್ಯ ಮುತ್ತೇತನ ಎನ್ನುವ ಮಾತು ಚಂದ್ರಳಿಗೆ ಚುಚ್ಚಿ ಚುಚ್ಚಿ ನೋಯಿಸುವವು. ಇದೆಲ್ಲವೂ ಮಾನವೀಯ ಅಂತಃಕರಣದ ಹಿನ್ನೆಲೆಯಲ್ಲಿ ಚಿತ್ರಿತವಾಗಿರುವುದರಿಂದ ಓದುಗರ ಅಕಂಪ ಸಹಾನುಭೂತಿಗೆ ಈ ಪಾತ್ರ ತುತ್ತಾಗುವುದು, ಜೊತೆಯಲ್ಲಿ ಸ್ವಾರ್ಥಿ ಪುರುಷ ಸಮಾಜದ ಬಗ್ಗೆ ರೋಷ ಉಕ್ಕುವುದು. ಹೀಗಾಗಿ ಉನ್ಮಾದಿನಿಯಂತಾಗ ಚಂದ್ರ ಗೆಜ್ಜೆ ಪೂಜೆಗೆ ಒಲಿದು ತನ್ನ ಬದುಕನ್ನು ಅಂತ್ಯಗೊಳಿಸಿಕೊಳ್ಳುವಳು. ಇಂದಿರಾ ಅವರು ವೇಶ್ಯಾ ಸಮಸ್ಯೆಯನ್ನು ಯಥಾಸ್ಥಿತಿಯಲ್ಲಿಡಲು ಪ್ರಯತ್ನಿಸಿದ್ದು ಅದು ಅಂತೆಯೇ ಇರುವುದನ್ನು ನಿರೂಪಿಸುವಲ್ಲಿ ನೈಜತೆಯಿಂದ ಕಲ್ಪನೆಯ ಮೆರುಗೇ ಮಿಗಿಲಾಗಿದೆ ಎಂದು ಹೇಳಬಹುದು ಎಂದು ಡಾಕ್ಟರ್ ಶಕುಂತಲಾ ದುರ್ಗಿಯವರು ಹೇಳುತ್ತಾರೆ. ಎಂಕೆ ಇಂದಿರಾ ಅವರಿಗೆ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಟ್ಟ ಇನ್ನೊಂದು ಕಾದಂಬರಿ ಫಣಿಯಮ್ಮ. ಅಂದಿನ ಕಾಲದ ಬ್ರಾಹ್ಮಣ ಸಮುದಾಯದ ಚಿತ್ರಣ ಇಲ್ಲಿ ನೈಜವಾಗಿ ಈ ಕಾದಂಬರಿಯಲ್ಲಿ ಮೂಡಿದೆ. ಅವರೇ ಹೇಳಿದಂತೆ ಅವರ ತಾಯಿ ಹೇಳಿದ ಅವರ ಅಜ್ಜನ ತಂಗಿಯ ಬದುಕಿನ ಚಿತ್ರಣ ಫಣಿಯಮ್ಮ. ಬ್ರಾಹ್ಮಣ ಸಮುದಾಯದಲ್ಲಿದ್ದ ವೈಧವ್ಯದ ಕ್ರೂರ ಚಿತ್ರಣ ಇಲ್ಲಿದೆ. ಬಾಲ್ಯ ವಿವಾಹ ಬಾಲ ವಿಧವೆಯ ಬದುಕು ಫಣಿಯಮ್ಮನ ಕಥೆ. ಜಾತಕಗಳ ಉತ್ಕೃಷ್ಟ ಹೊಂದಾಣಿಕೆಯಿಂದ 10 ವರ್ಷದ ಫಣಿಯಮ್ಮಳ ಮದುವೆ ನೀಲಕಂಠ ಭಟ್ಟರ ಮಗ 15 ವರ್ಷದ ನಂಜುಂಡನೊಡನೆ ನೆರವೇರುವುದು. ಇತ್ತ ಹಾವು ಕಚ್ಚಿ ನಂಜುಂಡನ ಸಾವಾಗುವುದು. ವಿಷಯ ತಿಳಿದು ಕಂಗೆಡುವ ತಂದೆ ರನ್ನರ್ ಚಿಂತಾಮಣಿ ಅಂಚೆ ವಿಭಾಗದವರು. ತಾಯಿ ಬಹಳ ದುಃಖಿಸುವಳು. ಹೊಂದಿಕೆಯಾದ ಜಾತಕದೊಂದಿಗೆ ತಮ್ಮ ಮಗನ ವಿವಾಹ ಮಾಡಿದ್ದರಿಂದ ಈ ದುರಂತವಾಯಿತು ಎಂದು ಛೀಮಾರಿ ಹಾಕುವ ನಂಜುಂಡನ ತಂದೆ. ವೈಧವ್ಯದ ಪಟ್ಟ ಎಳೆಯ ಬಾಲಕಿಗೆ. ಏನೂ ಅರಿಯದ ಮುಗ್ಧೆ ಹಸುಳೆ ಬಳೆ ತೆಗೆಯಲು ಬಂದಾಗ ಚುಕ್ಕೆ ಹೂವಿನ ಬಳೆ ಒಡೆಯಬೇಡಿ ಎಂದು ಅಪಾರವಾಗಿ ದುಃಖಿಸುವು. ಇದಕ್ಕೆ ಪರಿಹಾರವನ್ನು ಬ್ರಾಹ್ಮಣ ಸಮಾಜದ ಮುಖಂಡರೆಲ್ಲ ಸೇರಿ ಋತುಮತಿಯಾದ ಮೇಲೆ ಫಣಿಯ ಕೇಶಮುಂಡನದ ನಿರ್ಧಾರ ತೆಗೆದುಕೊಳ್ಳುವರು. ಫಣಿ ಋತುಮತಿಯಾದ 4ನೇ ದಿನ ಅವಳ ಕೇಶಮುಂಡನವನ್ನ ಮಾಡಿ ಬಿಳಿಸೀರೆ ಉಡಿಸಿ ಮಡಿ ಮಾಡುವರು. ಈ ಗೊಡ್ಡು ಸಂಪ್ರದಾಯವನ್ನು ನೋಡಿಯೂ ಧಿಕ್ಕರಿಸಿದ ಮನೆಯವರು ಅಳುವಾಗ ಕ್ಷೌರಿಕನೂ ಕೂಡ ಆ ಎಳೆಯ ಮಗುವನ್ನು ನೋಡಿ ದುಃಖಿಸುವನು. ಅಂದಿನಿಂದ ಪ್ರತಿದಿನವೂ ತಣ್ಣೀರಿನ ಸ್ನಾನ, ಒಪ್ಪತ್ತಿನ ಊಟ, ದೇವರ ಪೂಜೆಗೆ ಸಾಮಗ್ರಿ ಅಣಿಗೊಳಿಸುವುದು ಮುಂತಾದ ಗೃಹ ಕೃತ್ಯಗಳನ್ನು ಮಾಡುವ ಸೇವಕಿಯಂತಾಗುವಳು ಫಣಿ. ಮುಂದೆ ಆ ಮನೆಗೆ ಮದುವೆಯಾಗಿ ಬರುವ ಹೆಣ್ಣು ಮಕ್ಕಳ ಬಾಣಂತನ, ಮಗುವಿಗೆ ನೀರೆರೆಯುವುದು ಮುಂತಾದ ಜವಾಬ್ದಾರಿ ಹೊರುವಳು ಫಣಿಯಮ್ಮ. ಯಾವುದಕ್ಕೂ ಚಕಾರವೆತ್ತದೆ ಬದುಕುವ ಫಣಿಯಮ್ಮ ತನ್ನ ಚಿಕ್ಕಪ್ಪನ ಮಗಳು ಸುಬ್ಬಲಕ್ಷ್ಮಿಗೆ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಅತ್ತೆ ಮನೆ

ಯಿಂದ ಹೊರದೂಡಲ್ಪಟ್ಟದ್ದು ನೋಡಿ ಫಣಿಯಮ್ಮ ನೊಂದುಕೊಳ್ಳುವಳು. ಮನೆಗೆ ಬಂದ ಪುಟ್ಟ ಜೋಯಿಸನೊಂದಿಗೆ ಸುಬ್ಬಿ ದೈಹಿಕ ಸಂಪರ್ಕಕ್ಕೆ ಬರುವಳು. ಇದು ಅನೈತಿಕ ಎನಿಸಿದರೂ ಪ್ರತಿ ತಿಂಗಳು ಕ್ಷೌರಿಕನೆದುರು ಕೇಶಮುಂಡನಕ್ಕಾಗಿ ಕೂರುವುದು ಅದಕ್ಕಿಂತಲೂ ಕೀಳು ಎಂದು ಜಿಗುಸೆ ಪಡುವಳು ಫಣಿಯಮ್ಮ. ಗಬ್ಬಾಗದ ಆಕಳ ಚಿಂತೆ ಮನೆಯವರೆಲ್ಲರೂ ಮಾಡಿದಾಗ ಸುಬ್ಬಿ ಬದುಕನ್ನ ಜ್ಞಾಪಿಸಿಕೊಳ್ಳುವಳು ಫಣಿಯಮ್ಮ. ಪುಟ್ಟ ಜೋಯಿಸನ ಮಗಳು ದಾಕ್ಷಾಯಿಣಿಯ ಗಂಡ ತೀರಿಕೊಳ್ಳುವನು. ಅವಳನ್ನು ಫಣಿಯಮ್ಮನಂತೆ ಮಡಿ ಮಾಡಬೇಕೆನ್ನುವ ಅವಳ ಅತ್ತೆ ಮಾವ ಸಮಾಜದ ಹಿರಿಯರನ್ನು ಧಿಕ್ಕರಿಸುವಳು ದಾಕ್ಷಾಯಿಣಿ. ಅಲ್ಲಿಗೆ ಬಂದ ಫಣಿಯಮ್ಮ ಕಾಲ ಬದಲಾಗಿದೆ, ಅವಳಿಗೂ ಬದುಕಲು ಹಕ್ಕಿದೆ ಎಂದು ಸೂಕ್ಷ್ಮವಾಗಿ ಪ್ರತಿಭಟಿಸಿ ಹೊರಡುವಳು. ಮುಂದೆ ದಾಕ್ಷಾಯಿಣಿ ತನ್ನ ಮೈದುನನಿಂದ ಬಸಿರಾಗುವಳು. ಇದನ್ನು ಸುಬ್ರಾಯನ ಬದುಕಿನೊಂದಿಗೆ ತುಲನೆ ಮಾಡುವ ಫಣಿಯಮ್ಮ, ಗಂಡಸು ಏನು ಬೇಕಾದರೂ ಮಾಡಬಹುದು, ಅದನ್ನೇ ಹೆಂಗಸು ಮಾಡಿದರೆ ಕುಲಟೆ ಎನ್ನುವರು, ಅಜ್ಜ ಹಾಕಿದ ಆಲದ ಮರಕ್ಕೆ ನೇತಾಡುವರೇ ಹೊರತು ಬದಲಾಯಿಸುವವರು ಯಾರೂ ಇಲ್ಲ ಎಂದು ಕೊರಗುವಳು. ರನ್ನರ್ ಆಗಿರುವ ತನ್ನ ತಂದೆ ಓಡುತ್ತಾ ಹೋಗಿ ಅಂಚೆಯನ್ನ ಮೊದಲು ಹಂಚುತ್ತಿದ್ದರು. ನಂತರ ಬಂದವರು ಸೈಕಲ್ಗಳಲ್ಲಿ ಓಡಾಡುತ್ತಿರುವುದನ್ನು ಗಮನಿಸಿದ ಫಣಿಯಮ್ಮ ಬದಲಾವಣೆ ಮನುಷ್ಯನ ಬದುಕಿಗೆ ಏಕಿಲ್ಲ, ಅದು ಅನಿವಾರ್ಯ ಎಂದು ಹಂಬಲಿಸು. ಕೊನೆಗೆ ವಯೋಸಹಜ ಮರಣವನ್ನಪ್ಪುವಳು ಫಣಿಯಮ್ಮ. ಬ್ರಾಹ್ಮಣ ಸಮಾಜದ ಬಾಲವಿಧವೆ ಫಣಿಯಮ್ಮ ಕಾದಂಬರಿಯ ಬಗ್ಗೆ ಮಾತನಾಡುತ್ತಾ ಶ್ರೀಮತಿ ದೀಪಿಕಾ ಶ್ರೀವಾತ್ಸವ ಎಂಬ ಇಂಗ್ಲಿಷ್ ಪ್ರಾಧ್ಯಾಪಕರು ಬೃಂದಾವನದಲ್ಲಿ ಬಳಲುತ್ತಿದ್ದ ವಿಧವೆಯರ ಸ್ಥಿತಿ ಇನ್ನೂ ಕರುಣಾಜನಕ, ಇಲ್ಲಿ ಫಣಿಯಮ್ಮನಿಗೆ ತವರು ಮನೆಯಾದರೂ ಇದೆ ಎನ್ನುವರು. ವಿಧವಾ ಸಮಸ್ಯೆಗೆ ಅಲ್ಲಲ್ಲಿ ಪುನರ್ವಿವಾಹದ ಸಮ್ಮತಿ ಇದ್ದರೂ ವ್ಯಾಪಕತೆ ಇಲ್ಲ ಎಂದು ಹೇಳುವರು. ಗ್ಲಾಡಿನ್ ರೋಸ್ ಎಂಬ ಕಾಲಿಕಟ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯು ಈ ಬಾಲವಿಧಿಯರು ಫಿಸಿಕಲಿ ಅಲೈವ್ ಸೋಷಿಯಲಿ ಡೆಡ್ ಎಂದು ಹೇಳುತ್ತಾ ಫಣಿಯಮ್ಮ ಕೃತಿ ಓದುತ್ತಾ ಕೊನೆಯಲ್ಲಿ ಅವಳೊಂದಿಗೆ ನಾವೂ ಮೌನವಾಗಿ ನಿಲ್ಲುವೆವು ಎಂದು ವಿಮರ್ಶಿಸಿದ್ದಾರೆ. ರಾಜ್ಯ ಸರ್ಕಾರದ ಬಹುಮಾನ ಪಡೆದ ಮನೋಹರ ಗ್ರಂಥಮಾಲೆಯಿಂದ 1965 ಪ್ರಕಟಿತವಾದ ಕೃತಿ ಸದಾನಂದ. ಇದು 4 ಬಾರಿ ಮುದ್ರಣ ಕಂಡದ್ದು ಇದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಮಲೆನಾಡಿನ ದುಂಡುಮಲ್ಲಿಗೆ ಊರಿನ ಕಥೆ ಪ್ರಾರಂಭವಾಗುವುದು. ಕಥೆಯ ನಾಯಕ ಸದಾನಂದ ಮೃದು ಹೃದಯದ ಸುಸಂಸ್ಕೃತ ಆದರ್ಶ ಪಾತ್ರ. ಬಾಲವಿಧವೆ ಕಮಲಿಯನ್ನು ವಿವಾಹವಾಗುವನು. ಇಂದಿರಾ ಅವರು ಸದಾನಂದ ಕಾದಂಬರಿ ಬರೆದ 10 ವರ್ಷಗಳ ನಂತರ ಮಧುವನ ಎಂಬ ಕಾದಂಬರಿಯನ್ನು ಬರೆಯುತ್ತಾರೆ. ಸದಾನಂದ ಕಾದಂಬರಿಯ ಮುಂದುವರಿದ ಕಥಾವಸ್ತು ಮಧುವನ. ತನ್ನಿಂದಾಗಿ ಸದಾನಂದನಿಗೆ ನೋವು ಅವಮಾನ ಆಗುತ್ತಿರುವುದನ್ನು ಅರಿತ ಕಮಲಿ ಅವನಿಗೆ ಬೇರೊಂದು ಮದುವೆಯಾಗಲು ತಿಳಿಸುವಳು. ತನ್ನ ಬದುಕಿನ ಬಗ್ಗೆ ಆಲೋಚಿಸಿದ ಕಮಲಿ ಆ ಮುಗ್ಧತೆ ನಮ್ಮ ಮನಸ್ಸು ಸೆಳೆದರೂ ಕೂಡ ಆ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ವಿವಾಹೇತರ ಸಂಬಂಧಗಳು ಹೊಸದಲ್ಲ ಎನ್ನುವುದು ಕಾದಂಬರಿ ಓದಿದಾಗ ಅರಿವಾಗುವುದು. ವಿವಾಹೇತರ ಸಂಬಂಧಗಳು ಬೇರೆ ಹೆಂಗಸನ್ನು ಇಟ್ಟುಕೊಳ್ಳುವುದು ತುಂಬಾ ಸಾಮಾನ್ಯವಾದ ವಿಷಯ ಎಂಬಂತೆ ಜಾತಿಗವಳು ಎಂಬ ಕಾದಂಬರಿಯಲ್ಲಿ ಚಿತ್ರಿತವಾಗಿದ್ದೆ. ಇಲ್ಲಿನ ಕಥಾನಾಯಕ ವಾಸುದೇವ ಹೊನ್ನಡಿಕೆಯ ಈಶ್ವರ ಭಟ್ಟರ ಮಗ. ಓದುವುದರಲ್ಲಿ ಅತ್ಯಂತ ಚೂಟಿ. ಇವರ ಶಾಲೆಯ ಮುಖ್ಯೋಧ್ಯಾಯರಾದ ಸಾಂಬಯ್ಯನಿಗೆ ವಾಸುವಿನ ಮೇಲೆ ಬಹಳ ಪ್ರೀತಿ, ವಾಸುವಿಗೂ ಅವರ ಮೇಲೆ ತುಂಬಾ ಗೌರವ. ಮುಂದಿನ ವ್ಯಾಸಂಗಕ್ಕಾಗಿ ಸದಾಶಿವ ಕರ್ಣಿಕೆಯವರ ಮನೆಯಲ್ಲಿ ಈ ಮಗುವನ್ನ ಬಿಡಬೇಕು ಎನ್ನುವಂತೆ ಹೆತ್ತವರ ಮನವೊಲಿಸುವರು ಸಾಂಬಯ್ಯ. ವಿದ್ಯಾಭ್ಯಾಸ, ನಾಟಕ, ಹಾಡು, ಹಾರ್ಮೋನಿಯಂ ನುಡಿಸುವುದರಲ್ಲೇ ಪ್ರಾವೀಣ್ಯ ಪಡ ವಾಸು 10ನೇ ತರಗತಿಯ ನಂತರ ಸರ್ಕಾರಿ ಶಾಲೆಯಲ್ಲಿ ಮೇಷ್ಟ್ರು ಕೆಲಸವನ್ನ 20 ರೂಪಾಯಿ ಪಗಾರಿಗೆ ಒಪ್ಪಿಕೊಳ್ಳುವ. ತಾಯಿ ಮೊದಲು ನಿರಾಕರಿಸಿದರೂ ಕೂಡ ಕೊನೆಗೆ ಒಪ್ಪಿಕೊಳ್ಳುವಳು. ಮತ್ತೆ ಕರ್ಣಿಕೆಯವರ ಮನೆಯಲ್ಲಿ ವಾಸುವಿನ ವಾಸ, ಅವರ ಮಕ್ಕಳಿಗೆ ಮನೆ ಪಾಠ ಮುಂತಾದವೆಲ್ಲ ನೋಡಿಕೊಳ್ಳುತ್ತಿದ್ದ. ಜವಳಿ ಅಂಗಡಿಯ ವ್ಯಾಪಾರ ಮಾಡುವ ಪದ್ಮನಾಭ ವಾಸುವಿನ ಸ್ನೇಹಿತ. ಸದಾಶಿವ ಕರ್ಣಿಕೆಯವರು ಮಾಲೇರ ನಾಗಮ್ಮನನ್ನು ಇಟ್ಟುಕೊಂಡಿದ್ದರು. ಇವರಿಬ್ಬರ ಮಗಳೇ ನೀರಜಾಕ್ಷಿ ಕಥಾನಾಯಕಿ. ಸುಮಾರು 13-14 ವಯಸ್ಸಿನ ನೀರಜಾಕ್ಷಿಯನ್ನು ತನ್ನನ್ನು ವಿವಾಹವಾಗಲು ಕೇಳುವ ವಾಸು. ಅದಕ್ಕೆ ಅವಳು ಹೆದರಿ ಇದೆಲ್ಲ ತಪ್ಪು, ನ ಕುಟುಂಬವನ್ನೇ ಇಲ್ಲಿಂದ ಓಡಿಸುವರು ಎಂದು ಭಯಪಡುವಳು. ತಾನು ನೀರಜಾಕ್ಷಿಯನ್ನ ಪ್ರೀತಿಸುವುದಾಗಿ ಮದುವೆಯಾಗಿ ಪದ್ದುವಿಗೆ ವಾಸು ತಿಳಿಸಿದಾಗ ಪದ್ದುವಿಗೆ ಅತ್ಯಂತ ಆಶ್ಚರ್ಯ. ಕೊನೆಗೆ ಇವರಿಬ್ಬರ ವಿವಾಹಕ್ಕೆ ಸಹಾಯ ಮಾಡುವುದಾಗಿ ಪದ್ಮನಾಭ ಪದ್ದು ಒಪ್ಪುವನು. ಮೈಸೂರಿನ ಗೋಪಾಲಯ್ಯ
ಊಟ ವಸತಿ 100 ರೂಪಾಯಿ ಸಂಬಳ ಕೊಟ್ಟು ತನ್ನ ಹೋಟೆಲನ್ನು ನೋಡಿ

0: ಕೊಳ್ಳುವೆಯಾ ಎಂದು ವಾಸುವನ್ನ ಕೇಳುವರು. ಇದಕ್ಕೆ ಒಪ್ಪುವ ವಾಸು. ಊರಿಗೆ ಹೊರಡುವಾಗ ಪದ್ದು ಹೇಳಿದಂತೆ ಕೇಳು ಎಂದು ನೀರಜಾಕ್ಷಿಗೆ ತಿಳಿಸುವನು. ನೀರಜಾಕ್ಷಿಯನ್ನ ಮೈಸೂರಿಗೆ ಕರೆದುಕೊಂಡು ಹೋದ ಪದ್ದು ವಿಧವಾಗೃಹಕ್ಕೆ ಕರೆದೊಯ್ದು ಒಂದು ವರ್ಷದ ಅವಧಿಯ ನಂತರ ಕರೆದುಕೊಂಡು ಹೋಗುವುದಾಗಿ ಬಿಟ್ಟು ಬಂದ. ಈ ಕಡೆ ಊರಿಗೆ ಬಂದಾಗ ಊರಲ್ಲಿ ನೀರಜಾಕ್ಷಿ ಹೊಳೆಗೆ ಬಿದ್ದು ಸತ್ತಳು ಎಂಬಂತೆ ಪುಕಾರು ಎದ್ದಿರುತ್ತದೆ. ಇತ್ತ ನೀರಜಿಗೂ ಕೂಡ ವಿಧವೆಯಂತೆ ಜೀವನ ನಡೆಸುವುದು ಅತ್ಯಂತ ನೋವು ತಂದಿತ್ತು. ಕೊನೆಗೆ ವಾಸು ನೀರಜಾಕ್ಷಿಯರ ಮದುವೆಯಾಗುವ ಒಂದು ಪ್ರೇಮ ಕಥೆ, ಅಂತರ್ಜಾತಿಯ ವಿವಾಹದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳುವ ಕಥೆ ಇದು. ಉಚ್ಚ ಜಾತಿಯವರು ಕೀಳು ಜಾತಿಯವರನ್ನ ಇಟ್ಟುಕೊಳ್ಳಬಹುದೇ ಹೊರತು ಮದುವೆಯಾಗುವಂತಿಲ್ಲ ಎಂಬ ವಾತಾವರಣದಲ್ಲಿ ಪುರುಷ ಸ್ತ್ರೀಯರಿಯ ನೀತಿ ಯಾಕೆ ಭಿನ್ನ ಎಂಬ ಚಿಂತೆ ನೀರಜಾಕ್ಷಿಯದಾದರೂ ಇಲ್ಲಿ ಜಾತಿಗೆಟ್ಟವರು ಯಾರು? ವಾಸುವೆ, ಸದಾಶಿವ ಕರ್ಣಿಕರೇ, ನೀರಜಾಕ್ಷಿಯೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು. ನಂದಿ ಬೆಟ್ಟಕ್ಕೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪನ್ಯಾಸಕರೊಂದಿಗೆ ಹೋದ ಪ್ರವಾಸದಿಂದ ಚಿದ್ವಿಲಾಸ ಎಂಬ ಕಾದಂಬರಿ ಪ್ರಾರಂಭವಾಗುವುದು. ಮುಖ್ಯ ಪಾತ್ರ ಭಾವನಾಳದು. ಇವಳಿಗೆ ತಂದೆಯಿಲ್ಲ, ರೋಗದಿಂದ ನರಳುವ ತಾಯಿ, ತನ್ನ ತಂಗಿಯರು, ತಮ್ಮನನ್ನು ಸಾಕುವ ಅತ್ಯಂತ ಜವಾಬ್ದಾರಿಯುತವಾದ ಪಾತ್ರ ಭಾವನಾಳದು. ಉತ್ತರಾರ್ಧದಲ್ಲಿ ಕಥೆ ಗೊಂದಲಮಯವಾಗಿ ಸಾಗಿದರೂ ರಾಧಾಕೃಷ್ಣನ ಮನೆ, ಕುಟುಂಬ, ಅವನ ಹಳ್ಳಿ ಆನಂದ ಕೊಡುವುದು. ಎಂ ಕೆ ಇಂದಿರಾ ಅವರಿಗೆ ಹೆಸರು ತಂದುಕೊಟ್ಟಂತಹ ಇನ್ನೊಂದು ಕಾದಂಬರಿ ತಗ್ಗಿನ ಮನೆ ಸೀತೆ. ತಗ್ಗಿನ ಮನೆ ಊರಿನಿಂದ ಕಥೆ ಪ್ರಾರಂಭವಾಗುವುದು. ಸೀತಾ, ಅಚ್ಚಿ ಇಬ್ಬರೂ ಆತ್ಮೀಯ ಗೆಳತಿಯರು. ಇಬ್ಬರೂ ಒಬ್ಬರೊಡನೊಬ್ಬರು ಮಾತನಾಡುವಾಗ ಒಂದು ಗಿಡವನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾತನಾಡುತ್ತಿದ್ದರು ಎನ್ನುವುದು ಈ ಕೃತಿಯ ವೈಶಿಷ್ಟ್ಯತೆ. ದಿಟ್ಟ ಮಹಿಳೆ ಬಂದ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಹೇಗೆ ಎದುರಿಸುವಳು ಎಂಬುದು ಈ ಕಥೆಯ ತಿರುಳು. ಮುಖ್ಯ ಪಾತ್ರಗಳಾಗಿ ಸ್ತ್ರೀ ಚಿತ್ರಣಗಳನ್ನು ಕೊಟ್ಟರೂ ಅವಳನ್ನು ಸಾಕುವ ರಕ್ಷಿಸುವ ನೆಪದಲ್ಲಿ ಉಂಟಾದ ದೌರ್ಜನ್ಯಗಳನ್ನು ಎದುರಿಸಲು ಸ್ತ್ರೀ ಶಿಕ್ಷಿತಳಾಗಬೇಕು ಎಂಬ ಮೂಲ ಸೆಲೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಹಾಸುಹೊಕ್ಕಾದ ಮಾತಾಗಿದೆ. ವೈಧವ್ಯದ ಆಚರಣೆ ಇದೊಂದು ಮೌಢ್ಯ ಮೌಲ್ಯವಾಗಿ ಪರಿಣಮಿಸಿದ್ದನ್ನು ನೋಡುತ್ತೇವೆ. ಹೆಣ್ಣಿನ ಆಕಾಂಕ್ಷೆ ಕಾದಂಬರಿಯಲ್ಲಿ ತಾಯ್ತನವನ್ನು ಅನುಭವಿಸದನಾಗು ವೈಧವ್ಯವು ತನ್ನ ಪೂರ್ವಜನ್ಮದ ಕರ್ಮಫಲ ಎಂದು ಭಾವಿಸುವ ಸಾತಮ್ಮ, ಸದಾನಂದದ ಕಮಲ, ಮರು ವಿವಾಹ ವಿಧವಾ ವಿವಾಹವಾದರೂ ತನ್ನಿಂದ ಸದಾನಂದನಿಗಾಗುವ ಅವಮಾನಗಳ ಕುರಿತು ಚಿಂತೆ, ತನ್ನ ಬದುಕಿಗೆ ಆಲೋಚಿಸಿದ ಯಾವ ದೌರ್ಬಲ್ಯಕ್ಕೂ ಒಳಗಾಗದ ಮನೆಯವರ ಕೈ ಕೆಲಸದ ಆಳಾದ ಫಣಿಯಮ್ಮ, ಉಸಿರೇ ಇಲ್ಲದ ಸುಬಲಕ್ಷ್ಮಿ, ಸಾಮಾಜಿಕ ಸಮಸ್ಯೆಗಳಿಗೆ ಪ್ರತಿಭಟಿಸದೆ ನೈತಿಕ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಮೌಲ್ಯಗಳನ್ನು ಅನುಸರಿಸುವ ಸ್ಪಂದಿಸದ ಪಾತ್ರಗಳೇ ಇವರ ಕಾದಂಬರಿಯಲ್ಲಿ ನಾವು ಕಾಣುತ್ತೇವೆ. ಲಿಂಗ ಅಸಮಾನತೆಯನ್ನು ಒಪ್ಪಿಕೊಂಡು ಹೋಗುವ ಪಾತ್ರಗಳು ಸಾಮಾಜಿಕ ಸಮಸ್ಯೆಗಳನ್ನು ಹೊಂದಾಣಿಕೆಯೊಂದಿಗೆ ಸಾಗುವ ಸೌಮ್ಯ ದಾರಿ ಎಂ ಕೆ ಇಂದಿರಾ ಅವರ ಕೃತಿಗಳಲ್ಲಿ ನಾವು ಕಾಣುತ್ತೇವೆ.
1: ಇದುವರೆಗೆ ಎಂ ಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು ಈ ಕುರಿತು ಮಾತನಾಡುವರು ಡಾಕ್ಟರ್ ರಾಜಶ್ರೀ ಕಲೋರ್ಕರ್. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಜೆ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ 12:30.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಶ್ರೋತೃಗಳೇ, ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2nd ಮಹಡಿ JC ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೆಯೇ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಪೆನ್ ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2nd ಮಹಡಿ, JC ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ September 15. ಗಮನಿಸಿ, September 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ. ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಘನತ್ಯಾಜ್ಯ ನಿಯಮಗಳು 2026 ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಈ ಒಂದು ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಮೈತ್ರಿ ಸರ್ವಸೇವಾ ಸಮಿತಿ. ಸಂದರ್ಶಕರು KC ಶಿವರಾಮ್. ಗಮನಿಸಿ, ಸಮಯ ಇಂದು ಮಧ್ಯಾಹ್ನ 1:30, ವಿಷಯ ಘನತ್ಯಾಜ್ಯ ನಿಯಮಗಳು 2026, ಈ ಕುರಿತಾಗಿ ವಿಶೇಷ ಸಂದರ್ಶನವನ್ನು.

0: ಕೇಳಿ, ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ. ಈ ಕುರಿತಾಗಿ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಚೈತನ್ಯದಿಂದಿದ್ದು ಕ್ರಿಯಾಶೀಲ ಚಟುವಟಿಕೆಯಿಂದ ಕೂಡಿದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ನಾವರಿಸಿಕೊಂಡಿರೋ ನರಗಳೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಮಾನವ ಶರೀರದ ವಾಹಕಗಳಂತೆ ಕಾರ್ಯನಿರ್ವಹಿಸುತ್ತಿರುವ ನರಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಬದುಕೇ ಅಸ್ತವ್ಯಸ್ತ ಅಂತ ಅನಿಸುತ್ತೆ. ಇಂತಹ ನರಗಳಲ್ಲಿ ಸಮಸ್ಯೆ ಉಂಟಾದರೆ ಏನು ಮಾಡಬೇಕು, ನರರೋಗದ ವಿಧಗಳು, ಲಕ್ಷಣಗಳು, ಕಾರಣ ಹಾಗೂ ಚಿಕಿತ್ಸೆ, ಈ ಎಲ್ಲದರ ಕುರಿತಾಗಿ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಇವರು. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ.
1: ಈ ಮಾನವ ದೇಹದಲ್ಲಿ ನರಗಳ ರಚನೆ ಕುರಿತು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ.
2: ನರರೋಗ ಅಂತಂದರೆ ಎರಡು ವಿಧವಾಗಿ ನಾವು ಹೇಳ್ಬೋದು. ಒಂದು ಬ್ರೈನ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮೆದುಳು, ಮತ್ತು ಸ್ಪೈನಲ್ ಕಾರ್ಡ್ ಅಂತ ಅಥವಾ ಸೂಕ್ಷ್ಮ ನಾಡಿ ಅಂತ ಎರಡು ವಿಧವಾಗಿ ನಾವು ವಿಂಗಡ ಮಾಡ್ತೀವಿ. ಅದರಲ್ಲಿ ಏನು ಅಂತಂದರೆ ಇದು ನಮ್ಮ ನರರೋಗ ತಜ್ಞರು ಇದರಲ್ಲಿ ಬರುತ್ತೆ ಅಂತ, ನಾವು ಅದಕ್ಕೆ ಸರ್ಜರಿ ವಿಷಯವಾಗಿ ನಾವು ಅದರ ಬಗ್ಗೆ ಹೇಳಬಹುದಂತ. ಸೊ ನರರೋಗ ಇದೆ ಅಂತ ಹೇಗೆ ತಿಳಿಯೋದು ಅಂತಂದರೆ ಕೆಲವು ಲಕ್ಷಣಗಳು ಇರುತ್ತೆ. ಸೊ ಬ್ರೈನಿಗೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತೆ ತಲೆನೋವು, ಇಲ್ಲ ಫಿಟ್ಸ್ ಬರುವುದು, ಇಲ್ಲ ಸ್ಟ್ರೋಕ್ ಥರ ಆಗ್ಬೋದು. ಆ ಸ್ಟ್ರೋಕಲ್ಲಿ ಒಂದು ಬ್ಲಡ್ ಕ್ಲಾಟ್ ಆಗಿ ಆಗಿರಬಹುದು, ಅಥವಾ ಬ್ಲೀಡಿಂಗ್ ಆದರೆ ಬ್ಲಡ್ ಹೆಪ್ ಕಟ್ಟು ಆಗಿರಬಹುದು. ಇನ್ನೊಂದು ಬ್ರೈನ್ ಇಂಜುರಿ, ಅಂದರೆ ನಮಗೆ ಬ್ರೈನ್ ಆಕ್ಸಿಡೆಂಟ್ ಅಪಘಾತಗಳಾದಾಗ ಆ ಥರ ಇರಬಹುದು. ಆಮೇಲೆ ನಡೆಯುವಾಗ ಏನಾದರೂ ಅಸಮತೋಲನ, ಆಯತಪ್ಪಿ ಬೀಳುವುದು, ಮತ್ತು ಬ್ರೈನ್ ಟ್ಯೂಮರ್ಸ್, ಈ ಥರ ಎಲ್ಲ ಇರಬಹುದು ಬ್ರೈನಿಗೆ ಸಂಬಂಧಪಟ್ಟಂತೆ.
1: ಇವೆಲ್ಲ ನಮಗೆ ಕಂಡು ಬಂದ
2: ಲಕ್ಷಣಗಳು, ಏನೋ ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೂಕ್ಷ್ಮ ನಾಡಿ ಬಗ್ಗೆ ಬಂದಾಗ ಏನು ಬರುತ್ತೆ ಅಂತಂದರೆ ಬೆನ್ನು ನೋವು, ಆಮೇಲೆ ಕುತ್ತಿಗೆ ನೋವು, ಕೈ ಮತ್ತು ಕಾಲುಗಳು ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಥರ ಬರುವುದು, ಆಮೇಲೆ ಸ್ಪೈನ್ ಟ್ಯೂಮರ್ ಆಗಲಿ, ಅಂದರೆ ಏನನ ಗ್ರೋತ್ ಆಗಿ ಬೆಳ್ಕೊಳ್ಳೋದು, ಅಥವಾ ಕೈ ಮತ್ತು ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಬಿಗಿತ ಆಗುವುದು, ಅಥವಾ ಸ್ಲಿಪ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಡಿಸ್ಕ್ ಬಲ್ಜ್ ಆಗುವುದು, ಮತ್ತು ಆಕ್ಸಿಡೆಂಟ್ ಆದಾಗ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗುವುದು, ಈ ಥರ ಎಲ್ಲ ಇರುತ್ತೆ. ಸೊ ಮೇನ್ಲಿ ನಮ್ಮ ಹತ್ರ ಬರೋದು ಏನು ಅಂತಂದರೆ ನೋವಿನಿಂದ ಬರ್ತಾರೆ. ಒಂದು ಐದಾರು ತಲೆನೋವು ಆಗಿರ್ಬೋದು, ಇಲ್ಲ ಬೆನ್ನು ನೋವು ಮತ್ತು ಕಾಲು ನೋವಾಗಿಂದ ಬರಬಹುದು,
1: ಸಾಮಾನ್ಯ ಲಕ್ಷಣಗಳೇ
2: ಕಾಣಿಸ್ಕೊಳತ್ತೆ ಅಂತ. ಸೊ ಒನ್ಸ್ ಈ ಲಕ್ಷಣಗಳೆಲ್ಲ ಇದ್ದಾಗ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಿಸಿ ಯಾವ ಕಡೆಗೆ ಬರುತ್ತೆ, ಏನು ತೊಂದರೆ ಇರುತ್ತೆ ಅಂತ ಕೆಲವು ಟೆಸ್ಟ್ಗಳು ಮಾಡಿ ನಾವು ಕಂಡುಹಿಡಿಯಬಹುದಾಗಿದೆ.
1: ನಾನು ಇನ್ನೊಂದು ಕೇಳಿದಾಗೆ ನರರೋಗದಲ್ಲಿ ವಿಧಗಳು ಇದೆ ಅಂತ, ಅಂದರೆ ಸ್ವಯಂ ನಿಯಂತ್ರಿತವಾಗಿ ಮತ್ತು ಪಂಚೇಂದ್ರಿಯಗಳು ಕೆಲಸ ನಿರ್ವಹಿಸುತ್ತಲ್ಲ, ಆ ರೀತಿಯಾಗಿಂದ ಬೇರೆ ಬೇರೆ ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ, ಯಾವ ಯಾವ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು ಅಂತ.
2: ನರರೋಗ ಅಂತಂದಮೇಲೆ ಜಗತ್ತಲ್ಲಿ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತಿರೋ ಪ್ರಕಾರ ನಮಗೊಂದು 10% ಮಾತ್ರ ಗೊತ್ತಿದೆ ಅಷ್ಟೇ. ಸೊ ಎಷ್ಟೊಂದು ನಮಗೆ ತಿಳಿಯಲಾರದ್ದು ಕೂಡ ತುಂಬ ಇದೆ. ಸೊ ವಿಧ ವಿಧವಾಗಿ ಏನು ವಿಂಗಡಣೆ ಮಾಡ್ಬೋದು ಅಂತಂದರೆ, ಈಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅಂದರೆ ಕೇಂದ್ರ ನರ್ವಸ್ ಸಿಸ್ಟಮ್, ಅದರ ಎಫೆಕ್ಟ್ ಆದರೆ ಅದನ್ನು ಬೇರೆ CNS ಇದು ಅಂತ ಹೇಳ್ತೀವಿ. ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್, ಅಂದರೆ ನರಗಳು ನಮ್ಮ ಬಾಡಿಯಲ್ಲಿ ಎಲ್ಲ ನರಗಳು ಓಡಾಡ್ತಾವಲ್ವ, ಸೊ ಅದ್ರ ಬಗ್ಗೆ ಏನಾನ ತೊಂದರೆ ಆದರೆ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ
1: ದೇಹದಲ್ಲಿ ನರಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ, ಅಂದ್ರೆ ತಲೆಯಿಂದ ಅಂದ್ರೆ ಕೇಂದ್ರ ಮಂಡಲದಿಂದ ಬೇರೆ ವಿಂಗಡಣೆ ಆಗಿರುತ್ತೆ, ಮತ್ತೆ ಬೆನ್ನಿನ ಕೆಳಭಾಗದಿಂದ ಬೇರೆ ವಿಂಗಡಣೆ ಆಗಿರುತ್ತೆ.
2: ಮೇಜರ್ ನಮ್ದು ಏನಂತಾರೆ ಬ್ರೈನ್ದು ಸೆಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸೆಲ್ಸ್ ಏನಿರುತ್ತೆ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಸೆಲ್ ಇಂದ ಒಂದು ಕೇಬಲ್ ತರ ನಮ್ಮ ಬಾಡಿ ಥ್ರೂ ಎಲ್ಲ ಬರುತ್ತೆ, ಸೊ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋ ತೊಂದರೆಗಳಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ಈಸಿ ಇರುತ್ತೆ, ಅದೇ ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದರೆ ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ.
1: ಈಗ ನಾವು ಸ್ವಯಂ ನಿಯಂತ್ರಿತ ನರಗಳು ಅಂತಂದರೆ ನಾವು ಕೇಂದ್ರ ಮಂಡಲದಿಂದ ಏನು ನಮಗೆ ನರಗಳು ಹೋಗಿರುತ್ತಲ್ಲ ಡಾಕ್ಟ್ರೆ, ಇವಾಗ ಅದರಿಂದ ಏನಾದರೂ ತೊಂದರೆ ಇದೆ, ಯಾವ್ಯಾವ ರೀತಿ ತೊಂದರೆಗಳಾಗಬಹುದು ಅಂತ, ಇದರಲ್ಲಿ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡಿದರೂ ಸಹ ಕೇಂದ್ರ ಮಂಡಲ ಹೆಚ್ಚಾಗಿ ನಮಗೆ ಮೆದುಳಿನಲ್ಲಿ ಇಂದ ಕೆಳಗೆ ಬರೋದ್ರಿಂದ ಅಲ್ಲಿ ಮಾನಸಿಕವಾಗಿ ಒತ್ತಡಗಳು ಉಂಟಾದಾಗ ಅಲ್ಲಿಯೂ ಸಹ ನಮಗೆ ಅಸ್ವಸ್ಥತೆ ಕಾಣಬಹುದು ನರದ್ದು ಅಂತ.
2: ಸಿ ಬ್ರೈನಲ್ಲಿ ನಾವು ಏನಂತೀವಿ ಆರ್ಗ್ಯಾನಿಕ್ ಅಂಡ್ ಸೈಕ್ಯಾಟ್ರಿಕ್ ಅಂತ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಂತಂದರೆ ನಮಗೆ ಒಂದು ಕಡೆ ತಪ್ಪು ಕಂಡು ಬರುತ್ತೆ, ಅಂದರೆ ಒಂದು ಕಡೆ ಎಲ್ಲೋ ತಪ್ಪಾಗಿದೆ ಹಾಗಾಗಿ ನಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಬ್ರೈನಲ್ಲಿ. ಅದೇ ಇನ್ಆರ್ಗ್ಯಾನಿಕ್ ಅಂತಂದರೆ ಅಥವಾ ಸೈಕ್ಯಾಟ್ರಿಕ್ ಅಂತಂದರೆ ನಮ್ಮದು ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇರೋದಿಲ್ಲ, ಆದರೆ ನಮ್ಮ ಥಾಟ್ ಪ್ರೊಸೆಸ್ಸು

0: ಆ ಥರದಿಂದ ತೊಂದರೆ ಆಗಿರುತ್ತೆ. ಅದು ಯಾಕೆ ಆಗುತ್ತೆ ಅಂತಂದರೆ, ಬ್ರೈನ್ ಅಂದರೆ ಏನು ಅಂತಂದರೆ ಒಂದು ಮಿಲಿಯನ್ಸ್ ಒಂಥರ ಕನೆಕ್ಷನ್ಸ್ ಇದ್ದಂಗೆ, ಒಂದು ನರಗಳ ಕನೆಕ್ಷನ್ ಇದ್ದಂಗೆ. ಸೊ ಆ ಕನೆಕ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸು ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನಮ್ಮ ಮನಸ್ಸಲ್ಲಿ ಅನ್ಕೊಂತಿರ್ತೀವಿ, ಬಟ್ ಸ್ಟ್ರಕ್ಚರಲ್ಲಿ ನಮಗೇನು ಗೊತ್ತಾಗ್ತಿರಲ್ಲ, ಅಂದರೆ ಎಲ್ಲೂ ಏನು ಡ್ಯಾಮೇಜು ಆ ಥರ ಏನು ಕಾಣ್ತಾ ಇರಲ್ಲ, ಬಟ್ ಆದರೂ ಅವರಿಗೆ ಸಿಂಪ್ಟಮ್ಸ್ ಇರುತ್ತೆ.
1: ಅಂದರೆ ಭಾವನೆಗಳು ಸಹ ನರಗಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರ. ಜೊತೆಗೆ ಇನ್ನೊಂದು ಸಂವೇದನಾ ನರಗಳು ಅಂತ ಇರುತ್ತೆ, ಅದರ ಪಂಚೇಂದ್ರಿಯಗಳು ಅದರಲ್ಲಿ ಅಡಕವಾಗಿರುತ್ತೆ ಅಂತ, ಅದು ಯಾವ ರೀತಿ ನಮಗೆ ಎಫೆಕ್ಟ್ ಮಾಡುತ್ತೆ?
0: ಇಂಗ್ಲೀಷಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೀವಿ. ಸೊ ಅದು ಏನು ಅಂತಂದರೆ ಇನ್ವಾಲಂಟ್ರಿ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿದು. ಈಗ ಹಾರ್ಟ್ದು ಫಂಕ್ಷನ್ ಆಗಲಿ, ಹಾರ್ಟ್ದು ರೇಟ್ ಆಗಲಿ, ಆಮೇಲೆ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಮಾಡುವುದಾಗಲಿ, ಈ ಥರ ಎಲ್ಲ ಅದರಿಂದ ಕಂಟ್ರೋಲ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತಂದರೆ ಅದು ನಮ್ಮ ಕಂಟ್ರೋಲಲ್ಲಿರಲ್ಲ, ಬಟ್ ಏನು ಅಂತಂದರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದಾಗೆಲ್ಲ ಅದು ಕರೆಕ್ಟ್ ಉತ್ತಮವಾಗಿ ಅದು ಆಗ್ತಾ ಹೋಗುತ್ತದೆ. ಸೊ ಮೇನ್ ನಮಗೆ ಬೇಕಾಗಿರೋದು ಸಿಂಪಥೆಟಿಕ್ ಸಿಸ್ಟಮ್ ಅಂತಂದರೆ, ಈಗ ಓಡಬೇಕಾಗಿರುತ್ತೆ, ಎಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಆ ಥರ ಇದ್ದಾಗ ಅದು ಯೂಸ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತಂದರೆ ನಾವು ಯಾವಾಗ ನಾವು ಸ್ಥಿರವಾಗಿ ಇರ್ತೀವಿ ಆವಾಗ ಅದು ಯೂಸ್ ಆಗುತ್ತೆ. ಈಗ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡ್ಕೊಂಡಿಟ್ಟಿರುತ್ತೆ ಆ ಥರ ಎಲ್ಲ ಇರುತ್ತೆ.
1: ಈ ಲಕ್ಷಣಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡ ಕೂಡ ಕಾರಣ ಆಗಿರುತ್ತ ಹೇಗೆ
0: ಅಂದರೆ, ಎನಿ ಸ್ಟ್ರೆಸ್ ಅಂತ ಹೇಳ್ತೀವಲ್ವಾ, ಸೊ ಸ್ಟ್ರೆಸ್ ಮತ್ತು ದೈಹಿಕ ಒತ್ತಡ ಅಂತಂದರೆ ತುಂಬ ಕೆಲಸ ಮಾಡುವುದು ಆ ಥರ ಇಂದನು, ವೇರ್ ಆ್ಯಂಡ್ ಟೇರ್ ಇಂದನು ಈ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ಇದೆಲ್ಲ ಬರೋಕ್ಕೆ ಕಾರಣಗಳು ಏನು?
0: ಕಾರಣಗಳು ಅಂತಂದರೆ, ಒಂದು ಈಗ ನಮ್ಮದು ಬ್ರೈನಲ್ಲಿ ಟ್ಯೂಮರ್ ಬರಬೇಕು, ಆ ಥರ ಏನಾರ ಬೆಳಿಬೇಕು ಅಂತಂದರೆ ಬೇರೆ ಆ ಥರ ಅದಕ್ಕೆ ಒಂದು ಜೆನೆಟಿಕ್ ತೊಂದರೆ ಥರ ಇರುತ್ತೆ. ಇನ್ನೊಂದು ನಮಗೆ ರೇಡಿಯೇಷನ್ನು ಎಫೆಕ್ಟ್ ಆಗಿರುತ್ತೆ, ಇಲ್ಲ ಕುಡಿಯೋವಾಗ ಏನಾರು ತೊಂದರೆ ಆಗೋದು, ಇಲ್ಲ ಆಲ್ಕೋಹಾಲು ಸ್ಮೋಕಿಂಗು ಇವೆಲ್ಲ ಕಾರಣಗಳಿರುತ್ತೆ ಟ್ಯೂಮರ್ ಬರೋದಕ್ಕೆ. ಆಮೇಲೆ ಬೇರೆ ಅಂತಂದರೆ ಈಗ ಫಿಟ್ಸ್ ಬರುವುದು ಅಂದರೆ ಒಂದು ಹುಟ್ಟದಾಗಿಂದನೂ ಇರುತ್ತೆ, ಇನ್ನೊಂದು ಅಂತಂತಂದರೆ ಏಟ್ ಬಿದ್ದಿರುತ್ತೆ, ಆವಾಗ ಏನಾಗುತ್ತೆ ನಮ್ಮ ಬ್ರೈನಲ್ಲಿ ಸರ್ಕ್ಯೂಟ್ಸು ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಅದರಿಂದ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಥಿಂಕಿಂಗ್ ಹೇಗಿರುತ್ತೆ ಅದ್ರ ಮೇಲೆ, ಈಗ ಏನೋ ಒಂದು ನಮಗೆ ತೊಂದರೆ ಆಗಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಾಗೆಲ್ಲ ಅದ್ರದ್ದು ಪ್ರಭಾವ ಬೀಳುತ್ತೆ, ಹಂಗಾಗಿ ಜಾಸ್ತಿ ನಮಗೆ ಫೀಲ್ ಆಗುತ್ತೆ ಬ್ರೈನಲ್ಲಿ ನಮಗೆ ಪೇನು ಅದೆಲ್ಲ ಏನು ಅಂತಂದರೆ ಒಂಥರ ಫೀಲ್ ಆಗೋ ಥರ.
1: ಕೆಲವೊಂದು ಸತಿ ನಾವು ಹೇಳ್ತಿರ್ತೀವಿ ಸುಮ್ಮನೆ ಏನು ಆಗಿರಲ್ಲ ಚೆಕ್ ಮಾಡಿದಾಗ, ಆದರೂ ಅಲ್ಲಿ ಇಲ್ಲಿ ನೋವುತ್ತೆ ಅಂತ ಹೇಳ್ತಾ ಇರ್ತೀವಿ.
0: ಒಂದು 90% ಆಫ್ ದ ಟೈಮ್ ನಮಗೆ ಗೊತ್ತಿರಲ್ಲ ಏನಾಗಿರುತ್ತೆ ಅಂತ, ಅಂದರೆ ಇನ್ನೂ ಕಂಡಿಡ್ದಿರಲ್ಲ ಅಂತ ಹೇಳ್ಬೋದು. 10% ಆಫ್ ದ ಟೈಮ್ ಏನಿರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗೆಲ್ಲ, ಈಗ ನಾವು ಯಾವುದನ್ನ ಬಗ್ಗೆ ಯೋಚನೆ ಮಾಡ್ತೀವಿ, ಈಗ ಒಂದು ನಿಮಗೆ ನಾವು ಹೇಳ್ತೀನಿ ಒಂದು ಆನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ, ಅವಾಗ ಏನು ಮಾಡ್ತೀವಿ ನಾವು ಆನೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ಸೊ ಅದೇ ಥರ ನಾವು ಯಾವಾಗ ನೋವಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ, ಅದ್ರದ್ದು ಪ್ರಭಾವ ನಮಗೆ ಜಾಸ್ತಿ ಅಂತ ಅನಿಸುತ್ತೆ. ಸೊ ಅದು ಒಂಥರ ನಮ್ಮ ನಿಯಂತ್ರಣ ಕಂಟ್ರೋಲ್ ಮಾಡೋದ್ರಿಂದ 50% ಆಫ್ ನಮ್ಮ ಮೆದುಳಿನ ಡಿಸೀಸಸ್ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು, ಅಂದರೆ ನಮ್ಮ ಮನಸ್ಸಿನ ಕಂಟ್ರೋಲ್ ಇದ್ರೆ ನಮಗೆ ಅಂತ.
1: ಇನ್ನು ಜನ ನಿಮ್ಮ ಹತ್ರ ಬಂದಾಗ ಯಾವ್ಯಾವ ಲಕ್ಷಣಗಳನ್ನು ಇಟ್ಕೊಂಡು ಬರ್ತಾರೆ?
0: ಅದೇ ಮೇನ್ಲಿ ಒಂದು ನಮ್ಗೆ ಏನಂದ್ರೆ ತಲೆನೋವು ಫಿಟ್ಸ್ ಆಗಿ ಬರ್ತಾರೆ, ಇಲ್ಲ ಕಾಲು ನೋವು ಆ ಥರ ಎಲ್ಲ ಬರ್ತಾರೆ. ಮತ್ತು ಇದರಲ್ಲಿ ಸ್ಪೈನಲ್ ಕಾರ್ಡ್ದು ಏನಾದ್ರು ತೊಂದರೆ ಇತ್ತು ಅಂತಂದರೆ ಒಂಥರ ಶಾಕ್ ಥರ ಬರೋದು ಕಾಲು ಕೈಗೆ, ನಡೆಯೋಕ್ಕೆ ಕಷ್ಟ ಆಗೋದು, ಆಮೇಲೆ ಏಟ್ ಬಿದ್ದಾಗ ಒಂಥರ ಮೂಮೆಂಟೇ ಇರೋದಿಲ್ಲ ಆ ಥರ ಎಲ್ಲ ಬರ್ತಾರೆ. ಸೊ ಅವಾಗ ಬಂದಾಗ ನಾವು ಫಸ್ಟ್ ಅದೇ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಯಾವ ಥರ ಇದೆ ಏನಿದೆ ಅಂತ ನೋಡಿಬಿಟ್ಟು ಕೆಲವು ಟೆಸ್ಟ್ಸ್ ಎಲ್ಲ ಹೇಳ್ತೀವಿ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನೇನು ಮಾಡ್ಬೋದು ಅಂತ.
1: ಡಾಕ್ಟ್ರೆ, ಈಗ ನಾವು ದೈಹಿಕವಾಗಿ ಏನಾದರೂ ಈ ಥರ ಗಾಯ ಆದರೆ ಅಥವಾ ಆಕ್ಸಿಡೆಂಟ್ಸ್ ಆದರೆ ಅಥವಾ ನೀವು ಹೇಳ್ದಂಗೆ ನಡಿಯಕ್ಕೆ ಬರಲಿಲ್ಲ ಅಂತಂದರೆ ಕೈ ಜುಮ್ಮು ಅಂದರೆ ಕಾಣಿಸುತ್ತೆ ನಮಗೆ, ಬಟ್ ಕೆಲವೊಂದು ನರ ತೊಂದರೆ ಉಂಟಾದರೂ ಸಹ ನಮಗೆ ಗೊತ್ತಾಗಲ್ಲ, ಅದನ್ನು ಯಾವ ಚಿಕಿತ್ಸೆ ಮೂಲಕ ಅಥವಾ ಚಿಕಿತ್ಸಾ ವಿಧಾನಗಳು ಏನಿರುತ್ತೆ?
0: ಈಗ ಕೆಲವೊಂದು ಅಂತಂದರೆ ಇನ್ನೂ ಸಿಂಪ್ಟಮ್ಸೇ ಬಂದಿರಲ್ಲ ನಮಗೆ ಆ ಥರ ಅಂತ, ನಾವು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ. ಅಂದರೆ ಜನ್ರಲಿ ಈಗ ಇಷ್ಟು ವಯಸ್ಸಾಗಿದೆ ಅಂತಂದರೆ ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ. ಆ ಥರ ಎಲ್ಲ ಮಾಡಿದಾಗ ನಮಗೊಂದು ಕೆಲವೊಂದು ಟೆಸ್ಟ್ ಗೊತ್ತಾಗುತ್ತೆ. ಅಂದರೆ ಈಗ ಸ್ವಲ್ಪ ಒಂದು 40 ಇಯರ್ಸ್ 50 ಇಯರ್ಸ್ ಅಷ್ಟು ಆಯಿತು ಅಂತಂದರೆ ಕುತ್ತಿಗೆ ನೋವು ಇರೋದು, ಬೆನ್ನೋವು ಇರೋದು ಸಹಜವಾಗೇ ಇರುತ್ತೆ. ಆಮೇಲೆ ಬ್ರೈನಲ್ಲಿ ತೊಂದರೆ ಇರೋದು ಆ ಥರ ಸಹಜವಾಗೇ ಇರುತ್ತೆ. ಕೆಲವೊಂದು ಸಟಲ್ ಇರುತ್ತೆ, ಅಂದರೆ ಅವ್ರದ್ದು ಪರ್ಸ್ನಾಲ್ಟಿ ಏನೋ ಚೇಂಜ್ ಆಗಿರುತ್ತೆ, ಸ್ವಲ್ಪ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಅವರ ಜೊತೆಗಿರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ನಡೆಯೋ ವಿಧಾನ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಥರ ಇದ್ದಾಗ ಮೇಜರ್ಲಿ ನಮ್ಗೆ ಗೊತ್ತಾಗಲ್ಲ, ಬಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಕಂಡುಹಿಡಿದು ಮತ್ತೆ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ. ಆ ಥರ
1: ಸಾಮಾನ್ಯವಾಗಿ ಯಾವ ಯಾವ ಒಂದು ಚಿಕಿತ್ಸೆಗಳು ಅಳವಡಿಸ್ಕೊಳ್ತೀರಿ?
0: ಜನ್ರಲಿ ಈಗ ಯಾವುದೇ ಬ್ರೈನ್ ಟ್ಯೂಮರು ಆ ಥರ ಏನು ಇತ್ತು ಅಂತಂದರೆ ನಾವು ಒಂದ್ಸಲ ಟೆಸ್ಟ್ ಎಲ್ಲ ಮಾಡಿದಾದಮೇಲೆ ಫಸ್ಟಿಗೆ ಏನು ಅಂತ ಹೇಳ್ತೀವಿ, ಏನಿದ್ದರೂ ನಾವು ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಅಂದರೆ ಟ್ಯಾಬ್ಲೆಟ್ ಮೂಲಕ ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಫಿಸಿಯೋಥೆರಪಿ ಮೂಲಕ ಅದನ್ನೆಲ್ಲ

0: ನಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೇನೋ ಇಲ್ಲೋ ಅಂತ ತಿಳ್ಕೊಳ್ಳೋಕೆ ಅದಕ್ಕೆ ಯಾವ್ಯಾವ ಪರೀಕ್ಷೆಗಳಿರುತ್ತೆ?
1: ಎರಡು ಥರ ಪರೀಕ್ಷೆ ಇರುತ್ತೆ. ಒಂದು ಸ್ಟ್ರಕ್ಚರಲ್ಲಿ ಗೊತ್ತಾಗೋಕ್ಕೆ, ಅಂದರೆ ಫಂಕ್ಷನಲಿ ಅಲ್ಲ, ಅಂದರೆ ಅದು ಏನನ್ನ ಸ್ಟ್ರಕ್ಚರಲ್ಲಿ ತೊಂದರೆ ಆಗಿದೆ ಆ ಥರ ಇತ್ತು ಅಂತಂದರೆ ನಮಗೆ ಒಂದು ಸಿ ಟಿ ಸ್ಕ್ಯಾನ್ ಆಗಲಿ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಮಾಡಿದಾಗ ನಮಗೆ ಅದು ಸ್ಟ್ರಕ್ಚರಲ್ಲಿ ಕರೆಕ್ಟಾಗಿ ಇದೇನಾ ಇಲ್ಲ, ಅದ್ರ ಮೇಲೆ ಏನಾನ ಒತ್ತಡ ಬಿದ್ದಿದೆನಾ ಆ ಥರ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಫಂಕ್ಷನಲಿ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಏನಂತೀವಿ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ. ಅಂದರೆ ಒಂದು ಅದರದ್ದು ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಪಾಸ್ ಆಗ್ತಾ ಇದ್ದಾರೆ. ಜನ್ರಲಿ ಏನು ಅಂತಂದರೆ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನಿಂದ ಕೈಗಳಿಗೆ ಏನಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಗೋದು ಅಷ್ಟೇ. ಸೊ ಅದರಿಂದನೇ ಅದು ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಕರೆಕ್ಟಾಗಿ ಹೋಗ್ತಾ ಇದ್ದಾನಾ ಇಲ್ಲ ಅಂತ ನೋಡೋಕ್ಕೆ ಈ ಕಂಡಕ್ಷನ್ ಸ್ಟಡಿ ಅಂತ ಎಲ್ಲ ಮಾಡ್ತೀವಿ. ಸೊ ಅದು ಫಂಕ್ಷನಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಒಂದು ನಾವು ನೋಡೋಕ್ಕೆ ಎಮ್ ಆರ್ ಐಯಲ್ಲಿ ನಾರ್ಮಲ್ ಇರ್ಬೋದು, ಬಟ್ ಇದು ಮಾಡಿ ನೋಡಿದಾಗ ಫಂಕ್ಷನಲ್ಲಿ ಅದು ಬೇರೆ ಇರುತ್ತೆ ಅಂತ ಗೊತ್ತಾಗುತ್ತೆ.
0: ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಇದಕ್ಕೆ ವಯಸ್ಸು ಇಲ್ಲ. ನೀವು ಹೇಳಿದಾಗೆ ಮೊದಲೆಲ್ಲ 40-50 ವಯಸ್ಸಿಗೆ ರೋಗಗಳು ಬರ್ತಾ ಇತ್ತು ನರ ಅಂತಂದರೆ ಆ ವಯಸ್ಸಿಗೆ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಈ ನರಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರ್ತಾ ಇದೆ, ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತೀರಿ?
1: ಮುಂಚೆಯಿಂದನೂ ಸ್ವಲ್ಪ ನಾವು ಹುಟ್ಟಿದಾಗಿಂದ ಕೆಲವು ಇರೋದು ಆ ಥರ ಎಲ್ಲ ಇದೆ. ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ ಈಗ 50 ವರ್ಷ ಬರೋರಿಗೆಲ್ಲ 30 ವರ್ಷಕ್ಕೆ ಬರೋದು ಈ ಥರ ಎಲ್ಲ ಆಗೋ ಚಾನ್ಸಸ್ ಬರ್ತಾ ಇದೆ. ಸೊ ಇದಕ್ಕೆ ಒಂದು ಕಾರಣ ಇರ್ಬೋದು, ಒಂದು ಪೊಲ್ಯೂಷನ್ ಅಂತ ಹೇಳ್ಬೋದು, ಇನ್ನೊಂದು ಕಾರಣ ನಮ್ಮ ಮೊಬೈಲ್ ಬಳಕೆ. ಅದರಿಂದ ಯಾಕಂದರೆ ಎನಿ ಮೊಬೈಲ್ ಅಂತಂದರೆ ಸ್ವಲ್ಪ ರೇಡಿಯೇಷನ್ ಇದು ಮಾಡ್ತಾನೆ ಇರುತ್ತೆ. ಸೊ ಆ ರೇಡಿಯೇಷನಿಂದನೂ ಒಂದೊಂದ್ಸಲ ಎಫೆಕ್ಟ್ ಆಗ್ಬೋದು ಇದು. ಆಲ್ದೋ ಏನಂತಂದರೆ ನಾವು ಮೆಡಿಕಲ್ಲಿ ಇನ್ನೂ ಪ್ರೂವ್ ಮಾಡೋಕ್ಕಾಗಿಲ್ಲ ಈ ರೇಡಿಯೇಷನಿಂದ ಆಗ್ತಾ ಇದೆ ಅಂತ, ಬಟ್ ಎಷ್ಟೊಂದು ಸ್ಟಡಿಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ರೇಡಿಯೇಷನಿಂದ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಯಂಗ್ಸ್ಟರ್ಸಲ್ಲಿ ಬ್ರೈನ್ ಟ್ಯೂಮರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ, ಬಟ್ ಅದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಇಲ್ಲ ಅಂತ ಇದುವರೆಗೂ ಅದು ಪ್ರೂವ್ ಆಗಿಲ್ಲ. ಬಟ್ ಎಷ್ಟೊಂದು ಸ್ಟಡಿಗಳು ಸ್ವಲ್ಪ ಆ ಪಾಯಿಂಟಲ್ಲಿ ತೋರಿಸ್ತಾ ಇದೆ ಅಂದರೆ ಆ ಥರ ಅಂತ. ಸೊ ಅದು ಒಂದು ಕಾರಣ ಇರ್ಬೋದು. ಆಮೇಲೆ ಮೊಬೈಲಿಗೆ ಅಡಿಕ್ಟ್ ಆಗಿ ನಾವು ಅದರದ್ದು ನಮ್ಮದು ಏನಂತಾರೆ ಕೂತ್ಕೊಳ್ಳೋ ವಿಧಾನ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ತಲೆ ಬಗ್ಗಿಸೋದು ಅಲ್ಲಿ ನಮ್ಮ ಪೋಶ್ಚರು ಅದೆಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
0: ನಾವೆಲ್ಲ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಈ ಥರ ಆಗ್ತಾ ಇದೆ, ಕಣ್ಣು ಈ ಥರ ಆಗ್ತಾ ಇದೆ ಅಂತ ನೋಡ್ತಾನೆ ಇರ್ತೀವಿ.
1: ಅದೇ ಒಂದು ನಮ್ಮ ಅಂದರೆ ಮುಂಚೆನೂ ಇರ್ತಿತ್ತು, ಬಟ್ ಈಗ ಏನಾಗಿದೆ ನಮ್ಮದು ಸೋಷಿಯಲ್ ಮೀಡಿಯಾ ರೀಚ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಗೊತ್ತಾಗ್ತಾ ಇದೆ, ಅದೊಂದಿದೆ. ಬಟ್ ಆದರೂ ಈ ಇದರಿಂದ ಸ್ವಲ್ಪ ಅದು ಏನಂತಾರೆ ಅರ್ಲಿ ಬರ್ತಾ ಇದೆ. ಈಗ 10 ವರ್ಷ ಮುಂಚೆ ಬರ್ತಾ ಇದೆ, ವಾಟ್ ಎವರ್ ಏನೇನು ಡಿಸೀಸಸ್ ಮುಂಚೆ ಬರ್ತಾ ಇತ್ತು ಅದು ಒಂದು 10 ವರ್ಷ ಮುಂಚೆ ಬರ್ತಾ ಇದೆ.
0: ಆಮೇಲೆ ಈ ನರರೋಗ ಬಂತು ಅಂತಂದರೆ ಎಷ್ಟು ಹೆದರ್ಕೋಬೇಕು ಅಂತಂದರೆ ಇದು ಕಡಿಮೆ ಆಗುತ್ತಾ, ದೀರ್ಘಾವಧಿದ ಅಲ್ಪಾವಧಿದ ಅಂತ ಹೇಗೆ ಕಂಡುಹಿಡಿಯೋದು?
1: ಅದೇ ಈಗ ನಮ್ಮ ಮುಂಚೆ ಎಲ್ಲ ನರರೋಗ ಅಂತಂದರೆ ಒಂದ್ಸಲ ಬಂತು ಅಂತಂದರೆ ನಮ್ಮ ಜೀವನನೇ ಮುಗೀತು ಆ ಥರ ಅಂತ ಫೀಲಿಂಗ್ ಇತ್ತು. ಇದೊಂದು 15-20 ವರ್ಷ ಮುಂಚೆ. ಈಗ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ನಮಗೆ ಅದರಿಂದ ಟ್ರೀಟ್ಮೆಂಟ್ ಆಪ್ಷನ್ಸು ಎಷ್ಟೊಂದು ಬೆಳೆದಿದೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ 90% ನಾವು ಟ್ರೀಟ್ ಮಾಡ್ಬೋದು. ಅಂದರೆ ಅವ್ರು ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ ಆಮೇಲೆ ಒಂದ್ಸಲ ನಾವು ಡಿಟೆಕ್ಟ್ ಮಾಡಿ. ಓನ್ಲಿ ಥಿಂಗ್ ಏನು ಅಂತಂದರೆ ನಮ್ಮ ನರದಲ್ಲಿ ಒಂದ್ಸಲ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಯಾಕಂದರೆ ನರಗಳು ಏನು ನಮ್ಮ ಬ್ರೈನಲ್ಲಿ ಅದು ಮಲ್ಟಿಪ್ಲೈ ಆಗಲ್ಲ. ಈಗ ಬೇರೆ ಕಡೆ ಸ್ಕಿನ್ ಕಿತ್ತೋದ್ರೆ ಮತ್ತೆ ಸ್ಕಿನ್ ಬೆಳೆಯುತ್ತೆ, ಬಟ್ ಆ ಥರ ನಮ್ಮ ನರಗಳು ಬೆಳೆಯೋಲ್ಲ. ಸೊ ಹಾಗಾಗಿ ನಾವೇನು ಅಂತಂದರೆ ಕರೆಕ್ಟ್ ಟೈಮಿಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ಎಲ್ಲ ಡ್ಯಾಮೇಜ್ ಆದಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗ ಅದು ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಅದಕ್ಕೆ ನಾವು ಅರ್ಲಿ ಅದನ್ನು ಕಂಡಿಡಿದು ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ 90%ವರೆಗೂ ಚೆನ್ನಾಗಾಗುತ್ತೆ ಈಗಿನ ಇದು ಸಿಚುವೇಶನಲ್ಲಿ, ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತ.
0: ಈಗ ನೀವು ನರರೋಗ ತಜ್ಞರಾಗಿ ಇಷ್ಟು ದಿನ ಪೇಷಂಟ್ಗಳನ್ನೆಲ್ಲ ನೋಡಿರ್ತೀರಿ ಸರ್, ಅವ್ರಿಗೆ ಏನು ನೀವು ಸಂದೇಶವನ್ನು ಕೊಡ್ತೀರಿ?
1: ಅದೇ ಎನಿ ನರರೋಗ ಬಂದರೆ ನನ್ನ ಜೀವನ ಮುಗೀತು ಅಂತ ಮಾತ್ರ ಅನ್ಕೋಬೇಡಿ. ಅಂದರೆ ಆದಷ್ಟು ನೀವು ಎಷ್ಟು ಬೇಗ ನೀವು ತೋರಿಸ್ಕೊಳ್ಳೋ, ಈಗ ತಲೆನೋವು ಬಂತು ಇಲ್ಲ ಬೆನ್ನೋವು ಬಂತು ಆ ಥರ ಬಂದಾಗ ಎಷ್ಟು ಇಮಿಡಿಯೇಟಾಗಿ ತೋರಿಸ್ಕೊಳ್ಳೋದು ಅಷ್ಟು ಒಳ್ಳೆಯದು. ಅಂದರೆ ಅರ್ಲಿ ಡಿಟೆಕ್ಷನ್ ನಾವು ಮಾಡಿದಾಗ ಟ್ರೀಟ್ಮೆಂಟ್ ಮಾಡೋದು ತುಂಬ ಈಸಿ ಆಗುತ್ತೆ. ತುಂಬ ನೀವು ಕೈ ಕಾಲು ಎಲ್ಲ ಬಿದ್ದೋಗಿ ಆ ಥರ ಆದಮೇಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಒಂದು. ಎರಡನೇದು ತುಂಬ ಸ್ಟ್ರೆಸ್ ತೊಗೊಳ್ಳೋದು ಬೇಡ. ಆಮೇಲೆ ಪೌಷ್ಟಿಕ ಆಹಾರ ತೊಗೋಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಸ್ಕ್ರೀನ್ ಟೈಮ್ ಅಂತ ನಾವೇನು ಹೇಳ್ತೀವಲ್ವ ಅದನ್ನು ಕಡಿಮೆ ಮಾಡಬೇಕು.
0: ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು ಹಗಲು ರಾತ್ರಿ ದುಡಿಯುವಂಥ ಒಂದು ಜೀವನ ಚಕ್ರವನ್ನು ನಡೆಸ್ತಾ ಇದ್ದೀವಿ. ಜೀವನ ಶೈಲಿ ಅದಕ್ಕೆ ತಕ್ಕಂಗೆ ಇರುತ್ತೆ. ನೀವು ಹೇಳಿದ್ವಿ ಆಹಾರ ಕ್ರಮ ಅಂತ ಹೇಳಿದ್ರಿ, ಇದಕ್ಕೆ ನಿದ್ರೆ ಕೂಡ ಬಹಳ ಮುಖ್ಯ ಅನಿಸುತ್ತೆ ದೇಹದ ಸ್ಥಿತಿಗೆ. ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೀರಿ ಡಾಕ್ಟರ್?
1: ಎಷ್ಟೇ ಇದಾದರೂ ಮಿನಿಮಮ್ 6 ಅವರ್ಸ್ ಸ್ಲೀಪ್ ಅಂತೂ ಬರೋ ಥರ ನೋಡ್ಕೋಬೇಕಾಗುತ್ತೆ. ಯಾವ

0: ಅಟ್ಲೀಸ್ಟ್ ಮಧ್ಯದಲ್ಲಿ ರೆಸ್ಟ್ ತಗೋಬೇಕಾಗುತ್ತೆ. ಇನ್ನೊಂದು ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ ಕಂಟಿನ್ಯೂಸ್ ಆಗಿ, ಈಗ 9 to 5 ಆ ಥರ ಕೂತ್ಕೊಂಡು ಕೆಲಸ ಮಾಡೋರು ಇದ್ದವರು ಎವ್ರಿ 1 ಅವರ್ ಆ ಥರ ಸೊ ಜಸ್ಟ್ ಒಂದು ವಾಕ್ ಥರ ತೊಗೊಂಡು ವಾಪಸ್ ಬಂದು ಕೂತ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಅದು ಮತ್ತೆ ಸ್ಪೈನಲ್ಲಿ ಆ ಥರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬ್ರೈನಲ್ಲೂ ಕೂಡ ಮಧ್ಯೆ ಮಧ್ಯೆ ರಿಲ್ಯಾಕ್ಸೇಷನ್ ಪೀರಿಯಡ್ಸ್ ಅಂತ ಕಂಟಿನ್ಯೂಸ್ ಕಾನ್ಸಂಟ್ರೇಷನ್ ಥರ ಮಾಡಬಾರ್ದು. ಈಗ 2 hours, 3 hours ಎಲ್ಲ ನೀವು ಕಂಟಿನ್ಯೂಸ್ ಸ್ಕ್ರೀನ್ ಟೈಮ್ ತೊಗೊಂಡಾಗ ಮಧ್ಯದಲ್ಲಿ 1-10 minutes ಬ್ರೇಕ್ ತೊಗೊಂಡು ಆ ಥರ ಮಾಡಬೇಕಾಗತ್ತೆ. ಆಮೇಲೆ ಹೇಗಾದರೂ ಪ್ಲ್ಯಾನ್ ಮಾಡಿ ಮಿನಿಮಮ್ 6 hours ಸ್ಲೀಪ್ ಇರೋ ಥರ ಮಾಡಬೇಕಾಗತ್ತೆ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್, ಅಂದರೆ ನಮ್ಮ ಬ್ರೈನ್ ರೀಜನರೇಟ್ ಆಗುತ್ತೆ ಅವಾಗ.
1: ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಬರೋಕಿನ ಮುಂಚೆನೆ ನಾವು ತಡೆಗಟ್ಟಿದ್ರೆ ಬಹಳ ಒಳ್ಳೆಯದು, ಜೊತೆಗೆ ಆಹಾರ ಕ್ರಮ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗಾಗಿ? ಈಗ ಜನ ನೋಡಿದಾಗೆ ಇನ್ಸ್ಟೆಂಟ್ ಅಂದರೆ ನಮಗೆ ಕೆಲಸದ ಒತ್ತಡದಿಂದ ನೀರಲ್ಲಿ ಹಾಕಿದ ತಕ್ಷಣ ನಮ್ಗೆ ಅಡುಗೆ ಆಗಿಬಿಡ್ಬೇಕು, ಆಮೇಲೆ ಹೊರಗಡೆ ಹೋದ ತಕ್ಷಣ ನಮಗೆ ಆಹಾರ ಸಿಕ್ಬಿಡ್ಬೇಕು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ.
0: ಬ್ರೈನ್ ಡೆವಲಪ್ಮೆಂಟ್ ಅಂದರೆ ನರ ಡೆವಲಪ್ಮೆಂಟ್ಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಒಂದು ಕ್ಯಾಲ್ಶಿಯಮ್, ಇನ್ನೊಂದು ವಿಟಮಿನ್ B12 ಅಂತ. ಸೊ ಅದು ಆ ಅಂಶ ಜಾಸ್ತಿ ಇರೋದು ಬೇಕಾಗುತ್ತೆ. ಆಮೇಲೆ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಎಷ್ಟೊಂದು ಅಡಿಟಿವ್ಸ್ ಅದೆಲ್ಲ ಇರುತ್ತೆ, ವಿಚಾರ ಎಲ್ಲ ಹಾರ್ಮ್ಫುಲ್ ಇರುತ್ತೆ. ಅಂದರೆ ನರಕ್ಕೆ ಎಫೆಕ್ಟ್ ಆಗೋದು, ನರಕ್ಕೊಂದೇ ಅಲ್ಲ ಬಾಡಿಗೆಲ್ಲ ಎಫೆಕ್ಟ್ ಆಗೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ. ಸೊ ಆದಷ್ಟು ನಾವು ಏನಂತಂದರೆ ಈಗ ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ಥರ ಹೇಳ್ತೀವಿ. ಆಮೇಲೆ ವೆಜಿಟೇರಿಯನ್ ಇದ್ದರೆ ವಿಟಮಿನ್ B12 ಸಿಗೋದು ತುಂಬಾ ಕಷ್ಟ, ಸೊ ಅಟ್ಲೀಸ್ಟ್ ಹಾಲು ಇಲ್ಲ ಡೈರಿ ಪ್ರಾಡಕ್ಟ್ಸಿಂದ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಇರೋರಿಗೆ ಮೀಟು ಮತ್ತು ಎಗ್ಗು ಆ ಥರದಿಂದ ಎಲ್ಲ ಸಿಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದಾಗುತ್ತೆ. ಆಮೇಲೆ ಪ್ರೋಟೀನ್ ಅಂಶ ಯಾವಾಗಲೂ ಇರಬೇಕು. ಈಗಿನ ಅಂದರೆ ಫಾಸ್ಟ್ ಫುಡ್ ಅಂತ ಬರೀ ರೈಸ್ ಒಂದೇ ಮಾಡಿಕೊಂಡು ರೈಸ್ ತಿನ್ಕೊಂಡು ಹೋಗೋದು ಆ ಥರ ಅಲ್ಲ, ನಮ್ಮದು ಹಳೆ ಕಾಲದ್ದು ಏನು ಮೆನ್ಯೂ ಇತ್ತಲ್ವ ಮೀಲ್ ಮೆನ್ಯೂ, ಸೊ ಆ ಥರ ತಿಂದಾಗ ನಮಗೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಸಿಗುತ್ತೆ. ಈಗ ಹುಳಿ ಸಾರು, ಸೊ ಪ್ರೋಟೀನು ಇರುತ್ತೆ, ಕಾರ್ಬೋಹೈಡ್ರೇಟ್ಸು ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಲಿಪಿಡ್ಸು ಇರುತ್ತೆ, ಎಲ್ಲ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಈಗೇನು ಮಾಡ್ತೀವಿ ನಾವು, ಜಸ್ಟ್ ರೈಸ್ ತಿಂತೀವಿ ಇಲ್ಲ ಒಂದು ಫಾಸ್ಟ್ ಫುಡ್ಡಲ್ಲಿ ಏನೋ ಒಂದು ಇದು ತಿನ್ಕೊಂಡು ಹೋಗ್ತೀವಿ, ಅವಾಗ ಅದು ಕಂಪ್ಲೀಟ್ ಪೌಷ್ಟಿಕ ಆಹಾರ ಇರೋದಿಲ್ಲ ಅಂತ.
1: ನರರೋಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತೀವಿ B12 ಅಂಶ ಕಡಿಮೆ ಇದೆ, D3 ಅಂಶ ಕಡಿಮೆ ಇದೆ ಅಂತ, ಇದಕ್ಕೆ ಕಾರಣ ಏನಿರಬಹುದು ಅಂತೀರಿ? D3 ಅಂದರೆ ನಾವು ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಅವಶ್ಯಕ ಅಂತ ಹೇಳ್ತೀವಿ.
0: ಮುಂಚೆ ಎಲ್ಲ ನಾವು ಎಷ್ಟು ಹೊರಗಡೆ ಆಟ ಆಡ್ತಾ ಇದ್ವಿ, ಮಕ್ಕಳಾಗಲಿ ಅವರಾಗಲಿ ಎಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಟ ಆಡೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಸನ್ ಎಕ್ಸ್ಪೋಜರ್ ಎಂಬುದೇ ತುಂಬಾ ಕಡಿಮೆ ಆಗಿದೆ. ಅದು ಅರ್ಲಿ ಮಾರ್ನಿಂಗ್ ಸನ್ ಎಕ್ಸ್ಪೋಜರ್ ಅಂದರೆ ನಾವು ಸೂರ್ಯೋದಯ ಆಗುತ್ತಲ್ವ, ಅವಾಗ ಇಮಿಡಿಯೇಟ್ 1 or 2 hours ಎಕ್ಸ್ಪೋಜರ್ ಆದಾಗ ನಮಗೆ ಅದು ವಿಟಮಿನ್ D ಉತ್ಪತ್ತಿ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ನೀವು 80-90% ನಮ್ಮ ಯಾರ್ದನ್ನ ಟೆಸ್ಟ್ ಮಾಡಿದರೆ ಗ್ಯಾರಂಟಿ ಅದು ಕಡಿಮೆ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಆ ಥರ ಅಂದರೆ. ಆಮೇಲೆ B12 ಕೂಡ ಅದೇ ಥರ, ಯಾಕಂದರೆ ವೆಜಿಟೇರಿಯನ್ ಎಸ್ಪೆಷಲಿ ಅವರಿಗೆ, ಯಾಕಂದರೆ ಅವ್ರದ್ದು ಡಯಟಲ್ಲಿ ಅಷ್ಟೊಂದು ತುಂಬ ಇರೋದಿಲ್ಲ. ಸೊ ಸ್ಪೆಷಲಿ ವೆಜಿಟೇರಿಯನ್ ಇದ್ದವರು ಅವಾಗವಾಗ ಅವರು ಸಪ್ಲಿಮೆಂಟ್ ತೊಗೋಬೇಕಾಗುತ್ತೆ.
1: ಸೃಷ್ಟಿ ಹೇಗಿದೆ ಅಂದರೆ ಡಾಕ್ಟ್ರೇ, ನಮ್ಮ ದೇಶದಲ್ಲಿ ಆವಾವ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಆವಾವ ಆಹಾರಗಳನ್ನು ಇಟ್ಟಿದ್ರು ಸಹ ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಬೇರೆ ಎಲ್ಲೋ ಸಿಗೋದನ್ನ ತಂದು ಇಲ್ಲಿ ತಿಂದು ಆ ಥರ ಮಾಡೋದ್ರಿಂದ ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಏನಾದರೂ ಸಂದೇಶಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸೋ ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನೀವು ನರರೋಗ ಬಾರದೇ ಇರುವಂತೆ ಅವರು ರಕ್ಷಣೆ ತಗೊಳ್ಳುವಂತೆ ಸುರಕ್ಷಿತವಾಗಿರಲು ಏನು ಹೇಳ್ತೀರಿ?
0: ನಾವು ಹೇಳೋ ಪ್ರಕಾರ ಈಗ 60-70% ನಮ್ಮ ನರರೋಗ ಬರುವುದು ಒಂದು ಸ್ಟ್ರೆಸ್ಸಿಂದ, ಆಮೇಲೆ ನಮ್ಮ ಫಾಸ್ಟ್ ಲೈಫಿಂದ. ಸೊ ಆದಷ್ಟು ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಮಾಡಿ ಮಧ್ಯದಲ್ಲಿ, ಆಮೇಲೆ ಒಳ್ಳೆ ನಿದ್ದೆ ಇರಬೇಕು ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಏನೇ ತೊಂದರೆ ಬರಲಿ ಇಮಿಡಿಯೇಟಾಗಿ ಡಾಕ್ಟರ್ಗೆ ತೋರಿಸ್ಬಿಟ್ಟು ಅದನ್ನು ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆಯದು ಡಾಕ್ಟ್ರೇ, ಇದುವರೆಗೂ ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ನರರೋಗದ ಬಗ್ಗೆ ಹಲವಾರು ಚಿಕಿತ್ಸೆಗಳು ಮತ್ತು ಪರಿಹಾರಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ನರರೋಗ ಬಂದರೆ ಹೆದರಬಾರ್ದು, ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ರೆ ಅದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು.
2: ಇದುವರೆಗೆ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಶಾಂತಲಾ ಹರವಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಬಿಆರ್ ಛಾಯಾ ಅವರ ಕಂಠದಲ್ಲಿ ಇದೀಗ ಒಂದು ಭಾವಗೀತೆ.

0: ಬಿಆರ್ ಛಾಯಾ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಈಗ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಕೆ ಮಾಲತಿ.
2: ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ.

ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, PMKMY ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು, ಜೊತೆಗೆ ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟಕುವ ದರವಾಗಿದ್ದು ಮಾಸಿಕ ಕೊಡುಗೆಗಳು ರೂ 55ರಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಈ ಯೋಜನೆಯು
ಎಲ್ಲ ಅರ್ಹ ರೈತರಿಗೆ ಮುಕ್ತವಾಗಿದ್ದು ಭಾರತದ ರೈತ ಸಮುದಾಯದ

0: ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ 55 ರೂನಿಂದ ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ 200 ರೂಗಳು. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾ ಕೆ ಮಾಲತಿ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ,

0: ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ವಿಕಸಿತ ಭಾರತಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿದ್ದು ಯುವಜನತೆಯ ಜ್ಞಾನ ಮತ್ತು ಕೌಶಲ್ಯವು ಜಗತ್ತಿನಾದ್ಯಂತ ಪಸರಿಸಿದೆ ಎಂದು ಹೇಳಿದರು. ಯುವಜನತೆಯಿಂದ ಹೆಚ್ಚಿನ ನಿರೀಕ್ಷೆ ಇದ್ದು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಇರುವಂತೆ ಅವರಿಗೆ ಕರೆ ನೀಡಿದರು.
1: ಆಜ್ ದೇಶಕ್ಕೆ 51,000 ಅಧಿಕ ಯುವಾಂಕು ಸರ್ಕಾರಿ ಸೇವಾಕ್ಕೆ ನಿಯುಕ್ತಿ ಪತ್ರ ಮಿಲ್ ರೇ ಮೇ ಆಪ್ ಸಭಿ ಯುವ ಸಾಥಿಯೋಕೋ ಆಪ್ಕೆ ಪರಿವಾರ ಜನೋಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಆಜ್ ಆಪ್ ಸಭಿ ಏಕ್ ಐಸೆ ಸಮಯ ಮೇ ಭಾರತ ಸರ್ಕಾರ ಸೇ ಜುಡೆ ಹೇ ಜಬ್ ದೇಶ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಓರ್ ಆಗೇ ಬಡ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ ಬನಾನೆ ಕಾ.
0: ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯುತ್ತಿದ್ದು, ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ದಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಗ್ರಾಮೀಣಾಭಿವೃದ್ದಿ ಸಚಿವಾಲಯವು ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಮೊದಲ ಹಂತದಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತರಬೇತಿ ಆರಂಭಕ್ಕೆ ಕೈಗೊಂಡಿರುವ ಸಿದ್ದತೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ವರ್ಷದ ಡಿಸೆಂಬರ್ 31 ವೇಳೆಗೆ 357,000 ಅಧಿಕ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ತರಬೇತಿಯ ಅವಧಿ 3-12 ತಿಂಗಳವರೆಗೆ ಇರುತ್ತದೆ. ಯೋಜನೆ 2.0 ಸಮಗ್ರ ಪೋರ್ಟಲ್ ಮೂಲಕ ಯೋಜನೆಯ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು, ಕಾರ್ಯದಕ್ಷತೆ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ಡಿಜಿಟಲ್ ಮೇಲ್ವಿಚಾರಣೆ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ದಿ ರಾಷ್ಟಗಳನ್ನು ಇಂಗಾಲ ಹೊರಸೂಸುವಿಕೆಗೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಪ್ಯಾರಿಸ್ನಲ್ಲಿ ನಡೆದ COP21 ಶೃಂಗಸಭೆಯಲ್ಲಿ ಮಾಡಿಕೊಂಡ ಬದ್ದತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಈಡೇರಿಸಿದ G20 ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿದೆ. ಕಳೆದ 12 ವರ್ಷಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಸೌರ ಒಕ್ಕೂಟ, ಜಾಗತಿಕ ದೈವಿಕ ಇಂಧನ ಒಕ್ಕೂಟ, ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಹಾಗೂ ಮಿಷನ್ ಲೈಫ್ನಂತಹ ಉಪಕ್ರಮಗಳ ಮೂಲಕ ಭಾರತ ಜಾಗತಿಕ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಸಂರಕ್ಷಣೆಗೆ ಹೊಸ ಮಾನದಂಡಗಳನ್ನು ರೂಪಿಸುತ್ತಿದೆ. ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ ಇಂದು ಶುದ್ಧ ಸಾರಿಗೆ ಮತ್ತು ಹಸಿರು ಜಲಜನಕದಂತಹ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಪವನ ವಿದ್ಯುತ್ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಮೇಲೂ ಭಾರತ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮಾತನಾಡಿ, ಪರಿಸರ ನ್ಯಾಯಮಂಡಳಿಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಬಹಳ ಹಿಂದಿನಿಂದಲೇ ದೇಶದಲ್ಲಿ ಭೂಮಿಯನ್ನು ಸಂರಕ್ಷಿಸುವ ಪರಿಕಲ್ಪನೆ ಇತ್ತು. ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದು ಪ್ರತಿಯೋರ್ವ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಭಾರತದ ಸಂವಿಧಾನ ಕೇವಲ ರಾಜಕೀಯ ದಾಖಲೆಯಲ್ಲ, ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳೆಡೆಗಿನ ನೈತಿಕ ಬದ್ಧತೆಯೂ ಆಗಿದೆ ಎಂದು ಹೇಳಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳು ಪಾಲು ಶೇಕಡ 54ಕ್ಕಿಂತ ಹೆಚ್ಚಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು ಸೌರ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ ಇದೀಗ ಮೂಡಿಬರಲಿದೆ.
4: ಭಾರತದಲ್ಲಿ ಅಂತರಿಕ್ಷ ಕ್ಷೇತ್ರದ ಚಟುವಟಿಕೆಗಳು ಬಹುತೇಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿದ್ದವು. ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಕಾನೂನುಬದ್ಧ ನಿರ್ಬಂಧ ಇರಲಿಲ್ಲ. ಆದರೆ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳಿಗೆ ಪ್ರವೇಶ ಕಲ್ಪಿಸಲು ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಇದರಿಂದ ಖಾಸಗಿ ಸಂಸ್ಥೆಗಳಿಗೆ ಅಂತರಿಕ್ಷ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶಗಳು ಸೀಮಿತವಾಗಿದ್ದವು. 2020 ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಪ್ರೋತ್ಸಾಹ ಮತ್ತು ಅಧಿಕೃತೀಕರಣ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಖಾಸಗಿ ಸಂಸ್ಥೆಗಳ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೌಲಭ್ಯಗಳನ್ನು ಬಳಸಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಘಟಕಗಳ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗೆ ಅಂತರಿಕ್ಷ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿನ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತದೆ. ಇದೀಗ ಭಾರತದ ಅಂತರಿಕ್ಷ ಕ್ಷೇತ್ರದ ನವೋದ್ಯಮ ಸಂಸ್ಥೆಗಳು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿವೆ. ಭೂವೀಕ್ಷಣಾ ಸೇವೆಗಳನ್ನು ವಾಣಿಜ್ಯವಾಗಿ ಒದಗಿಸುತ್ತಿವೆ. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ದು, ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಮಹತ್ವದ ಯೋಜನೆಗಳಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಸಾಮಾನ್ಯ ಹಾಗೂ ನಿಯಮಿತ ಸಾಮರ್ಥ್ಯ ವಿಸ್ತರಣೆಯ ಜವಾಬ್ದಾರಿಯನ್ನು ಖಾಸಗಿ ಸಂಸ್ಥೆಗಳು ವಹಿಸಿಕೊಳ್ಳುತ್ತಿವೆ. ಇದರಿಂದ ಭಾರತೀಯ ಖಾಸಗಿ ವಲಯದ ನವೋದ್ಯಮಕ್ಕೆ ಅಂತರಿಕ್ಷ ಕ್ಷೇತ್ರದ ಮುಕ್ತ ವಲಯವಾಗಿ ರೂಪುಗೊಂಡಿದೆ.
3: ಜಪಾನ್ನ ಐಚಿ ನಗೊಯಾದಲ್ಲಿಂದು 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ 2:30 ಆರಂಭವಾಗಲಿದೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜೀಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾರ್ಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ 4 ಅಕ್ಟೋಬರ್ವರೆಗೆ ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
5: ಇದು ಆಕಾಶವಾಣಿ ಬೆಂಗಳೂರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ.

0: ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳು. ಜಿ ವೈಶಾಖ್ ಹಾಗೂ ಗುರು ಹಾಡಿರುವ 35 out of 100 ಜಸ್ಟ್ ಪಾಸ್ ಈ ಚಿತ್ರದ ಹಾಡು. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರಣವ.

0: ಈ ಗೀತೆಯ ರಚನೆಕಾರರು ಕವರಾಜ್, ಸಂಗೀತ ಸಂಯೋಜನೆ ಬಿ.ಆರ್. ಸುರೇಂದ್ರನಾಥ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈತ್ರಿ ಸರ್ವಸೇವಾ ಸಮಿತಿ, ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆತ್ಮೀಯ ಕೇಳುಗ ಕೋಟಿಗೆ ನಮಸ್ಕಾರ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಕುರಿತು ನಡೀತಾ ಇರತಕ್ಕಂಥ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಸ್ವಾಗತ. ಆತ್ಮೀಯರಿ, ಈಗಾಗಲೇ 2016 ನಮ್ಮ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮ ಅಸ್ತಿತ್ವಕ್ಕೆ ಬಂದಿತ್ತು. ಇದಾದ 10 ನಂತರ ಇದೀಗ ಏಪ್ರಿಲ್ 1 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ಮಾನ್ಯ ನ್ಯಾಯಾಲಯಗಳ ಒತ್ತಾಸೆಯೂ ಕೂಡ ಇದೆ. ಹಾಗಾದ್ರೆ ಈ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಏನು, ಈ ನಿಯಮಗಳು ಏನು ಹೇಳ್ತವೆ, 2016 ಈ ನಿಯಮಗಳು ಈಗ ಎಷ್ಟರ ಮಟ್ಟಿಗೆ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ, ಇದರ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ನಾವಿವತ್ತು ನಮ್ಮ ಚರ್ಚೆಯ ಮೂಲಕ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿ ನೀಡೋದಕ್ಕೆ ಬಂದಿದ್ದಾರೆ ಡಾಕ್ಟರ್ ಹರೀಶ್ ಬಾಬು ಅವರು. ಹರೀಶ್ ಬಾಬು ಅವರು ಮೈತ್ರಿ ಸರ್ವಸೇವಾ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಕಳೆದ 2.5 ಈ ಸಂಸ್ಥೆಯ ಮೂಲಕ ಸಮುದಾಯ ಅಭಿವೃದ್ಧಿ, ವಿಶೇಷವಾಗಿ ನೀರು ನೈರ್ಮಲ್ಯ, ಸ್ವಚ್ಛತೆ ಹಾಗೂ ಸುಸ್ಥಿರ ಕೃಷಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಪ್ರಿಯ ಶ್ರೋತೃಗಳೇ, ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹರೀಶ್ ಬಾಬು ಅವರೇ, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ.
1: ನಮಸ್ಕಾರ ಸರ್. ಆಕಾಶವಾಣಿಯನ್ನು ಕೇಳ್ತೀರಾ ಅಂತ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು.
0: ಘನತ್ಯಾಜ್ಯ ನಿರ್ವಹಣೆ, ಇದರ ನಿಯಮ 2026 ಈಗ ಚಾಲ್ತಿಯಲ್ಲಿದೆ, ಅನುಷ್ಠಾನದಲ್ಲಿದೆ. 2016 ಒಂದು ನಿಯಮಗಳನ್ನು ನೋಡಿದಾಗ ಇದೆಷ್ಟು ಅನಿವಾರ್ಯ ಇತ್ತು, ಯಾಕೆ ಅನಿವಾರ್ಯ ಇತ್ತು ಸರ್?
1: ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಏನಿತ್ತು ಅದನ್ನ ಬಲಪಡಿಸೋದಕ್ಕಾಗಿ, ಮತ್ತೆ ಆ ಒಂದು ನಿಯಮಗಳಲ್ಲಿ ಒಂದು ಸ್ಪಷ್ಟವಾದಂತಹ ಅಕೌಂಟಬಿಲಿಟಿ ತರಬೇಕು, ಮತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಪರಿಸರ ಪೂರಕವಾಗಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂತು. ಅದರಲ್ಲೂ 1 ಇದು ಜಾರಿಗೆ ಬಂತು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಈ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯತೆ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣಾ ಜವಾಬ್ದಾರಿಗಳನ್ನ ಬಲಪಡಿಸುವಂಥದ್ದು, ಹಾಗೇನೆ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ವೇಸ್ಟ್ ಈಸ್ ನಾಟ್ ವೇಸ್ಟ್, ವೇಸ್ಟ್ ಈಸ್ ಎ ರಿಸೋರ್ಸ್ ಅಂತ. ಆ ರಿಸೋರ್ಸ್ನ ನಾವು ಈ ಒಂದು ತ್ಯಾಜ್ಯದ ಮುಖಾಂತರ ನೋಡಬೇಕು ಅನ್ನೋಂಥದ್ದು ಒಂದು ಬಹುಮುಖ್ಯವಾದಂಥ ಉದ್ದೇಶ. ಹಾಗೇನೆ ಈ ಒಂದು ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡಿದ್ದನ್ನ ಹಾಗೇನೆ ಅದನ್ನ ಸಾಗಾಣಿಕೆ ಆಗಬೇಕು, ಮತ್ತೆ ಇದು ವ್ಯವಸ್ಥಿತವಾಗಿ ಸಂಸ್ಕರಣೆ ಆಗೋದ್ರ ಮುಖಾಂತರ ತ್ಯಾಜ್ಯ ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ, ತ್ಯಾಜ್ಯ ಹಣ, ತ್ಯಾಜ್ಯ ವಿದ್ಯುತ್ತು, ತ್ಯಾಜ್ಯ ಮತ್ತೆ ಮರುಬಳಕೆಯ ಒಂದು ಅಗತ್ಯವಾಗಿರುವಂತಹ ಅಂಶಗಳು ಅನ್ನೋ ಅಂಥದ್ದನ್ನ ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಈ ಒಂದು ಹೊಸ ನಿಯಮಗಳನ್ನ ತರೋದಕ್ಕೆ ಸಾಧ್ಯತೆ ಆಗಿದೆ.
0: ಬಹುಶಃ ಹೀಗೂ ಹೇಳ್ಬೋದು, 10 ನಾವೇನು ಕಂಡುಕೊಂಡ್ವಿ ಆಗಿದ್ದಂತೆ 2016 ಘನತ್ಯಾಜ್ಯ ನಿಯಮಗಳಲ್ಲಿ ನಾವು ಕಂಡುಕೊಂಡಂತ ಅನೇಕ ಒಳನೋಟಗಳು ಅಥವಾ ಫಲಶ್ರುತಿಗಳು, ಅನುಭವಗಳು ಏನು ಹೇಳ್ಬೋದು, ಇವುಗಳ ಮುಂದುವರಿಕೆಯ ಭಾಗವಾಗಿ ಇನ್ನಷ್ಟು ಇದನ್ನ ಏನು ಸಮರ್ಥವಾಗಿ ನಿಭಾಯಿಸುವಂತ ಉದ್ದೇಶ ಇದೆಯಾ?
1: ಖಂಡಿತ. 2016 ಇದು ಒಂದು ಇಡೀ ದೇಶಾದ್ಯಂತ ಘನತ್ಯಾಜ್ಯ ನಿರ್ವಹಣೆ ಒಂದು ಆಂದೋಲನದ ರೂಪದಲ್ಲಿ ನಡೀತಾ ಇದ್ರು ಸಹ ಎಲ್ಲೋ ಒಂದ್ ಕಡೆ ಸಮರ್ಪಕವಾಗಿ ನಾವು ಕಸಮುಕ್ತ ದೇಶ ಅಥವಾ ನಾವು ಈ ಒಂದು ತ್ಯಾಜ್ಯ ಎಲ್ಲಂದ್ರಲ್ಲೇ ಹರಡೋದನ್ನ ತಪ್ಪಿಸ್ಬೇಕು, ಅದರಿಂದ ಬರೋಂಥ ಪರಿಸರ ಮಾಲಿನ್ಯ ಇರ್ಬೋದು ಅಥವಾ ಆರೋಗ್ಯದ ಮೇಲೆ ಆಗ್ತಾ ಇರೋಂಥ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಬಂದಂಥದ್ದು 2016. ಆದರೆ ಸರ್ಕಾರ ಮನಗಂಡಂಥ ರೀತಿ ಇರ್ಬೋದು, ಜನಸ್ಪಂದನೆ ಇರ್ಬೋದು, ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಾಗರಿಕರಿರ್ಬೋದು ಅದಕ್ಕೆ ಸ್ಪಂದಿಸಿದಂಥ ರೀತಿ ನೋಡಿದಾಗ ಕೆಲವೆಲ್ಲ ತುಂಬ ಒಳ್ಳೆ ಉದಾಹರಣೆಗಳು ಇದ್ದಾವೆ. ಇನ್ನೂ ಇದಕ್ಕೆಲ್ಲೋ ಒಂದು ಕಡೆ ಬದ್ಧತೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು. ಜನ ಇರ್ಬೋದು ಅಥವಾ ಸರ್ಕಾರದ ಇಲಾಖೆಗಳಿರ್ಬೋದು, ಯಾರು ಇದನ್ನು ಅನುಷ್ಠಾನ ಮಾಡ್ತಾರೆ ಅವ್ರಿಗೆ ಒಂದು ನಿಬಂಧನೆಗಳನ್ನ ಕೊಡಬೇಕು, ನಿಯಮಗಳನ್ನ ಸರಿಯಾಗಿ ಕೊಡಬೇಕು, ರೂಪುರೇಖೆಗಳನ್ನ ಕೊಡಬೇಕು. ಆಗ ಮಾತ್ರ ಇನ್ನೂ ವ್ಯವಸ್ಥಿತವಾಗಿ ನಾವು ನಮ್ಮ ಫಲಿತಾಂಶಗಳನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು 2016 ಮುಂದುವರೆದ ಭಾಗವಾಗಿ 2026 ಈ ಒಂದು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂದಿರೋ.
0: ಈ ಹೊಸ ನಿಯಮಕ್ಕೆ 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಕ್ಕೆ ಸುಪ್ರೀಂ ಕೋರ್ಟಿನ ಒತ್ತಾಸೆ ಎಷ್ಟು ಮುಖ್ಯ ಆಗಿತ್ತು ಸರ್?
1: ಸರ್, ಖಂಡಿತ. ಸುಪ್ರೀಂ ಕೋರ್ಟ್ ಇದನ್ನು ತುಂಬ ಗಮನಿಸ್ತಾ ಇದೆ. ಹಾಗಾಗಿನೇ 1 April 2026 ಇದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಅದು ಏನು ಅಂತಂದ್ರೆ, ಸ್ವಚ್ಛ ಮತ್ತು ಆರೋಗ್ಯಕರವಾದಂಥ ಪರಿಸರ, ಅದರಲ್ಲೂ ಬದುಕುವ ಹಕ್ಕು, ಸಂವಿಧಾನದ Article 21 ಏನಿದೆ, ಜೀವಿಸುವ ಹಕ್ಕು, ಅದರ ಒಂದು ಅಂತರ್ಗತವಾದಂಥ ಭಾಗನೇ ಈ ಒಂದು 2026 ಘನತ್ಯಾಜ್ಯ ನಿರ್ವಹಣಾ ಅಧಿನಿಯಮಗಳು ಅಥವಾ ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸೋ ಅಂಥ ಹಕ್ಕಿಗೆ ಹಿನ್ನಡೆ ಆಗಬಾರ್ದು. ಪರಿಸರ ಪೂರಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆಯಲ್ಲಿ ತಲ್ಲೀನರಾಗಬೇಕು, ತೊಡಕೋಬೇಕು. ಯಾರು ಉತ್ಪಾದನೆ

0: ಮಾಡ್ತಾರೆ. ಉತ್ಪಾದನೆ ಮಾಡೋ ಅಂತವ್ರು ಇದು ನನ್ನ ಜವಾಬ್ದಾರಿ ಅನ್ನೋ ಅಂಥದ್ದು ಬರಬೇಕು. ಬರೀ ಸರ್ಕಾರಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಅದಕ್ಕೆ ಬಂದಿರೋಂಥ ಇಲಾಖೆಗಳು ಮಾತ್ರ ಇದಕ್ಕೆ ಕಾರಣೀಭೂತರಲ್ಲ ಅಥವಾ ಇದನ್ನ ಮ್ಯಾನೇಜ್ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ನಾಗರಿಕರು ಸಹ ಇದು ನನ್ನ ಕರ್ತವ್ಯ ಅನ್ನೋ ಅಂಥದ್ದನ್ನ ಮಾಡಬೇಕು, ತಿಳ್ಕೋಬೇಕು ಅನ್ನೋ ಅಂಥದ್ದು ಇದರ ಒಂದು ಒಟ್ಟು ಆಶಯ. ಅದ್ರ ಜೊತೆನಲ್ಲಿ ಕೋರ್ಟ್ ಆಲ್ಸೋ ಬಹಳ ಮುಖ್ಯವಾಗಿ ಗಮನಿಸಿದ್ದೇನು ಅಂತಂದ್ರೆ, 2000 ವರ್ಷಗಳಷ್ಟು ಹಳೆಯ ಪರಂಪರೆ ತಾಣಗಳು ಇವತ್ತು ನಮ್ಮಲ್ಲಿ ಏನಿದಾವೆ ಭಾರತದಲ್ಲಿ, ಅಲ್ಲಿ ನಮ್ಮ ಸ್ವಚ್ಛತೆ, ನಗರ ಸ್ವಚ್ಛತೆ ಇರ್ಬೋದು ಅಥವಾ ನಮ್ಮ ಈ ದುರ್ಬಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯ ಕೊರತೆಯನ್ನು ನೋಡಿ ಆ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು, ಹಾಗಾಗಿ ನಾವು ಈ ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಸದೃಢ ಮಾಡಬೇಕು ಅನ್ನೋ ಅಂಥದ್ದು ಒತ್ತಿ ಹೇಳಿರೋ ಅಂಥದ್ದು ಸುಪ್ರೀಂ ಕೋರ್ಟ್.
1: ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ತಾಣಗಳಿದ್ದಾವೆ,
0: ಹೌದು,
1: ಅಲ್ಲಿನ ನಿರ್ವಹಣೆ ತುಂಬಾ ತುರ್ತಾಗಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ನಿಯಮಗಳಲ್ಲಿ ಹೇಗೆ ಪಾತ್ರ ವಹಿಸುತ್ತೆ ಸರ್, ಹೇಗೆ ಭಾಗವಹಿಸುತ್ತೆ
0: ಸುಪ್ರೀಂ ಕೋರ್ಟ್ ಇದನ್ನ? ಈಗ ಪ್ರತಿ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಏನಾಗ್ತಾ ಇದೆ ಅನ್ನೋ ಅಂಥದ್ದನ್ನು ಮಾನಿಟರಿಂಗ್ ಮಾಡ್ತಾ ಇದೆ. ಯಾಕಂದರೆ ಇದರಲ್ಲಿ ಈಗ 2026 ಬಂದಿರೋಂಥದ್ದು ಏನಂತಂದರೆ, ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್ನ ಮಾಡಿದ್ದಾರೆ.
1: ಓಕೆ,
0: ಎಲ್ಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೇನಿದೆ ಅದನ್ನು ಟ್ರ್ಯಾಕಿಂಗ್ ಮಾಡಬೇಕು ಅನ್ನೋ ಅಂಥದ್ದು, ಆ ಪೋರ್ಟಲಲ್ಲಿ ಅದು ಬರಬೇಕು. ವ್ಯವಸ್ಥೆಗಳು ಹೇಗಿದ್ದಾವೆ, ಕಸ ಹೇಗೆ ಸಂಗ್ರಹಣೆ ಆಗ್ತಾ ಇದೆ, ಹೇಗೆ ಕಲೆಕ್ಷನ್ ಆಗ್ತಾ ಇದೆ, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಮತ್ತು ಕೊನೆ ಭಾಗ ಏನಿದೆ ಅದು ಯಾವತ್ತೂ ಸಹ ಅಲ್ಲಿ ಸಂಸ್ಕರಣೆ ಆಗಬೇಕು, ಯಾವುದೇ ಕಾರಣಕ್ಕೂ ಲ್ಯಾಂಡ್ ಫಿಲ್ ಆಗಬಾರ್ದು ಅನ್ನೋ ಅಂಥದ್ದು, ಕಸದ ಪರ್ವತಗಳು ಸೃಷ್ಟಿಯಾಗಬಾರ್ದು, ಕಸದಿಂದ ಅಲ್ಲಿ ಈ ಒಂದು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ನಾವು ಏನು ಮಾತಾಡಿದ್ವಿ ಅದರ ಒಂದು ಭಾಗವಾಗಿ ಈ ಒಂದು ಸಂಸ್ಕರಣೆಯ ಘಟಕಗಳಿರಬೇಕು ಅನ್ನೋ ಅಂಥದ್ದು ಸುಪ್ರೀಂ ಕೋರ್ಟ್ನ ಬಹುಮುಖ್ಯವಾಗಿರೋ ಅಂತ ಒಂದು ಧೋರಣೆ.
1: ನಾವು ತಗೊಂಡೋಗಿ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ಅದನ್ನ ಲ್ಯಾಂಡ್ ಫಿಲ್ ಮಾಡಿಬಿಟ್ರೆ ಎಗೇನ್ ಮಾಲಿನ್ಯ, ಮತ್ತೆ ಭೂ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲವೂ ಕೂಡ ಅಲ್ಲಿ ಶುರುವಾಗ್ಬಿಡುತ್ತೆ. ಅದನ್ನು ತಪ್ಪಿಸುವಂತ ಉದ್ದೇಶ ಇದು.
0: ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಇವತ್ತೇನಾಗಿದೆ, ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ಇತ್ತೀಚಿನ ಪರಿಸ್ಥಿತಿಗಳನ್ನ ನೀವು ಅವಲೋಕನ ಮಾಡಿದ್ರೆ, ಸಾಮಾಜಿಕವಾಗಿ ಕುಟುಂಬಗಳು ಏನು ಯೋಚನೆ ಮಾಡ್ತವೆ ಅಂದರೆ, ನನ್ನ ಮನೆಯಿಂದ ಕಸ ಹೊರಗಡೆ ಹೋದರೆ ಸಾಕು ಅಂತ. ಹಳ್ಳಿಗೆ ಬಂದಾಗ ಪಂಚಾಯತ್ನವರು ನಮ್ಮ ಹಳ್ಳಿಯಿಂದ ಅಥವಾ ನಮ್ಮ ಪಂಚಾಯತಿಂದ ಅದನ್ನು ಹೊರಗಡೆ ತಗೊಂಡೋದ್ರೆ ಸಾಕು ಅನ್ನೋ ಅಂಥದ್ದು, ಪಟ್ಟಣ ಪಂಚಾಯತಿಯವರು ನಮ್ಮ ಪಟ್ಟಣದಿಂದ ಹೊರಗಡೆ ಹೋದರೆ ಸಾಕು, ಮಹಾನಗರಪಾಲಿಕೆಯವರು ನಮ್ಮ ಒಂದು ಪಾಲಿಕೆಯಿಂದ ಹೊರಗಡೆ ಹೋದರೆ ಸಾಕು ಅಂತ. ಬಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅದು ಹೋದಂಥ ಜಾಗನ ನಾವು ಹೇಗೆ ಸಂಸ್ಕರಣೆ ಮತ್ತು ಕಾನೂನುಬದ್ಧವಾಗಿ ಪರಿಸರ ಪ್ರೇಮಿಯಾಗಿ ಅಥವಾ ಪರಿಸರ ಸಂರಕ್ಷಕರಾಗಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರೋಂಥದ್ದು. ಇನ್ಫ್ಯಾಕ್ಟ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಇರೋಂಥ ಮೂಲ ಅಂಶನೇನೆ, ತ್ಯಾಜ್ಯ ಉತ್ಪಾದನೆ ಮಾಡೋಂಥವ್ರು ಅಂದರೆ ಮೂಲದಲ್ಲೇ ಕಸ ವಿಂಗಡಣೆಯಾಗಬೇಕು ಅನ್ನೋಂಥದ್ದು, ಅದು ಫಂಡಮೆಂಟಲ್ ಪಾಲಿಸಿ. ಅದು ಎಲ್ಲಿ ಕಸ ವಿಂಗಡಣೆ ಆಗಲ್ಲ ಅಲ್ಲಿ ಎಲ್ಲೂ ಸಹ ವ್ಯವಸ್ಥಿತವಾಗಿ ಕಸ ನಿರ್ವಹಣೆ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆದ್ಯತೆ, ಈಗ 2026 ಬಹುಮುಖ್ಯವಾಗಿರೋಂಥ ಒಂದು ಆದ್ಯತೆಯನ್ನು ಕೊಟ್ಟಿರೋಂಥದ್ದೇ ವಿಂಗಡಣೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಅದರಲ್ಲೂ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ವಿಂಗಡಣೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು 2026 ಹೆಚ್ಚು ಬೆಳಕನ್ನು ಚೆಲ್ಲಿದೆ ಸರ್.
1: ಏನು ಹೇಳುತ್ತೆ ಸರ್ ಮುಖ್ಯವಾಗಿ?
0: ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳ್ತಾ ಇರೋಂಥದ್ದು ಏನಂತಂದರೆ, ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆ ಆಗಬೇಕು, ಅದರಲ್ಲೂ ಮುಖ್ಯವಾಗಿ 4 ಪ್ರಕಾರಗಳಲ್ಲಿ ತ್ಯಾಜ್ಯ ವಿಂಗಡಣೆ ಆಗಬೇಕು ಅನ್ನೋಂಥದ್ದು. 1 ಹಸಿ ಕಸ, 2 ಒಣಕಸ, 3 ಬಂದು ಈಗ ನಮಗೆ ಸ್ಯಾನಿಟರಿ ವೇಸ್ಟ್ ಅಥವಾ ಸ್ಯಾನಿಟರಿ ತ್ಯಾಜ್ಯ ಅಂತ, 4 ಬಂದು ಸ್ಪೆಷಲ್ ಕೇರ್ ವಿಶೇಷ ಕಾಳಜಿ ಕಸ ಅನ್ನೋಂಥದ್ದು. ಈ 4 ಭಾಗಗಳಾಗಿ, 4 ಪ್ರಕಾರಗಳಾಗಿ ತ್ಯಾಜ್ಯವನ್ನು ವಿಂಗಡಣೆ ಮಾಡಬೇಕು ಮೂಲದಲ್ಲಿಯೇ ಅನ್ನೋಂಥದ್ದು.
1: ನಾವು ಮೊದಲು ಕೇಳ್ತಿದ್ದು ಒಣಕಸ ಅಥವಾ ಹಸಿ ಕಸ, ಮೂರನೇದು ನೈರ್ಮಲ್ಯ, 4 ವಿಶೇಷ ಕಾಳಜಿ ಕಸ.
0: ಹೌದು,
1: ಬಹಳ ವಿಶೇಷವಾದದ್ದು. ಪಾಲಿಸಿ ಹೊಸದಾಗಿ ಸೇರಿರೋದು,
0: ಇದು ಹೊಸದಾಗಿ ಬಂದಿರೋಂಥದ್ದು. ಮುಂಚೆ ಏನಾಯಿತು, ಈ ಒಣಕಸದಲ್ಲೇನೆ ಸ್ಯಾನಿಟರಿ ವೇಸ್ಟು ಮತ್ತು ಈ ಒಂದು ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಏನು ಹೇಳಿದ್ವಿ ಅದನ್ನು ಒಣಕಸದಲ್ಲೇ ಮಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲಿ ಹಲವಾರು ತೊಂದರೆಗಳಾಗ್ತಾ ಇತ್ತು, ಯಾಕಂದರೆ ಅದನ್ನು ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಣಕಸ ಜೊತೆನಲ್ಲಿ ಇದನ್ನು ಸ್ಯಾನಿಟರಿ ವೇಸ್ಟ್ ಮಿಕ್ಸ್ ಮಾಡಿದ್ರೆ ವಿಂಗಡಣೆ ಪ್ರೋಸೆಸ್ ಕಷ್ಟ ಆಗ್ತಾ ಇದೆ. ಒಣಕಸದಲ್ಲೇ ವಿಶೇಷ ತ್ಯಾಜ್ಯ ಏನಿದೆ, ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ, ಅದನ್ನು ವಿಂಗಡಣೆ ಮಾಡದೆ ಅದರಲ್ಲೇ ಮಿಕ್ಸ್ ಮಾಡಿದೀವಿ ಅಂತಂದರೆ ಮತ್ತೆ ಅದನ್ನು ವಿಂಗಡಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಪರಿಸರ ಮಾಲಿನ್ಯ ಪ್ರಾರಂಭ ಆಗ್ತಾ ಇತ್ತು. ತಾವು ಹೇಳ್ದಂಗೆ ಏನಾಗುತ್ತೆ, ಎಲ್ಲಿ ವಿಂಗಡಣೆ ಆಗಲ್ಲ ಅಲ್ಲಿ ಆ ಭಾಗದಲ್ಲಿ ಅಂತರ್ಜಲ ಮಲಿನಗೊಳ್ಳೋ ಅಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾವಾಗ ಅಂತರ್ಜಲ ಮಲಿನ ಆಗುತ್ತೆ, ಸಾರ್ವಜನಿಕ ಆರೋಗ್ಯಕ್ಕೆ ನೇರವಾದಂಥ ಒಂದು ಸಂಬಂಧ ಇದೆ, ಮತ್ತು ಅದರಿಂದ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರೋಂಥ ರೋಗಗಳು ಬರೋಂಥ
1: ಮಣ್ಣಿನ ಆರೋಗ್ಯ,
0: ಮಣ್ಣಿನ
1: ಆರೋಗ್ಯ,
0: ಹೌದು,
1: ಹವಾಮಾನದ ಆರೋಗ್ಯ, ಹಾಗೆಯೇ ಕೃಷಿ ಎಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ.
0: ಹೌದು ಹೌದು. ಸೊ ಈ ಎಲ್ಲ ಅಂಶಗಳನ್ನ ಆದ್ಯತೆಯಾಗಿ ಇಟ್ಟುಕೊಂಡು ಕಸವನ್ನ ಮೂಲ ಹಂತದಲ್ಲೇ ವಿಂಗಡಣೆ ಮಾಡಬೇಕು ಅನ್ನೋ

0: ಇರುವಂತದ್ದು ಈ 2026 ಬಹುಮುಖ್ಯವಾಗಿರುವಂತ ಒಂದು ನಿಯಮ ಸರ್. ಇದು
1: ವಿಂಗಡಣೆ ಆದ್ಮೇಲೆ ನಿಯಮ ಏನ್ ಹೇಳುತ್ತೆ?
0: ವಿಂಗಡಣೆ ಆದ ನಂತರ ನಿಯಮ ಹೇಳುವಂತದ್ದು, ವಿಂಗಡಣೆ ಆದಂತ ವ್ಯವಸ್ಥಿತವಾಗಿನೆ ಅದನ್ನ ಸಾಗಾಣಿಕೆ ಮಾಡಬೇಕು ಅನ್ನೋಂಥದ್ದು, ಅದು ಬಹುಮುಖ್ಯವಾಗಿರುವಂಥದ್ದು. ಈಗ ದುರಾದೃಷ್ಟ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಕಡೆ ವಿಂಗಡಣೆ ಮಾಡಿಕೊಡ್ತೀವಿ ಬಟ್ ಅದೇ ಥರ ನಾವು ಕಲೆಕ್ಟ್ ಮಾಡಲ್ಲ. ಸೊ ನಾವೇ ಒಂದೊಂದು ಸಾರಿ ಅದನ್ನು ಮಿಕ್ಸ್ ಮಾಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಅಂತಂದರೆ, ಹೇಗೆ ಸಾರ್ವಜನಿಕರು ನಾಗರಿಕರು ವಿಂಗಡಣೆ ಮಾಡಿಕೊಡ್ತಾರೆ, ಆ ವಿಂಗಡಣೆ ಮಾಡಿರೋದನ್ನು ಹಾಗೇ ಕಲೆಕ್ಟ್ ಮಾಡಬೇಕು ಅಂತ. ಅಂದರೆ 4 ಭಾಗಗಳಾಗೇ ಕಲೆಕ್ಟ್ ಮಾಡಬೇಕು. ಒಂದು ವೇಳೆ ವೆಹಿಕಲ್ಸ್ನ ಅದೇ ಥರನೇ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಹಸಿ ಕಸನ ಹಸಿ ಕಸದ ಪಾರ್ಟ್ಗೆ ಹೋಗಬೇಕಾಗತ್ತೆ, ಒಣಕಸ ಒಣಕಸದ ಭಾಗಕ್ಕೆ ಹೋಗಬೇಕಾಗತ್ತೆ, ಸ್ಯಾನಿಟ್ರಿ ವೇಸ್ಟ್ ಸ್ಯಾನಿಟ್ರಿ ವೇಸ್ಟ್ ಕಂಪೋನೆಂಟ್ಗೆ ಹೋಗಬೇಕಾಗತ್ತೆ, ದೆನ್ ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ ಅದಕ್ಕೆ ಬೇಕಾಗಿರೋ ಅಂತ ಒಂದು ವ್ಯವಸ್ಥೆನ ಮಾಡಿಕೊಂಡು ಹಾಗೇನೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು, ಸಂಗ್ರಹಣೆ ಮಾಡಬೇಕು ಅಂತ. ಸಂಗ್ರಹಣೆ ಆದ ನಂತರ ಅದೇ ಥರ ಅದು ಸಾಗಾಣಿಕೆ ಆಗಬೇಕು, ಮತ್ತೆಲ್ಲೂ ವೆಹಿಕಲ್ಸ್ ಅಲ್ಲಿ ಮಿಕ್ಸ್ ಆಗಬಾರ್ದು ಅನ್ನೋಂಥದ್ದು. ಸಾಗಾಣಿಕೆ ಆದಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಮಹಾನಗರ ಪಾಲಿಕೆವರೆಗೂ ಅವರು ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿದ್ದಾರೆ. ಆ ಘಟಕಗಳಿಗಲ್ಲಿ ಹೋಗಬೇಕಾಗತ್ತೆ, ಹಸಿ ಕಸ ಮತ್ತೆ ಅದು ತ್ಯಾಜ್ಯ ಅಲ್ಲ ಅನ್ನೋಂಥದ್ದನ್ನ ನೋಡಬೇಕು ಅಂತಂದ್ರೆ, ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡಬಹುದು, ಎರೆಹುಳು ಗೊಬ್ಬರ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡಬಹುದು, ಗ್ಯಾಸ್ ಮಾಡಬಹುದು ಅಂದ್ರೆ ಬಯೋಗ್ಯಾಸ್ ಉತ್ಪಾದನೆ ಮಾಡಬಹುದು, ಎಲೆಕ್ಟ್ರಿಫಿಕೇಶನ್ ಮಾಡಬಹುದು, ಅಂದ್ರೆ ಇವೆಲ್ಲವೂ ಸಹ ನಮಗೆ ಸಂಪನ್ಮೂಲಗಳು. ಸೊ ಆ ಸಂಪನ್ಮೂಲಗಳನ್ನ ನಾವು ಈಗೇನಾಗಿದೆ, ಆ ಸಂಪನ್ಮೂಲಗಳನ್ನ ಸರಿಯಾಗಿ ಮರುಬಳಕೆ ಮಾಡದೆ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡಿ ಸಮಸ್ಯೆಗಳ ಆಗರವಾಗಿ ನಾವು ಅದನ್ನ ಸೃಷ್ಟಿ ಮಾಡ್ತಾ ಇದೀವಿ. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಸ ವಿಂಗಡಣೆ ಆಗ್ಬೇಕು, ಹಾಗೇನೆ ಕಲೆಕ್ಟ್ ಆಗ್ಬೇಕು, ಹಾಗೇನೆ ಸಾಗಾಣಿಕೆ ಆಗ್ಬೇಕು, ಹಾಗೇನೆ ಸಂಸ್ಕರಣೆ ಆಗ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿರೋಂಥ ಉದ್ದೇಶ.
1: ಈಗ ಮನೆಗಳಲ್ಲಿ ಆಗ್ಬಿಡುತ್ತೆ ಸರ್, ಇನ್ನು ದೊಡ್ಡ ದೊಡ್ಡ ಆವರಣಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಇಲ್ಲಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ರೂಲ್ಸ್ ಇದೆಯಾ?
0: ಸರ್, ಈಗ 2020 ಬಹಳ ಸ್ಪಷ್ಟವಾಗಿರೋಂಥ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕ್ಲಿಯರ್ ಆಗಿದೆ. ಮತ್ತು ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಇದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನು ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು. ಅದು ಏನು ಹೇಳುತ್ತೆ ಅಂತಂದರೆ, ನಮ್ಮ ಫ್ಲೋರ್ ಏರಿಯಾ, ನಮ್ಮ ವಿಸ್ತೀರ್ಣ 20,000 ಸ್ಕ್ವೇರ್ ಮೀಟ್ರಿಗಿನ ಜಾಸ್ತಿ ಇದ್ದರೆ, ಹಾಗೆಯೇ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡುವಂಥ ನೀರಿನ ಪ್ರಮಾಣ 40,000 ಲೀಟ್ರಿಗಿನ ಜಾಸ್ತಿ ಇದ್ದರೆ, ಅಥವಾ ಆ ಜಾಗದಲ್ಲಿ 100 ಕೆಜಿಗಿನ ಕಸ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರೆ, ಅಂದರೆ ಈ 3 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಇದ್ರೂ ಅವ್ರನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗತ್ತೆ.
1: ಓಕೆ,
0: ಸೊ ಇವರ ಪಾತ್ರ ಏನಾಗುತ್ತೆ ಅಂತಂದರೆ, ಬಹಳ ಸ್ಪಷ್ಟವಾಗಿ ಅದನ್ನು ಕೊಟ್ಟಿದ್ದಾರೆ, ಬಲ್ಕ್ ವೇಸ್ಟರ್ ರಿಜಿಸ್ಟರ್ ಮಾಡಬೇಕು. ನಮ್ಮ BBMP ಇರ್ಬೋದು, ಪಂಚಾಯತಿಗಳಲ್ಲಿರ್ಬೋದು, ನಮ್ಮದು ಈ ಒಂದು ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಬೇಕಾಗತ್ತೆ, ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಸೊ ಅದನ್ನೇ EBWGR ಅಂತ, ಅಂದರೆ ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವ್ಯವಸ್ಥೆನೇ ಮಾಡಿದ್ದಾರೆ. ಅದರಲ್ಲಿ ಅವರು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ತಗೊಂಡ ನಂತರ ಈ ಹಸಿ ಕಸ ಏನು ಬರುತ್ತೆ ಕೊಳೆಯೋ ಅಂಥದ್ದು, ಅದನ್ನು ಅವರೇನೇ ಸಂಸ್ಕರಣೆ ಮಾಡೋದಕ್ಕೆ ಅವರು ಭದ್ರ ಆಗಿರಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರೋಂಥದ್ದು ಹೊಣೆಗಾರಿಕೆ, ಬದ್ಧತೆ ಮತ್ತು ವ್ಯವಸ್ಥಿತವಾಗಿರೋ ಅಂತ ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋಂಥದ್ದು ಈ ಒಂದು 2026. ಸೊ ಇನ್ನು ಉಳಿದಿರೋ ಹಾಗೆ ನಮ್ಮಲ್ಲಿ ಒಣಕಸ ಅಥವಾ ಬೇರೆ ಏನು ಕಸಗಳು ಬರುತ್ತೆ ಅದನ್ನು ಯಾರ್ಯಾರು ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಸಂಗ್ರಹಣೆಯಲ್ಲಿ, ಅವರೊಟ್ಟಿಗೆ ಸೇರಿಕೊಂಡು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಇರೋವಂಥದ್ದು. ಇನ್ನು ಒಣಕಸಕ್ಕೆ ಅಂತಲೇ ಈಗಾಗಲೇ ನಮ್ಮಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ MRF ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ, ಜಿಲ್ಲಾ ಹಂತದಲ್ಲಿ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಏನಾಗುತ್ತೆ ಅಂತಂದರೆ, ಎಲ್ಲ ಒಣಕಸಗಳನ್ನು ಅಲ್ಲಿಗೆ ತಗೊಂಡು ಹೋಗಬೇಕಾಗತ್ತೆ. ತಗೊಂಡೋಗಿ ಅದನ್ನು ಮತ್ತೆ ಮರು ವಿಂಗಡಣೆ ಮಾಡಿ ಅದು ಉಪಯುಕ್ತವಾಗಿರೋಂಥ ಕಸನ ರಿಯೂಸಬಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಯೂಸ್ ಮಾಡೋದಕ್ಕೆ ನಾವು ಮತ್ತೆ ಅಲ್ಲಿ ಪ್ರೋಸೆಸ್ ಆಗುತ್ತೆ, ಶೆಡ್ಡಿಂಗ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ರೂಪಾಂತರ ಕೊಡಬೇಕಾಗುತ್ತೆ. ಅದಾದ ನಂತರ ಅದು ಮರುಬಳಕೆಗೆ ನಾವು ಮರು ಉತ್ಪಾದನೆ ಅಥವಾ ಮರು ರಿಕವರಿ ರಿಯೂಸ್ ಎರಡನ್ನೂ ಅಲ್ಲಿ ನೋಡ್ತೀವಿ. ಹಂಗಾಗಿನೇ ಸರ್ಕಲರ್ ಎಕಾನಮಿ ಅನ್ನೋಂಥ ಪದೇ ಬರೋದೆ ಅಲ್ಲಿ.
1: ಒಂದು ಸಾಮೂಹಿಕ ಹೊಣೆಗಾರಿಕೆ ಇಲ್ಲಿ ಮುಖ್ಯವಾಗಿ ಎದ್ದು ಕಾಣುತ್ತೆ.
0: ಖಂಡಿತ ಖಂಡಿತ,
1: ಯಾರೋ ಮಾಡ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅನ್ನೋ ಥರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ.
0: ಖಂಡಿತ,
1: ಒಂದು ವೇಳೆ ಈ ಜವಾಬ್ದಾರಿಯಿಂದ ಜಾರ್ಕೊಂಡ್ರೆ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಇಲ್ಲಿ, ಘನ ನ್ಯಾಯಾಲಯ ಕೂಡ ಇರೋದ್ರಿಂದ, ಇನ್ನಂದ್ರೆ ಕಾನೂನುಬದ್ಧವಾದಂಥ ಮತ್ತಷ್ಟು ಅದನ್ನು ಶಿಕ್ಷೆ ಅಂತಲೇ ಕರೆಯೋಣ ಸರ್.
0: ಓಕೆ,
1: ಆ ಥರದ್ದು ಏನಾದ್ರು ಉಂಟಾ?
0: ಖಂಡಿತ, ಈಗ 2026 ಒಂದು ಸ್ಪೆಷಲ್ ಪ್ರಾವಿಷನ್ ಏನು ಮಾಡಿದೆ ಅಂತಂದರೆ, ಎನ್ವೈರನ್ಮೆಂಟಲ್ ಕಾಂಪೆನ್ಸೇಷನ್ ಅಂತ ಇದೆ. ಅಂದರೆ ಪಲ್ಯೂಟರ್ಸ್ ಹ್ಯಾಸ್ ಟು ಪೇ ಅಂತ, ಯಾರು ಹಾನಿಕಾರರು ಅಥವಾ ಯಾರು ಈ ಒಂದು ನಿಯಮ ಉಲ್ಲಂಘನೆ

0: ಮಾಡ್ತಾರೆ, ಇಲ್ಲೀಗಲ್ ಡಂಪಿಂಗ್ ಮಾಡ್ತಾರೆ, ಪರಿಸರಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಪೆನಾಲ್ಟಿಗಳನ್ನ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನಿಯಮಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ಈಗ ಯಾರು ಇದರಿಂದ ಎಸ್ಕೇಪ್ ಅಲ್ಲ ಅಂತ. ಉತ್ಪಾದನೆ ಮಾಡೋ ಅಂತವ್ರು ಇರ್ಬೋದು, ಸಂಗ್ರಹಣೆ ಮಾಡೋ ಅಂತವ್ರು ಇರ್ಬೋದು, ಇವರೆಲ್ಲರೂ ಸಹ ನಿಯಮಬದ್ಧವಾಗಿ ಇದನ್ನ ಪಾಲನೆ ಮಾಡಿದಾಗ ಮಾತ್ರ ನಾವೆಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ್ ಅಂತ ಏನು ಮಾತಾಡ್ತೀವಿ ಅದಕ್ಕೆ ಒಂದು ಒತ್ತಾಸೆ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಸ್ವಚ್ಛ ಭಾರತ ಅಭಿಯಾನ ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲಿ

0: ನೇರವಾಗಿ ಆ ಗೌರವಕ್ಕೆ ಹಿರಿಮೆಗೆ ಪಾತ್ರರಾಗ್ತಾರೆ. ಸ್ವತಃ ತಾವೇ ನಿಂತು ಸಮುದಾಯದ ಜೊತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗಿಸಿಕೊಂಡ್ರು. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಸರ್ಕಾರದ ಅಥವಾ ಸರ್ಕಾರದ ಇಲಾಖೆಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ? ಇಲ್ಲಿ
1: ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಬಹು ದೊಡ್ಡದು ಇದರಲ್ಲಿ. ಯಾಕಂದ್ರೆ ಸಮುದಾಯಕ್ಕೆ ಬಹಳ ನೇರವಾಗಿ ಸಂಪರ್ಕ ಇರುವಂತದ್ದೇ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಹಿರಿಮೆ. ಹಾಗಾಗಿ ಇದರಲ್ಲಿ ಕಸ ನಿರ್ವಹಣೆ ಇರ್ಬೋದು, ಯಾವುದೇ ಯೋಜನೆ ವ್ಯವಸ್ಥಿತವಾಗಿ ಚಾಲನೆ ಆಗಬೇಕು ಅಂತಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಮಾಹಿತಿನ ಕೊಡೋ ಅಂಥದ್ದು, ಅವ್ರಿಗೆ ತಿಳುವಳಿಕೆಯ ಮಟ್ಟವನ್ನ ಜಾಸ್ತಿ ಮಾಡೋ ಅಂಥದ್ದು, ಅದಕ್ಕೆ ಬೇಕಾಗಿರೋಂಥ ತರಬೇತಿಗಳನ್ನ ಆಯೋಜನೆ ಮಾಡೋ ಅಂಥದ್ದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಇರೋಂಥ ಒಂದು ಬಲ ಅಂತ ಹೇಳ್ಬೋದು ನಾವು. ಅದು ಒಂದು ಇಟ್ಸ್ ಅನ್ ಆಪರ್ಚುನಿಟಿ ಅದು. ಸೊ ಹಾಗಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಮಾಹಿತಿ ಕೊಟ್ಟು ಈ ಯೋಜನೆಗಳನ್ನ ರೂಪಿಸೋ ನಿಟ್ಟಿನಲ್ಲಿ ಜನ ಸಮುದಾಯವನ್ನ ಭಾಗವಹಿಸೋ ರೀತಿಯಲ್ಲಿ ಮಾಡಿದ್ದೇ ಆದರೆ ಖಂಡಿತ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ನಾವು ಹೆಚ್ಚು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ, ಹೆಚ್ಚು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ನಾವು ಇಷ್ಟೊತ್ತು ಮಾತಾಡ್ದಂಗೆ ಈ ಒಂದು ಸ್ವಚ್ಛ ಭಾರತ ಆಶಯ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಕಂಡಂತ ಕನಸು ಏನಿದೆ, ಗಾಂಧೀಜಿ ಕಂಡಂತ ಕನಸು ಏನಿದೆ, ಆ ಕನಸನ್ನ ನಾವು ಈಡೇರಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
0: ಪಾಲಿಸಿ ಈ ಒಂದು ನಿಯಮ 2026 ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಯಾರ್ಯಾರ ರೋಲ್ ಅನ್ನಂತ ಸ್ಪೆಸಿಫಿಕ್ ಆಗಿ ಹೇಳಿದೆಯಾ?
1: ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರು ಇದರಲ್ಲಿ ಏನೇನು ಪಾತ್ರ ಇದೆ ಅನ್ನೋಂಥದ್ದು ಕ್ಲಿಯರ್ ಹೇಳಿದೆ. ಈಗ ಮುಂಚೆ ಏನಾಗಿತ್ತು ಅಂತಂದ್ರೆ, ನಮಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಬರೀ ನಗರಕ್ಕೆ ಸೀಮಿತ ಆಗಿತ್ತು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಈಗ ಅದೆಲ್ಲ ಹೋಗಿದೆ. 2026 ಇದು ಗ್ರಾಮೀಣ, ನಗರ ಮತ್ತೆ ಇಡೀ ದೇಶದಲ್ಲಿರುವಂತ ಎಲ್ಲ ಭಾಗಗಳಲ್ಲೂ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗಾಗಿ ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಏನಿದೆ, ಸೊ ಅವರ ಒಂದು ಪರಿಮಿತಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಇದು ಬರುತ್ತೆ. ಸ್ಪೆಷಲಿ ಹಳ್ಳಿಗಳಲ್ಲಿರ್ಬೋದು, ನಮ್ಮ ಪಂಚಾಯಿತಿ ಹಂತದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವೆಲ್ಲವೂ ಸಹ ಜಿಲ್ಲಾ ಪಂಚಾಯತ್ ಅಡಿನಲ್ಲಿ ಬರುತ್ತೆ. ಅವರು ಇದನ್ನ ಉಸ್ತುವಾರಿ ಇರುತ್ತೆ, ಅವರು ಇದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಈಗ ಟೌನ್ ಮುನಿಸಿಪಾಲಿಟಿಗೆ ಬಂದರೆ ಅಲ್ಲಿರೋಂಥ ಚೀಫ್ ಆಫೀಸರ್ ಇರ್ತಾರೆ, ನಗರಸಭೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ, ಮಹಾನಗರ ಪಾಲಿಕೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ. ಇವರೆಲ್ಲರೂ ಸಹ ಇದರ ಒಂದು ಮುಖ್ಯ ಪಾತ್ರಧಾರರು. ಮತ್ತೆ ಅವ್ರಿಗೆ ಬಹಳ ಸ್ಪಷ್ಟವಾಗಿರೋಂಥ ಉಲ್ಲೇಖಗಳಿದೆ. ನಾ ಆಗಲೇ ಹೇಳ್ದಂಗೆ ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ಸಂಗ್ರಹಣೆ ಮಾಡಬೇಕು, ಹೇಗೆ ಸಾಕಾಣಿಕೆ ಮಾಡಬೇಕು, ಕೊನೆಯಲ್ಲಿ ಎಂಡ್ ಪಾಯಿಂಟಲ್ಲಿ ಯಾವುದೇ ಕಾರಣಕ್ಕೂ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡದೆ, ಕಸ ಕಸ ಅಲ್ಲ, ಕಸ ಒಂದು ಸರ್ಕ್ಯುಲರ್ ಎಕಾನಮಿ ಅನ್ನೋಂಥದ್ದನ್ನ ಒಂದು ನಾವು ಮಾಡಿ ತೋರಿಸ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿ ಉಲ್ಲೇಖ ಮಾಡಿರೋ ಅಂಥದ್ದು.
0: ಓಕೆ, ಈಗ ನಗರ ಪಟ್ಟಣಗಳಲ್ಲಿ ನೋಡ್ತೀವಿ ಸರ್, ಅಲ್ಲಲ್ಲೇ ಕಸ ಆಯುವಂಥವ್ರು, ರ್ಯಾಕ್ ಪಿಕರ್ಸ್, ಇವು ಇಂಥ ಸಮುದಾಯವನ್ನು ಏನಾದ್ರೂ ಒಂದು ನಿಯಮ ಒಳಗೊಂಡಿದೆಯಾ?
1: ಈ ನಿಯಮದ ವಿಶೇಷತೆಯೇ ಅದನ್ನು ಸೇರಿಸಿದೆ. ಅಂದ್ರೆ ನಾವು ಇಲ್ಲಿವರೆಗೂ ಯಾರು ಚಿಂದಿ ಆಯ ಅಂತವರು ಅಥವಾ ರ್ಯಾಕ್ ಪಿಕಿಂಗ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ, ಅವ್ರನ್ನ ಇನ್ಫಾರ್ಮಲ್ ಸೆಕ್ಟರ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಆ ಒಂದು ವಿಶೇಷವಾದಂಥ ಮಾಹಿತಿ ಮತ್ತು ಜ್ಞಾನ ಇದೆ. ಹಾಗಾಗಿ ಅವ್ರನ್ನ ಇದನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಲೆಕ್ಷನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ಕಲೆಕ್ಷನ್ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ರ್ಯಾಕ್ ಪಿಕಿಂಗ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
0: ಯಾಕೆ ಅಂತಂದ್ರೆ ತುಂಬಾ ಜನ ತಮ್ಮಂತ ಸ್ವಯಂ ಸೇವಾ ಸಂಸ್ಥೆಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಅವರ ಸಬಲೀಕರಣಕ್ಕೂ ಕೂಡ ದುಡಿತಾ ಇರೋದನ್ನ ನೋಡ್ತೀವಿ ನಾವು. ಬಟ್ ಈ ಒಂದು ನಿಯಮಗಳ ಜೊತೆಯಲ್ಲಿ ಅವರು ಸೇರ್ಕೊಂಡ್ಬಿಟ್ರೆ ಬಹುಶಃ ಈ ಸಬಲೀಕರಣ ಅನ್ನೋ ಪದಕ್ಕೆ ಇನ್ನೊಂದಷ್ಟು ಅರ್ಥ ಬರುತ್ತೆ, ಮತ್ತೆ ಸ್ವಚ್ಛತೆ ಅನ್ನುವಂಥ ಪದಕ್ಕೂ ಕೂಡ ಇನ್ನೊಂದಷ್ಟು ಅರ್ಥ ಬರಬಹುದು. ಐಇಸಿ ಆಕ್ಟಿವಿಟೀಸ್ ಹೇಗಿದೆ ಸರ್ ಈ ಒಂದು ನಿಯಮಗಳಲ್ಲಿ?
1: ಸರ್, ಈ ನಿಯಮಗಳಲ್ಲಿ ಬಹುಮುಖ್ಯವಾಗಿ ವಿಷಯ ಹೋಗ್ಬೇಕು.
0: 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಲ್ಲಿ ಜನರಿಗೆ ಅರಿವು ನೀಡತಕ್ಕಂಥ, ಜಾಗೃತಿ ನೀಡತಕ್ಕಂಥ ಕೆಲಸಗಳಿಗೂ ಆದ್ಯತೆ ಇದೆಯಾ?
1: ಖಂಡಿತ ಸರ್. ಯಾಕಂದ್ರೆ ಇದು ನಾವು ಫಂಡಮೆಂಟಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಘನತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಅಂತಾನೆ ಬಹುಮುಖ್ಯವಾಗಿ ವಿಂಗಡಣೆ ಆಗ್ಬೇಕು ಅಂತ. ವಿಂಗಡಣೆ ಆಗ್ಬೇಕು ಅಂತಾನೆ ಜನಗಳಿಗೆ ಮಾಹಿತಿ ಬೇಕು.
0: ಹೌದು,
1: ಈಗಾಗಲೇ 2026 ಉಲ್ಲೇಖ ಬಹಳ ಸ್ಪಷ್ಟ ಇದೆ, 4 ಪ್ರಕಾರಗಳಲ್ಲಿ ಕಸವನ್ನ ವಿಂಗಡಣೆ ಮಾಡಬೇಕು ಅಂತ. ಎಷ್ಟೋ ಜನಕ್ಕೆ ಯಾಕೆ ವಿಂಗಡಣೆ ಮಾಡಬೇಕು, ಅದರಿಂದ ಆಗಂತ ಅನುಕೂಲಗಳೇನು, ಅಥವಾ ವಿಂಗಡಣೆ ಮಾಡಲಿಲ್ಲ ಅಂದ್ರೆ ಆಗಂತ ದುಷ್ಪರಿಣಾಮಗಳೇನು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮನೆ ಭೇಟಿಗಳು ಮಾಡಬೇಕಾಗುತ್ತೆ, ಮನೆಯವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ವಿಂಗಡಣೆ ಮಾಡೋದು ಹೇಗೆ ಅನ್ನೋಂಥದ್ದನ್ನ ಹೇಳ್ಕೊಡಬೇಕಾಗತ್ತೆ. ಮತ್ತೆ ಕಲೆಕ್ಷನ್ ಟೀಮ್ಗೆ ನಾವು ಹೆಚ್ಚು ತರಬೇತಿಗಳನ್ನ ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೋಡಬೇಕಾಗಿರೋ ಅಂಥದ್ದು ವಾರ್ಡ್ ಸಭೆಗಳಿರ್ಬೋದು, ಅಥವಾ ಆ ಬೀದಿನಲ್ಲೇ ಕೂತು ಅವರಿಗೆ ಮಾಹಿತಿ ಕೊಡೋ ಅಂಥದ್ದು, ಅನೌನ್ಸ್ ಮಾಡೋ ಅಂಥದ್ದು, ತರಬೇತಿಗಳು ಮಾಡೋ ಅಂಥದ್ದು, ಇವೆಲ್ಲವೂ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಜನಗಳಿಗೆಲ್ಲೋ ಒಂದು ಕಡೆ ಹೌದು ಇದು ನನ್ನ ಜವಾಬ್ದಾರಿ, ನಾನು ಮತ್ತೆ ನನ್ನ ಒಂದು ಪರಿಸರನ ಚೊಕ್ಕಟವಾಗಿ ಇಡೋದಕ್ಕಾಗಿ ಸರ್ಕಾರ ಕೊಟ್ಟಿರೋ ಅಂತ ಒಂದು ಯೋಜನೆ ಮತ್ತೆ ನಿಯಮಗಳು, ಇದಕ್ಕೆ ನಾನು ಬದ್ಧನಾಗಬೇಕು ಅನ್ನೋ ಅಂತ ಒಂದು ಪ್ರಿಪರೇಷನ್ಸ್ ನ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ನಮ್ಮ ಐಇಸಿ ಪ್ರೋಗ್ರಾಮ್ ಅಲ್ಲಿ ಇದನ್ನ ನಾವು ಬಹುಮುಖ್ಯವಾಗಿ ಒತ್ತಾಸೆಯಾಗಿ ಮಾಡಬೇಕಾಗತ್ತೆ. ಆಗ ಮಾತ್ರ ಎಲ್ಲೋ ಒಂದ್ ಕಡೆ ಇದು ಪೀಪಲ್ ಓರಿಯೆಂಟೆಡ್ ಅಥವಾ ಓನರ್ಶಿಪ್ ಅಂತ ಏನು ಹೇಳ್ತೀವಿ, ಆ ಓನರ್ಶಿಪ್ ನ ನಾವು

0: ಹೆಚ್ಚು ಮಾಡಬೇಕು. ಯಾವಾಗ ಓನರ್ಶಿಪ್ ಬರುತ್ತೆ, ಇನ್ನು ಉಳಿದಿರೋಂಥ ಇಂಪ್ಲಿಮೆಂಟೇಷನ್ ಹರ್ಡಲ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಓನರ್ಶಿಪ್ ಕ್ರಿಯೇಟ್ ಮಾಡದೆ ಇಲ್ಲ ಲಾ ಎನ್ಫೋರ್ಸ್ ಆಗಿದೆ ಮಾಡಿ ಅಂತ ನಾವು ಹೋದಾಗ ಎಲ್ಲೋ ಒಂದು ಕಡೆ ಜನ ಅದಕ್ಕೆ ಸ್ಪಂದನೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಐ ಸಿ ಮತ್ತು ಇನ್ಫಾರ್ಮೇಶನ್ ಎಜುಕೇಷನ್ ಡಿಸಿಮಿಲೇಷನ್ ತರಬೇತಿಗಳು, ಮಾಹಿತಿಗಳು, ಜನಗಳೊಟ್ಟಿಗೆ ಸಂಭಾಷಣೆ ಮಾಡೋ ಅಂಥದ್ದು, ಬೇರೆ ಬೇರೆ ವಿಧಾನಗಳಲ್ಲಿ ತಿಳುವಳಿಕೆ ಕೊಡೋ ಅಂಥದ್ದು, ಇದು ಅತ್ಯಂತ ಮುಖ್ಯವಾಗಿರೋ ಅಂಥದ್ದು. ಅದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
1: ಯಾಕೆ ಮೈತ್ರಿ ಇದೇ ಕೆಲಸ ಮಾಡ್ತಿರೋದು ನಿಮ್ಮ ಸಂಸ್ಥೆ?
0: ಖಂಡಿತ.
1: ಹಂಗಾಗಿ ಬಹುಶಃ ಈ ತರದ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಇಲ್ಲಿ ದೊಡ್ಡದಿದೆ. ಸ್ವಚ್ಛ ಭಾರತದ ಆಶಯ ಇರಬಹುದು ಅಥವಾ ಈ ವರ್ಷದ 2026 ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಾರ ಆಗಬೇಕು. ಸಾಕಾರ ಆಗಬೇಕು ಅಂದ್ರೆ ಜನರಿಗೆ ಮಾಹಿತಿ ಬೇಕು. ಆ ಜನರಿಗೆ ಮಾಹಿತಿ ಕೊಡೋ ಕೆಲಸ ಮತ್ತೆ ಜನರೊಟ್ಟಿಗೆ ಕೆಲಸ ಮಾಡುವಂತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್?
0: ಸರ್ ಖಂಡಿತ, 1987 ಮೈತ್ರಿ ಪ್ರಾರಂಭ ಆಗಿದ್ದು. ಮೈತ್ರಿಯ ಬಹುಮುಖ್ಯವಾದಂತ ಧ್ಯೇಯ, ನಮ್ಮ ಮೈತ್ರಿ ಸರ್ವ ಸೇವಾ ಸಂಸ್ಥೆ ಪ್ರಾರಂಭ ಮಾಡಿದ್ದೇನೆ ಬೀದಿನಲ್ಲಿರುವಂತವರು, ಅದರಲ್ಲೂ ರ್ಯಾಕ್ ಪಿಕ್ಕರ್ಸ್ ಏನಿದ್ದಾರೆ ಬೆಂಗಳೂರಲ್ಲಿ, ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿನೇ ಪ್ರಾರಂಭ ಮಾಡಿದ್ದು. ಅಂದ್ರೆ ನಾವು ಈಗ 40 ಹಿಂದೆ ಕಸ ನಿರ್ವಹಣೆ ಸರಿಯಾಗಿ ಆಗಬೇಕು, ರ್ಯಾಕ್ ಪಿಕ್ಕರ್ಸ್ನ ನಾವು ಬಲಪಡಿಸಬೇಕು, ಅವ್ರಿಗಿರೋಂಥ ವಿಶೇಷ ಬಲ ಏನಿದೆ ಅದನ್ನು ನಾವು ತರಬೇತಿಗಳ ಮುಖಾಂತರ ಎನ್ಕೌಂಟ್ರ್ ಮಾಡಿ ಎಲ್ಲೋ ಒಂದು ಕಡೆ ನಾವು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆಗೆ ಇವರು ಅಂಬಾಸಿಡರ್ ಆಗಿ ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಆವಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಸೊ ಬಹುಶಃ ಬೆಂಗಳೂರಲ್ಲಿ ನೋಡುವಾಗ ನಾವು 80s ಕಸನ ವಿಂಗಡಣೆ ಮಾಡಬೇಕು ಅನ್ನೋಂಥ ಮೊದಲನೇ ಪದಬಳಕೆ ತಂದಂಥ ಒಂದು ಸಂಸ್ಥೆ ಅವಾಗ. ನಂದಾ ಟಾಕೀಸಲ್ಲಿ ಈಗಲೂ ನಮಗೆ ನೆನಪಿದೆ, ಜಯನಗರದಲ್ಲಿ ಫಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅದು ಡಿಸೆಂಟ್ರಲೈಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಪ್ರೋಚ್ನ ತಗೊಂಬಂದು ಒಂದು ಮಾಡೆಲ್ನ ನಾವು ಅಲ್ಲಿ ಸರ್ಕಾರ ಜೊತೆಯಲ್ಲಿ ಸೇರಿ ಮಾಡಿದ್ದು. ನಮ್ಮ ಇಂಟರ್ವೆನ್ಷನ್ನೇ ಈ ಒಂದು ರ್ಯಾಕ್ ಪಿಕ್ಕರ್ಸ್ ಒಟ್ಟಿಗೆ. ಅದಾದ ನಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತರಬೇತಿಗಳನ್ನ ಕೊಡೋ ಅಂಥದ್ದು, ವೇಸ್ಟ್ ಆಡಿಟ್ ಮಾಡೋ ಅಂಥದ್ದು, ಡಿ ಪಿ ಆರ್ಸ್ನ ತಯಾರು ಮಾಡೋ ಅಂಥದ್ದು, ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ ಮಾಡೋ ಅಂಥದ್ದು, ಮತ್ತು ನಾವೇ ಪ್ರಾಯೋಗಿಕವಾಗಿ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿರಬೇಕು ಅನ್ನೋಂಥ ಮಾಡೆಲ್ಸ್ನ ನಾವು ಸೆಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಯಿತು. ಆ ಥರದ ಒಂದು ಕೆಲಸನ ನಮ್ಮ ಸಂಸ್ಥೆಯಿಂದ ನಾವು ಮಾಡಿ ಜನಗಳಿಗೆ ಅಥವಾ ಬೇರೆ ಬೇರೆ ಪಾಲುದಾರರಿಗೆ ಅದನ್ನು ತೋರಿಸೋದಕ್ಕೆ ಸರಿ ಬಂತು. ಸರ್,
1: ಸರ್ಕಾರ ಏನೇ ನಿಯಮಗಳನ್ನು ರೂಪಿಸಿದ್ರು ಕೂಡ ಆ ನಿಯಮಗಳ ಸಮರ್ಥ ಅನುಷ್ಠಾನದ ಮೇಲೇ ಅವುಗಳ ಫಲಶ್ರುತಿ ನಿಂತಿರುತ್ತೆ. ಹಾಗಾದರೆ ಸಮುದಾಯದ ಒಂದು ಸಹಭಾಗಿತ್ವ ಇಲ್ಲದೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒತ್ತಟ್ಟಿಗೆ ತಗೊಂಡು ಹೋಗೋದ್ರ ಮೂಲಕನೇ ಇದರ ಸಾಕಾರ ಸಾಧ್ಯ ಅಂತೀರ?
0: ಖಂಡಿತ ಸರ್. ಈಗ ಸರ್ಕಾರದ 5 ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು 5 ಅಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನ ಡಿಕ್ಲೇರ್ ಆಗಿದೆ. ಖಂಡಿತ, ತಾವು ಹೇಳಿದಂಗೆ ಯಾರಿಗೆ ನಿಲ್ಕಕ್ ಸಾಧ್ಯ ಇಲ್ಲ ಅಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ನಿಲ್ಕುತ್ತೆ. ಎಲ್ಲಿ ಯಾರು ರೀಚ್ ಆಗೋಕ್ಕಾಗಲ್ಲ ಅಂಥ ಕಡೆ ಸ್ವಯಂ ಸೇವಾ ಸಂಸ್ಥೆಗಳು ಇರುತ್ತೆ. ಹಾಗಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಇರುವಿಕೆ ಏನು ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳೋ ಅಂಥ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿರೋಂಥ ಜನಪ್ರತಿನಿಧಿಗಳಿರ್ಬೋದು, ಒಂದು ಸಮನ್ವಯತೆಯಿಂದ ಒಂದು ಕಲೆಕ್ಟಿವ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೋಗಿದ್ರೆ ಖಂಡಿತ ಸಮುದಾಯಕ್ಕೂ ಆ ಒಂದು ಓನರ್ಶಿಪ್ ಕೊಡ್ತೀವಿ. ಎರಡನೇದು, ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನಿದ್ದಾರೆ ಮಾನಿಟರಿಂಗ್ ಸಿಸ್ಟಮ್ಸ್ನ ನಾವು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಾವೆಲ್ಲೋ ಒಂದು ಕಡೆ ತಿಳುವಳಿಕೆ ಮತ್ತು ತರಬೇತಿಗಳು ಕೊಡೋದ್ರ ಮುಖಾಂತರ ವ್ಯವಸ್ಥೆನ ಒಂದು ಸಸ್ಟೈನಬಲ್ ಅಪ್ರೋಚಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ ದೇಶದಲ್ಲಿ ನಾವೇನೇ ಮಾದರಿಗಳ ಬಗ್ಗೆ ಮಾತಾಡ್ತಾ ಇದ್ರೂ ಆ ಮಾದರಿಗಳು ಎಲ್ಲ ಬಂದಿರೋ ಅಂಥದ್ದು ಕಲೆಕ್ಟಿವ್ ಅಪ್ರೋಚಿಂದಲೇ ಬಂದಿರೋ ಅಂಥದ್ದು. ಅಂದರೆ ಎಲ್ಲ ಪಾಲುದಾರರು ಸಮಾನವಾಗಿ ಬಳಸ್ಕೊಂಡು ಅವರವರ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ಗೆ ಅನುಗುಣವಾಗಿ ಅಲ್ಲಿ ವರ್ಕ್ ಅಸೈನ್ ಆಗಿ ಆ್ಯಕ್ಷನ್ ಪ್ಲಾನ್ ಆಗಿ ಕಲೆಕ್ಟಿವ್ ಆಗಿ ನಾವು ಪ್ಲಾನಿಂಗಲ್ಲಿ ಹೋದಂಥ ಸಂದರ್ಭದಲ್ಲಿ ಯೋಜನೆಗಳು ಫಲಪ್ರದವಾಗಿ ಇಂಪ್ಲಿಮೆಂಟ್ ಆಗಿರೋ ಅಂಥದ್ದನ್ನು ನಾವು ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಖಂಡಿತ ಎಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜನರ ಭಾಗವಹಿಸುವಿಕೆ ಜಾಸ್ತಿ ಇರುತ್ತೆ ಯೋಜನೆ 100-100 ಫಲಿತಾಂಶ ಮತ್ತು ಅನುಷ್ಠಾನ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಮಾನ್ಯ ಪ್ರಧಾನಮಂತ್ರಿಗಳ ಮುಖ್ಯ ಆಶಯ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಜಗತ್ತಿನಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಇದು ಸ್ವಚ್ಛತೆ ಅಥವಾ ಘನತ್ಯಾಜ್ಯ ನಿರ್ವಹಣೆ ಕೂಡ ಅದಕ್ಕೆ ಸವಾಲಾಗಿತ್ತು. ಅದನ್ನು ಮೀರಿ ನಿಲ್ಲೋದಕ್ಕೆ ಈ ಒಂದು ನಿಯಮಗಳು ನಮಗೆ ಸಹಕಾರಿ ಆಗ್ತವೆ ಸರ್.
0: ಖಂಡಿತ ಸರ್, ಖಂಡಿತ. ಈಗ ಬಂದಿರೋಂಥ ನಿಯಮಗಳನ್ನ ನೋಡಿದಾಗ ನಾವು ಲ್ಯಾಂಡ್ ಫಿಲ್ ಕಡಿಮೆ ಮಾಡಬೇಕು, ಸರ್ಕಲರ್ ಎಕಾನಮಿನ ಹೆಚ್ಚು ಮಾಡಬೇಕು, ಎಲ್ಲ ಹಂತಗಳಲ್ಲೂ ಹೊಣೆಗಾರಿಕೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು, ಅದನ್ನು ಮಾನಿಟರ್ ಮಾಡೋದಕ್ಕೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಸೆಂಟ್ರಲ್ ಪೋರ್ಟಲ್ ಕೊಟ್ಟಿದ್ದಾರೆ, ಪೋರ್ಟಲ್ ಮುಖಾಂತರ ಅದನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದರ ಜೊತೆಯಲ್ಲಿ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯದ ಒಂದು ಸ್ಪಷ್ಟವಾದಂಥ ನಿದರ್ಶನ ಇದೆ, ನಿರ್ದೇಶನ ಇದೆ, ಮತ್ತು ಅದರೂ ಸಹ ಮಾನಿಟರಿಂಗ್ ಮಾಡ್ತಾ ಇದ್ದಾವೆ. ಹಾಗಾಗಿ ಎಲ್ಲೂ ನಾವು ಇದನ್ನು ತುಂಬ ನೆಗ್ಲೆಕ್ಟೆಡ್ ಏರಿಯಾ ಅಥವಾ ಇದನ್ನ ಆಗುತ್ತೆ ಅನ್ನೋ ಅಂತ ಧೋರಣೆಯಲ್ಲಿ ಹೋಗಕ್ಕಾಗಲ್ಲ, ಆಗಲೇಬೇಕು ಅನ್ನೋ ಅಂತ ಧೋರಣೆಯಲ್ಲಿ ಹೋಗಬೇಕು.

0: ಮಾಡಲೇಬೇಕು ಅನ್ನೋಂತ ಅನಿವಾರ್ಯತೆಯಲ್ಲಿ ನಾವು ಮಾಡಲೇಬೇಕು. ಅವಾಗ ಮಾತ್ರ 2047ರ ಒಂದು ವಿಕಸಿತ ಭಾರತದ ಒಂದು ಕನಸು ಏನಿದೆ ಮಾನ್ಯ ಪ್ರಧಾನಮಂತ್ರಿಗಳು, ಆ ಕನಸಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿನೇ ಗಾಂಧೀಜಿ ಹೇಳುವಂಥದ್ದು ಸ್ವಚ್ಛತೆಯೇ ದೇವರು. ಸೊ ಮತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಸದೃಢತೆ ಇರುತ್ತೆ, ಎಲ್ಲಿ ಸದೃಢತೆ ಇರುತ್ತೆ ಅಲ್ಲಿ ದೇಶದ ಬಲ, ಅದೇ ದೇಶದ ಒಂದು ಅಭಿವೃದ್ಧಿ. ಹಾಗಾಗಿ ಈ ಒಂದು ಸ್ವಚ್ಛತಾ ಆಂದೋಲನ, ಅದರಲ್ಲೂ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆ ಏನಿದೆ, ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರ್ಥಕೊಂಡು ಪ್ರತಿಯೊಬ್ಬ ಪಾಲುದಾರರು ಅವರವರ ವ್ಯಾಪ್ತಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನು ಮಾಡಿದ್ದೇ ಆದರೆ ಖಂಡಿತ ನಾವು ವಿಕಸಿತ ಭಾರತದ ಒಂದು ಗುರಿ ಏನಿದೆ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.
1: ಸಾಧ್ಯ ಆಗಲಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಿತಿ ಅಥವಾ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋದ್ರ ಮೂಲಕ 2026ರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸೋಣ, ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪೂರಕವಾದಂಥ ನಿಮ್ಮ ಮಾತುಗಳು ನಮಗೆ ಒಂದು ರೀತಿ ನಿಜವಾಗ್ಲೂ ಮಾರ್ಗದರ್ಶನದ ನುಡಿಗಳು ಅಂತೇಳಿ ಭಾವಿಸ್ತಾ, ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ
0: ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಮನವಿ, ಎಲ್ಲ ಪಾಲುದಾರರು ದಯಮಾಡಿ ಕಸ ನಿರ್ವಹಣೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅನ್ನೋ ಅಂತ ಒಂದು ಸ್ಲೋಗನ್ ಅಡಿನಲ್ಲಿ ನಾವು ಇದನ್ನು ಆಂದೋಲನದ ರೂಪದಲ್ಲಿ ತಗೊಂಡು ಹೋಗಬೇಕಾಗತ್ತೆ. ಮಾನ್ಯ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅದನ್ನು ಅದರ ಒತ್ತಾಸೆಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ.
2: ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮೈತ್ರಿ ಸರ್ವ ಸೇವಾ ಸಮಿತಿ ಸಂದರ್ಶಕರು, ಕೆಸಿ ಶಿವರಾಮ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿಂಗ್ ಮತ್ತು ಗಿರೀಶ್, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇರಲಿ ಅಂತ ನಾವಿಲ್ಲೇ ಹೇಳ್ತೇವೆ, ಆದ್ರೆ ಎಲ್ಲ ನೋಡಿದ್ರು ಕಸದ ರಾಶಿ. ರಸ್ತೆ ಬದಿ ಇರಬಹುದು, ಬಸ್ಗಳಲ್ಲಿ ಇರಬಹುದು, ಕೆರೆ ಕಟ್ಟೆ, ನೀರು ಹರಿಯುವ ಚರಂಡಿ, ಎಲ್ಲ ಕಡೆ ಕಾಣೋದು ಜನರ ಎಸೆದಂತ ರಾಶಿ ರಾಶಿ ಕಸ. ಕಂಡ ಕಂಡಲ್ಲಿ ಕಸ ಹಾಕಿದಾಗ, ಉಗುಳಿದಾಗ, ತ್ಯಾಜ್ಯ ವಸ್ತುಗಳನ್ನ ಎಸ್ದಾಗ ನಮ್ಗ್ಯಾಕೆ ಏನು ಅನ್ಸೋಲ್ಲ? ಸ್ವಚ್ಛತೆ ಬಗ್ಗೆ ಮಾಧ್ಯಮಗಳು ಇಷ್ಟೊಂದು ಅರಿವು ಮೂಡಿಸುವ ಕೆಲಸ ಮಾಡಿದ್ರು ನಮ್ಮನ್ನೇಕೆ ಅದು ಮುಟ್ತಾ ಇಲ್ಲ? ಸ್ವಚ್ಛ ಪರಿಸರ ನಿರ್ಮಾಣವಾಗಬೇಕೇ? ನೈರ್ಮಲ್ಯ ಪ್ರಜ್ಞೆ ಮೊದಲು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬೇಕು. ಸ್ವಚ್ಛತೆಯ ಅರಿವು ಬದುಕಿನ ಭಾಗವಾಗಬೇಕು.
1: ಆಕಾಶವಾಣಿ, ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: Good afternoon. This is Akashwani and I am Anuja Kumar with the Midday News. The headlines. Prime Minister Narendra Modi says free trade agreements are opening new doors of opportunities for the country's youth. Distributes more than 51,000 appointment letters at 20th Rozgar Mela. Prime Minister Modi says India's contribution to per capita carbon emissions is less than half of global average. Highlights, India is the only country in G20 that fulfilled commitments made at COP21 ahead of schedule. Government to train 34,000 rural youth under Deen Dayal Upadhyay Grameen Kaushalya Yojana 2.0 across most states and union territories. India dispatches 11 tons of fresh relief material to flash flood recovering Nepal. UN warns Pakistan against forcibly deporting Afghan refugees. Also raises concerns over a directive requiring medical institutions to remove Afghan students. Assam remembers iconic singer

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ನಡೆದ 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ಈ ಬಾರಿ ವಿತರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಯುವಜನತೆಯ ಪ್ರತಿಭೆ ಮತ್ತು ಕೌಶಲ್ಯಗಳು ಜಾಗತಿಕ ವಿಶ್ವಾಸವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ನಾಸಿ

0: ವಲಯ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನೊಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಿಧ ಇಲಾಖೆಗಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಮುಂಜಾನೆಯೇ ಬಂದರಿಗೆ ಭೇಟಿ ನೀಡಿ ಬೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ಬಂದರು ಅಭಿವೃದ್ದಿಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳು ಹಾಗೂ ಅಭಿವೃದ್ದಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಮೀನುಗಾರರ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿವಿಧ ಮೂಲೆಗಳಿಂದ ಇಲ್ಲಿಗೆ ಬಂದು ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರಾವಳಿ ರಾಜ್ಯ ಮಾತ್ರವಲ್ಲ, ದೇಶದ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು, ಇದೇ ಸಹಕಾರ ತತ್ವ ಎಂದು ಅಭಿಪ್ರಾಯಪಟ್ಟರು. ಕಬ್ಬಿನ ಕಾರ್ಖಾನೆಗಳು ಸಹಕಾರಿ ಪದ್ದತಿಯಲ್ಲಿ ನಡೆದು ಬಂದು ರೈತರನ್ನು ಕಾಪಾಡಿದೆ. ಮಲೆನಾಡು ಭಾಗದಲ್ಲಿ ಬಸ್, ಆಸ್ಪತ್ರೆ, ಬ್ಯಾಂಕ್ಗಳು ಸಹಕಾರಿ ಪದ್ದತಿಯಲ್ಲಿ ನಡೆಯುತ್ತಿದ್ದು ಇದು ಈ ಭಾಗದ ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದರು. ಉಡುಪಿ ಜಿಲ್ಲಾಡಳಿತ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಭಾರತೀಯ ಪೃಥ್ವಿ ವಿಜ್ಞಾನ ಸಚಿವಾಲಯ, ಅಂಚೆ ಇಲಾಖೆ ಉಡುಪಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಲ್ಪೆ ಕಡಲ ಕಿನಾರೆಯಲ್ಲಿ ಇಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯವಾಕ್ಯದಡಿ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮಲ್ಪೆ ಕಡಲ ತೀರದಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೂ ಇತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ತೆರವುಗೊಳಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಅಭಿಯಾನದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ 5.0 ಹಾಗೂ ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು. ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ ಮಾತನಾಡಿ, ಕಡಲ ತೀರಗಳು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು ಕರಾವಳಿ ಪ್ರದೇಶದ ಪರಿಸರ ಸಮತೋಲನದ ಜೊತೆಗೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ದುಬಾರೆ ಆನೆ ಶಿಬಿರವನ್ನು ನಾಳೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಪುನರಾರಂಭಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಆನೆ ಶಿಬಿರಗಳಿಗಾಗಿ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಅನುಷ್ಠಾನಗೊಳಿಸಿದ ನಂತರ ದುಬಾರೆ ಆನೆ ಶಿಬಿರವನ್ನು ಪುನರಾರಂಭಿಸಲಾಗುತ್ತಿದೆ. ಆರಂಭಿಕ ಹಂತದಲ್ಲಿ ಬೆಳಗಿನ ಅವಧಿಯಲ್ಲಿ 9:30 ರಿಂದ 11:30 ರವರೆಗೆ ಮಾತ್ರ ಶಿಬಿರದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ಯಾವುದೇ ರೀತಿಯ ನೇರ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ಪ್ರವಾಸಿಗರಿಂದ ಆನೆಗಳಿಗೆ ಸ್ನಾನ ಮಾಡಿಸುವುದು ಹಾಗೂ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಪ್ರಜಾಸೇವಾ ಇಲಾಖೆ ವತಿಯಿಂದ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಆಂದೋಲನ ಸಭೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮಗೆ ಸರ್ಕಾರದಿಂದ ಸಿಗಬೇಕಾದ ನೆರವು ಮತ್ತು ಸವಲತ್ತುಗಳು ಹಾಗೂ ವಿವಿಧ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸಾರ್ವಜನಿಕರಿಂದ ಸ್ವೀಕರಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಅರ್ಹ ಪ್ರಕರಣಗಳಲ್ಲಿ ಕಾಲಮಿತಿಯೊಳಗೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರಿ ಸೇವೆಗಳಿಂದ ವಂಚಿತ

0: ಪ್ರಭಾವಿತರಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತು ಒಂದು ನೋಟ. 2020 ಆರಂಭವಾಗಿ ಭಾರತೀಯ ಬಾಹ್ಯಾಕಾಶ ನೀತಿ 2023 ರೂಪುಗೊಂಡಿರುವ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಸರ್ಕಾರದ ಏಕಸ್ವಾಮ್ಯದಿಂದ ಕ್ರಿಯಾಶೀಲ ಹಾಗೂ ಸ್ಪರ್ಧಾತ್ಮಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಐಐಟಿ ಮದ್ರಾಸ್ನ ಎಂಜಿನಿಯರ್ಗಳ ತಂಡ ಸ್ಥಾಪಿಸಿದ ಗ್ಯಾಲೆಕ್ಸ್ ಐ ಎಂಬ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಯು ವಿಶ್ವದ ಮೊದಲ ಆಪ್ಟೋಸ್ಟಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಂತೆ ಗ್ಯಾಲೆಕ್ಸಿ ಐನ ಸಹ ಸಂಸ್ಥಾಪಕ ಸುಯೇಶ್ ಸಿಂಗ್ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ.
1: India's space program has made significant contribution to national development through communication, navigation, weather forecasting, disaster management, agriculture, and scientific advancement. ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar landing. Together, ISRO, industry, academia, and our youth can accelerate innovation and contribute to make the vision of Viksit Bharat 2047
0: ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಇದೇ 21 ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡದ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಚಿತ್ರದುರ್ಗ ನಗರದ ಡಿಸಿ ಸರ್ಕಲ್ ಬಳಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಈ ಶಿಬಿರ ನಡೆಯಿತು. ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ ಜಿಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ನಮಸ್ಕಾರ ಗೆಳೆಯರೇ, ಇಂದು ನಮ್ಮ ಸ್ನೇಹಿತರು ಸೇರಿ ಕನ್ನಡ ಕವಿವರ್ಯರ ಸುಂದರ ಭಾವಗೀತೆಗಳನ್ನು ಹಾಡಲು ಸೇರಿದ್ದೇವೆ. ಕವಿ ವಿರಚಿತ ಭಾವಗೀತೆಗಳನ್ನು ಹಾಡುವುದೇ ಒಂದು ಭಾಗ್ಯ. ನನ್ ಜೊತೆ ಯಾರ್ಯಾರಿದ್ದಾರೆ ಗೊತ್ತಾ? ನನ್ ಫ್ರೆಂಡ್ಸು ಹೇಳ್ತೀನಿ, ನನ್ನ ಜೊತೆ ಪ್ರಜ್ವಲ್ ಪಿ, ಸ್ಮೃತಿ ಎಸ್ ಭಟ್, ದ್ಯುತಿ ಡಿ ಬಿ, ಅಭಯ್ ಪಾಡಿಗರ್, ಅರ್ನವ್ ಪಿ ಅತ್ರೇಯಾಸ್, ವೈಭವಿ ಶಶಿಧರ್, ಆಯುಷ್ ರಾಕೇಶ್, ಸನ್ನಿಧಿ ಶರತ್, ಅಗಮ್ಯ ವಶಿಷ್ಠ ಮತ್ತು ನಾನು ಧ್ರುವ ಹಳಿಬಂಡಿ ಭಾಗವಹಿಸುತ್ತಿದ್ದೇವೆ.

ಬನ್ನಿ, ತಡ ಮಾಡದೆ ಎಲ್ಲ ಗೀತೆಗಳನ್ನು ಕೇಳೋಣ. ಬನ್ನಿ ಗೆಳೆಯರೆ, ಮೊದಲನೇ ಗೀತೆಯನ್ನು ಕೇಳೋಣ. ಜಕ್ಕಣಕ ಜಕ್ಕಣಕ ಜೈ. ರಚನೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ. ಸಂಗೀತ ಉಪಾಸನಾ ಮೋಹನ್.

0: ಜಕ್ಕಣಕ್ಕ ಕೇಳಿದ್ರಲ್ವಾ, ಇವಾಗ ಎರಡನೇ ಗೀತೆಗೆ ಹೋಗೋಣ. ನಿಮ್ಗೆ ಎರಡನೇ ಗೀತೆ ಯಾವ್ದಂತ ಗೊತ್ತಾ?
1: ಇಲ್ಲ.
0: ಮಾವಿನ ಚಿಗುರು ಸೇಬಿನ ಹಣ್ಣು. ರಚನೆ ಬಿ ಆರ್ ಲಕ್ಷ್ಮಣ್ ರಾವ್, ಸಂಗೀತ ಉಪಾಸನಾ ಮೋಹನ್. ಹಾಡೋಣ್ವಾ?

0: ಪ್ರೀತಿಯ ಸುಂದರ ಈ ಕೆಂಪು ಇರಲಿ ಪ್ರೀತಿಯ ಈ ಕೆಂಪು. ಆಹಾ, ಕವಿಯ ಸಾಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ನಾವೆಲ್ಲ ಶಾಲೆಗೆ ಹೋಗೋಣ.
1: ಏ, ದಿನ ಹೋಗ್ತೀವಲ್ವೇನೋ?
0: ಹಾಗಲ್ಲ, ಹಾಡಲ್ಲಿ ಶಾಲೆಗೆ ಹೋಗೋಣ.
1: ಹಾ, ಒಳ್ಳೆ ಐಡಿಯಾ, ಬಾ ಹೋಗೋಣ.
0: ಏನಂತೀರಾ ಫ್ರೆಂಡ್ಸ್?
2: ಓಕೆ.
0: ರಚನೆ ಡುಂಡಿ ರಾಜ್, ಸಂಗೀತ ಉಪಾಸನ ಮೋಹನ್.

0: ಡ್ರೆಸ್.
1: ಇಂದಿನ ಕಾಲದ ಮಕ್ಕಳು ನಾವು ಹೆಂಗಿರ್ತೀವಿ ಗೊತ್ತಾ?
2: ಹೆಂಗಿರ್ತೀವಪ್ಪ?
1: ಅಯ್ಯ, ಅದನ್ನೆಲ್ಲ ಮಾತಲ್ಲಿ ಹೇಳಕ್ಕೆ ಆಗಲ್ಲ.
2: ಮತ್ತೆ ಹಾಡಲ್ಲಿ ಹೇಳ್ತೀಯಪ್ಪ.
1: ಇನ್ನೇನ್ ಮತ್ತೆ?
2: ಈ ಹಾಡನ್ನ ಬರ್ದಿದ್ಯಾರಪ್ಪ?
1: ರಚನೆ ಮತ್ತೆ ಸಂಗೀತ ಎರಡೂ ಉಪಾಸನ ಮೋಹನ್ ಅಂಕಲ್. ಮತ್ತೆ ಹಾಡೋಣ್ವಾ?
2: ಓಕೆ.

ಹಾಡನ್ನು ಕೇಳಿದ್ರಲ್ಲ, ಇಷ್ಟ ಆಯ್ತಾ? ನಾವು ಗಾನ ಸಂಭ್ರಮದ ಚಿನ್ನರು. ನಮಗೆ ಈ ಹಾಡನ್ನೆಲ್ಲ ಹೇಳಿಕೊಟ್ಟವರು ಶ್ರೀ ಪಂಚಮ ಹಳಿಬಂಡಿ ಸರ್ ಹಾಗೂ ತೇಜಸ್ವಿನಿ ಹಳಿಬಂಡಿ ಅವರು.

ಹಾಗೆಯೇ ಬಳಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ ಇದೀಗ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಸೋಹಮ್ ಚಕ್ರವರ್ತಿ, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾಣ್, ಎಸ್ ಕೀರ್ತಿ, ಕುನಾಲ್ ಗಾಂಜವಾಲ, ಮೈಕಾ ಸಿಂಗ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿಬರ್ತಾ ಇದೆ ಲೈಫ್ ಪಾರ್ಟ್ನರ್ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳು.

0: ಗುಲ್ಮೊಹರ ಕೇಳ್ತಾ ಇದ್ರಿ. ಲೈಫ್ ಪಾರ್ಟ್ನರ್ ಚಿತ್ರದ ಗೀತೆಗಳನ್ನು ಇದುವರೆಗೂ ಕೇಳಿದ್ರಿ. ಸೋಹನ್ ಚಕ್ರವರ್ತಿ, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾಣ್, ಎಸ್ ಕೀರ್ತಿ, ಕುನಾಲ್ ಗಾಂಜವಾಲ, ಮೈಕಾ ಸಿಂಗ್ ಹಾಗೂ ಸಂಗಡಿಗರ ಕಂಠದಲ್ಲಿ ಲೈಫ್ ಪಾರ್ಟ್ನರ್ ಚಿತ್ರದಿಂದ ಇದ್ದ ಕೆಲವು ಹಾಡುಗಳು ಮೂಡಿಬಂದವು.
1: ಆಕಾಶವಾಣಿಯ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
3: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
4: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
5: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಗುಲ್ಮೋಹರ್ನಲ್ಲಿ ಇನ್ನೀಗ ಮುಡಿ ಬರ್ತಾ ಇದೆ ಲಂಡನ್ ಡ್ರೀಮ್ಸ್ ಚಿತ್ರದಿಂದ ಇದ ಕೆಲವು ಹಾಡುಗಳು. ಅಭಿಜಿತ್ ಘೋಷಾಲ್, ಫಿರೋಜ್ ಖಾನ್, ವಿಶಾಲ್ ದದ್ಲಾನಿ, ರೂಪ್ ಕುಮಾರ್ ರಾಥೋಡ್ ಹಾಗೂ ಸಂಗಡಿಗರ ಕಂಠದಲ್ಲಿ

0: ಲಂಡನ್ ಡ್ರೀಮ್ಸ್ ಚಿತ್ರದಿಂದ ಇದ್ದ ಕೆಲವು ಗೀತೆಗಳನ್ನು ಕೇಳ್ತಾ ಇದ್ರಿ. ಅಭಿಜಿತ್ ಘೋಷಾಲ್, ಫಿರೋಜ್ ಖಾನ್, ವಿಶಾಲ್ ದದ್ಲಾನಿ, ರೂಪ್ ಕುಮಾರ್ ರಾಥೋಡ್, ಜುಬಿನ್ ಗಾರ್, ಮೋಹನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಗಮನಿಸಿ, ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:15. ಇನ್ನು ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ ಸಂಜೆ 6:30. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:50. ಕಿಚನ್ ಗಾರ್ಡನ್ ಕುರಿತಾಗಿ ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ಜನಪದ ಸಂಗೀತ, ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ನಾಕಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ಇನ್ನು ರಾತ್ರಿ 8:00 ಸಿರಿಗಂಧ, 9:15 ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30 ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ. ನಂತರ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವಿದೆ, ಆಧುನಿಕ ಎಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಈ ಕುರಿತಾಗಿ ಭಾಷಣ ಪ್ರಸಾರವಾಗ್ತಾ ಇದೆ. ಯುವವಾಣಿ ರಾತ್ರಿ 9:30. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಎಸ್ ಹರಿಕುಮಾರ್ ಅವರಿಂದ ವಯಲಿನ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದಿಂದ ರಾತ್ರಿ 10:00. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.
1: ಸಮಯ ಕೂಡ ಫಾಸ್ಟಾಗಿ ಹೋಗುತ್ತೆ ಅಂತ ಅನ್ಸಿದ್ರೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480190013. ಈಗ ಮಿಕ್ಸ್ಡ್ ಮೆಲೋಡಿ ಅನ್ನೋ ಬ್ಯೂಟಿಫುಲ್ ಹಳಿ ಹಾಡಿನೊಂದಿಗೆ ಸ್ಟಾರ್ಟ್ ಮಾಡೋಣ.

ಮಿಕ್ಸ್ಡ್ ಮೆಲೋಡಿ ಕೇಳ್ತಾ ಮಿಕ್ಸ್ಡ್ ಮೆಲೋಡಿಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ಮಾತು ಆರ್ಸೆ ಮನಸ್ಸಿನಾಯ್ತು. ನಮ್ಮಲ್ಲಿ ತುಂಬ ಜನ ಹೇಳ್ತೀವಿ ಈಗ ಕಾಲ ತುಂಬ ಫಾಸ್ಟ್ ಆಗಿದೆ, ತುಂಬ ಬೇಗ ಹೋಗ್ತಾ ಇದೆ ಅಂತ. ಆದರೆ ಒಂದು ಸ್ಮಾಲ್ ಕರೆಕ್ಷನ್, ಕಾಲ ಫಾಸ್ಟ್ ಆಗಿಲ್ಲ, ನಿಮ್ಮ ಗಡಿಯಾರ ಕೂಡ ಸ್ಲೋ ಆಗಿಲ್ಲ ಅಥವಾ ಗಡಿಯಾರ ಫಾಸ್ಟೂ ಆಗಿಲ್ಲ. ಭೂಮಿಯ ರೊಟೇಷನ್ನು, ಕ್ಲಾಕು, ಕ್ಯಾಲೆಂಡರ್ ಇವೆಲ್ಲ ತನ್ನದೇ ವೇಗದಲ್ಲಿ, ತನ್ನದೇ ಸಮಯದಲ್ಲಿ, ತನ್ನದೇ ರೀತಿಯಲ್ಲಿ ಸಾಗ್ತಾ ಇದೆ. ಬದಲಾಗೋದು ನಮ್ಮ ಪರ್ಸೆಪ್ಷನ್ ಮಾತ್ರ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬೋರಿಂಗ್ ಮೀಟಿಂಗ್ನಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಗಡಿಯಾರ ನೋಡ್ತೀರಾ, ಇನ್ನೂ 5 ನಿಮಿಷ ಮಾತ್ರ ಆಗಿದೆ. ಅಯ್ಯೋ 5 ನಿಮಿಷನ ಅಷ್ಟೇನ ಆಗಿರೋದಿನ್ನ ಅಂತ ಫೀಲ್ ಆಗುತ್ತೆ. ಆದರೆ ಅದೇ 5 ನಿಮಿಷ ನಿಮ್ಮ ಫೇವ್ರೆಟ್ ಫ್ರೆಂಡ್ ಜೊತೆ ಕಾಫಿ ಕುಡಿತಾ ಮಾತಾಡ್ತಾ ಇದ್ರೆ, ಅಯ್ಯೋ ಇಷ್ಟು ಬೇಗ 5 ನಿಮಿಷ ಆಗೋಯ್ತಾ ಅಂತ ಅನಿಸುತ್ತೆ. ಅಂದರೆ ಒಂದೇ 5 ನಿಮಿಷ, ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಬೇರೆ. ಸೈಕಾಲಜಿ ರಿಸರ್ಚ್ ಕೂಡ ನಮ್ಮ ಅಟೆನ್ಷನ್, ಎಮೋಷನ್ ಮತ್ತು ಮೆಮೊರಿಗಳು ಸಮಯದ ಅನುಭವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ಟೇಕವ್ ಇದೆ, ಏನು, ಸಮಯ ವೇಗವಾಗಿದೆ ಅನ್ನೋದು ಯಾವಾಗಲೂ ನಮ್ಮ ಗಡಿಯಾರದ ಬಗ್ಗೆ ಹೇಳುವಂಥ ಮಾತಲ್ಲ, ಅದು ನಮ್ಮ ಅನುಭವದ ಬಗ್ಗೆ ಹೇಳುವಂಥ ಮಾತು ಕೂಡ ಹೌದು. ಅದಕ್ಕೆ ಒಂದಿನ ತುಂಬ ಲಾಂಗ್ ಅನ್ನಿಸ್ಬಹುದು, ಆದರೆ ಇನ್ನೊಂದಿನ ಬಿಟ್ಟು ಯೋಚನೆ ಮಾಡಿದಾಗ ಅದು ಯಾವಾಗ ಮುಗೀತು ಅಂತ ಅನ್ನಿಸ್ಬಹುದು. ಅಂದರೆ ಸಮಯನ ನಾವು 2 ರೀತಿಯಲ್ಲಿ ಅನುಭವಿಸ್ಬಹುದು. ಅದು ನಡೀತಾ ಇರಬೇಕಾದ್ರೆ ಒಂದು ರೀತಿ, ಅದನ್ನು ನೆನಪಿಸ್ಕೋಬೇಕಾದ್ರೆ ಒಂದು ರೀತಿ. ಈ ಡಿಫ್ರೆನ್ಸೇ ಇವತ್ತಿನ ವಿಷಯದ ಕೀ ಟೇಕ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM. ನಿಮಗೂ ಹೀಗೆ ಅನಿಸುತ್ತಾ, ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತೆ ಅಂತ? ಈಗೊಂದು ಬ್ಯೂಟಿಫುಲ್ ಗಜಲ್ ನಿಮಗೋಸ್ಕರ.

ಮ್ಯಾಲೆ ಹುಡುಗಿನ ಲೀಸ್ ಆಗ್ತಾ ಇದೀವಿ. ಒಂದ್ಸಲ ಚೈಲ್ಡ್ಹುಡ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಮೊದಲನೇ ಸ್ಕೂಲ್ ಡೇ, ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸು, ಮೊದಲನೇ ಸೈಕಲ್ಲು, ಮೊದಲ ಟ್ರಿಪ್ಪು, ಫಸ್ಟ್ ಟೈಮ್ ಮಾಡ್ಕೊಂಡಂತಹ ಸ್ನೇಹಿತರು, ಮೊದಲನೇ ಬಾರಿ ನೋಡಿದಂತಹ ಜಾಗ. ಪ್ರತಿ ಕೆಲವು ದಿನಗಳಿಗೊಮ್ಮೆ ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಾ ಇತ್ತು. ಮಕ್ಕಳ ಜೀವನದಲ್ಲಿ ನಾವೆಲ್ಟಿ ತುಂಬ ಜಾಸ್ತಿ, ಅವರಿಗೆ ಜಗತ್ತಿನ ಬಹುತೇಕ ವಿಷಯಗಳು ಹೊಸದನ್ಸುತ್ತೆ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ಆಗುತ್ತೆ. ಹೊಸ ಅನುಭವಗಳು ನಮ್ಮ ಮೆಮೋರಿಯಲ್ಲಿ ಹೆಚ್ಚು ಡಿಸ್ಟಿಂಕ್ಟಿವ್ ಆಗಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾವು ಆ ಕಾಲನ ಹಿಂತಿರುಗಿ ನೋಡಿದಾಗ ಹಲವಾರು ಬೇರೆ ಬೇರೆ ಘಟನೆಗಳು ನೆನಪಾಗುತ್ತೆ. ಅದಕ್ಕೆ ಚೈಲ್ಡ್ಹುಡ್ನ ಒಂದು ವರ್ಷ ನಮಗೆ ತುಂಬ ದೊಡ್ಡದು ಅಂತ ಅನಿಸ್ಬಹುದು. ಇವತ್ತು ಒಬ್ಬ ದೊಡ್ಡವರಿಗೆ ಅದು ಹೇಗನ್ಸುತ್ತೆ? ಬೆಳಗ್ಗೆ ಎದ್ದು ಅದೇ ರುಟೀನು, ಅದೇ ಕೆಲಸ, ಅದೇ ಟ್ರಾಫಿಕ್ಕು, ಅದೇ ಮನೆ, ಅದೇ ಊಟ, ಅದೇ ಫೋನು, ಮುಂದಿನದೆಲ್ಲ ಅದೇ ಪ್ಯಾಟರ್ನು. ಹೀಗಾಗಿ ಹಲವು ದಿನಗಳು ಒಂದೇ ರೀತಿಯಾಗಿ ಬೆರೆತು ಹೋಗುತ್ತೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಹೊಸ ಅನುಭವಗಳು ನೆನಪುಗಳಲ್ಲಿ ಹೆಚ್ಚಾಗಿ ಗುರುತನ್ನು ಬಿಡುತ್ತೆ. ಒಂದೇ ರುಟೀನು ಮತ್ತೆ ಮತ್ತೆ ನಡೆದರೆ ದಿನಗಳು ಒಂದೇ ರೀತಿಲಿ ಬ್ಲಾಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ಚೈಲ್ಡ್ಹುಡ್ ಸ್ಲೋ ಆಗಿತ್ತು ಅಂತ ಹೇಳೋದು ಸಂಪೂರ್ಣವಾಗಿ ಸರಿ ಹೋಗೋದಿಲ್ಲ. ಬಹುಶಃ ಚೈಲ್ಡ್ಹುಡ್ನಲ್ಲಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದಷ್ಟು ವಿಭಿನ್ನವಾದಂಥ ಕ್ಷಣಗಳಿದ್ದವು. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನು ಹೇಳ್ತಾ ಇದ್ದಾರೆ, ನಾವು ದೊಡ್ಡವರು ಆಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತಾ ಅನ್ನೋ ನನ್ನ ಪ್ರಶ್ನೆ. ನಿಮ್ಮ ಅನಿಸಿಕೆ ಏನು? ಉತ್ತರನ ಕಳಿಸ್ಕೊಡಿ. ವಾಟ್ಸಾಪ್ ಸಂಖ್ಯೆ 9484809100. ಒಂದು ಹಾಡಾದ್ಮೇಲೆ ನಿಮ್ಮೆಲ್ಲರೂ ಮೆಸೇಜ್ಗಳನ್ನ ಓದ್ತೀನಿ. ಕೇಳ್ತಾರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಾನು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್.

0: ノンストップサンデー、ノンストップサンデー、ノンストップサンデー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ದೊಡ್ಡರಾದ್ಮೇಲೆ ದೊಡ್ಡರಾಗ್ತಿದ್ದ ಹಾಗೆ ಟೈಮು ಬೇಗ ಸಾಗತ್ತಾ ಅಂತ ನಾನು ಕೇಳ್ತಾ ಇದ್ದೆ. ಸದ್ಯಕ್ಕೆ ಟೈಮು 4:33. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ದೊಡ್ಡರಾಗ್ತಿದ್ದ ಹಾಗೆ ಟೈಮ್ ಬೇಗ ಹೋಗುತ್ತೆ ಗೊತ್ತಿಲ್ಲ, ನಾನಂತೂ ಮೈಕ್ ಮುಂದೆ ಕುತ್ಕೊಂಡಾಗಂತೂ ಟೈಮ್ ಬೇಗ ಹೋಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ಮೆಸೇಜ್ಗಳ ತವರಣ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಒಂಚೂರು ವಾಟ್ಸಪ್ ಕಡೆ ಬಂದು ಎಲ್ರಿಗೂ ಒಂದೇ ಸಮಯ, ಆದರೆ ಸಮಯ ಬದಲಾಗೋದಿಲ್ಲ, ನಾವು ಮಾತ್ರ ಬದಲಾಗ್ತೀವಿ ಅಂತ ಅನುಷ್ಯ ಅವರು ಟಾಂಟ್ ಮಾಡಿ ಹೇಳ್ತಾ ಇದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ದೇವರು, ನನಗೂ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ದಾರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಸೂಪರ್ ಮೇಡಮ್, ಹಾಗೆ ನಮಸ್ಕಾರ. ಎಂದಿನಂತೆ ಇರೋದು ಸಮಯನೇ, ನಾವು ಮಾಡೋ ಕೆಲಸ ಇನ್ನೂ ಉಳ್ಕೊಂಡಿದೆ, ಸಮಯ ಇನ್ನೂ ಬೇಕು ಅಂತ ಅನಿಸುತ್ತೆ ಅಂತ ಲತಾ ನಾಯಕ್ ಮುಂಬೈಯಿಂದ ಹೇಳ್ತಾ ಇದ್ದಾರೆ. ಕಮಿಂಗ್ ಟು ಮೈ ಪಾಯಿಂಟ್, ನಾನೇನು ಹೇಳಿದ್ದೆ ಚೈಲ್ಡ್ಹುಡ್ ಬಗ್ಗೆ ಹೇಳಿದೆ ಆಗಲೇ. ಚೈಲ್ಡ್ಹುಡ್ಡಲ್ಲಿ ಎಲ್ಲವೂ ಕೂಡ ಹೊಸದಾಗಿರುತ್ತೆ. ಶಾಲೆಗೆ ಹೋಗೋದು, ಹೊಸ ವಿಷಯ ಕಲಿಯೋದು, ಬೈಸೈಕಲ್ ಕಲಿಯೋದು, ಫ್ಯಾಮಿಲಿ ಜೊತೆ ಇರೋದು, ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು. ನಮ್ಮ ಬದುಕಿನ 30% ಭಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಲ್ರೆಡಿ ಕಲ್ತ್ಬಿಟ್ಟಿರ್ತೀವಿ, ಮುಂದೆ ಏನೇನು ಕಲಿತೀವಿ. ಹಾಗಾಗಿ ನಾವು ದೊಡ್ಡವರಾದ ಮೇಲೆ ದ ಸೇಮ್ ಪ್ರೋಸೆಸ್, ಏನು ದಿನ ಇರಬಹುದು, ರಾತ್ರಿ ಇರಬಹುದು, ಎಲ್ಲವೂ ಕೂಡ ರಿಪೀಟ್ ಆಗುತ್ತೆ. ಸೊ ದೊಡ್ಡವರಾದ್ಮೇಲೆ ಟೈಮು ತುಂಬ ಬೇಗ ಸಾಗುತ್ತೆ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಕಲಿತಾ ಇರ್ತೀವಿ, ಸೊ ಇಟ್ ಸೀಮ್ಸ್ ವೆರಿ ಸ್ಲೋ ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ಸಮಯ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಾ ಇದ್ರೆ, ನಾವು ಯಾವ್ದಾದ್ರು ಕೆಲಸದಲ್ಲಿ ಭಗ್ನರಾಗಿದ್ದಾಗ ಆಕಾಶವಾಣಿ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದಾಗ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ, ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಅನ್ಸುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ? ಅನೇಕ ಸಂದರ್ಭಗಳಲ್ಲಿ ಸಮಯ ಗೊತ್ತಾಗೋದಿಲ್ಲ ಅಂತಂದ್ರೆ ನಾನು ಹೇಳಿದೆ ಅಲ್ವಾ ಈಗಷ್ಟೇ, ನನಗೆ ಮೈಕ್ ಮುಂದೆ ಕುತ್ಕೊಂಡಾಗ ಟೈಮ್ ಎಷ್ಟು ಬೇಗ ಹೋಯಿತು ಅಂತ ಅನ್ಸುತ್ತೆ. ನಿಮ್ಗೇನಿಸುತ್ತೆ, ದೊಡ್ಡವರಾಗ್ತಿದ್ದ ಹಾಗೆ ಟೈಮ್ ಬೇಗ ಸಾಗತ್ತೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ವಾಟ್ಸಪ್ ನಂಬರ್ 9408090093. ಸ್ಟೇ ಟ್ಯೂನ್, ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ.

0: ಎಷ್ಟೋ ಬಾರಿ ಸ್ಪೆಷಲಿ ಟೀನೇಜ್ ಅಲ್ಲಿ ಇದ್ದಾಗ ನಮಗೆ ಒಂದು ವರ್ಷ ಎಷ್ಟು ಬೇಗ ಹೋಯ್ತು ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಆದರೆ 50 ವರ್ಷ ಆಗಿರುವಂತಹ ವ್ಯಕ್ತಿಗೆ ಅವರು ಬದುಕಿನ ಅರ್ಧ ವಯಸ್ಸನ್ನ ನೋಡ್ಬಿಟ್ಟಿರ್ತಾರೆ. ಅದು ಒಂದು ದೊಡ್ಡ ಸಮಯದ ಅನುಭವ ಆಗಿರುತ್ತೆ. ಅದೇ ಟೀನೇಜರ್ಗೆ ಒಂದು ವರ್ಷ ಅಯ್ಯೋ ಎಷ್ಟು ಬೇಗ ಹೋಯ್ತು ಅನ್ಸುತ್ತೆ, ಅದೇ 50 ವರ್ಷ ಬದುಕಿರುವಂತಹ ವ್ಯಕ್ತಿಗೆ ಅದೀಗಾಗಲೇ ದೊಡ್ಡ ಸಮಯದ ಒಂದು ಸಣ್ಣ ಭಾಗ ಅನ್ನೋದು ಅರ್ಥ ಆಗಿರುತ್ತೆ. ಇದನ್ನ ಟೈಮ್ ಪರ್ಸೆಪ್ಷನ್ ಬಗ್ಗೆ ಚರ್ಚೆ ಮಾಡುವಾಗ ಕೆಲವರು ಪ್ರಪೋರ್ಷನ್ನು ಅಥವಾ ರೇಷಿಯೋ ಎಕ್ಸ್ಪ್ಲನೇಷನ್ ಮೂಲಕ ವಿವರಿಸ್ತಾರೆ. ಅಂದರೆ ಒಂದೇ ವರ್ಷ ಬೇರೆ ಬೇರೆ ವಯಸ್ಸಲ್ಲಿ ನಮ್ಮ ಒಟ್ಟು ಜೀವನದ ಜೊತೆಗೆ ಹೋಲಿಸಿದಾಗ ಬೇರೆ ಬೇರೆ ಪ್ರಪೋರ್ಷನ್ ಆಗುತ್ತೆ. ಆದರೆ ಒಂದು ಪಾಸಿಬಲ್ ಎಕ್ಸ್ಪ್ಲನೇಷನ್ ಮಾತ್ರ, ಇದು ಇದೊಂದೇ ಕಾರಣ ಅಂತ ಹೇಳಲ್ಲ. ನಮ್ಮ ರುಟೀನು, ನಾವೆಲ್ಟಿ, ಅಟೆನ್ಷನ್, ಮೆಮೊರಿ ಇವೆಲ್ಲವೂ ಕೂಡ ಟೈಮ್ ಪರ್ಸೆಪ್ಷನ್ನಲ್ಲಿ ಪಾತ್ರ ವಹಿಸುತ್ತೆ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಏನು ಅಂದರೆ, ನಾವು ಯಾವುದಾದ್ರೂ ಒಂದು ಸಿಂಪಲ್ ಫಾರ್ಮುಲಾ ಹಿಡ್ಕೊಂಡು ವಯಸ್ಸು ಜಾಸ್ತಿ ಆದರೆ ಸಮಯ ಫಾಸ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಮಾನವನ ಟೈಮ್ ಪರ್ಸೆಪ್ಷನ್ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್. ಅದೇ ಕಾರಣಕ್ಕೆ ಒಂದಿನ ನಮಗೆ ಸ್ಲೋ ಅನಿಸುತ್ತೆ, ಇನ್ನೊಂದಿನ ನಮಗೆ ಶಾರ್ಟ್ ಅನಿಸುತ್ತೆ. ಹಾಗಾಗಿ ಟೈಮ್ ಪರ್ಸೆಪ್ಷನ್, ಸಮಯ ಬೇಗ ಹೋಗುತ್ತೆ ಅಂತ ಅನ್ಸೋದಕ್ಕೆ ಒಂದೇ ಒಂದು ಕಾರಣ ಅಲ್ಲ, ಏಜ್ ಫ್ಯಾಕ್ಟರ್ ಕೂಡ ಆಗಬಹುದು. ನಮ್ಮ ಜೀವನದ ರುಟೀನ್ ಆಗಬಹುದು, ಹೊಸ ಅನುಭವಗಳು, ಅಟೆನ್ಷನ್ನು, ಎಮೋಷನ್ನು, ಮೆಮೊರಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಸಮಯ ಅದ್ರ ಪಾಡಿಗೆ ಅದು ಹೇಗೆ ಹೋಗಬೇಕು ಹಾಗೇ ಹೋಗ್ತಾ ಇರುತ್ತೆ. ನಮಗದು ಫಾಸ್ಟ್ ಆ ಸ್ಲೋ ಅಂತ ಅನಿಸುತ್ತೆ. ನಿಮ್ಗೇನಿಸುತ್ತೆ? ಒಂದಷ್ಟು ಸಂದೇಶಗಳಿದೆ, ಸಂದೇಶ ಬಂದಿದೆ, ಓದ್ತೀನಿ ಆ ಸಂದೇಶಗಳನ್ನ. ಈ ಎರಡು ಹಾಡುಗಳಾದ್ಮೇಲೆ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.
1: ಇದ್ದಾಗ ಪುನಃ ಸರ್

0: ಆಗ್ಲೇ ಹೇಳ್ದಾಗೆ ಸಮಯ ದೊಡ್ಡವರಾಗ್ತಿದ್ದಾಗ ಬೇಗ ಹೋಗುತ್ತೆ ಅಂತ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮೈಕ್ ಮುಂದೆ ಕುತ್ಕೊಂಡಾಗ ಮಾತ್ರ ಸಮಯ ತುಂಬಾ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ. ಸಮಯ ಆಗ್ತಾ ಇದೆ 4:55 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ನನ್ನ ಕಳ್ಸ್ಕೊಳ್ಳೋದಕ್ಕೆ ಸಚಿನ್ ಅವರು ಬಂದಿದ್ದಾರೆ.
1: ಹಿಡ್ಕೊಳ್ಳೋದೆ
0: ಸಮಯ ಏನು ಮಾಡಕ್ಕಾಗಲ್ಲ, ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ ಹೇಳ್ತಾರಲ್ಲ.
1: ಹಾಗೆ ಹಾಗೆ ಹಾಗೆ ಸಮಯ ಅದೇನೋ ಗೊತ್ತಿಲ್ಲ, ಹಿಂಗ್ ಕುತ್ಕೊಂಡ ಹಿಂಗ್ ಕಣ್ಣು ಮುಚ್ಚಿ ಕಣ್ಬಿಡೋಷ್ಟೊತ್ತಿಗೆ ಚೇಂಜ್ ಆಗ್ಬಿಟ್ಟಿರುತ್ತೆ, ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದೇ ಬದಲಾವಣೆ ಜಗದ ನಿಯಮ ಅಲ್ವಾ?
0: ಸಚಿನ್ ನಿಮ್ಗೆ ಒಂದು ಪ್ರಶ್ನೆ ಇದೆ.
1: ಹಾ ಹೇಳು.
0: ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ, ನಿಮ್ಗೂ ಹಾಗೆ ಅನ್ಸುತ್ತಾ?
1: ಇಲ್ಲ ಖಂಡಿತವಾಗ್ಲೂ, ಯಾಕೆ ಗೊತ್ತಾ, ಜವಾಬ್ದಾರಿಗಳು ಜಾಸ್ತಿ ಆಗ್ತವಲ್ಲ, ಅದಕ್ಕೋಸ್ಕರ ಸಣ್ಣವರಿದ್ದಾಗ ಏ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಆಟ ಆಡು, ಊಟ ಮಾಡು, ಪಾಠ ಕೇಳಿಸ್ಕೊ, ಮಲ್ಕೋ,
0: ಮಾಡು,
1: ಮುಗಿದೋಯ್ತು, ಇಷ್ಟೇ ಕೆಲಸ ಇರ್ತಿತ್ತು. ಅದು ದೊಡ್ಡವರಾದ್ಮೇಲೆ ಅದು ಇದು ಎಲ್ಲಾ ಜವಾಬ್ದಾರಿಗಳು ಬರುತ್ತಲ್ಲ, ಸಮಯ ಸಾಕಾಗಲ್ಲ ಅಂತ ಅನ್ಸ್ಬಿಡುತ್ತೆ.
0: ಬದುಕಿನ ಒಂದಷ್ಟು ಘಟನೆಗಳು ರುಟೀನ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ, ಸೊ ಏನು ಒಂದ್ಸಲ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅನ್ಸೆ ಅನ್ಸುತ್ತೆ.
1: ನಾಳೆ ನಡೆಯುತ್ತೆ, ನಾಳೆ ನಡೆಯೋದು, ನಾಡಿದ್ದು ನಡೆಯುತ್ತೆ ಅನ್ನೋ ತರ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಸಮಯ ಹೋಗೋದು ಗೊತ್ತಾಗಲ್ಲ.
0: ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆಗ್ಲೇ ಹೇಳ್ದಾಗೆ ಬದುಕಿನ ಘಟನೆಗಳ ಮೇಲೆ ಮತ್ತೆ ನಮ್ಮ ಪರ್ಸೆಪ್ಷನ್ ಮೇಲೆ ಸಮಯ ಬೇಗ ಹೋಗುತ್ತಾ ಅಥವಾ ನಿಧಾನಕ್ಕೆ ಹೋಗುತ್ತಾ ಅಂತ ನಮ್ಗೆ ಅನ್ಸುತ್ತೆ. ಈಗ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಡುವಂತಹ ಸಮಯ. ಮತ್ತೆ ಸಿಗೋಣ, ಮತ್ತೆ ಸಿಗೋಗಿ ಏನ್ ಮಾಡ್ಬೇಕು, ನೀವನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ

ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 5:18 ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶುರು ಶುರು. ಹೌದು, ಬಲರಾಮನ ದಿನಗಳು ಚಿತ್ರದಿಂದ ಆಯ್ದ ಈ ಗೀತೆಯೊಂದಿಗೆ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಗೀತೆಗೆ ಮೂಡಿಬರಲಿವೆ ಧ್ವನಿಗಳು. ಪುಣ್ಯ ಸೆಲ್ವಾ ಹಾಗೂ ಸಂಜಿತ್ ಹೆಗಡೆ ಅವರು, ಜಯಂತ್ ಕಾಯಕಣಿ ಬರೆದಿರುವ ಗೀತೆಗೆ ಸಂತೋಷ ನಾರಾಯಣ ಅವರ ಸಂಗೀತ.

ಕಲ್ಟ್ ಚಿತ್ರದ ಗೀತೆನ ಕೇಳ್ತಾ ಇದ್ರೆ, ಗೀತೆನ ಹಾಡಿದ್ದಾರೆ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್. ಅನಿಲ್ ಕುಮಾರ್ ಬರೆದಿರುವಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಜೆ ಸಿ ದ ಯೂನಿವರ್ಸಿಟಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಆಂಥೋನಿ ದಾಸನ್ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಯಿ ಸರ್ವೇಶ್ ಬರೆದಿರುವ ಗೀತೆ, ರೋಹಿತ್ ಸೋವರ್ ಅವರ ಸಂಗೀತ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಸಂಜಿತ್ ಹೆಗಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ಯುಗಲ ಧ್ವನಿಗಳಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ನಾಗಾರ್ಜುನ್ ಶರ್ಮಾ ಬರೆದಿರುವಂತಹ ಗೀತೆ ಇದು. ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆಯನ್ನು ನಾವೀಗ ಕೇಳೋಣ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಕಾಟ್ಲೆ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ, ಕಿನ್ನಾಳ್ ರಾಜ ಇವರು ಬರೆದಿರುವಂತಹ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ.

0: ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು ಇದುವರೆಗೆ ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು DVG ಅವರ ನುಡಿ.
3: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
4: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
4: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: The Delhi University Students Union election, ABVP's Yash Dabas won the post of president, while Riya Chowdhury secured victory for secretary and Lakshya Raj Singh for joint secretary. Independent candidate Deepanshu Shokin emerged victorious for the position of vice president. The 20th Asian Games officially got underway today at Mizuho Park Athletic Stadium in Japan, with Emperor Naruhito declaring the games open. The two-hour ceremony was attended by Japan's royal family, games officials, and Olympic Council of Asia President Sheikh Juan bin Hamad Al Thani. India's 501-member contingent was led by double Olympic medalist Manu Bhakar and Kabaddi player Pawan Sehrawat during the athletes' parade. Sehrawat replaced shot putter Tajinder Pal Singh Tor as flag bearer after the latter did not receive his ceremonial kit on time. And with that, we end this news bulletin.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಪ್ರೀತಿಯ ಕೆಳಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸುವವರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ. ಇದರಲ್ಲಿ AI ಮತ್ತು ಪಾರ್ಕಿನ್ಸನ್ ಈ ಕುರಿತಂತೆ ಕ್ಷಮಾ ವಿ ಅವರು ಮಾತನಾಡಲಿದ್ದಾರೆ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕಿಚನ್ ಗಾರ್ಡನ್ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರನ್ನೇ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ನಿರ್ಗುಂದಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ರಾತ್ರಿ 7:45 ಸಮಾಚಾರ ದರ್ಶನ. 8:00 ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ರಾಜೇಶ್ವರಿ ಸಾದರ್ ಹಾಗೂ ಕವಿತಾ ಸಾದರ್ ಅವರುಗಳು ಹಾಡಿದಂತಹ ಭಾವಗೀತೆಗಳನ್ನು ಕೇಳ್ತೀರಿ. 9:30 ಯುವವಾಣಿ. ಇದರಲ್ಲಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ. ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳ ಕುರಿತಂತೆ ಭಾಷಣ ಕೇಳುತ್ತೀರಿ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಎಸ್ ಹರಿಕುಮಾರ್ ಅವರ ವಯಲಿನ್ ವಾದನ. ಇದು ತಿರುವನಂತಪುರಂ ಕೇಂದ್ರದ ಕೊಡುಗೆಯಾಗಿರುತ್ತೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. ಇದರಲ್ಲಿ ಡಾಕ್ಟರ್ ಎಚ್ ಜಿ ಅಮೃತ ವರ್ಷಿಣಿ ಹಾಗೂ ಎಸ್ ಅಭಿನವ್ ಅವರು ಹಾಡಿರುವಂತಹ ಭಕ್ತಿ ಗೀತೆಗಳನ್ನು ಬಿತ್ತರಿಸುತ್ತೇವೆ. 6:30 ಚಿಂತನ. ವೆಂಕನಗೌಡ ವಟಗಲ್ ಅವರು ಚಿಂತನವನ್ನು ನಡೆಸಿಕೊಡ್ತಾರೆ ನಾಳೆ ಬೆಳಗ್ಗೆ 6:35 ಹಾಗೂ ಸಾಯಂಕಾಲ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಮಹತಿ ಅರ್ಕನಾಥ್ ಅವರು ಹಾಡಿರುವಂತಹ ಭಾವಗೀತೆಗಳು. 8:50 ಕಾರ್ಯಕ್ರಮ ಕಗ್ಗದ ಸಿರಿ. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ ಇದು. ಪರಿಕಲ್ಪನೆ ಹಾಗೂ ಕಾರ್ಯಕ್ರಮದಲ್ಲಿ ಕಗ್ಗಗಳನ್ನು ವಾಚಿಸುವವರು ಡಾಕ್ಟರ್ ಬಸವರಾಜ್ ಸಾದರ್. ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 10:00 ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ 2026 ಈ ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ. ಬದುಕಿನ ಬಂಡಿಗೆ ಭರವಸೆಯ ಚಕ್ರ ಈ ಕುರಿತಂತೆ ಸುನಿತಾ ಅವರನ್ನೇ ಸಂದರ್ಶನ. ಸಂದರ್ಶಕರು ಆಶಾ. 12:30 ಆರೋಗ್ಯ ಸಂಚಿಕೆ ಅಲ್ಝೆಮೆರ್. ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತಂತೆ ಕೆಎಂಸಿ ಮಣಿಪಾಲ್ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ನಿಖಿಲ್

0: ಅಮಿತ್ ಹಂಪಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಒಂದು ಗಂಟೆಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೂ ಡ್ರಾಪ್ ಈ ಕುರಿತಂತೆ ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರು. 2:40 ಕಾವ್ಯವಾಚನ, ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ ಕಾರ್ಯಕ್ರಮದ ಪ್ರಸ್ತುತಿ ರಾಘವೇಂದ್ರ ಎನ್ಆರ್. ಇನ್ನು ಸಂಜೆ 6:30 ವಿಜ್ಞಾನದ ಮುನ್ನಡೆ, ಕಾಂಡಕೋಶಗಳ ಭವಿಷ್ಯ ಕುರಿತಂತೆ ಕ್ಷಮಾ ವಿ ಅವರು ಮಾತನಾಡಲಿದ್ದಾರೆ. ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗಿಂದ ಸುಗ್ಗಿಪದ. 7:45 ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾವಗಟುಗಳು ಈ ಕುರಿತಂತೆ ಗೌತಮ್ ಜ್ಯೋತ್ಸ್ನಾ ಅವರಿಂದ ಭಾಷಣ ಕೇಳುತ್ತೀರಿ. ಇನ್ನು ರಾತ್ರಿ 9:15 ನರಸಿಂಹನಾಯ್ಕ ಅವರು ಹಾಡಿರುವ ಭಾವಗೀತೆಗಳು, 9:30 ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರ ಜೋಶಿ, ಕನ್ನಡಕ್ಕೆ ಅಚ್ಯುತ ಸಂಕೇತಿ ನಿರ್ಮಾಣ ಕೆಎಲ್ ರಾಜೇಶ್ವರಿ. ರಾತ್ರಿ 10:00 ನಾಳೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ನಟರಾಜ್ ವಿಆರ್ ಹಾಗೂ ಸಂಗಡಿಗರಿಂದ ನಾಗಸ್ವರವಾದನ ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಾಳೆ ಹಾಗೂ ಈ ಸಂಜೆ ಪ್ರಸಾರವಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಮುಕ್ತ ವ್ಯಾಪಾರ ಸಂಧಿಭಿಃ ದೇಶಸ್ಯ ಯುವಕೇಭ್ಯಃ ನೂತನಾವಸರಾಣಾಂ ದ್ವಾರಾಣಿ ಉದ್ಘಾಟ್ಯಂತೆ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಖ್ಯಾತವಾನ್. 20ತಮೆ ರೋಜ್ಗಾರ್ ಮೇಳಾ ಸಮಾರೋಹೆ 150,000 ನವ ನಿಯುಕ್ತೇಭ್ಯಃ ನಿಯುಕ್ತಿ ಪತ್ರಾಣಿ ಚಾಸೌ ಪ್ರಾದಾತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತೆ ಪ್ರತಿವ್ಯಕ್ತಿ ಕಾರ್ಬನ್ ಉತ್ಸರ್ಜನಸ್ಯ ಪರಿಮಾಣಂ ವೈಶ್ವಿಕ ಮಧ್ಯಮಾನಸ್ಯ ಅರ್ಧಾದಪಿ ನ್ಯೂನಂ ವರ್ತತೆ. ಅಥ ಜಿ20 ದೇಶೇಷು ಕೋಪ್ 21 ಸಂಕಲ್ಪಾನ್ ಸಮಯಾತ್ ಪೂರ್ವಮೇವ ಸಂಪಾದ್ಯ ಭಾರತೇನ ಅಧಿಗತಂ ಅದ್ವಿತೀಯಂ ಸಾಫಲ್ಯಂ. ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನಾ 2.0 ಇತ್ಯಸ್ಯಾಂತರ್ಗತಂ ದೇಶಸ್ಯ ಬಹುಸಂಖ್ಯೇಷು ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ 34,000 ಗ್ರಾಮೀಣ ಯುವಕಾನಾಂ ಪ್ರಶಿಕ್ಷಣಂ ವಿಧಾಸ್ಯತೆ ಸರ್ವಕಾರೇಣ. ಜಲಾಪ್ಲಾವನ ವಿಭೀಷಿಕಾತಃ ಸಾಹಾಯ್ಯ ಪ್ರಾಪ್ತಯೇ ಪ್ರಯತಮಾನಾಯ ನೇಪಾಲಾಯ ಭಾರತೇನ 11 ಟನ್ ಪರಿಮಿತಾ ನೂತನ ಸಾಹಾಯ್ಯ ಸಾಮಗ್ರಿ ಪ್ರೇಷಿತಾ. ಅಪಿ ಚ ಜಾಪಾನ್ ದೇಶೇ ಅದ್ಯ 20ತಮಸ್ಯ ಏಷಿಯಾಯಿ ಕ್ರೀಡಾ ಮಹೋತ್ಸವಸ್ಯ ಔಪಚಾರಿಕ ಸಮಾರಂಭೋ ಜಾತಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ದೃಶ್ಯ ಶ್ರವ್ಯ ಮಾಧ್ಯಮೇನ ಸಮಾಯೋಜಿತೆ 20ತಮೆ ರೋಜ್ಗಾರ್ ಮೇಳಾ ಸಮಾರೋಹೆ ವಿಭಿನ್ನೇಷು ಸರ್ವಕಾರೀಯ ಸಂಸ್ಥಾನೇಷು 150,000 ನವ ನಿಯುಕ್ತ ಯುವಕೇಭ್ಯಃ ನಿಯುಕ್ತಿ ಪತ್ರಾಣಿ ವಿತರಿತವಾನ್. ಅತ್ರಾವಸರೆ ಸಂಬೋಧಯನ್ ಶ್ರೀಮೋದಿ ಅವೋಚತ್ ಯತ್ ವಿಗತೇಷು ವರ್ಷೇಷು ಕೇಂದ್ರ ಸರ್ವಕಾರೇಣ ಆಗಾಮಿ ಭವಿಷ್ಯಸ್ಯ ಸಜ್ಜತಾಯೈ ಯುವಕಾನಾಂ ಕೌಶಲ ಸಂವರ್ಧನೆ ತೇಭ್ಯಃ ನೂತನಾವಸರಾಣಾಂ ಪ್ರದಾನೆ ಚ ನಿರಂತರಂ ಧ್ಯಾನಂ ಕೇಂದ್ರಿತಂ.
2: ಆಜ್ ದೇಶ್ ಕೆ 51,000 ಸೆ ಅಧಿಕ ಯುವಾಓಂ ಕೋ ಸರ್ಕಾರಿ ಸೇವಾ ಕೆ ಲಿಯೆ ನಿಯುಕ್ತಿ ಪತ್ರ ಮಿಲ್ ರಹೆ ಹೈ. ಮೇ ಆಪ್ ಸಭಿ ಯುವಾ ಸಾಥಿಯೋ ಕೋ ಔರ್ ಆಪ್ಕೆ ಪರಿವಾರ್ ಜನೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಆಜ್ ಆಪ್ ಸಭಿ ಏಕ್ ಐಸೆ ಸಮಯ ಮೇ ಭಾರತ ಸರ್ಕಾರ ಸೆ ಜುಡೆ ಹೈ ಜಬ್ ದೇಶ್ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಔರ್ ಆಗೆ ಬಢ್ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ ಬನಾನೆ ಕಾ.
1: ಪ್ರಧಾನಮಂತ್ರಿ ಮೋದಿ ನ್ಯರೂಪಯತ್ ಯತ್ ಸರ್ವಕಾರಃ ಅಪ್ರಶಾಸಕೀಯ ಕ್ಷೇತ್ರೇಪಿ ಉದ್ಯೋಗಾವಸರಾಣಾಂ ದ್ರುತಗತ್ಯಾ ವಿಸ್ತಾರಾಯ ಕಟಿಬದ್ಧತಯಾ ಕಾರ್ಯಂ ಕರೋತಿ. ಅನೇನೈವ ಉದ್ದೇಶೇನ ಪ್ರಾಯಃ 1,00,000 ರೂಪ್ಯಕಾಣಾಂ ವ್ಯಯಸಾಧ್ಯ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನಾ ಪ್ರಾರಬ್ಧ. ಅಸ್ಯಾಃ ಯೋಜನಾಯಾಃ ಮಾಧ್ಯಮೇನ ಪ್ರಾಯಃ 2 ಕೋಟಿ ಪರಿಮಿತಾಃ ಯುವಾನಃ ಪ್ರಥಮತಯಾ ಕಾರ್ಯಬಲೆ ಪ್ರವೇಷ್ಟುಂ ಸಮರ್ಥಾಃ ಭವಿಷ್ಯಂತೀತಿ ಆಶಾಸ್ಯತೆ. ಪ್ರಧಾನಮಂತ್ರಿಣಾ ಸಬಲಂ ಪ್ರತಿಪಾದಿತಂ ಯತ್ ಭಾರತೇನ ವಿಗತೇಷು ಕತಿಪಯೇಷು ವರ್ಷೇಷು ಪ್ರಾಯಃ 40 ದೇಶೈಃ ಸಹ ಮುಕ್ತ ವ್ಯಾಪಾರ ಸಂಧಿಃ ಹಸ್ತಾಕ್ಷರಿತಃ ಯೇನ ದೇಶಸ್ಯ ಯುವಕೇಭ್ಯಃ ಅವಸರಾಣಾಂ ನೂತನಾನಿ ದ್ವಾರಾಣಿ ಉದ್ಘಾಟಿತಾನಿ ಸಂತಿ. ಸಹ ಅವೋಚತ್ ಯತ್ ಏತಾದೃಶಾಃ ವ್ಯಾಪಾರ ಸಂಧಯಃ ದೇಶಸ್ಯ ಉದ್ಯಮಿಭ್ಯಃ ನೂತನ ಸಹಭಾಗಿತಾನಾಂ ವಿಪಣೀನಾಂ ಚ ಮಾರ್ಗಂ ಪ್ರಶಸ್ತಂ ಕುರುವಂತಿ.

0: ನಿಖರವಾಗಿ ಪಾರ್ಕಿನ್ಸನ್ ಕಾಯಿಲೆ ಆ ವ್ಯಕ್ತಿಗೆ ಬರಬಹುದೇ ಇಲ್ಲವೇ ಅನ್ನೋದನ್ನ ತಿಳಿಸಿದೆ. ಈಗಾಗಲೇ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರುವವರ ಕಿವಿ ಮೇಣವನ್ನ ಪರೀಕ್ಷಿಸಿದ ಇದೇ ಎಐ ವ್ಯವಸ್ಥೆ 94% ಸರಿಯಾದ ಉತ್ತರ ನೀಡಿದೆ. ಇವರ ಪ್ರಯೋಗದಲ್ಲಿ ಬಳಸಿದ ಪ್ರತಿ ಪಾರ್ಕಿನ್ಸನ್ ರೋಗಿಯ ಕಿವಿ ಮೇಣದಲ್ಲೂ ಈಥೈಲ್ ಬೆನ್ಜೀನ್, ಈಥೈಲ್ ಟೋಲಿನ್, ಪೆಂಟನಾಲ್ ಮತ್ತು ಪೆಂಟಡೆಕೈಲ್ ಡಯಾಕ್ಸಲೇನ್ ಈ 4 ರಾಸಾಯನಿಕಗಳು ಇದ್ದೇ ಇದ್ವು. ಇದನ್ನ ಇವರ ಕೃತಕ ಬುದ್ಧಿಮತ್ತೆ ಆಧಾರಿತ ಸುಗಂಧ ಗ್ರಹಣ ವ್ಯವಸ್ಥೆಯು ಖಚಿತಪಡಿಸಿ ವಿಶ್ಲೇಷಿಸಿ ಇದಕ್ಕೂ ಪಾರ್ಕಿನ್ಸನ್ ಕಾಯಿಲೆಗೂ ಇರುವ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ. ಇದೊಂದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಕಾಡ್ತಾ ಇರೋ ರೋಗದ ಪತ್ತೆ ಸಾಧ್ಯವಾಗಿಸೋ ಪರೀಕ್ಷೆಯಾಗಿದೆ. ಆದರೆ ಇದಿನ್ನೂ ಆರಂಭಿಕ ಹಂತದ ಪ್ರಯೋಗವನ್ನು ದಾಟಿದ್ದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ದೊರೆಯುವಂತಾಗ್ಲಿ ಅಂತ ಆಶಿಸೋಣ. ಇದರ ಸಲುವಾಗಿ ವಿಜ್ಞಾನಿಗಳ ಜೊತೆಗೆ ಎಐಗೂ ಧನ್ಯವಾದ ಅರ್ಪಿಸೋಣ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಇದುವರೆಗೆ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮದಲ್ಲಿ ಎಐ ಮತ್ತು ಪಾರ್ಕಿನ್ಸನ್ ಕುರಿತಂತೆ ಮಾತನಾಡಿದವರು ಕ್ಷಮಾ ವಿ ಅವರು. ಆಕಾಶವಾಣಿ ಬೆಂಗಳೂರು.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಇನ್ನೀಗ ಮೃತ ಶರೀರಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಗಳು. ಬಂಗಾರಪೇಟೆ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವರದಾಪುರ ಹಾಗೂ ಕಾಮಸಮುದ್ರ ರೈಲು ನಿಲ್ದಾಣಗಳ ಮಧ್ಯದಲ್ಲಿ ಅಪರಿಚಿತ ಗಂಡಸು ವ್ಯಕ್ತಿಯ ಶವ ಪತ್ತೆಯಾಗಿದೆ. ಪತ್ತೆಯಾಗಿದ್ದ ದಿನಾಂಕ September 15. ಮೃತ ಶರೀರದ ಚಹರೆ ಹೀಗಿದೆ. ವಯಸ್ಸು ಸರಿಸುಮಾರು 40, ಎತ್ತರ 5'6", ದೃಢಕಾಯ ಶರೀರ, ದುಂಡು ಮುಖ, ಗೋಧಿ ಮೈಬಣ್ಣ. ಇನ್ನು ಮೃತ ಶರೀರದ ಮೇಲೆ ಸಿಮೆಂಟ್ ಬಣ್ಣದ ರೌಂಡ್ ನೆಕ್ ಇರುವಂತಹ ಒಂದು ಬನಿಯನ್ ಇದೆ, ಜೊತೆಗೆ ಒಳ ಉಡುಪು ಇರುತ್ತದೆ. ಅಷ್ಟೇ ಅಲ್ಲ, ಕೆಂಪು ಬಿಳಿ ಗೆರೆ ಇರುವಂತಹ ಟವೆಲ್ ಕೂಡ ಇರುತ್ತದೆ. ಇನ್ನು 53 ಅಪರಿಚಿತ ಗಂಡಸು ವ್ಯಕ್ತಿಯ ಶರೀರ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದೆ. ಚಹರೆ ಹೀಗಿದೆ. ಸರಿಸುಮಾರು ವಯಸ್ಸು 53, ಎತ್ತರ 5'2", ಬಿಳಿ ಕೂದಲು, ಇನ್ನು ಕೋಲು ಮುಖ, ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ ಇರುತ್ತದೆ. ಮೂಗಿನ ಬಳಿ ಕಪ್ಪು ಚುಕ್ಕೆ ಇರುತ್ತದೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳ ವಾರಸುದಾರರು. ಇದರಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಮೃತ ಶರೀರಗಳ ವಾರಸುದಾರರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದರೆ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
6: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
5: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
6: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ ಮೂವರು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಕುರಿತು ಮೂರು ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು, ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ದರೂ ಕೇಂದ್ರ ಸರ್ಕಾರ ಏಳನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸುವ ಮೂಲಕ ಮಲೆನಾಡಿನ ಜನರನ್ನು ಮತ್ತೆ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ 156 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಇನ್ನೊಂದೆಡೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಆಯ್ಕರ್ ಭವನದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗ ಎನ್ನುವುದು ಕೇವಲ ಉದ್ಯೋಗವಲ್ಲ, ದೇಶದ ಜನರ ಸೇವೆ ಮಾಡುವ ಅವಕಾಶವಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಪ್ರತಿಯೊಬ್ಬ ನೌಕರನ ಪಾತ್ರವೂ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇಮಕಾತಿ ಪತ್ರ ಪಡೆದವರು ಉದ್ಯೋಗವನ್ನು ಕೇವಲ ವೈಯಕ್ತಿಕ ಜೀವನೋಪಾಯದ ದೃಷ್ಟಿಯಿಂದ ನೋಡದೆ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪಡೆಯುತ್ತಿರುವ 51,000 ಯುವಕರೊಂದಿಗೆ ಅವರ ಕುಟುಂಬಗಳಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಹೆಚ್ಚಲಿದೆ ಎಂದು ಅವರು ಹೇಳಿದರು. ಭಾರತದ ಆರ್ಥಿಕತೆ ಶೇಕಡಾ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ವೈದ್ಯರ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚಿದ್ದು, ದೇಶದ ಯುವ ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. 1916 ಆರಂಭವಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಪಯಣ ಇಂದು 320 ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 146,000 ವಿದ್ಯಾರ್ಥಿಗಳು ಹಾಗೂ 18,000 ಅಧಿಕ ಶಿಕ್ಷಕರನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಹಾಲಿನ ಖರೀದಿ ದರ ಏರಿಕೆ

0: ಆಯ್ಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಪಶುಸಂಗೋಪನೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಹಾಲಿನ ದರ ಏರಿಕೆಯ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂಬ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೇವಿನ ಕೊರತೆ ನೀಗಿಸುವ ಸಲುವಾಗಿ ಮೇವು ಖರೀದಿಸಿ ಪೂರೈಸುವುದರ ಜೊತೆಗೆ ಮೇವಿನ ಬಿತ್ತನೆ ಬೀಜಗಳ ವಿತರಣೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ 25 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. September 10 ನಡೆದ ಸಭೆಯಲ್ಲಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ನೀಡಿದಂತಹ ಶಿಫಾರಸುಗಳ ಆಧಾರದ ಮೇಲೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತ ಒಂದು ನೋಟ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ರಾಷ್ಟೀಯ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಇಸ್ರೋ ವಿಜ್ಞಾನಿ ಹಾಗೂ ವೈಜ್ಞಾನಿಕ ಕಾರ್ಯದರ್ಶಿ ಎಂ ಗಣೇಶ್ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಇಸ್ರೋ ಸಂವಹನ, ಹವಾಮಾನ ಮುನ್ಸೂಚನೆ, ವಿಪತ್ತು ನಿರ್ವಹಣೆ, ಕೃಷಿ ಮತ್ತು ವೈಜ್ಞಾನಿಕ ಪ್ರಗತಿಯ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನವನ್ನು ದೇಶದ ಸಾಮಾನ್ಯ ಜನರಿಗೆ ತಲುಪಿಸಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಪೇಸ್ ಖಾಸಗಿ ಭಾಗವಹಿಸುವಿಕೆಗೆ ಅನುವು ಮಾಡಿಕೊಟ್ಟರೆ ಎನ್ಎಸ್ಐಎಲ್ ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ.
4: The country today has more than 450 startups working across various space domains. While InSpace facilitates private participation and ENSIL commercializes ISRO-developed technologies. As industry scales up mature technologies, ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar land. Together, ISRO, industry, academia, and our youth can accelerate innovation and contribute to make the vision of Honorable Prime Minister of ವಿಕ್ಸಿತ್ ಭಾರತ್ 2047 ಎ ರಿಯಾಲಿಟಿ. ಜೈ ಹಿಂದ್.
0: ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಗಾಳಿ, ಗುಡುಗು, ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಪ್ರಜಾಸೇವಾ ಆಂದೋಲನಾ ಸಭೆ ನಡೆಸಿದರು. ಹಾಸನದಲ್ಲಿ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಈ ಬಾರಿ ಸಕಲೇಶಪುರದಲ್ಲಿ ಮಳೆ ಕೊರತೆ ಉಂಟಾಗಿದೆ, ಶೀಘ್ರದಲ್ಲೇ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಅದಾಲತ್ ನಡೆಸಿ 1.5 ತಿಂಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಪ್ರಜಾಸೇವಾ ಆಂದೋಲನಾ ಸಭೆ ನಡೆಸಿದ ಡಾ ಯತೀಂದ್ರ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿ ಈ ಆಂದೋಲನದಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ

ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕಿಚನ್ ಗಾರ್ಡನ್ ಕುರಿತು ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೈತೋಟ ಅಥವಾ ಕಿಚನ್ ಗಾರ್ಡನ್ ವಿಷಯದಲ್ಲಿ ತಜ್ಞರಾಗಿರುವ ಮಾಬಲೇಶ್ವರ ಶಾಸ್ತ್ರಿಯವರು ನಮ್ಮ ಜೊತೆಗಿದ್ದಾರೆ. ಮಾಬಲೇಶ್ವರ ಶಾಸ್ತ್ರಿಯವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
7: ನಮಸ್ಕಾರಗಳು ಎಲ್ಲರಿಗೂ.
6: ಡಾಕ್ಟರ್ ಮಾಬಲೇಶ್ವರ ಶಾಸ್ತ್ರಿಗಳೇ, ಈ ಒಂದು ಕೈತೋಟದಲ್ಲಿ ತಮಗೆ ಸುದೀರ್ಘವಾದ ಅನುಭವ ಇದೆ. ಸುಮಾರು 20-25 ವರ್ಷಗಳಿಂದ ತಾವು ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಿ.
7: ಹೌದು,
6: 10 ಗಾರ್ಡನ್ಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ, 10 ತೋಟಗಳನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಸಾಕಷ್ಟು ಅನುಭವವಿದೆ, ತಾವು ಮಾಡಿದ್ರಿ, ಹಲವರು ಮನೆಯಲ್ಲೂ ಕೂಡ, ಹಲವರು ಕಚೇರಿಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ಮಾಡಿಕೊಡ್ತಾ ಇದ್ದೀರಿ.
7: ಹೌದು,
6: ಇವತ್ತು ನಮಗೆ ಈ ಒಂದು ನಮ್ಮ ಕಿಚನ್ ಗಾರ್ಡನ್ ಅನ್ನ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡ್ಕೊಳ್ಬೇಕು. ಕಿಚನ್ ಗಾರ್ಡನ್ ಅಂದ್ರೇನು ಅನ್ನೋದ್ರಿಂದನೇ ಆರಂಭ ಮಾಡೋಣ. ಹೇಳಿ ಶಾಸ್ತ್ರಿಗಳೇ.
7: ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಅವಶ್ಯಕವಾಗಿ ಈ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟ ಅಂತ ನಾವು ಏನು ಕರಿತೀವಿ, ಈ ಕಿಚನ್ ಗಾರ್ಡನ್ ಎಂಬ ಪದಕ್ಕೆ ಕನ್ನಡದಲ್ಲಿ ಬಹುಶಃ ತತ್ಸಮಾನ ಪದ ಸರಿಯಾದದ್ದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಿಚನ್ ಅಂದ್ರೆ ಏನು? ಅಡಿಗೆ ಮನೆ. ಗಾರ್ಡನ್ ಅಂದ್ರೆ ಕೈತೋಟ. ಸೊ ಇದರರ್ಥ ನಮ್ಮ ಅಡಿಗೆ ಮನೆಯಲ್ಲಿ ನಾವು ದಿನನಿತ್ಯ ಬೇಕಾಗುವ ಏನು ತರಕಾರಿ ಆಗಿರ್ಬೋದು, ಸೊಪ್ಪು ಇತ್ಯಾದಿಗಳನ್ನ ಬೆಳೆಸುವ ಅಥವಾ ನಮಗೆ ಒದಗಿಸುವ ಒಂದು ಜಾಗ ಅಂತ ನಾವು ಇದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬಹುದು.
6: ನೋಡಿ, ಇವತ್ತು ಕಿಚನ್ ಗಾರ್ಡನ್ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕು ಅಂತ ಆಯ್ತು.
7: ಹೌದು,
6: ತರಕಾರಿ ಇಲ್ಲದೆ ಹೋದ್ರೆ, ಸೊಪ್ಪು ಇಲ್ಲದೆ ಹೋದ್ರೆ ನಮ್ದು ದಿನನಿತ್ಯ ನಡೆಯೋದೇ ಇಲ್ಲ.
7: ಹೌದು,
6: ನಮ್ಮ ದಿನ ಆರಂಭವಾಗದೆ ತರಕಾರಿ ಸೊಪ್ಪು ಇದರಿಂದಾನೆ.
7: ಹೌದು,
6: ಹೌದಲ್ಲ? ಅಂದಾಗೆ ಇದ್ರ ಮಹತ್ವ ಬಹಳ ಇದೆ. ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟದ ಮಹತ್ವದ ಕುರಿತು ತಿಳಿಸ್ಕೊಡಿ ಶಾಸ್ತ್ರಿಗಳೇ.
7: ಈ ಕಿಚನ್ ಗಾರ್ಡನ್ನ ಮಹತ್ವ ಅಥವಾ ಪ್ರಾಮುಖ್ಯತೆ ಏನು ಅಂತಂದ್ರೆ, ಈಗಿನ ನಮ್ಮ ವಾಯುಮಾಲಿನ್ಯದ ವಾತಾವರಣದಲ್ಲಿ ನಾವು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನು ಸೇವಿಸುವುದು ತುಂಬ ಅವಶ್ಯಕವಾಗಿದೆ. ಸಾಮಾನ್ಯವಾಗಿ ರೈತರು ತರಕಾರಿಗಳಿಗೆ ಬರುವಂತಹ ಕೀಟ ಅಥವಾ ರೋಗಗಳನ್ನು ನಿಯಂತ್ರಿಸಲು ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ. ಇದು ನಮಗೆಲ್ಲ ತಿಳಿದೇ ಇದೆ. ಈಗೀಗ ಸಾವಯವ ಅಥವಾ ಏನು ಆರ್ಗ್ಯಾನಿಕ್ ತರಕಾರಿ ಮಳಿಗೆಗಳು ಅಥವಾ ಬೇಳೆಕಾಳುಗಳು ಲಭ್ಯವಿದ್ದಾವೆ. ಅವು ಲಭ್ಯವಿದ್ದರೂ ಸಹ ಅವುಗಳ ಮೂಲ ನಮಗೆ ತಿಳಿದಿರೋದಿಲ್ಲ.

0: ಅದು ಕೇವಲ ಬೋರ್ಡ್ನಲ್ಲಿ ಮಾತ್ರ ಹಾಕಿರ್ತಾರೋ ಅಥವಾ ಅದನ್ನು ನಿಜವಾಗಿಯೂ ಸಾವಯವ ಪದ್ಧತಿಯಿಂದ ಬೆಳೆದಿರ್ತಾರೋ ಅದು ನಮಗೆ ತಿಳಿದಿರೋದಿಲ್ಲ. ಇದನ್ನು ನಾವೇ ಬೆಳೆಸಿಕೊಂಡ್ರೆ ನಮಗೆ ಅದು 100% ಸಾವಯವ ಹೌದೋ ಅಲ್ಲವೋ ಎಂಬುದು ತಿಳಿಯುತ್ತದೆ.
1: ಹೌದು,
0: ಇದರಿಂದಾಗಿ ನಮ್ಮ ಆರೋಗ್ಯದ ಕಾಳಜಿಯನ್ನು ನಾವು ತೆಗೆದುಕೊಂಡಂತ ಆಗುತ್ತದೆ. ಹಾಗೆ ನಮಗೆ ಯಾವಾಗ ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಾಜಾ ತರಕಾರಿ ಅಥವಾ ಸೊಪ್ಪು ಇವು ನಮ್ಮ ತೋಟದಲ್ಲಿ ಲಭ್ಯವಿರೋದ್ರಿಂದ ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೊಳ್ಬೋದು.
1: ಸರಿ, ಹಾಗಿದ್ರೆ ಶಾಸ್ತ್ರಿಗಳೇ, ಇವತ್ತು ಹಳ್ಳಿಯಲ್ಲಿ ಅಥವಾ ಇನ್ಯಾವುದೋ ವಿಶಾಲವಾದ ಜಾಗದಲ್ಲಿ ಈ ಒಂದು ಕಿಚನ್ ಗಾರ್ಡನ್ ಅಥವಾ ಕೈತೋಟನೇ ಬೆಳೆಸ್ಕೊಳ್ಬಹುದು. ಹೌದಲ್ಲ, ಮನೆ ಹಿಂದೆ ಜಾಗ ಇರ್ತದೆ, ಆಜು ಬಾಜು ಜಾಗ ಇರ್ತದೆ, ಎಲ್ಲ ಕಡೆ ಜಾಗ ಇರ್ತದೆ.
0: ನಿಜ.
1: ಆದ್ರೀಗ ಪಟ್ಟಣಗಳಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಮನೆ ಇರ್ತದೆ, ಜಾಗ ಇರೋದಿಲ್ಲ.
0: ಹೌದೌದು.
1: ಆದರೆ ಮನೆ ಇದ್ದವರು ಕೂಡ ಈ ಒಂದು ಕಿಚನ್ ಗಾರ್ಡನ್ ಬೆಳೆಸಲಿಕ್ಕೆ ಅವಶ್ಯಕತೆ ಇವತ್ತು ಬೆಳೆಸ್ಕೊಳ್ಬಹುದು ಅನ್ನೋದೊಂದು ನಾವು ಕೇಳಿದ್ದೇವೆ.
0: ಹೌದು.
1: ಇಂಥ ಒಂದು ಟೆರೇಸ್ ಗಾರ್ಡನ್ ಅಥವಾ ಮೇಲ್ಚಾವಣಿಯಲ್ಲಿ ಸಾಮಾನ್ಯವಾಗಿ 30-40 ಅಳತೆಯ ಮನೆ ವಿಸ್ತೀರ್ಣ ಹೊಂದಿರುವ ಮೇಲ್ ಚಾವಣಿಯಲ್ಲಿ ಕೂಡ ಈ ಒಂದು ಕಿಚನ್ ಗಾರ್ಡನ್ ಅನ್ನ ಬೆಳಿಬಹುದಾ ಹೇಗೆ ಅಥವಾ ಮಾಡ್ಕೊಳ್ಬಹುದಾ ಹೇಗೆ?
0: ಈ ಕಿಚನ್ ಗಾರ್ಡನ್ ಅನ್ನ ನಾವು ಮಾಡಬೇಕಾದ್ರೆ ಇಷ್ಟೇ ನಿರ್ದಿಷ್ಟವಾಗಿ ಇಷ್ಟೇ ಜಾಗದಲ್ಲಿ ಮಾಡಬೇಕು ಅಂತೇನು ಇಲ್ಲ. ಇದು ನಮ್ಮ ಮನೆಯ ಸುತ್ತಮುತ್ತಲು ಏನು ಜಾಗ ಲಭ್ಯವಿರುತ್ತೆ
1: ಅಲ್ಲಿ ಬೆಳಿಬಹುದು,
0: ಅಲ್ಲಿ ಬೆಳಿಬಹುದು. ಅಥವಾ ನಾವು 30-40 ಸೈಟ್ ಇದೆ, ಅದ್ರ ತುಂಬ ನಾನು ಮನೆಯೇ ನನಗೆ 30-40 ಜಾಗದಲ್ಲಿ ಇರಬೇಕು, ನಾನು ಸುತ್ತಮುತ್ತಲು ನಮ್ಮ ಕಂಪೌಂಡ್ನ ಒಳಗಡೆ ಏನೂ ಜಾಗ ಬಿಡಲ್ಲ ಅನ್ನೋ ಅಂಥದ್ದಿದ್ದರೆ ನಿಮ್ಮ ಟ್ಯಾರೇಸ್ ಮೇಲೆ ಹೇಗೂ ಜಾಗ ಇದ್ದೇ ಇರುತ್ತೆ. ಈ ಟ್ಯಾರೇಸ್ ಮೇಲೆ ಇರೋ ಜಾಗದಲ್ಲಿ ನೀವು ಕುಂಡಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ತಾರಸಿ ತೋಟ ಅಂತ ಏನು ನಾವು ಹೇಳ್ತೀವಿ, ಟೆರೇಸ್ ಗಾರ್ಡನ್ ಅಂತ, ಇವುಗಳಲ್ಲೂ ಸಹ ನೀವು ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟವನ್ನು ಮಾಡಬಹುದು, ಅವಶ್ಯಕವಾಗಿ ಮಾಡಬಹುದು.
1: ಅಲ್ಲಿ ಬೆಳೆಯುವ ಅವಶ್ಯಕತೆ ಇದೆ.
0: ಹೌದೌದು, ತುಂಬಾ
1: ಸಾಕಷ್ಟು ಅವಕಾಶ ಇದೆ.
0: ಹೌದು ಹೌದು.
1: ಏನು ಕಿಚನ್ ಗಾರ್ಡನ್ ಬೆಳಿಲಿಕ್ಕೆ ಏನೇನು ರೂಪುರೇಷೆ ಬೇಕಾಗಿರ್ತದೆ, ಅದೇ ಹೇಗಿರಬೇಕು ಶಾಸ್ತ್ರಿಗಳೇ?
0: ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಈ ಕಿಚನ್ ಗಾರ್ಡನ್ಗೆ ಅದರದೇ ಆದ ಸ್ಕೆಚ್ ಅಥವಾ ನಾವು ಏನು ಹೇಳ್ತೀವಿ ಆ ರೀತಿ ಏನೂ ಇಲ್ಲ ಇದಕ್ಕೆ. ನಾನು ಆಗಲೇ ಹೇಳಿದಂತೆ ನಮ್ಮ ಮನೆ ನಿವೇಶನದಲ್ಲಿ ಯಾವ ಜಾಗ ಲಭ್ಯವಾಗಿರುತ್ತೋ ಆ ಖಾಲಿ ಜಾಗದಲ್ಲಿ ನಾವು ಇದನ್ನು ಮಾಡಬೇಕಾಗಿರುತ್ತೆ. ಈಗ ಆಗಲೇ ಹೇಳಿದಂತೆ ನಮ್ಮ ನಿವೇಶನದಲ್ಲಿ ಕೆಳಗಡೆ ಏನು ಜಾಗನೇ ಲಭ್ಯವಿಲ್ಲ, ಕೇವಲ ಮನೆ ಮಾತ್ರ ಇದೆ ಅಂತಂದಾಗ ನಾವು ತಾರಸಿ ತೋಟ ಅಥವಾ ಟೆರೇಸ್ ಗಾರ್ಡನಿಂಗಲ್ಲಿ ಕುಂಡದಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಮಾಡ್ಬೋದು. ಇದು ಬೇಕಾದರೆ ಮನೆ ಒಂದೇ ಜಾಗದಲ್ಲಿ ಇರ್ಬೋದು, ನೀವು ಮುಂದ್ಭಾಗದಲ್ಲಿ ಮನೆ ಕಟ್ಟಿದ್ದೀರಾ, ಹಿಂದ್ಗಡೆ ಜಾಗ ಬಿಟ್ಟಿದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ ಇರ್ಬೋದು, ಅಥವಾ ಸೈಡಲ್ಲಿ ಮನೆ ಎರಡು ಭಾಗದಲ್ಲಿ ಜಾಗ ಬಿಟ್ಟಿದ್ದೀರಾ, ಹಿಂದೆ ಮುಂದೆ ಮನೆ ಕವರ್ ಆಗಿದೆ ಅಂತಂದ್ರೆ ಅದು ಎರಡು ಭಾಗದಲ್ಲಿ ಇರ್ಬೋದು. ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಒಂದೇ ಜಾಗದಲ್ಲಿ ಇರಬೇಕು ಅಂತ ಏನು ನಿಯಮ ಇಲ್ಲ. ಚಿಕ್ಕ ಚಿಕ್ಕ ಕಡೆ ಪಾಕೆಟ್ಸ್ ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು.
1: ಆಮೇಲೆ ಮಹಾಬಲೇಶ್ವರ ಶಾಸ್ತ್ರಿಗಳೇ, ಈ ಒಂದು ಕಿಚನ್ ಗಾರ್ಡನ್ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಪರಿಗಣಿಸೋದು ಮುಖ್ಯ ಅಂತೀರಿ?
0: ಈ ಕಿಚನ್ ಗಾರ್ಡನ್ ಮಾಡಬೇಕಾದ್ರೆ ಮೊದಲನೇದಾಗಿ ಈ ಸೂರ್ಯನ ಬೆಳಕಿನ ಲಭ್ಯತೆ ತುಂಬ ಪ್ರಮುಖ.
1: ಅದನ್ನು ನೋಡ್ಕೋಬೇಕಾಗ್ತದೆ.
0: ಹೌದು ಹೌದು ಹೌದು ಹೌದು. ಇದಕ್ಕೆ 100% ಅಂದರೆ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳುವ ಹಾಗೆ ಇರಬೇಕು. ನಾವು ಸಾಮಾನ್ಯವಾಗಿ ಈ ಕಿಚನ್ ಗಾರ್ಡನ್ನಲ್ಲಿ ಏನೇನು ಬೆಳೆಸ್ತೀವಿ, ಹಣ್ಣು ಬೆಳೆಸ್ತೀವಿ, ಹಣ್ಣಿನ ಗಿಡ ಬೆಳೆಸ್ತೀವಿ, ಹೂವಿನ ಗಿಡ ಬೆಳೆಸ್ತೀವಿ, ಹಾಗೂ ತರಕಾರಿ ಗಿಡಗಳನ್ನು ಬೆಳೆಸ್ತೀವಿ. ಸೊ ಇದು ಮೂರೂ ಸಹ ಈ ಸೂರ್ಯನ ಬೆಳಕನ್ನು ಬೇಡುವಂತಹ ಸಸ್ಯಗಳು. ಹಾಗಾಗಿ ನಾವು ಎಲ್ಲಿ ಕಿಚನ್ ಗಾರ್ಡನ್ ಮಾಡ್ತೀವೋ ಆ ಜಾಗದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತೆ ಇರಬೇಕು. ಇದು ಮೊದಲನೆಯದು.
1: ಆಮೇಲೆ
0: ಇನ್ನು ಎರಡನೆಯದಾಗಿ ನೀರಿನ ಲಭ್ಯತೆಯನ್ನು ನಾವು ನೋಡ್ಕೋಬೇಕಾಗತ್ತೆ. ಈ ಕಿಚನ್ ಗಾರ್ಡನ್ ಮಾಡುವಂತಹ ಜಾಗದಲ್ಲಿ ವರ್ಷ ಪೂರ್ತಿ ನೀರು ಲಭ್ಯ ಇರಲೇಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ಬೇಸಿಗೆ ದಿನಗಳಲ್ಲಿ. ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಇದ್ರೂ ನಡೆಯುತ್ತೆ, ಆದ್ರೆ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಈ ಜಾಗಕ್ಕೆ. ಇನ್ನು ನಾನು ಕೆಲವೊಂದು ಕಡೆ ನಮ್ಮ ಈ ಕೈತೋಟ ಅಥವಾ ಈ ಕಿಚನ್ ಗಾರ್ಡನ್ನು ಎಷ್ಟೋ ಜನರಿಗೆ ಮಾಡಿಕೊಟ್ಟಿದ್ದೀನಿ, ಅಲ್ಲೆಲ್ಲ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಈ 30-40 ಸೈಟ್ನಲ್ಲಿ ಮನೆ ಕಟ್ಟಿರ್ತಾರೆ,

0: ಈ ಮಳೆ ನೀರು ಇಂಗುವಿಕೆ ಅಂತ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಅದನ್ನ ಮನೆ ಕಟ್ಟೋ ಟೈಮ್ನಲ್ಲಿ ಅದನ್ನ ಮಾಡಿರ್ತಾರೆ ಅವರು. ಒಂದು ನೆಲಮಟ್ಟದಲ್ಲಿ ಒಂದು ಟ್ಯಾಂಕ್ ಮಾಡಿರ್ತಾರೆ, ಹಾಗೂ ಆ ಟ್ಯಾಂಕಿಗೆ ಮಳೆ ನೀರು ಸಂಗ್ರಹಣೆ ಆಗುವ ಹಾಗೆ ವ್ಯವಸ್ಥೆ ಮಾಡಿರ್ತಾರೆ. ಸೊ ಎಷ್ಟೋ ಮನೆಗಳಲ್ಲಿ ಈ ಮಳೆ ನೀರನ್ನೇ ನಮ್ಮ ಕಿಚನ್ ಮರುಬಳಕೆ ಮಾಡಿ ಕೈತೋಟವನ್ನ ಮಾಡಿದ್ದಾರೆ,
1: ಮಾಡಿಕೊಳ್ತಾರೆ.
0: ಹೌದು ಹೌದು.
1: ಆಮೇಲೆ ಈಗ ಕಿಚನ್ ಗಾರ್ಡನ್ ಅಲ್ಲಿ ಯಾವ್ಯಾವ ಗಿಡಗಳನ್ನ ಬೆಳೆಸಬಹುದು ಮಹಾಬಲೇಶ್ವರ ಶಾಸ್ತ್ರಿ ಅವರೇ?
0: ಈ ಕಿಚನ್ ಗಾರ್ಡನ್ ಅಂತಂದ್ರೆ ಅಲ್ಲಿ ಅವಶ್ಯಕವಾಗಿ ಒಂದು 4-5 ತರ ಸಸ್ಯಗಳು ಇರಬೇಕಾಗತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಲಿಂಬೆ, ನಾವು ದಿನನಿತ್ಯ ಉಪಯೋಗಿಸುವಂತಹ ಲಿಂಬೆ ಇರಬೇಕಾಗತ್ತೆ, ಕರಿಬೇವು, ಬಾಳೆ, ನುಗ್ಗೆ ಗಿಡ ಹಾಗೂ ಪಪ್ಪಾಯ. ಇವು ಸಾಮಾನ್ಯವಾಗಿ ಕಡ್ಡಾಯವಾಗಿ ಕಿಚನ್ ಗಾರ್ಡನ್ನಲ್ಲಿ ಇರಬೇಕಾದ ಗಿಡಗಳು.
1: ಓಹೋ.
0: ಈ ಕಿಚನ್ ಗಾರ್ಡನ್ ನಮ್ಮ ದೈನಂದಿನ ಅವಶ್ಯಕತೆಗಳಾದ ತರಕಾರಿ, ಸೊಪ್ಪು ಹಾಗೂ ನೀವು ಪೂಜೆ ಮಾಡಬೇಕಾದ್ರೆ ಪೂಜೆಗೆ ಹೂಗಳನ್ನು ಪೂರೈಸುವಂತೆ ಇರಬೇಕಾಗತ್ತೆ.
1: ಅಲ್ಲಿ ತುಳಸಿನೂ ಇರಬೇಕಾಗುತ್ತೆ.
0: ಹೌದು, ತುಳಸಿನೂ ಇರಬೇಕಾಗತ್ತೆ, ಹೂವಿನ ಗಿಡ ಇರಬೇಕಾಗತ್ತೆ. ಇನ್ನು ಇವುಗಳಲ್ಲಿ ಕಿಚನ್ ಗಾರ್ಡನ್ನಲ್ಲಿ ನಾವು ಬೆಳೆಸಬಹುದಾದಂತಹ ಗಿಡಗಳ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ.
1: ಯಾವ್ಯಾವ ಅವಧಿಯ ಗಿಡಗಳು?
0: ಹೌದು
1: ಹೇಳಿ.
0: ಇನ್ನು ಬಹುವಾರ್ಷಿಕ ಬೆಳೆಗಳಾದಂತಹ, ನಾನಾಗಲೇ ಹೇಳದಂತೆ,
1: ನುಗ್ಗೆಕಾಯಿ,
0: ಹೌದು, ಪಪ್ಪಾಯ, ಬಾಳೆ, ಲಿಂಬೆ, ಕರಿಬೇವು, ಆಮೇಲೆ ಬಸಳೆ ಸೊಪ್ಪು ಅಂತ ಬರುತ್ತೆ, ಇದರಿಂದ ಸಾಂಬಾರು ಪಲ್ಯ ಇದನ್ನೆಲ್ಲ ಮಾಡ್ತಾರೆ. ಬಸಳೆ ಸೊಪ್ಪು, ವರ್ಲೆ ಸೊಪ್ಪು ಅಂತ ಇನ್ನೊಂದು ಬರುತ್ತೆ, ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇವುಗಳನ್ನ ನಾವು ಬೆಳೆಸಬಹುದು. ಇನ್ನು ಅಲ್ಪಾವಧಿ ಬೆಳೆಗಳಾಗಿ ತರಕಾರಿ, ತರಕಾರಿಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಕ್ಯಾರೆಟ್ ಆಗಿರ್ಬೋದು, ಗಡ್ಡೆಕೋಸ ಆಗಿರ್ಬೋದು, ಕಾಲಿಫ್ಲವರು ಅಥವಾ ಇನ್ನು ಏನು ಟೊಮೆಟೊ, ಬ್ರಿಂಜಾಲ್ ಅಥವಾ ನಾವು ಬದನೆ ಅಂತ ಏನು ಹೇಳ್ತೀವಿ, ಈ ರೀತಿ ಎಲ್ಲ ತರಕಾರಿಗಳನ್ನು. ಇನ್ನು ಸೊಪ್ಪಿನಲ್ಲಿ ಬಂತಂದರೆ ಪಾಲಕ್ ಆಗಲಿ, ಪುದೀನ, ಮೆಂತ್ಯ, ಸಬ್ಬಸಿಗೆ, ಇವುಗಳನ್ನು ಬೆಳ್ಕೊಳ್ಬೋದು.
1: ಹೂವಿನ ಗಿಡಗಳು ಬೇಕಂದರೆ?
0: ಹೂವಿನ ಗಿಡಗಳನ್ನು ನಾವು ಸಾಮಾನ್ಯವಾಗಿ ಪೂಜೆಗೆ ಉಪಯೋಗಿಸುವಂಥ ದಾಸವಾಳ ಹೂವು, ಕಣಗಿಲೆ ಹೂವು, ಮಲ್ಲಿಗೆ ಹೂವು, ಸೇವಂತಿಗೆ, ಡೇರೆ, ನಿತ್ಯ ಪುಷ್ಪ, ಚೆಂಡು ಹೂವು ಇತ್ಯಾದಿಗಳನ್ನು ನಾವು ಬೆಳೆಸ್ಕೋಬಹುದು. ಇನ್ನು ದಾಸವಾಳ ಅಂತಂದ್ರೆ ದಾಸವಾಳದಲ್ಲಿ ಸಾಕಷ್ಟು ಬಗೆಯ ತಳಿಗಳು ಲಭ್ಯವಿವೆ. ಮಲ್ಲಿಗೆಯಲ್ಲೂ ಹಾಗೆ, ಈ ದಾಸವಾಳದಲ್ಲಿ ನಾಟಿ ದಾಸವಾಳ ಬರುತ್ತೆ, ಹೈಬ್ರಿಡ್ ದಾಸವಾಳ ಬರುತ್ತೆ. ಇನ್ನು ಮಲ್ಲಿಗೆಯಲ್ಲಿ ಭಟ್ಗಳ ಮಲ್ಲಿಗೆ ಅಂತ ಬರುತ್ತೆ, ಚೆಂಡು ಮಲ್ಲಿಗೆ, ಗುಂಡು ಮಲ್ಲಿಗೆ, ಉಡುಪಿ ಮಲ್ಲಿಗೆ ಹಾಗೂ ಏಳು ಸುತ್ತಿನ ಮಲ್ಲಿಗೆ, ಇವೆಲ್ಲ ತುಂಬಾ ಪ್ರಮುಖವಾಗಿರುತ್ತೆ. ಸೇವಂತಿಗೆಯಲ್ಲೂ ಸಹ ವಿವಿಧ ತಳಿಗಳು ನಮಗೆ ಲಭ್ಯವಿರುತ್ತೆ,
1: ಬೇರೆ ಬೇರೆ ಬಣ್ಣದಲ್ಲೂ
0: ಬೇರೆ ಬೇರೆ ಬಣ್ಣದ್ದು ಲಭ್ಯವಿದೆ.
1: ಇದಲ್ಲದೆ ಔಷಧೀಯ ಗಿಡಗಳು ಕೂಡ ಇರಬಹುದಲ್ಲ?
0: ಹಾ, ಇದು ಕೂಡ ಔಷಧಿ ಗಿಡಗಳು ಕೂಡ ನಮ್ಮ ಕಿಚನ್ ಗಾರ್ಡನ್ನಲ್ಲಿ ಅವಶ್ಯವಾಗಿ ಇರಲೇಬೇಕಾಗತ್ತೆ. ತುಳಸಿ ಆಗಲಿ, ಅಲೋವೆರಾ ಅಂತ, ಲೋಳೆಸರ ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ, ಅದಾಗಿರ್ಬೋದು, ಅಥವಾ ಅಮೃತ ಬಳ್ಳಿ, ಅಥವಾ ಬೇಸಿಲ್ ಅಂತ ಕಾಮಕಸ್ತೂರಿ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಚಕ್ರಮುನಿ, ದೊಡ್ಡ ಪತ್ರೆ. ದೊಡ್ಡ ಪತ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಮಕ್ಕಳಿಗೆ ಕಫ ನೆಗಡಿ ಇದಾದ್ರೆ ಅದರ ರಸ ತೆಗೆದುಬಿಟ್ಟು ಜೇನುತುಪ್ಪದ ಜೊತೆ ಅದನ್ನ ಕೊಟ್ರೆ ಚಿಕ್ಕ ಮಕ್ಕಳಿಗೆ ಒಂದು 4-5 ದಿನದಲ್ಲೇ ಅದು ವಾಸಿ ಆಗತ್ತೆ ಅದು.
1: ಸೊ ಇದಲ್ಲದೆ ಸಾಂಬಾರು ಗಿಡಗಳು ಇರಬಹುದು?
0: ಹೌದೌದು, ಸಾಂಬಾರು ಅಥವಾ ಏನು ನಾವು ಸ್ಪೈಸಿ ಗಿಡ ಅಂತ ಏನು ಹೇಳ್ತೀವಿ ಅದರಲ್ಲಿ ನಮಗೆ ಬಾಸುಮತಿ ಅಂತ ಬರುತ್ತೆ, ಪೆಂಡಾನಸ್ ಅಂತ ಹೇಳ್ತೀವಿ. ಈ ಗಿಡದ 1 ಅಥವಾ 2 ಎಲೆಯನ್ನ ನಾವು ಹಾಕಿದ್ರೆ ನಮಗೆ ಬಾಸುಮತಿ ಪರಿಮಳ ಬರುತ್ತೆ. ಹಾಗೆ ಆಲ್ ಸ್ಪೈಸ್ ಅಂತಿದೆ, ಚಕ್ಕೆ, ಲವಂಗ ಇತ್ಯಾದಿಗಳನ್ನ ನಾವು ಕಿಚನ್ ಗಾರ್ಡನ್ನಲ್ಲಿ ಹಾಕ್ಬೋದು.
1: ಹಣ್ಣಿನ ಗಿಡಗಳು ಕೂಡ ಈ ಒಂದು ಕಿಚನ್ ಗಾರ್ಡನ್ನಲ್ಲಿ ಬೆಳೆಸಬಹುದಲ್ಲ?
0: ಹೌದೌದೌದು, ಹಣ್ಣಿನ ಗಿಡಗಳು ಕೂಡ ಈ ಕಿಚನ್ ಗಾರ್ಡನ್ ಒಂದು ಅವಿಭಾಜ್ಯ ಅಂಗ. ಪಪ್ಪಾಯ ಆಗಲಿ, ಮೂಸುಂಬೆ, ಚೆರ್ರಿ, ದಾಳಿಂಬೆ, ಬಾಳೆ ಅಥವಾ ಸ್ಟಾರ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಕಮರಕ್ ಅಂತ ಏನು ಹೇಳ್ತೀವಿ, ಸ್ಟಾರ್ ಫ್ರೂಟು, ಬೆಣ್ಣೆಹಣ್ಣು ಇತ್ಯಾದಿ ಹಣ್ಣಿನ ಗಿಡಗಳನ್ನು ನಾವು ನಮ್ಮ ಈ ಕಿಚನ್ ಗಾರ್ಡನ್ನಲ್ಲಿ ಅವಶ್ಯವಾಗಿ ಬೆಳೆಸಬಹುದು. ಆದರೆ ಒಂದು ಗಮನಿಸಬೇಕಾದ ಒಂದು ಅಂಶ ಅಂತಂದರೆ, ಈ ಹಣ್ಣಿನ ಗಿಡ ನಾವೇನು ಹಾಕಿರ್ತೀವಿ, ಆಗಲೇ ನೀವು ಸರಿಯಾಗಿ ಹೇಳಿದಂತೆ, ಈ ಪಟ್ಟಣ ಪ್ರದೇಶಗಳಲ್ಲಿ ಮೊದಲನೆಯದಾಗಿ ನಮಗೆ

0: ಲಭ್ಯವಿರುವ ಜಾಗವೇ ಕಡಿಮೆ ಇರುತ್ತೆ.
1: ಹೌದು.
0: ಸೊ ಅಲ್ಲಿ ದೊಡ್ಡ ದೊಡ್ಡ ಮರಗಳಾಗುವಂತಹ ಹಣ್ಣಿನ ಗಿಡಗಳನ್ನ
1: ಬೆಳೀಲಿಕ್ಕೆ
0: ಬರೋದಿಲ್ಲ. ಮತ್ ನೀವೀಗ ಕೈತೋಟದಲ್ಲಿ ಹಣ್ಣಿನ ಗಿಡ ಹಾಕಬೇಕು ಅಂತ ಹೇಳ್ತೀರಾ, ಜಾಗ ಲಭ್ಯ ಇಲ್ಲ ಅಂತಂದ್ರೆ ಅದಕ್ಕೇನ್ ಪರಿಹಾರ?
1: ಹೌದು,
0: ಇದಕ್ ಪರಿಹಾರ ಅಂತಂದ್ರೆ ಹಣ್ಣಿನ ಗಿಡಗಳಲ್ಲಿ ನಾಟಿ ಹಣ್ಣಿನ ಗಿಡ ಹಾಗೂ ಕಸಿ ಮಾಡಿದ ಹಣ್ಣಿನ ಗಿಡ ಅಂತ ಎರಡು ವಿಧ ಇರುತ್ತೆ. ಇದರಲ್ಲಿ ನಮ್ಮ ಕಿಚನ್ ಗಾರ್ಡನ್ ಅಲ್ಲಿ ನಾವು ಏನ್ ಹಾಕ್ತೀವಿ ಅದನ್ನು ಅವಶ್ಯಕವಾಗಿ ಕಸಿ ಮಾಡಿದ ಗಿಡಗಳನ್ನೇ ಹಾಕಬೇಕು. ಯಾಕಂದ್ರೆ ಅದು ತುಂಬಾ ಎತ್ತರವಾಗಿ ಬೆಳೆಯಲ್ಲ, ಕಡಿಮೆ ಜಾಗ ಅದಕ್ಕೆ ಸಾಕಾಗುತ್ತೆ. ಹಾಗಾಗಿ ಕಸಿ ಮಾಡಿದ ಹಣ್ಣು
1: ದೊಡ್ಡದಾಗೂ ಬೆಳೆಯಲ್ಲ,
0: ದೊಡ್ಡದಾಗಿ ಬೆಳೆಯಲ್ಲ.
1: ನೀವು ಏನು ನಿರೀಕ್ಷೆ ಮಾಡಿದಷ್ಟೇ ಬೆಳೀತದೆ, ಮತ್ತೆ ನೀವು ಕೇಳಿದಷ್ಟು ಹಣ್ಣುಗಳನ್ನ ಕಾಯಿಗಳನ್ನ ಕೊಡ್ತದೆ. ನೀವು ಟೆರೆಸ್ ನಲ್ಲೂ ಮಾಡಬಹುದು.
0: ಹೌದು, ಟೆರೆಸ್ ಗಾರ್ಡನ್.
1: ಈಗ ಸಣ್ಣದೊಂದು ಏನು ಗ್ರಾಫ್ಟ್ ಮಾಡಿದ ಒಂದು ಹಲಸಿನಕಾಯಿ ಗಿಡ ಹಾಕಬಹುದು, ಮಾವಿನ ಗಿಡ ಹಾಕೊಳ್ಬಹುದು, ದೊಡ್ಡ ಪಾಟ್ ಅಲ್ಲಿ ಇಡಬಹುದು,
0: ಸೀಬೆ ಗಿಡ ಅಥವಾ
1: ಪೇರ್ಲೆ ಹಣ್ಣನ್ನು ಬೆಳೆಸಬಹುದು,
0: ದಾಳಿಂಬೆ ಗಿಡ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು
1: ಬೆಳೆಸ್ಕೊಳ್ಬಹುದು. ಸೊ ಇಷ್ಟಲ್ಲ, ಈಗ ಅನೇಕ ಗಿಡಗಳ ಬಗ್ಗೆ ಈ ಒಂದು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆಸೋದ್ರ ಬಗ್ಗೆ ಶಾಸ್ತ್ರಿಗಳು ಹೇಳಿದ್ರಿ. ಈಗ ತುಂಬಾ ಇವು ಅನೇಕ ಗಿಡಗಳನ್ನ ನೀವು ಒಂದು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆಯುವ ಒಂದು ತಿದ್ರೆ ತಾವು ಈ ಕಡೆ ಲಕ್ಷ ಹಾಕಬಹುದು. ಹೌದಲ್ಲ, ಸಾಕಷ್ಟು ತಮಗೆ ಇಲ್ಲಿ ಸಮಯ ವ್ಯಯ ಮಾಡಬಹುದು, ಅಲ್ಲದೆ ನೀವು ಲಾಭನೂ ಕೂಡ ಕಂಡುಕೊಳ್ಬಹುದು.
0: ಹೌದು.
1: ಇದನ್ನ ಯಾವ ರೀತಿ ಬೆಳೆಸಬೇಕು ಈ ಸಸ್ಯಗಳನ್ನ, ಮತ್ತೆ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಮಹಾಬಲೇಶ್ವರ ಶಾಸ್ತ್ರಿಯವರೇ?
0: ಇನ್ನು ಈ ಕಿಚನ್ ಗಾರ್ಡನ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ನಮಗೊಂದು ಜಾಗದ ಅವಶ್ಯಕತೆ ಇರೋದು ನಿಜ. ಅದರ ಜೊತೆ ಲಭ್ಯವಿರುವ ಜಾಗದಲ್ಲಿ ನಾವು ಅದನ್ನು ಎಷ್ಟು ಉಪಯೋಗಿಸ್ಕೊಳ್ತೀವಿ, ಇದು ತುಂಬ ಪ್ರಮುಖವಾದ ಅಂಶ. ಅದು ಬೇಕಾದ್ರೆ ತಾರಸಿ ತೋಟ ಆಗಿರ್ಬೋದು ಅಥವಾ ನಮ್ಮ ಕಿಚನ್ ಗಾರ್ಡನ್ ಆಗಿರ್ಬೋದು, ಲಭ್ಯವಿರುವ ಜಾಗದಲ್ಲಿ ನಾವು ಎಷ್ಟು ಹೆಚ್ಚು ಬೆಳೆಗಳನ್ನು ಬೆಳಿತೀವಿ, ಇದಕ್ಕೆ ಮೇನ್ ಆಗಿ ಏನು ಬೇಕಾಗತ್ತೆ ಅಂತಂದರೆ ಆ ಮನೆಯಲ್ಲಿರುವಂತಹ ಜನರಿಗೆ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಇರಬೇಕಾಗತ್ತೆ. ನಾವು ಈ ತರಕಾರಿ ಆಗಲಿ ಸೊಪ್ಪಾಗಲಿ ಹಣ್ಣಿನ ಹೂವಿನ ಗಿಡಗಳನ್ನು ಬೆಳೆಸುವುದರಲ್ಲಿ ಏನೋ ಒಂದು ಅವರು ಆಸಕ್ತಿಯನ್ನು ತೋರ್ಪಡಿಸ್ತಾರೆ, ಅದರಂತೆ ಅವರು ಸಾಕಷ್ಟು ಗಿಡ ಮರಗಳನ್ನು ಅವ್ರ ಕಿಚನ್ ಗಾರ್ಡನ್ನಲ್ಲಿ ಬೆಳೆಸ್ಬೋದು. ಇನ್ನು ಈಗ ನೀವು ಕೇಳದಂತೆ ಕಿಚನ್ ಗಾರ್ಡನ್ನಲ್ಲಿ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತಂದರೆ, ಈ ಕಿಚನ್ ಗಾರ್ಡನ್ನ ಮೊದಲನೇದಾಗಿ ನೀವು ನೆಲದಲ್ಲಿ ಮಾಡ್ತೀರೋ ಅಥವಾ ಇಲ್ಲ ನನಗೆ ನೆಲದಲ್ಲಿ ಜಾಗದ ಲಭ್ಯತೆ ಇಲ್ಲ, ನಾನು ಟೆರೇಸ್ ಅಲ್ಲಿ ಮಾಡ್ತೀನಿ,
1: ಕುಂಡದಲ್ಲಿ ಬೆಳೆಸ್ತೇನೆ,
0: ಮೇಲ್ಛಾವಣಿಯಲ್ಲಿ ಮಾಡ್ತೀನಿ ಅಂತ ಅಂದ್ರೆ ಅಥವಾ ಗ್ರೋ ಬ್ಯಾಗ್ ನಲ್ಲಿ ಹಾಕ್ತೀನಿ ಅಂತಂದ್ರೆ ಆ ರೀತಿನೂ ನೀವು ಮಾಡ್ಕೋಬಹುದು. ಈಗ ಮೊದಲನೇದಾಗಿ ನೆಲದಲ್ಲಿ ಮಾಡುವ ವಿಧಾನ ಅಂತಂದ್ರೆ ಈ ಮಣ್ಣನ್ನ ನಾವು ಸಡಿಲ್ಗೊಳಿಸಬೇಕಾಗತ್ತೆ. ಮೊದಲನೇದಾಗಿ ಆ ನೆಲದಲ್ಲಿ ಇರುವಂತಹ ಜಾಗದಲ್ಲಿ ಇರುವಂತಹ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜಿನ ಚೂರು ಆಗಿರ್ಬೋದು, ಅಥವಾ ಯಾವುದೇ ಸಾಮಾನ್ಯವಾಗಿ ಕಳೆಯದಂತಹ ವಸ್ತುಗಳಿದ್ರೆ ಅದನ್ನ ಮೊದಲನೇದಾಗಿ ಸ್ವಚ್ಛ ಮಾಡಬೇಕಾಗತ್ತೆ. ಇನ್ನು ಹೊಸ ಮನೆ ನೀವು ನಿರ್ಮಿಸಿದ್ರ 30-40 ಸೈಟಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ನಮಗೆ ಕಾಣಬರುವ ಅಂಶಗಳು ಅಂತಂದ್ರೆ ಪೇಂಟು, ಮನೆ ಪೇಂಟ್ ಆದ ನಂತರ ಈ ಮಣ್ಣಿನಲ್ಲಿ ಸಾಕಷ್ಟು ಪೇಂಟಿನ ಅಂಶಗಳಿರುತ್ತೆ, ಡಬ್ಬ ಎಲ್ಲ ಅಲ್ಲೇ ಬೀಸಾಡಿರ್ತಾರೆ, ಹಾಗೆ ಸಿಮೆಂಟು ಅಥವಾ ಕಾಂಕ್ರೀಟ್ ಮಿಕ್ಸ್ ಮಾಡಿರ್ತಾರೆ, ಅದು ಮಣ್ಣಿನ ಮೇಲೆ ಬಂದಿರುತ್ತೆ. ಇವನ್ನೆಲ್ಲ ಮೊದಲು ನಾವು ತೆಗೆದು ಸ್ವಚ್ಛಗೊಳಿಸಬೇಕಾಗತ್ತೆ. ನಂತರ ಮಣ್ಣನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಅವಶ್ಯಕವಾದ ಸಾವಯವ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ. ಇದರ ಪ್ರಮಾಣ ಅಂತಂದರೆ ಸಾಮಾನ್ಯವಾಗಿ ಒಂದು ಚದರಡಿಗೆ 1.5-2 kg ಗೊಬ್ಬರ ಬೇಕಾಗತ್ತೆ.
1: ಅಂದ್ರೆ ಬೇವಿನ ಪುಡಿ ಆದ್ರೆ?
0: ಹೌದು ಹೌದು,
1: ಬೇವಿನ ಹಿಂಡಿ.
0: ಹೌದು, ಈಗಿನ ಮಾರ್ಕೆಟ್ ನಲ್ಲಿ ಈ ಬೇವಿನ ಹಿಂಡಿಯನ್ನ ಮಿಶ್ರ ಮಾಡಿದ ಸಾವಯವ ಗೊಬ್ಬರಗಳೇ ಲಭ್ಯವಿದೆ, ಅವನ್ನು ನಾವು ಬೇಕಿದ್ರೆ ಉಪಯೋಗಿಸಿಕೊಳ್ಬಹುದು. ಹಾಗೆ ನಾವು ತರಕಾರಿ ಬೀಜ ಹೀಗೆ ರೆಡಿ ಮಾಡಿದಂತಹ ಜಾಗದಲ್ಲಿ ಈಗ ನಿಮಗೆ ತರಕಾರಿ ಅಥವಾ ಸೊಪ್ಪಿನ ಗಿಡವನ್ನು ಬೆಳೆಯಬೇಕು ಅಂತಿದ್ರೆ ಆ ಜಾಗದಲ್ಲಿ ಡೈರೆಕ್ಟ್ ಆಗಿ ನೀವು ಸೀಡ್ಸ್ ಸೋಯಿಂಗ್ ಮಾಡಬಹುದು. ಅಂತಂದ್ರೆ ತರಕಾರಿ ಬೀಜಗಳನ್ನ ಅಥವಾ ಸೊಪ್ಪಿನ ಬೀಜಗಳನ್ನ ಆ ನೆಲದಲ್ಲಿ ಹಾಕಬಹುದು. ಇನ್ನು ನೀವು ಹಣ್ಣಿನ ಅಥವಾ ಹೂವಿನ ಗಿಡವನ್ನ ಹಾಕ್ತೀರ ಅಂತಿದ್ರೆ ಅದಕ್ಕೊಂದು 1/2 ಅಡಿ ಆಳವಾದಂತಹ, 1/2 ಅಡಿ ಉದ್ದ, ಆಳ ಹಾಗೂ ಅಗಲ ಈ ರೀತಿಯ ಗುಂಡಿ ತೋಡಿ 2-3 kg ಗೊಬ್ಬರ ಹಾಕಬೇಕಾಗತ್ತೆ. ಅಂದ್ರೆ ಒಂದು ಗುಂಡಿಗೆ 2-3

0: ಮೂರು ಕೆ ಜಿ ಈ ಸಾವಯವ ಗೊಬ್ಬರ ಬೇಕಾಗತ್ತೆ. ನಂತರ ಗಿಡವನ್ನು ಗುಂಡಿ ಮಧ್ಯಭಾಗದಲ್ಲಿಟ್ಟು ಮಣ್ಣನ್ನು ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಹಾಗೆ ಇವು ಕಸಿ ಗಿಡ, ನಾನು ಆಗಲೇ ಹೇಳಿದಂತೆ ಈ ಕೈತೋಟದಲ್ಲಿ ಹಾಕುವಂತಹ ಹಣ್ಣಿನ ಗಿಡಗಳನ್ನು ಕಸಿ ಗಿಡಗಳನ್ನು ತಂದು ಹಾಕಬೇಕಾಗತ್ತೆ. ಸೊ ಈ ರೀತಿ ಕಸಿ ಗಿಡಗಳಾದರೆ ಒಂದು ನೇರವಾದ ಕಡ್ಡಿಯನ್ನು ಅದಕ್ಕೆ ಆಧಾರವಾಗಿ ಕೊಡಬೇಕಾಗತ್ತೆ. ಈ ಕಸಿ ಗಿಡಗಳಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಇದರಲ್ಲಿ ಎರಡು ಭಾಗ ಇರುತ್ತೆ. ಕೆಳಗಡೆ ಒಂದು ರೂಟ್ ಸ್ಟಾಕ್ ಅಂತ ಏನು ನಾವು ಹೇಳ್ತೀವಿ, ಅದು ಕೆಳಗಿಂದು, ಹಾಗೂ ಅದರ ಮೇಲ್ಗಡೆ ಕಸಿ ಮಾಡಿದಂಥದ್ದು ಸಯಾನ್ ಅಂತ ಹೇಳ್ತೀವಿ. ಇವು ಎರಡರ ಯೂನಿಯನ್ ಆಗಿಬಿಟ್ಟು ಕಸಿ ಗಿಡ ಸಿದ್ಧ ಆಗತ್ತೆ. ಈಗ ನಾವು ಕಡ್ಡಿಯ ಸಪೋರ್ಟ್ ಏನು ಕೊಡದೇ ಇದ್ದ ಪಕ್ಷದಲ್ಲಿ ಕಾಲಕ್ರಮೇಣ ಆ ಯೂನಿಯನ್ನು ಬೇರ್ಪಟ್ಟು ನಮಗೆ ಕೇವಲ ನಾಟಿ ಗಿಡ ಮಾತ್ರ ಸಿಗುತ್ತೆ. ಹೌದು, ಕಸಿ ಮಾಡಿದಂತಹ ಗಿಡವನ್ನು ಹಾಕಿದ ಉದ್ದೇಶನೇ ಈಡೇರಲ್ಲ. ಇದು ತುಂಬಾ ಪ್ರಮುಖವಾದ
1: ಲಕ್ಷ್ಯ ವಹಿಸಬೇಕಾಗ್ತದೆ.
0: ಹೌದು ಹೌದು, ಇದನ್ನ ತುಂಬಾ ಲಕ್ಷ್ಯ ವಹಿಸಬೇಕಾಗುತ್ತೆ.
1: ಆಮೇಲೆ ಕುಂಡ ಅಥವಾ ಪಾಟ್ದಲ್ಲಿ ಹೇಗೆ ನೆಡಬೇಕಾಗ್ತದೆ?
0: ಕುಂಡದಲ್ಲಿ ಅಥವಾ ಪಾಟ್ನಲ್ಲೋ ಅಥವಾ ನೀವು ಗ್ರೋ ಬ್ಯಾಗ್ನಲ್ಲೋ ಇವುಗಳನ್ನು ಬೆಳೆಸ್ತೀರಾ ಅಂತಿದ್ರೆ, ಪಾಟ್ಗಳು ವಿವಿಧ ಅಳತೆಯದು ಹಾಗೂ ಸೈಜ್ ಅಂತ ನಾವು ಏನ್ ಹೇಳ್ತೀವಿ, ಬೇರೆ ಬೇರೆ ಸೈಜಲ್ಲಿ ಸಿಗತ್ತೆ. ಉದಾಹರಣೆಗೆ 4 ಇಂಚಿಂದಾಗಿರ್ಬೋದು, 6 ಇಂಚು, 8 ಇಂಚು, ಅದೇ ರೀತಿ ತುಂಬಾ ಅಳತೆ ಇದ್ದು ಸಿಗತ್ತೆ. ಸಾಮಾನ್ಯವಾಗಿ ನಾವು ತರಕಾರಿ ಅಥವಾ ಸೊಪ್ಪು ಅಥವಾ ಹಣ್ಣಿನ ಗಿಡಗಳನ್ನ ಬೆಳೆಸಲಿಕ್ಕೆ 10-14 ಇಂಚ್ ಪಾಟನ್ನು, ಪ್ಲಾಸ್ಟಿಕ್ ಪಾಟನ್ನು ಉಪಯೋಗಿಸ್ತೇವೆ. ಸೊ ಇದರಲ್ಲಿ ನಾವು ಪಾಟ್ನಲ್ಲಿ ನೀವು ಗಿಡ ಹಾಕಬೇಕು ಅಂತಂದ್ರೆ ಅದಕ್ಕೆ ಈ ಪಾಟಿಗೆ ಮಿಶ್ರಣವನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ. ಈ ಮಿಶ್ರಣದಲ್ಲಿ ಏನೇನಿರತ್ತಪ್ಪ ಅಂತಂದ್ರೆ ಕೆಂಪು ಮಣ್ಣು, ಗೊಬ್ಬರ, ಆಮೇಲೆ ಈ ಕೊಕೋಪೀಟ್ ಅಂತ ಏನು ಹೇಳ್ತೀವಿ ನಾವು ತೆಂಗಿನ ನಾರಿನ ಪುಡಿ, ಇದು ಮತ್ತು ಮರಳು, ಇವುಗಳನ್ನು 2:1:1 ಈ ಅನುಪಾತದಲ್ಲಿ, ಅಂದರೆ 2 ಭಾಗ ಕೆಂಪು ಮಣ್ಣು, 1 ಭಾಗ ಗೊಬ್ಬರ, 1 ಭಾಗ ತೆಂಗಿನ ನಾರಿನ ಪುಡಿ ಹಾಗೂ 1 ಭಾಗ ಮರಳು, ಇವುಗಳನ್ನು ಮಿಶ್ರ ಮಾಡಿಬಿಟ್ಟು ಅದನ್ನು ಪಾಟು ಅಥವಾ ಗ್ರೋ ಬ್ಯಾಗ್ನಾಗೆ ಉಪಯೋಗಿಸ್ಕೋಬೇಕಾಗುತ್ತೆ.
1: ಆಯಿತು, ಈಗ ಒಂದು ಕಿಚನ್ ಗಾರ್ಡ್ನಲ್ಲಿ ಬೇರೆ ಬೇರೆ ಸಸ್ಯಗಳನ್ನು ಬೇರೆ ಬೇರೆ ಪಾಟ್ಗಳನ್ನು ಇಟ್ಟು ಈ ಥರ ಎಲ್ಲ ಮಾಡಿಕೊಂಡ್ಮೇಲೆ ಈಗ ಕಿಚನ್ ಗಾರ್ಡನ್ ನಿರ್ವಹಣೆ ಕೂಡ ಅತಿ ಮುಖ್ಯವಾದದ್ದು. ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕಾಗ್ತದೆ, ಟೆರೆಸ್ ಗಾರ್ಡನ್ನಲ್ಲಿದ್ದರೆ ಹೇಗೆ ಮ್ಯಾನೇಜ್ ಮಾಡಬೇಕಾಗ್ತದೆ, ಇದ್ರ ಬಗ್ಗೆನೂ ಮಾಹಿತಿ ಮಾಡಿಕೊಡಿ.
0: ಈ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನಾವು ನೋಡಿಕೊಳ್ಳೋದು ತುಂಬ ಅವಶ್ಯಕ. ನೀವು ತರಕಾರಿ ಅಥವಾ ಸೊಪ್ಪಿನ ಬೀಜವನ್ನು ಹಾಕಿರ್ತೀರಾ ಕಿಚನ್ ಗಾರ್ಡನ್ನಲ್ಲಿ ಅಂತಂದರೆ, ಅದಕ್ಕೆ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಾದರೆ 2 ದಿನಗಳಿಗೊಮ್ಮೆ ನೀರು ಕೊಡಬೇಕಾಗತ್ತೆ. ಹಾಗೆ ಪಾಟ್ನಲ್ಲಿ ಇರುವಂತಹ ಸಸ್ಯವನ್ನು ನೋಡಿಕೊಳ್ಳೋ ವಿಧಾನವೇ ಬೇರೆ ಇರುತ್ತೆ, ನೆಲದಲ್ಲಿ ಇರುವಂತಹ ಸಸ್ಯಗಳನ್ನು ನೋಡಿಕೊಳ್ಳೋ ವಿಧಾನವೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ನಾವು ಹಣ್ಣಿನ ಅಥವಾ ಹೂವಿನ ಗಿಡಗಳನ್ನು ಹಾಕಿದರೆ ಅವಕ್ಕೆ ನೀರು ಹೆಚ್ಚಾಗಿ ಬೇಕಾಗತ್ತೆ. ಹಾಗೆ ಈ ನೀರಿನ ಅವಶ್ಯಕತೆ ಗಿಡಗಳಿಗೆ ವಾತಾವರಣವನ್ನು ಅವಲಂಬಿಸಿರುತ್ತೆ. ವಾತಾವರಣ ಅಂದ್ರೆ ಈ ಸೀಸನ್ ಅಂತ ಏನ್ ಹೇಳ್ತೀವಿ, ಬೇಸಿಗೆ, ಮಳೆಗಾಲ ಹಾಗೂ ಚಳಿಗಾಲ, ಇವ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚು ನೀರನ್ನು ಕೊಡಬೇಕಾಗತ್ತೆ. ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನಾವು ಅವುಗಳಿಗೆ ನೀರನ್ನು ಉಣಿಸ್ಬೇಕಾಗತ್ತೆ. ಅದೇ ರೀತಿ ನೀರಿನ ಅವಶ್ಯಕತೆ ಗಿಡಗಳಿಗೆ ಈ ಮಣ್ಣಿನ ಗುಣಧರ್ಮವನ್ನು ಅವಲಂಬಿಸಿರುತ್ತೆ. ಹಾಗೆಯೇ ಈ ಗಿಡಗಳ ಆಯಸ್ಸನ್ನು ಇದು ಅವಲಂಬಿಸಿರುತ್ತೆ. ಅಂದರೆ ಗಿಡಗಳು ಚಿಕ್ಕದಾಗಿರಬೇಕಾದ್ರೆ ನಾವು ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನು ಕೊಡಬೇಕು, ಅದೇ ರೀತಿ ದೊಡ್ಡ ಗಿಡಗಳಿಗೆ ಹೆಚ್ಚಾದ ನೀರನ್ನು ಕೊಡಬೇಕಾಗತ್ತೆ. ಇನ್ನು ನಂತರ ಈ ಗಿಡಗಳನ್ನು ನಾವು ನೆಲದಲ್ಲಿ ಹಾಕಿದ ನಂತರ ಹೊಸ ಎಲೆ ಬರುತ್ತೆ. ಈ ಹೊಸ ಎಲೆ ಬಂದ ನಂತರ ಸಾಮಾನ್ಯವಾಗಿ ತಿಂಗಳಿಗೆ 2 ಸಾರಿ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಈ ಗಿಡಗಳು ಕೇವಲ ಗಾಳಿ ನೀರು ಇವುಗಳಿಂದಲೇ ಬೆಳೆಯಲ್ಲ, ಅವಕ್ಕೂ ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನಾವು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನು ನಾವು ತಗೊಳ್ಳುತ್ತೆ, ಅದ್ರ ಜೊತೆ ಹೆಚ್ಚಿನದಾಗಿ ನಾವು ಪೋಷಕಾಂಶವನ್ನು ಒದಗಿಸಿಕೊಡಬೇಕಾಗತ್ತೆ. ಇದಕ್ಕಾಗಿ ಈ NPK, ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್, ಇವು ಮೂರೂ ಇರುವಂತಹ ರಸಗೊಬ್ಬರಗಳು ಮಾರ್ಕೆಟ್ನಲ್ಲಿ ಸಿಗತ್ತೆ. ಅವುಗಳನ್ನು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ತಿಂಗಳಿಗೆ 2 ಸಲ ಕೊಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ಈ ಕೈತೋಟ

0: ಪರಿಸರದಲ್ಲಿರುವಂತಹ ಗಿಡಗಳಿಗೆ ರೋಗ ಹಾಗೂ ಕೀಟಬಾಧೆ ಬಂದೇ ಬರುತ್ತೆ. ವಾತಾವರಣವನ್ನು ಅನುಸರಿಸಿ ಕೆಲವೊಂದು ಚಳಿಗಾಲದಲ್ಲಿ ಇವು ಹೆಚ್ಚಾಗಿರುತ್ತೆ. ಈ ರೋಗ ಅಥವಾ ಕೀಟಬಾಧೆ ಬರಬಾರದು ಅಂತ ಇದ್ರೆ ನಾವು ಈ ಬೇವಿನ ಎಣ್ಣೆ ಕೀಟನಾಶಕವನ್ನು 10-12 ದಿನಗಳಿಗೆ ಒಮ್ಮೆ 2-3 ml 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಕೊಡಬೇಕಾಗತ್ತೆ. ಹಾಗೆಯೇ ಈ ರೋಗ ಅಥವಾ ಕೀಟಬಾಧವನ್ನು ನಿಯಂತ್ರಿಸಲು ಅವು ಬಂದ ನಂತರ ನಾವು ಕಂಟ್ರೋಲ್ ಮೆಜರ್ಸ್ ತಗೊಳ್ಬೇಕು. ಮೊದಲು ಅವುಗಳು ಬಾರದೇ ಇರುವ ಹಾಗೆ 15 ದಿನಗಳಿಗೊಮ್ಮೆ ಈ ಬೇವಿನ ಎಣ್ಣೆಯ ಸಿಂಪರಣೆ ಮಾಡುವುದರಿಂದ ಅವು ಬರದಂತೆ ತಡೆಗಟ್ಟಬಹುದು. ಇನ್ನು ಒಂದು ಕೊನೆಯ ಅಂಶ ಅಂತಂದ್ರೆ ಈ ಕಸಿ ಗಿಡಗಳನ್ನು ಹಾಕಿದ್ರೆ 2-3 ವರ್ಷಗಳಿಗೆ ಹಣ್ಣಿನ ಗಿಡ ಕಸಿ ಗಿಡ ನೀವು ಹಣ್ಣಿಂದ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ, ಅವುಗಳಲ್ಲಿ 2-3 ವರ್ಷಕ್ಕೆ ಚಿಕ್ಕ ಚಿಕ್ಕ ಹೂವು ಹಾಗೂ ಕಾಯಿಗಳು ಬರಲು
1: ಆರಂಭವಾಗ್ತವೆ.
0: ಹೌದು, ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಓ ನಮ್ಗೆ ಹೂ ಬಂದ್ಬಿಡ್ತು ಹಣ್ಣು ಬಂದ್ಬಿಡ್ತು ಅಂತ ಅವುಗಳನ್ನ ಹಾಗೆ ಬಿಟ್ಬಿಡ್ತಾರೆ. ಆ ರೀತಿ ಮಾಡಬಾರದು. ಈ ಕಸಿಗಳ ಗಿಡಗಳಲ್ಲಿ 2-3 ವರ್ಷಕ್ಕೆ ಹೂವು ಹಾಗೂ ಹಣ್ಣು ಬಂದಾಗ ಅವುಗಳನ್ನ ಪಿಂಚಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಅವನ್ನ ಚೂಟ್ ಹಾಕ್ಬೇಕಾಗತ್ತೆ. ಇದು ಗಿಡಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗತ್ತೆ. ಈ ವೆಜಿಟೇಟಿವ್ ಗ್ರೋತ್ ಅಂತ ಏನು ಹೇಳ್ತೀವಿ ಅದು ಆದ ನಂತರ ಅದು ರಿಪ್ರೊಡಕ್ಟಿವ್ ಸ್ಟೇಜಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅವುಗಳನ್ನ ಚೂಟ್ ಒಂದು 2 ವರ್ಷ ಅಂದ್ರೆ 3ನೇ ವರ್ಷಕ್ಕೆ ಶುರುವಾದ್ರೆ ಒಂದು 5 ವರ್ಷದ ತನಕ ಅವುಗಳನ್ನ ಚೂಟೆ ಹಾಕಬೇಕಾಗತ್ತೆ. ನಂತರ ನಾವು ಅವುಗಳನ್ನ ಬಿಟ್ಕೋಬಹುದು.
1: ಆಯ್ತು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಪ್ರಸ್ತುತ ಕಿಚನ್ ಗಾರ್ಡನ್ ಅಂದ್ರೇನು, ಕಿಚನ್ ಗಾರ್ಡನ್ ಅನ್ನ ಯಾಕೆ ಬೆಳೆಸಬೇಕು, ಕಿಚನ್ ಗಾರ್ಡನ್ನಲ್ಲಿ ಯಾವ್ಯಾವ ರೀತಿಯ ಗಿಡಗಳನ್ನು ಬೆಳೆಸಬಹುದು, ಇವರ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಂಡು ಹೋಗ್ಬೋದು, ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ಜನರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ಇನ್ನೂ ಕೆಲವೊಬ್ಬರು ಇರ್ತಾರೆ ಕಿಚನ್ ಗಾರ್ಡನ್ ಬಗ್ಗೆ ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ ಮಾಹಿತಿ ಬೇಕು ಅಂತಿರ್ತಾರೆ, ಅವರು ತಮ್ಮ ಜೊತೆಗೆ ಸಂಪರ್ಕಿಸಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡ್ಬೋದಲ್ಲ?
0: ಅವಶ್ಯಕವಾಗಿ
1: ಹೇಳಿ.
0: ನನ್ನ ಮೊಬೈಲ್ ಸಂಖ್ಯೆ 9889880536 8 4 6. ಹೌದು,
1: ಆಯ್ತು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಆಕಾಶವಾಣಿಗೆ ಬೆಂಗಳೂರಿಗೆ ಬಂದು ಈ ಒಂದು ಕಿಚನ್ ಗಾರ್ಡನ್ ಅಥವಾ ಕೈತೋಟದ ನಿರ್ಮಾಣದ ಬಗ್ಗೆ ಅತಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ನಾಗಮ್ಮ ಹಾಗೂ ಸಂಗ್ರಹದ ಸೋಬಾನೆ ಪದಗಳನ್ನು ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ರೈತ ಬಾಂಧವರು, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ರುದ್ರೇಗೌಡ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳುತ್ತೆ.

ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಆಕಾಶವಾಣಿ ಇನ್ನೀಗ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ 7:45 ಸಮಾಚಾರ ದರ್ಶನ ಕೇಳುತ್ತೀರಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000ಕ್ಕೂ ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000 ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು $4 ಟ್ರಿಲಿಯನ್ನಿಂದ $38 ಟ್ರಿಲಿಯನ್ಗೆ ಏರಿಕೆಯಾಗಬಹುದು ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಕರೆ ನೀಡಿದ ಅವರು, ಪ್ರಸ್ತುತ ಸ್ಥಿತಿಯನ್ನು ಅರ್ಥೈಸಿಕೊಂಡು ಗುರಿ ತಲುಪಲು ಸೂಕ್ತ ಮಾರ್ಗ ಕಂಡುಕೊಳ್ಳುವುದೇ ಯಶಸ್ಸಿನ ಸೂತ್ರ ಎಂದು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕದ ಜೊತೆಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ 2 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26ರಂದು ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಟನ್ ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9ನೇ ವಿಮಾನವು

0: ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2025 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ ಸ್ಪೇಸ್ ಅನ್ನು 2020 ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲಾ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ, ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ ಡಾಲರ್ಗೆ ಏರುವ ಸಾಮರ್ಥ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್.

ದೆಹಲಿ ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ. 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ. ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೆಹ್ರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ. ಇನ್ನೀಗ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಮಾಚಾರ ದರ್ಶನ, ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚನೆ.

0: ಚಾತುರ್ಯವು ಭಾರತೀಯ ಚಲನಚಿತ್ರರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025ರಲ್ಲಿ ಅನಂತನಾಗ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995ರ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರ್ಣಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ಡಾ ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾನ ಮಹೋತ್ಸವ ಮತ್ತು ನೂತನ ದೇಗುಲದ ಲೋಕಾರ್ಪಣಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಬಸ್ ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗುತ್ತಿದೆ. ಇದಕ್ಕಾಗಿ ಸಾರಿಗೆ ಸಂಸ್ಥೆಗಳಿಗೆ ವಾರ್ಷಿಕ ಸುಮಾರು 350 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಇದು ಸಾರಿಗೆ ಸಂಸ್ಥೆಗಳಿಗೆ ಹೊರೆಯಾಗುತ್ತದೆ ಎಂಬುದನ್ನು ಮನಗಂಡಿರುವ ಮುಖ್ಯಮಂತ್ರಿಗಳು ಈ ಹಣವನ್ನು ಸರ್ಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಸರ್ಕಾರ 100 ಬಸ್ಗಳನ್ನು ನೀಡಲಿದ್ದು ಮುಂದಿನ 15-20 ದಿನಗಳ ಒಳಗಾಗಿ ಈ ಬಸ್ಗಳ ಸಂಚಾರವನ್ನು ಆರಂಭ ಮಾಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು ಎಲ್ಲ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳಲ್ಲಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರುಪೇಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಮತ್ತು ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲಿವೆ ಎಂದು ಅವರು ತಿಳಿಸಿದ್ದಾರೆ. ನಕಲಿ ಔಷಧ ತಯಾರಿಸಿ ಅದನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ.

0: ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60ರಿಂದ 200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು.
1: 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರತಿದಿನವೂ ಪ್ರಸಾರ ಮಾಡುತ್ತಿದೆ. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ವಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮ ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಅವರ ಜನ್ಮದಿನದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ಗರ್ ನಲ್ ಸೆ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ
1: ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
2: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಷ್ಟರಲ್ಲಿ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ

0: ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ, ಅದರ ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್.
2: ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ.

ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಶ್ರೀಗಂಧ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ನೀರು ಇದು ಕೇವಲ ಎರಡು ಅಕ್ಷರಗಳ ಪದ ಅಲ್ಲ, ಇದು ನಮ್ಮ ಬದುಕಿನ ಆಧಾರ ಕೂಡ. ಮನುಷ್ಯನಿಂದ ಹಿಡಿದು ಸಣ್ಣ ಜೀವಿಯವರೆಗೆ ಪ್ರತಿಯೊಂದು ಜೀವಿಗೂ ಕೂಡ ನೀರು ಅತ್ಯವಶ್ಯಕ. ನಾವು ಕುಡಿಯುವಂತಹ ನೀರು, ಅಡುಗೆಗೆ ಬಳಸುವಂತಹ ನೀರು, ಕೃಷಿಗೆ ಬೇಕಾಗುವಂತಹ ನೀರು, ಕೈಗಾರಿಕೆಗಳಿಗೆ ಅಗತ್ಯವಾಗಿರುವಂತಹ ನೀರು, ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನೀರು ಅವಿಭಾಜ್ಯ ಬೆಸೆದುಕೊಂಡಿದೆ. ಭೂಮಿಯ ಬಹುಭಾಗ ನೀರಿನಿಂದ ಆವೃತವಾಗಿದೆ ಅಂತ ನಾವು ಹೇಳ್ತೇವೆ, ಜೊತೆಗೆ ಎಷ್ಟೋ ಸಲ ಕೇಳಿರ್ತೇವೆ ಕೂಡ. ನೀರಿನ ಬಹುಪಾಲು ಸಮುದ್ರದ ಉಪ್ಪು ನೀರು, ಅದು ಕುಡಿಯೋದಕ್ಕೆ ಅಥವಾ ಕೃಷಿಗೆ ನೇರವಾಗಿ ಬಳಸೋದಕ್ಕೆ ಆಗಲ್ಲ. ನಮಗೆ ಸಿಗುವಂತಹ ನೀರಿನ ಪೈಕಿ ಸಿಹಿ ನೀರಿನ ಪಾಲು ಬಹಳ ಬಹಳ ಸೀಮಿತ. ಹಾಗಾಗಿ ನೀರು ಅಪಾರ ಸಂಪತ್ತು ಎಂಬ ಭಾವನೆಗಿಂತ ಸೀಮಿತ ಸಂಪನ್ಮೂಲ ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಬೇಕು. ಆ ನಿಟ್ಟಿನಲ್ಲಿ ನೀರನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ಳಬಹುದು ಅನ್ನೋದರ ಕುರಿತಂತೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ. ಪ್ರಸಾರವಾಗ್ತಾ ಇದೆ ಪಾರು ಐ ಲವ್ ಯು ಚಿತ್ರದಿಂದ ಆಯ್ದ ಒಂದು ಗೀತೆ. ಕುನಾಲ್ ಗಾಂಜಾವಾಲ ಗೀತೆಯನ್ನು ಹಾಡಿದ್ದಾರೆ. ಸುನೀಲ್ ಬರೆದಿರುವ ಗೀತೆಗೆ ರವೀಶ್ ಏಟಿ ಅವರ ಸಂಗೀತ.

ಸ್ನೇಹಿತರೆ, ನಮ್ಮಲ್ಲಿ ಹಲವರು ನೀರು ಸಾಕಷ್ಟು ಇದೆ ಅಂತ ಭಾವಿಸಿ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದ್ದಾರೆ. ಹಲ್ಲುಜ್ಜುವಾಗ ಕೊಳಾಯಿ ತೆರೆದಿಟ್ಟುಕೊಳ್ಳೋದು, ವಾಹನ ತೊಳೆಯುವಾಗ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸೋದು, ಮನೆಯ ಸೋರಿಕೆಯನ್ನು ಕೂಡ ನಿರ್ಲಕ್ಷಿಸೋದು, ಸ್ನಾನಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಸೋದು, ಹೀಗೆ ಇದು ನೋಡೋದಕ್ಕೆ ಸಣ್ಣ ಸಣ್ಣ ವಿಷಯ ಅಂತ ಅನಿಸ್ಬೋದು. ಆದರೆ ಲಕ್ಷಾಂತರ ಜನರು ಇದೇ ರೀತಿಯಲ್ಲಿ ವರ್ತಿಸಿದಾಗ ಅದರ ಪರಿಣಾಮ ದೊಡ್ಡದಾಗ್ತಾ ಹೋಗುತ್ತೆ. ನೀರಿನ ಮಿತವಾದ ಬಳಕೆ ಅಂದರೆ ನೀರನ್ನು ಬಳಸದೇ ಇರೋದು ಅಂತ ಅರ್ಥ ಅಲ್ಲ, ಅಗತ್ಯವಿರುವಷ್ಟು ಮಾತ್ರ ಬಳಸೋದು ಮತ್ತು ವ್ಯರ್ಥವಾಗದಂತೆ ನೋಡಿಕೊಳ್ಳೋದು ಅಂತ

ಮನೆಯಲ್ಲೇ ನಾವು ಅನೇಕ ಸರಳ ಕ್ರಮಗಳನ್ನು ಕೈಗೊಳ್ಳಬಹುದು. ಕೊಳಾಯಿ ಸರಿಯಾಗಿ ಮುಚ್ಚಿದೆಯೇ ನೋಡಿಕೊಳ್ಳಬೇಕು. ಸೋರಿಕೆಯಾಗುವಂತಹ ಪೈಪ್ಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು. ಬಕೆಟ್ ಬಳಸಿ ವಾಹನ ತೊಳೆಯಬೇಕು. ಅಡಿಗೆ ಮನೆಯಲ್ಲಿ ನೀರನ್ನು ಮಿತವಾಗಿ ಬಳಸುವುದು. ಬಟ್ಟೆ ಒಗೆಯುವಾಗ ಅಗತ್ಯ ಇರುವಷ್ಟು ಮಾತ್ರ ನೀರನ್ನು ಬಳಸುವುದು. ಇವೆಲ್ಲವೂ ಕೂಡ ನೀರಿನ ಸಂರಕ್ಷಣೆಯ ಭಾಗ. ಒಂದು ಮನೆಯ ಬದಲಾವಣೆ ಸಣ್ಣದಾಗಿರ್ಬೋದು, ಆದರೆ ಇದೇ ರೀತಿ ಸಾವಿರಾರು ಮನೆಗಳು ಬದಲಾದರೆ ಅದರ ಪರಿಣಾಮ ಇದೆಯಲ್ಲ, ಅದು ಬಹಳ ದೊಡ್ಡದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅನ್ವೇಷ. ಚಿತ್ರ ಸಂತೆಯಲ್ಲಿ ನಿಂತ ಕಬೀರ. ಗೋಪಾಲ ವಾಜಪೇಯಿ ಬರೆದಿರುವ ಗೀತೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಸ್ನೇಹಿತರೆ, ನೀರನ್ನು ರಕ್ಷಣೆ ಮಾಡಬೇಕು, ನೀರಿನ ಸಂರಕ್ಷಣೆಗೆ ಯಾವುದೋ ಒಂದು ದೊಡ್ಡ ಯೋಜನೆ ಅಗತ್ಯ ಇಲ್ಲ, ಅದು ನಮ್ಮ ಮನೆಯಲ್ಲೇ ಆರಂಭ ಆಗಬೇಕು. ಇಂಥದೊಂದು ಅರಿವು ನಮ್ಮಲ್ಲಿ ಮೂಡಬೇಕು. ಬೆಳಗ್ಗೆ ಎದ್ದು ಹಲ್ಲುಜ್ಜುವಾಗ ಕೊಳಾಯಿ ನಿರಂತರವಾಗಿ ಹರಿಯಬೇಕೇ? ಇಲ್ಲ, ಖಂಡಿತ ಇಲ್ಲ. ಅಗತ್ಯವಿದ್ದಾಗ ಮಾತ್ರ ನಾವು ನೀರನ್ನು ಬಿಟ್ಕೊಳ್ಬೇಕು. ಸ್ನಾನಕ್ಕೆ ಶವರ್ ಬಳಸುವಂತಹ ಶವರನ್ನು ನಾವೇನು ಬಳಸ್ತೀವಿ ಅದರ ಬದಲಾಗಿ ಬಕೆಟನ್ನು ಬಳಸಿದರೆ ನೀರನ್ನು ಬಳಕೆಯನ್ನು ಕಡಿಮೆ ಮಾಡ್ಬೋದು. ಅಡುಗೆ ಮನೆಯಲ್ಲಿ ತರಕಾರಿ ತೊಳೆದಂತಹ ನೀರನ್ನು ಕೂಡ ನಾವು ಗಿಡಗಳಿಗೆ ಬಳಸ್ಬೋದು. ಅಕ್ಕಿ ಅಥವಾ ಬೇಳೆ ತೊಳೆದಂತಹ ನೀರನ್ನು ಕೂಡ ಇದೇ ರೀತಿಯಲ್ಲಿ ಸೂಕ್ತವಾಗಿ ಮರುಬಳಕೆಯನ್ನು ಮಾಡ್ಬೋದು. ಮನೆಯಲ್ಲಿರುವಂತಹ ನೀರಿನ ಸೋರಿಕೆಯನ್ನು ನಿರ್ಲಕ್ಷಿಸಬಾರದು. ಜೊತೆಗೆ ಒಂದು ಸಣ್ಣ ಸೋರಿಕೆ ಕೂಡ ಒಂದು ದಿನ, ಒಂದು ವಾರ, ತಿಂಗಳುಗಳ ಕಾಲ ಹೀಗೆ ಮುಂದುವರೆದರೆ ಸಾಕಷ್ಟು ನೀರು ವ್ಯರ್ಥ ಆಗ್ತಾ ಇರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಸಂಗತಿ ಅಂತಂದರೆ ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವವನ್ನು ನಾವು ಕಲಿಸ್ಕೊಡಬೇಕು. ನೀರನ್ನು ವ್ಯರ್ಥ ಮಾಡಬಾರ್ದು ಎಂಬಂತಹ ಮಾತನ್ನು ಕೇವಲ ಪಠ್ಯಪುಸ್ತಕದಲ್ಲಿ ಓದಿಸೋಕ್ಕಿಂತ ಮನೆಯಲ್ಲೇ ಅದನ್ನು ಆಚರಣೆಗೆ ತರಬೇಕು. ಹಾಗೆ ತಂದು ಮಕ್ಕಳಿಗೂ ಕೂಡ ಅದನ್ನು ಕಲಿಸಬೇಕು, ತೋರಿಸಬೇಕು, ಮಕ್ಕಳನ್ನು ಮಾದರಿ ಆಗುವ ಹಾಗೆ ಬೆಳೆಸಬೇಕು. ಮಕ್ಕಳು ನೋಡಿದ್ದನ್ನು ಕಲಿತಾರೆ, ಆದ್ದರಿಂದ ಹಿರಿಯರ ನಡವಳಿಕೆಯೇ ಮಕ್ಕಳಿಗೆ ಮೊದಲ ಪಾಠ ಈ ನೀರಿನ ಒಂದು ಹಿತಮಿತವಾದಂತಹ ಬಳಕೆಯ ವಿಚಾರದಲ್ಲಿ. ಏನಂತೀರಿ? ಬನ್ನಿ, ಮುಂದಿನ ಗೀತೆನ ಕೇಳೋಣ. ನಂದಿನಿ ಹಾಗೂ ಕುನಾಲ್ ಗಾಂಜಾವಾಲ ಗೀತೆಯನ್ನು ಹಾಡಿದ್ದಾರೆ. ಪುಂಡ ಚಿತ್ರದ ಗೀತೆ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಪ್ರಕಾಶ್ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಇನ್ನು ಭಾರತದಂತಹ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ನೀರಿನ ಬಳಕೆಯಲ್ಲಿ ಕೃಷಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ನೀರು ಯಾವುದಕ್ಕೆ ಹೆಚ್ಚು ಬಳಕೆಯಾಗುತ್ತೆ ಅಂದರೆ ಖಂಡಿತವಾಗಿ ಕೂಡ ಅದು ಹೌದು, ಕೃಷಿಗೆ ಹೆಚ್ಚು ಬಳಕೆಯಾಗುತ್ತೆ, ಕೃಷಿಗೆ ಹೆಚ್ಚು ನೀರು ಖಂಡಿತವಾಗಿ ಕೂಡ ಬೇಕು. ಇನ್ನು ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ಈ ನೀರಿನ ಮಿತವ್ಯಯ ಅದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಬೆಳೆ ಬೆಳೆಯೋದಕ್ಕೆ ನೀರು ಬೇಕು, ಆದರೆ ಯಾವ ಬೆಳೆ ಯಾವ ಪ್ರದೇಶದಲ್ಲಿ ಯಾವ ಋತುವಿನಲ್ಲಿ ಎಷ್ಟು ನೀರಿನೊಂದಿಗೆ ಬೆಳೆಯಬೇಕು ಎಂಬುದನ್ನು ವೈಜ್ಞಾನಿಕವಾಗಿ ಪರಿಗಣಿಸುವುದು ಈ ನಿಟ್ಟಿನಲ್ಲಿ ತುಂಬ ಅವಶ್ಯಕ. ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ನೀರು ಹೆಚ್ಚು ಬೇಕಾಗುವಂತಹ ಬೆಳೆಗಳ ಬದಲಿಗೆ ಸ್ಥಳೀಯ ಹವಾಮಾನಕ್ಕೆ ಸೂಕ್ತವಾಗಿರುವಂತಹ ಬೆಳೆಗಳನ್ನು ಆಯ್ಕೆ ಮಾಡೋದು ಅದು ಹೆಚ್ಚು ಸಹಾಯಕ ಆಗ್ಬೋದು ನೀರಿನ ಮಿತವ್ಯಯದ ದೃಷ್ಟಿಯಿಂದ. ಇನ್ನು ಹನಿ ನೀರಾವರಿ, ತುಂತುರು ನೀರಾವರಿ ಜೊತೆಗೆ ತಂತ್ರಜ್ಞಾನ, ಇನ್ನು ಅನೇಕ ಬಗೆಯ ತಂತ್ರಜ್ಞಾನಗಳಿದ್ದಾವಲ್ಲ, ಈ ಎಲ್ಲ ತಂತ್ರಜ್ಞಾನಗಳನ್ನು ಸೂಕ್ತವಾಗಿ ಬಳಸೋದ್ರಿಂದಲೂ ಕೂಡ ನೀರನ್ನು ಪರಿಣಾಮಕಾರಿಯಾಗಿ ಬೆಳೆಗಳಿಗೆ ತಲುಪಿಸ್ಬೋದು. ಕೃಷಿಕರು ಮಣ್ಣಿನ ತೇವಾಂಶವನ್ನು ಗಮನಿಸಿ ನೀರಾವರಿ ಮಾಡಬೇಕು. ಕೇವಲ ನಿಗದಿತ ಸಮಯಕ್ಕೆ ನೀರು ಹಾಕೋದಕ್ಕಿಂತ ಬೆಳೆ ಮತ್ತು ಮಣ್ಣಿನ ಅಗತ್ಯವನ್ನು ಗಮನಿಸೋದು ಬಹಳ ಉತ್ತಮ. ಕೃಷಿ ಕ್ಷೇತ್ರದಲ್ಲಿ ನೀರಿನ ಸಂರಕ್ಷಣೆ ಅಂದರೆ ರೈತನ ಆದಾಯಕ್ಕೂ ಕೂಡ ಅದು ಸಂಬಂಧಿಸಿದಂತಹ ವಿಷಯ ಆಗಿರುತ್ತೆ. ನೀರು ಉಳಿದರೆ ವಿದ್ಯುತ್ ಮತ್ತು ಪಂಪಿಂಗ್ ವೆಚ್ಚ ಕೂಡ ಕಡಿಮೆ ಆಗುತ್ತೆ, ಬೆಳೆ ಉತ್ಪಾದನೆಯ ಸ್ಥಿರತೆ ಕೂಡ ನಾವು ಅದರಿಂದ ಹೆಚ್ಚಿಸಬಹುದು. ನೀರಿನ ಸಂರಕ್ಷಣೆ ಮತ್ತು ಕೃಷಿಯ ಸಂರಕ್ಷಣೆ ಅದರ ಜೊತೆಗೆ ಆಹಾರದ ಸಂರಕ್ಷಣೆ ಇವೆಲ್ಲವೂ ಕೂಡ ಒಂದು ಸರಪಳಿ ಇದ್ದ ಹಾಗೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪದವಿ ಪೂರ್ವ ಈ ಚಿತ್ರದಿಂದ ಆಯ್ದದ್ದು ಗೀತೆ. ಅರ್ಜುನ್ ಜನ್ಯ ಹಾಗೂ ಸೃಷ್ಟಿ ಶಾಮನೂರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರದೇ ಸಂಗೀತ.

ಮಳೆ ಬಂದಾಗ ನೀರು ಹರಿದು ಚರಂಡಿಗಳ ಮೂಲಕ ಹೊರ ಹೋಗುವುದನ್ನು ಮಾತ್ರ ನಾವು ನೋಡ್ತಾ ಕುಳಿತುಕೊಳ್ಬಾರದು. ಸಾಧ್ಯವಾದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವಂತಹ, ಜೊತೆಗೆ ಭೂಮಿಗೆ ಆ ನೀರನ್ನು ಇಂಗಿಸುವಂತಹ ವ್ಯವಸ್ಥೆಯನ್ನು ನಾವು ನಿರ್ಮಿಸಬೇಕು. ಮನೆಯ ಮೇಲ್ಛಾವಣಿಗೆ ಬೀಳುವಂತಹ ಮಳೆ ನೀರನ್ನು ಸೂಕ್ತ ವ್ಯವಸ್ಥೆಯ ಮೂಲಕ ನಾವು ಸಂಗ್ರಹಿಸಬಹುದು. ಮಳೆ ನೀರು ಕೊಯ್ಲು ವ್ಯವಸ್ಥೆ, ಸೋಕ್ ಪಿಟ್ಗಳು, ರೀಚಾರ್ಜ್ ಬಾವಿಗಳು, ಹೀಗೆ ಅನೇಕ ಬಗೆಯ ಕ್ರಮಗಳು ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಉಪಯುಕ್ತವಾಗಬಹುದು. ನಗರ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಮೇಲ್ಮೈ ಅದು ಹೆಚ್ಚಾಗ್ತಾ ಇರೋ ಕಾರಣಕ್ಕೆ, ನಗರ ಪ್ರದೇಶ ಏನು, ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಕಾಂಕ್ರೀಟ್ ಮೇಲ್ಮೈ ಅಂದರೆ ತಾರಸಿ RCC ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಳೆ ನೀರು ಭೂಮಿಗೆ ಇಂಗುವಂತಹ ಪ್ರಮಾಣ ಬಹುಶಃ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಮಳೆ ನೀರು ನಿರ್ವಹಣೆಗೆ ನಗರದಲ್ಲಿ ಅದರ ಜೊತೆಗೆ ಗ್ರಾಮದಲ್ಲೂ ಕೂಡ ಸಮಾನವಾಗಿ ಒಂದು ನಿರ್ವಹಣೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿದ್ದು ಇವತ್ತಿನ ಅವಶ್ಯಕತೆ ಕೂಡ ಹೌದು. ಒಂದು ಮಳೆಗಾಲದಲ್ಲಿ ಬಿದ್ದಂತಹ ಪ್ರತಿಯೊಂದು ಹನಿಯನ್ನು ಕೂಡ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗೋಲ್ಲ. ಸಾಧ್ಯವಾದಷ್ಟು ಕೂಡ ನೀರನ್ನು ಭೂಮಿಯ ಒಳಗೆ ಇಂಗಿಸೋದು, ಜೊತೆಗೆ ಸ್ಥಳೀಯ ಜಲಮೂಲಗಳನ್ನು ಪುನಃ ಭರ್ತಿ ಮಾಡೋದು ಅವಶ್ಯಕವಾಗಿದೆ. ಇಂದು ಬಿದ್ದಂತಹ ಮಳೆ ನೀರನ್ನು ಉಳಿಸಿದರೆ ನಾಳೆ ಬರವನ್ನು ನಾವು ಎದುರಿಸುವಂತಹ ಶಕ್ತಿ ಕೂಡ ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಮರಿಬಾರದು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಒಂದು ಮೊಟ್ಟೆಯ ಕಥೆ ಚಿತ್ರದಿಂದ ಆಯ್ದದ್ದು. ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯ ಲೋಹಿತ್ ರಘುರಾಮ್. ರಾಜ್ ಬಿ ಶೆಟ್ಟಿಯವರು ಬರೆದಿರುವಂತಹ ಗೀತೆ, ಮಿಥುನ್ ಮುಕುಂದನ್ ಅವರ ಸಂಗೀತ.

0: ಸ್ನೇಹಿತರೆ, ಇಂದು ನಾವು ಬಳಸ್ತಾ ಇರುವಂತಹ ನೀರು ನಮ್ಮ ಹಿಂದಿನ ಪೀಳಿಗೆ ಕೊಡುಗೆ ಕೂಡ ಹೌದು. ಅದೇ ರೀತಿ ನಾವು ಉಳಿಸುವಂತಹ ನೀರು ನಮ್ಮ ಮುಂದಿನ ಪೀಳಿಗೆಗಳಿಗೆ ನೀಡುವಂತಹ ಕೊಡುಗೆಯಾಗಬೇಕು. ನೀರಿನ ಸಂರಕ್ಷಣೆ ಅಂದರೆ ಅದು ಕೇವಲ ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ. ಆ ನಿಟ್ಟಿನಲ್ಲಿ ನಾವು ನೀರನ್ನು ಉಳಿಸೋದಕ್ಕೆ ಬದ್ಧರಾಗಿ ಇರೋದಷ್ಟೇ ಅಲ್ಲದೆ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಹಣ ಮತ್ತು ಶಿಕ್ಷಣವನ್ನು ನೀಡೋಕ್ಕೆ ಹೇಗೆ ಬಯಸ್ತೀವೋ ಹಾಗೆ ಪ್ರಕೃತಿಯನ್ನು ಉಳಿಸುವಂತಹ ತಿಳುವಳಿಕೆಯನ್ನು ಕೂಡ ಅವರಿಗೆ ಕಲಿಸಿಕೊಡಬೇಕು. ಆದ್ದರಿಂದ ನಾವೆಲ್ಲ ಕೂಡ ಸಂಕಲ್ಪವನ್ನು ಮಾಡೋಣ, ನೀರನ್ನು ವ್ಯರ್ಥ ಮಾಡೋದಿಲ್ಲ, ಅಗತ್ಯವಿರುವಷ್ಟೇ ನಾವು ನೀರನ್ನು ಬಳಸ್ತೇವೆ ಅಂತ. ನೀರಿದ್ದರೆ ಬದುಕಿದೆ, ನೀರು ಉಳಿಸಿದರೆ ಭವಿಷ್ಯ ಉಳಿಯುತ್ತೆ. ನೀರಿನ ಪ್ರತಿಯೊಂದು ಹನಿಗೂ ಕೂಡ ನಾವು ಗೌರವ ನೀಡೋಣ. ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನೀಗ ಹಿಂದಿ ನಂತರ ಇಂಗ್ಲಿಷ್ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ, ಆಕಾಶವಾಣಿ ಸೇ

ಇನ್ನೀಗ ಕೇಳಿ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ. ಕವಿ ದ.ರಾ. ಬೇಂದ್ರೆ ಅವರ ಒಂದು ಕವನ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಸಾದರ್ ಹಾಗೂ ಕವಿತಾ ಸಾದರ್ ಅವರುಗಳಿಂದ ಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರಿ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಹಾಗೂ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಂದು ಅನ್ನದ ಅಗುಳು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಕ್ಷಣಾರ್ಧದಲ್ಲಿ ವಿಶಾಲವಾಗಿ ಹರಡಿದ್ದ ನೆಲದ ಮೇಲೆ ಅಂಗಾತ ಬಿದ್ದ ನನಗೆ ನೀರೆರೆದರು. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ಎಲ್ಲಾ ಕಷ್ಟಗಳು ದೂರವಾಯಿತೆಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಗುಂಪಾಗಿ ಬಂದ ಆಳುಗಳು ಚೂಪಾದ ಆಯುಧದಿಂದ ನನ್ನ ಕತ್ತರಿಸಿ ರಾಶಿ ಹಾಕಿದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ಸ್ಮೃತಿ ತಪ್ಪಿದ ನಾನು ಎಚ್ಚರಗೊಂಡಾಗ ಗೋಣಿಯೊಳಗೆ ಬಿಳಿಯ ವರ್ಣದಲ್ಲಿದ್ದೆ. ಸ್ಮೃತಿ ತಪ್ಪಿದ ನಾನು ಎಚ್ಚರಗೊಂಡಾಗ ಗೋಣಿಯೊಳಗೆ ಬಿಳಿಯ ವರ್ಣದಲ್ಲಿದ್ದೆ. ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರೂ ನೋಡಿದರೆ ಅವರ ಮನೆಯೊಳಗಿದ್ದೆ. ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರೂ ನೋಡಿದರೆ ಅವರ ಮನೆಯೊಳಗಿದ್ದೆ. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಕೊತ ಕೊತ ಕುದಿದ ನೀರಿಗೆ ನಿರ್ದಾಕ್ಷಿಣ್ಯದಿಂದ ಒದ್ದೆ ಮಾಡಿ ಬಿರುಸಿನಲ್ಲಿ ನೂಕಿದಳು. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ, ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ, ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದೋ ಪಾತಾಳದೊಳಗಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದೋ ಪಾತಾಳದೊಳಗಿದ್ದೆ. ಮುಂದಿನ ಕವನ ತಾಳ್ಮೆ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಯ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಯ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. 14 ವರುಷ ಅಣ್ಣನೊಡನೆ ಪೊಡವಿಯಾತ್ರೆಗೆ ಲಕ್ಷ್ಮಣ ಹೊರಟು ನಿಂತಾಗ ಈ ಪದವೇ ಆಸರೆಯಾಗಿತ್ತು ಊರ್ಮಿಳೆಗೆ. ಅರ್ಜುನ ತನ್ನ ತೊರೆದು ನಿಂತಾಗ ಉಲೂಪಿಗೆ ವರವಾಗಿತ್ತಿದು. ಕ್ರೂರಿ ರಾವಣನ ಕೈಯೊಳು ಸಿಲುಕಿ ಒದ್ದಾಡಿದ ಮೈಥಿಲಿಗೆ ಸಹನೆಯೇ ಶಕ್ತಿಯಾಯಿತು. ಜಗದ ಜನರ ಜೀವನಾಡಿ ನೀನು ತಾಳ್ಮೆ, ನೀನಿಲ್ಲದಿದ್ದರೆ ಏನಾಗುತ್ತಿತ್ತೋ ನಾನರಿಗೆ. ಮುಂದಿನ ಕವನ ದುಃಖಿತಾತ್ಮ. ಕಾದ ಕಬ್ಬಿಣದಂತೆ ಕುಲುಮೆಯಲ್ಲಿ ಬೆಂದು ಹೋದ ಅಂತರಾತ್ಮಕ್ಕೆ ನೆಮ್ಮದಿ ಬೇಕೆನಿಸಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಯಾಕೋ ಒಮ್ಮೊಮ್ಮೆ ಅನಿಸುವುದು ಭಾರವಾದ ಬಂಡೆಗಳೆಡೆಯಲ್ಲಿ ಬಿದ್ದು ನರಳಿದಂತೆ. ವಿಲವಿಲನೆ ಒದ್ದಾಡುತ್ತಾ ಗವಿಯಲ್ಲಡಗಿದ ಕ್ರೂರಿ ಮೃಗಗಳ ದಂತ ಪಂಕ್ತಿಗಳಿಗೆ ಸಿಲುಕಿದಂತೆ. ಬೆಚ್ಚಿಬಿದ್ದು ಫಕ್ಕನೆ ಎದ್ದು ಕುಳಿತರೆ ಸ್ವಪ್ನದೊಳಗಿನ ರೋಚಕತೆ ಕಾಣಿಸುವುದು. ಮನದಲ್ಲೂ ಮನಸ್ಸಲ್ಲೂ ದುಃಖ ಪೂರಿತವಾಗಿರಲು ಜೀವನವೇ ಶೂನ್ಯ ಎಂದೆನಿಸಿಬಿಡುವುದು. ಚಿಂತನ ಮಂಥನಗಳಿಂದಾಗಿ ಮಿಡಿಯುತಿಹ ಎದೆ ಬಡಿತವೇ ಊಹೆಗೂ ಸಿಲುಕದಷ್ಟು ಏರುಪೇರಾಗಿದೆ. ಮನದೊಳಗಿನ ತುಮುಲಗಳನ್ನು ಮತ್ತೆ ಮತ್ತೆ ಹೊರ ಜಗತ್ತಿಗೆ ಕೂಗಿ ಹೇಳಬೇಕೆನಿಸಿದೆ. ಮುಂದಿನ ಕವನ ಎಲ್ಲಿ ಎಡವಿದೆನಾ. ನವಮಾಸ

ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ, ಕೊನೆಗಾಲದಲ್ಲಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ನವಮಾಸ ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ, ಕೊನೆಗಾಲದಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು, ಒಬ್ಬಂಟಿಯಾಗಿಸಿ ಬಿಟ್ಟೆನಮ್ಮ ನಾನು ನಿನ್ನನ್ನು. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು, ಒಬ್ಬಂಟಿಯಾಗಿಸಿ ಬಿಟ್ಟೆನಮ್ಮ ನಾನು ನಿನ್ನನ್ನು. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ, ಕೈ ತಟ್ಟಿ ಸಂಭ್ರಮಿಸಿದ ನಾನು ನಿನ್ನ ತೊಟ್ಟಿಗೆ ನೂಕಿಬಿಟ್ಟೆ. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ, ಕೈ ತಟ್ಟಿ ಸಂಭ್ರಮಿಸಿದ ನಾನು ನಿನ್ನ ತೊಟ್ಟಿಗೆ ನೂಕಿಬಿಟ್ಟೆ. ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ, ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ, ನಿನ್ನ ಹೆಗಲಿಗೆ ಆಸರೆಯಾಗುವುದ ನಾನು ಮರೆತು ಬಿಟ್ಟೆ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ, ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ, ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ, ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ, ಊರುಗೋಲಾಗಬೇಕಿದ್ದ ನಾನು ಪಾಳುಬಂಡೆಯಾದೆ. ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ, ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ, ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಮುಂದಿನ ಕವನ ಕಾಲೇಜ್ ಕಾರಿಡಾರ್. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಎಲ್ಲೆಂದರಲ್ಲಿ ಹೇಗೆಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮುಂದಿನ ಕವನ ಓ ಮನವೇ ಮರುಗದಿರು. ಮರುಗದಿರು ಮನವೇ ಜರಿಯದಿರು, ಯಾರು ಶಾಶ್ವತರಲ್ಲ ಎಂಬುದ ಅರಿತಿರು. ಮರುಗದಿರು ಮನವೇ ಜರಿಯದಿರು, ಯಾರೂ ಶಾಶ್ವತರಲ್ಲ ಎಂಬುದ ಅರಿತಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ, ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ, ಪ್ರೀತಿ ಮಮತೆಯ ವಾತ್ಸಲ್ಯದ ತಾಯ ಪ್ರೀತಿ ಮುಂದೆ ಎಲ್ಲರೂ ತೃಣ ಸಮಾನರು. ತಾಯ ಕೃಪೆ ನಮಗಿರಲು ಚಿಂತೆಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ತಾಯ ಕೃಪೆ ನಮಗಿರಲು ಚಿಂತೆಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆರೆದು ಸುಖವ ತರಲಿ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆಗೆದು ಸುಖವ ತರಲಿ. ಮುಂದಿನ ಕವನ ನನ್ನ ಜೀವ. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು.
ಹೃದಯದಲ್ಲಿ ವಿದ್ಯುತ್ ತರಂಗಗಳ

0: ಅಂತೆ ಹಾದು ಹೋಗುವ ಚೈತನ್ಯ ನೀನು, ಧೈರ್ಯ ತುಂಬಿ ಕಣ್ಣ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು, ಧೈರ್ಯ ತುಂಬಿ ಕಣ್ಣೀರ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು, ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ, ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ, ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ, ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ, ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ ನನ್ನ ಕಹಿ ನೆನಪುಗಳ ಮರೆಸಿ ಇಡಲು ಪ್ರೇರೇಪಿಸಿದೆ ಮುಂದಡಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ, ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ, ನನ್ನ ಬಾಳಿನ ದೀವಿಗೆ ನೀನು ನಿನಗೆ ನಾ ಚಿರರಣಿ, ನನ್ನ ಬಾಳಿನ ದೀವಿಗೆ ನೀನು ನಿನಗೆ ನಾ ಚಿರರಣಿ. ಮುಂದಿನ ಕವನ ಆಕೆ ಬಡವಿ. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು, ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು, ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು, ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು, ತನ್ನವರೆಂಬವರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು, ತನ್ನವರೆಂಬರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು, ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು, ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ, ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ, ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ. ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು, ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು, ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು, ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು. ಅವಳೂ ನಕ್ಕಳು ಒಂದು ದಿನ ಮನದುಂಬಿ, ಅವಳೂ ನಕ್ಕಳು ಒಂದು ದಿನ ಮನದುಂಬಿ ಕಷ್ಟಗಳ ಗುಡ್ಡವನು ಏರಿ ನಿಂತು, ಕಷ್ಟಗಳ ಗುಡ್ಡವನು ಏರಿ ನಿಂತು.
1: ಇದುವರೆಗೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬಂತು. ಇದೀಗ ಕೇಳಿ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ, ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು.
2: ನಮಸ್ಕಾರ ಮಿತ್ರರೇ, ಇಂದು ನಾನು ನಿಮ್ಮೊಂದಿಗೆ ಒಂದು ತುಂಬಾ ಆಸಕ್ತಿದಾಯಕ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಇದು ಕೇವಲ ತಾಂತ್ರಿಕ ವಿಷಯವಲ್ಲ, ನಮ್ಮ ಜೀವನದ ಒಂದು ಭಾಗ. ನಾವು ದಿನನಿತ್ಯ ನೋಡುತ್ತಿರುವ ಕಟ್ಟಡಗಳು, ರಸ್ತೆಗಳು, ಯಂತ್ರಗಳು, ಉಪಗ್ರಹಗಳು ಎಲ್ಲವೂ ಇಂಜಿನಿಯರಿಂಗ್ ಕೊಡುಗೆ. ಆದರೆ ಆಶ್ಚರ್ಯವೇನು ಗೊತ್ತೇ, ಇವುಗಳ ಬೇರುಗಳು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ನೆಲೆಸಿವೆ. ಆದ್ದರಿಂದ ಈ ವಿಷಯವು ನಮ್ಮ ಭವಿಷ್ಯದ ತಾಂತ್ರಿಕ ಪ್ರಗತಿಯನ್ನು ನಮ್ಮ ಪುರಾತನ ಸಾಂಸ್ಕೃತಿಕ ಮೂಲಗಳೊಂದಿಗೆ ಸಂಯೋಜಿಸುವ ಒಂದು ಅದ್ಭುತ ಸೇತುವೆಯಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಆಧುನಿಕ ಇಂಜಿನಿಯರ್ನಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಎಂಬುದರ ಕುರಿತಾಗಿ ನಾವೀಗ ವಿಚಾರ ಮಾಡೋಣ. ಪ್ರಥಮವಾಗಿ ಎಲ್ಲರಿಗೂ ಮೂಡುವಂತಹ ಪ್ರಶ್ನೆ ಏನೆಂದರೆ, ಇಂಜಿನಿಯರಿಂಗ್ ಎಂದರೆ ಏನು? ಇಂಜಿನಿಯರಿಂಗ್ ಎಂದರೆ ಸರಳವಾಗಿ ಹೇಳುವುದಾದರೆ ಸಮಸ್ಯೆ ಪರಿಹರಿಸುವ ಕಲೆ. ಆಧುನಿಕ ಇಂಜಿನಿಯರಿಂಗ್ ಎಂದರೆ ವಿಜ್ಞಾನ, ಗಣಿತ ಮತ್ತು ಸೃಜನಶೀಲತೆಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಕಲೆ. ಇದು ರಸ್ತೆಗಳು, ಕಟ್ಟಡಗಳು, ಯಂತ್ರಗಳು, ಕಂಪ್ಯೂಟರ್ಗಳು ಮತ್ತು ಉಪಗ್ರಹಗಳಂತಹ ವಸ್ತುಗಳನ್ನು ನಿರ್ಮಿಸುವುದರ ಬಗ್ಗೆ ಸಹಾಯ ಮಾಡುತ್ತದೆ. ಇಂದು ನಾವು AI, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಮತ್ತು ಸೆನ್ಸೇಬಲ್ ಎನರ್ಜಿ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಆದರೆ ಈ ಆಧುನಿಕತೆಯ ಹಿಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಇವೆಯೇ? ಹೌದು, ನಿಶ್ಚಿತವಾಗಿ. ನಮ್ಮ ಪುರಾತನ ಸಂಸ್ಕೃತಿಗಳು ಇಂಜಿನಿಯರಿಂಗ್ ಮೂಲ ತತ್ವಗಳನ್ನು ಶತಮಾನಗಳ ಹಿಂದೆಯೇ ಅಭಿವೃದ್ಧಿಪಡಿಸಿದ್ದವು. ಇನ್ನು ಮುಂದೆ ಭಾರತೀಯ ಸಾಂಸ್ಕೃತಿಕ ತಂತ್ರಜ್ಞಾನದ ಬೇರುಗಳನ್ನು ನೋಡೋಣ. ಒಂದು ಕ್ಷಣ ನಾವೆಲ್ಲರೂ ಸಿಂಧೂ ಕಣಿವೆ ನಾಗರಿಕತೆಯತ್ತ ತಿರುಗಿ ನೋಡೋಣ. ನಮ್ಮ ಪೂರ್ವಜರ ಅದ್ಭುತವಾದ ನಗರ ಯೋಜನೆಯನ್ನು ಮಾಡಿದ್ದಾರೆ. ಮೊಹೆಂಜೋಧಾರೋ ಮತ್ತು ಹರಪಾ ನಗರಗಳಲ್ಲಿ 5,000 ವರ್ಷಗಳ ಹಿಂದೆ ಡ್ರೈನೇಜ್ ವ್ಯವಸ್ಥೆ, ಚದರಾಕಾರದ ರಸ್ತೆ, ಇಟ್ಟಿ

ಗೆಯ ಕಟ್ಟಡಗಳು ಇವುಗಳನ್ನು ನಿರ್ಮಿಸಿದ್ದಾರೆ. ಮಿತ್ರರೇ, ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲವೇ? ಹಾಗೆಯೇ ಇದು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಮೂಲರೂಪವಲ್ಲವೇ? ಆದರೆ ಅದರ ಬೇರುಗಳು ನಮ್ಮ ಪುರಾತನ ನಗರದಲ್ಲಿ ಇವೆ. ಉದಾಹರಣೆಗೆ ಹೇಳುವುದಾದರೆ, ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಈ ಪುರಾತನ ಯೋಜನೆಯಿಂದ ಪ್ರೇರಿತವಾಗಿದೆ. ಇನ್ನು ಮುಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳಲ್ಲಿ ವಾಸ್ತುಶಾಸ್ತ್ರ ಮತ್ತು ದೇವಾಲಯ ನಿರ್ಮಾಣದ ಬಗ್ಗೆ ಮಾತನಾಡೋಣ. ನಮ್ಮ ಕರ್ನಾಟಕದಲ್ಲಿ ನಾವು ಹಂಪಿ, ಬೇಲೂರು ಮತ್ತು ಹಳೆಬೀಡಿನಂತಹ ಸ್ಥಳಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಅನ್ನು ಕಾಣುತ್ತೇವೆ. ಹೊಯ್ಸಳ ದೇವಾಲಯಗಳಲ್ಲಿ ಬಳಸಿದ ಲೀತ್ ಟರ್ನಿಂಗ್ ತಂತ್ರಜ್ಞಾನವು ಆಧುನಿಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂಲವಾಗಿದೆ. ಈ ದೇವಾಲಯಗಳು ಭೂಕಂಪ ನಿರೋಧಕವಾಗಿ ನಿರ್ಮಿತವಾಗಿದೆ, ಏಕೆಂದರೆ ಅವುಗಳಲ್ಲಿ ಬಳಸಿದ ಜಾಯಿಂಟ್ಗಳು ಮತ್ತು ಕಲ್ಲುಗಳು ಸಂಯೋಜನೆ ಅತ್ಯಂತ ನಿಖರವಾಗಿದೆ. ಇದು ಆಧುನಿಕ ಇಂಜಿನಿಯರ್ಗಳು ಇದೇ ತತ್ವವನ್ನು ಬಳಸಿ ಸೇತುವೆ ಮತ್ತು ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ. ಉದಾಹರಣೆಗೆ ದೆಲ್ಲಿ ಲೋಟಸ್ ಮಹಲ್ ಟೆಂಪಲ್ ಅಥವಾ ಮುಂಬೈನ ಬ್ಯಾಂದ್ರಾ ವರ್ಲಿ ಸಿ ಲಿಂಕ್, ಇವುಗಳ ಹಿಂದೆ ನಮ್ಮ ಸಾಂಸ್ಕೃತಿಕ ಇಂಜಿನಿಯರಿಂಗ್ ಪರಂಪರೆ ಇದೆ. ಅದೇ ರೀತಿಯಲ್ಲಿ ತಮಿಳುನಾಡಿನ ತಾಂಜಾವೂರು ಬೃಹದೀಶ್ವರ ದೇವಾಲಯವು ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ನ ಅತ್ಯುತ್ತಮ ಉದಾಹರಣೆಯಾಗಿದೆ. 216 ಎತ್ತರದ ಗೋಪುರದ ಮೇಲೆ 80 ಟನ್ ತೂಕದ ಶಿಖರವನ್ನು ಹೇಗೆ ಇಡಬೇಕು ಎಂಬ ಪ್ರಶ್ನೆಗೆ ನಮ್ಮ ಪುರಾತನ ಇಂಜಿನಿಯರಿಂಗ್ಗಳು ಅತಿ ದೊಡ್ಡ ರ್ಯಾಂಪ್ ಕನ್ಸ್ಟ್ರಕ್ಷನ್ ಅನ್ನು ಬಳಸಿದ್ದರು. ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಏನು? ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಭಾರವಾದ ವಸ್ತುಗಳನ್ನು ಅಥವಾ ಜನರನ್ನು ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಸುಲಭವಾಗಿ ಸಾಗಿಸಲು ತಿರುಗುಮೆಟ್ಟಲುಗಳನ್ನು ನಿರ್ಮಿಸುವುದು. ನಮ್ಮ ಪೂರ್ವಜರು ಈ ತಂತ್ರವನ್ನು ದೇವಾಲಯಗಳಲ್ಲಿ, ಸ್ಮಾರಕಗಳಲ್ಲಿ ಮತ್ತು ಸೇತುವೆಗಳಲ್ಲಿ ಬಳಸಿದ್ದರು. ಇದು ಅವರ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ. ಇದು ಇಂದಿನ ಕ್ರೇನ್ ತಂತ್ರಜ್ಞಾನಕ್ಕೆ ಸಮಾನವಾದಂತಹ ಪುರಾತನ ಜ್ಞಾನ. ಇನ್ನು ಈಗ ನಾವು ನೀರಿನ ನಿರ್ವಹಣೆಯ ಬಗ್ಗೆ ಚರ್ಚಿಸೋಣ. ಇದು ನಮ್ಮ ಸಾಂಸ್ಕೃತಿಕ ಬೇರುಗಳ ಮತ್ತೊಂದು ಮಹತ್ವದ ಅಂಶ. ಪುರಾತನ ಭಾರತದಲ್ಲಿ ವೇದಗಳು ಮತ್ತು ಪುರಾಣಗಳಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ವಿವರಿಸಲಾಗಿದೆ. ಉದಾಹರಣೆಗೆ ತೈತರೀಯ ಸಂಹಿತೆಯಲ್ಲಿ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮಭೂರ್ಭುವ ಸ್ವರೋಂ ಎಂದು ಹೇಳಲಾಗಿದೆ. ಅಂದರೆ ನೀರೇ ಜೀವದ ಮೂಲ, ಎಲ್ಲಾ ಲೋಕಗಳ ಜೀವನಾಡಿ. ಇದರಿಂದ ಸ್ಪಷ್ಟವಾಗುವುದು, ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಬೋಧಿಸಿದ್ದರು. ಕರ್ನಾಟಕದಲ್ಲಿ ಕೆರೆಗಳು ಮತ್ತು ಬಾವಿಗಳ ವ್ಯವಸ್ಥೆ, ಉದಾಹರಣೆಗೆ ಚಿತ್ರದುರ್ಗದ ಕೋಟೆಯಲ್ಲಿ ನೀರಿನ ಸಂಗ್ರಹಣದ ವ್ಯವಸ್ಥೆ, ಇದು ಆಧುನಿಕ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮಾದರಿ. ಇಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಸೆನ್ಸೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ. ಆದರೆ ಇದರ ಬೇರುಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇವೆ. ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯು ಈ ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ. ಸಾಂಸ್ಕೃತಿಕ ಬೇರುಗಳು ಕೇವಲ ಭೌತಿಕ ಇಂಜಿನಿಯರ್ಗಳಲ್ಲಿ ಮಾತ್ರವಲ್ಲ, ಆಧುನಿಕ ತಂತ್ರಜ್ಞಾನದಲ್ಲಿ ಸಹ ಪ್ರತಿಫಲಿಸುತ್ತದೆ. ನಮ್ಮ ಪುರಾತನ ಗಣಿತ ತಜ್ಞರಾದ ಆರ್ಯಭಟ್ಟ ಮತ್ತು ಭಾಸ್ಕರಾಚಾರ್ಯರು ಖಗೋಳಶಾಸ್ತ್ರ ಮತ್ತು ಗಣಿತದಲ್ಲಿ ಮಹತ್ವ ಕೊಡುಗೆ ನೀಡಿದ್ದರು. ಇದು ಇಂದಿನ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಕಾಣುತ್ತದೆ. ಇಸ್ರೋ, ಇಂಡಿಯನ್ ರಿಸರ್ಚ್ ಆರ್ಗನೈಸೇಷನ್ ನ ಚಂದ್ರಯಾನ ಮತ್ತು ಮಂಗಳಯಾನ ಮಿಷನ್ಗಳು ನಮ್ಮ ಪುರಾತನ ಖಗೋಳಶಾಸ್ತ್ರದಿಂದ ಪ್ರೇರಿತವಾಗಿದೆ. ಉದಾಹರಣೆಗೆ ಸೂರ್ಯ ಮತ್ತು ಗ್ರಹಗಳ ಚಲನೆಯ ಬಗ್ಗೆ ವೇದಗಳಲ್ಲಿ ವಿವರಿಸಿದ ಜ್ಞಾನವು ಆಧುನಿಕ ಉಪಗ್ರಹ ಲಾಂಚ್ಗಳಲ್ಲಿ ಸಹಾಯಕವಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಕೇವಲ ತಾಂತ್ರಿಕತೆಯಲ್ಲಿ ಮಾತ್ರವಲ್ಲ, ನೈತಿಕತೆ ಮತ್ತು ಸೆನ್ಸೇಬಲ್ ಅಭಿವೃದ್ಧಿಯಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಪ್ರಕೃತಿಯೊಂದಿಗೆ ಸಾಮರಸ್ಯ, ಸಂರಕ್ಷಣೆ ಮತ್ತು ಸಮುದಾಯದ ಸಹಕಾರ, ಇವೆಲ್ಲವೂ ನಮ್ಮ ಮೌಲ್ಯಗಳಲ್ಲಿ ನೆಲೆಸಿವೆ. ಉದಾಹರಣೆಗೆ ಇಂದಿನ ಗ್ರೀನ್ ಎನರ್ಜಿ ತಂತ್ರಜ್ಞಾನಗಳು ನಮ್ಮ ಪುರಾತನ ಪಂಚಭೂತ ತತ್ವಗಳಿಂದ ಪ್ರೇರೇಪಿತವಾಗಿದೆ. ನೀರು, ಭೂಮಿ, ಅಗ್ನಿ, ವಾಯು, ಆಕಾಶ, ಇವೆಲ್ಲವೂ ಸಮತೋಲದಲ್ಲಿ ಉಳಿಸುವುದೇ ಅದರ ಅರ್ಥ. ಇಂದು ನಾವು ಬಳಸುತ್ತಿರುವ ಸೌರಶಕ್ತಿ ಮತ್ತು ಗಾಳಿಯ ಟರ್ಬನ್ಗಳು ಇದೇ ತತ್ವವನ್ನು ಅನುಸರಿಸುತ್ತದೆ. ಇದೇ ಸಂದರ್ಭದಲ್ಲಿ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿರುವ ರಾಮೇಶ್ವರ ಸೇತುವೆ, ರಾಮ ಸೇತು, ಇದನ್ನು ಅಂಗದ, ಹನುಮಂತ ಮತ್ತು ಕಪಿಸೇನೆಯು ನಿರ್ಮಿಸಿದರೆಂದು
ರಾಮಾಯಣದಲ್ಲಿ

0: ಈ ಪುರಾತನ ಕಲ್ಪನೆಗಳನ್ನು ನೆನಪಿಗೆ ತರುತ್ತದೆ. ನಾವು ಪುರಾತನ ಇಂಜಿನಿಯರ್ನ ಬಗ್ಗೆ ಮಾತನಾಡುವಾಗ ವಿಶ್ವಕರ್ಮರನ್ನು ಮರೆಯಲು ಸಾಧ್ಯವಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅವರನ್ನು ದೇವಶಿಲ್ಪಿ ಅಂದರೆ ದೇವತೆಗಳ ಇಂಜಿನಿಯರ್ ಎಂದು ಕರೆಯಲಾಗಿದೆ. ಪುರಾತನಗಳಲ್ಲಿ ವಿಶ್ವಕರ್ಮರನ್ನು ತಾಂತ್ರಿಕತೆ, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಆಧಾರ ಸ್ತಂಭ ಎಂದು ವರ್ಣಿಸಲಾಗಿದೆ. ಪುರಾಣಗಳ ಪ್ರಕಾರ ವಿಶ್ವಕರ್ಮರು ದೇವತೆಗಳಿಗೆ ಅನೇಕ ಅದ್ಭುತ ಕೃತಿಗಳನ್ನು ನಿರ್ಮಿಸಿದ್ದರು. ಇಂದ್ರನ ಅಮರಾವತಿ, ಯಮಲೋಕದ ಸಭಾಮಂಟಪ, ವಿಷ್ಣುವಿನ ವೈಕುಂಠ, ಶಿವನ ತ್ರಿಶೂಲ, ಅಗ್ನಿಯ ವಜ್ರಾಯುಧ, ಇವುಗಳೆಲ್ಲವೂ ಅವರ ಕೌಶಲ್ಯದ ಸಾಕ್ಷಿಗಳು. ಅವರು ಕೇವಲ ಕಟ್ಟಡಗಳು ಅಥವಾ ಅಸ್ತ್ರಶಸ್ತ್ರಗಳನ್ನು ನಿರ್ಮಿಸಿದವರಲ್ಲ. ಇಂಜಿನಿಯರಿಂಗ್, ಲೋಹಶಾಸ್ತ್ರ, ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣೀತ ಹೊಂದಿದ್ದರು. ಭಾರತದ ಅನೇಕ ಪುರಾತನ ದೇವಾಲಯಗಳ ನಿರ್ಮಾಣದ ತತ್ವವನ್ನು ವಿಶ್ವಕರ್ಮ ಪರಂಪರೆಯಿಂದ ಬಂದಿದೆ. ದೇವಾಲಯದ ಗೋಪುರಗಳ ಎತ್ತರ, ಅಗಲದ ಪ್ರಮಾಣ, ದ್ವಾರದ ಅಳತೆ, ಗರ್ಭಗುಡಿಯ ಸ್ಥಾನ ಇವೆಲ್ಲವೂ ವಾಸ್ತುಶಿಲ್ಪ ಸ್ತೋತ್ರಗಳ ಆಧಾರದ ಮೇಲೆ ಯೋಜಿಸಲಾಗಿದೆ. ಇಂದಿನ ಇಂಜಿನಿಯರ್ಗಳಲ್ಲಿ ನಾವು ಬಳಸುವ ಅನುಪಾತ, ಪ್ರಪೋರ್ಷನ್, ಸಮತೋಲನ, ಬ್ಯಾಲೆನ್ಸ್, ರಚನಾಶಕ್ತಿ, ಸ್ಟ್ರಕ್ಚರಲ್ ಸ್ಟ್ರೆಂತ್, ಈ ತತ್ವಗಳನ್ನು ವಿಶ್ವಕರ್ಮನು ಸಾವಿರಾರು ವರ್ಷಗಳ ಹಿಂದೆಯೇ ಬೋಧಿಸಿದ್ದನು. ಲೋಹಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ದೆಹಲಿಯ ಕಬ್ಬಿಣ ಸ್ತಂಭವು ಅತ್ಯಂತ ಪ್ರಖ್ಯಾತ. 1600 ವರ್ಷಗಳಿಂದ ಅದು ಜಂಗು ಹಿಡಿಯದೆ ನಿಂತಿದೆ. ಇಂತಹ ತಂತ್ರಜ್ಞಾನವನ್ನು ಪುರಾತನ ಭಾರತೀಯರು ಹೇಗೆ ಅಭಿವೃದ್ಧಿಪಡಿಸಿದ್ದರು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಕುತೂಹಲಕಾರಿ ವಿಷಯ. ಈ ಪರಂಪರೆಯನ್ನು ವಿಶ್ವಕರ್ಮನ ಶಿಲ್ಪಶಾಸ್ತ್ರದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ಪ್ರತಿಯೊಬ್ಬ ಇಂಜಿನಿಯರ್ ತನ್ನ ಕೆಲಸದಲ್ಲಿ ಸೃಜನಶೀಲತೆ, ನೈತಿಕತೆ, ಸಮರ್ಪಣಾ ಭಾವವನ್ನು ತೋರಿಸಬೇಕು. ಈ ಆಚರಣೆ ನಮಗೆ ನೆನಪಿಗೆ ಬರುತ್ತದೆ. ವಿಶ್ವಕರ್ಮನ ತತ್ವವೇನೆಂದರೆ ತಾಂತ್ರಿಕತೆ ಎಂದರೆ ಕೇವಲ ಕಟ್ಟಡ, ಯಂತ್ರಗಳ ನಿರ್ಮಾಣವಲ್ಲ. ಅದು ಸಮಾಜದ ಕಲ್ಯಾಣಕ್ಕಾಗಿ, ಪ್ರಕೃತಿಯ ಸಮತೋಲನಕ್ಕಾಗಿ ಮತ್ತು ಮಾನವನ ಸಮೃದ್ಧಿಗಾಗಿ ಬಳಸಬೇಕಾದ ಶಕ್ತಿ. ಹೀಗಾಗಿ ವಿಶ್ವಕರ್ಮನು ಕೇವಲ ಪೌರಾಣಿಕ ಶಿಲ್ಪಿ ಅಲ್ಲ, ಇಂದಿನ ಇಂಜಿನಿಯರ್ಗಳಿಗೆ ಪ್ರೇರಣೆಯ ಮೂಲಗುರು ಎಂದು ನಾವು ಹೆಮ್ಮೆ ಪಡುವಂತಹ ವಿಚಾರ. ಇನ್ನು ಆಧುನಿಕತೆಯ ದೌಡಿನಲ್ಲಿ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮರೆಯಬಾರದು. ಇಂದಿನ ಯುಗದಲ್ಲಿ ಪರಿಸರ ಮಾಲಿನ್ಯ, ಪ್ರಕೃತಿಯ ಅತಿಯಾದ ಶೋಷಣೆ ಮತ್ತು ಸಾಂಸ್ಕೃತಿಕ ಕ್ಷಯ ಇವು ಗಂಭೀರ ಸಮಸ್ಯೆಗಳಾಗಿ ಎದುರಾಗಿವೆ. ಈ ಸಮಸ್ಯೆಗಳನ್ನು ತಪ್ಪಿಸಲು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿಯೇ ಸಾಂಸ್ಕೃತಿಕ ಅಧ್ಯಯನವನ್ನು ಸೇರಿಸಬೇಕು. ನಮ್ಮ ಯುವ ಇಂಜಿನಿಯರ್ಗಳು ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮಿಶ್ರಣ ಮಾಡಿದಾಗ ಮಾತ್ರ ಹೊಸ ಆವಿಷ್ಕಾರ ಬರಲು ಸಾಧ್ಯ. ಇದು ಕೇವಲ ತಾಂತ್ರಿಕ ಪ್ರಗತಿಯೇ ಅಲ್ಲ, ನೈತಿಕತೆ, ಪರಿಸರ ಸಂರಕ್ಷಣೆ ಮತ್ತು ಸಮಾಜದ ಶಾಶ್ವತ ಅಭಿವೃದ್ಧಿಗೂ ದಾರಿಯನ್ನೆರೆಯುತ್ತದೆ. ಕೊನೆಗೂ ಹೇಳಬೇಕಾದರೆ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಪೂರ್ವಜರು ಬಿಟ್ಟಿರುವ ಜ್ಞಾನವನ್ನು ನಾವು ಮರೆಯಬಾರದು. ಆ ಜ್ಞಾನವೇ ನಮ್ಮ ನಿಜವಾದ ಶಕ್ತಿ. ಅದನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿದರೆ ನಾವೆಲ್ಲರೂ ಸೇರಿ ಒಂದು ಸೆನ್ಸೇಬಲ್, ನೈತಿಕ ಮತ್ತು ಸಾಂಸ್ಕೃತಿಕ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು. ಇದು ಕೇವಲ ನಮ್ಮ ಕರ್ತವ್ಯವಲ್ಲ, ನಮ್ಮ ಜವಾಬ್ದಾರಿಯೂ ಹೌದು. ಮುಂದಿನ ತಲೆಮಾರಿಗಾಗಿ ಪ್ರಕೃತಿಯನ್ನು ಕಾಪಾಡುವುದು, ನಮ್ಮ ಮೌಲ್ಯಗಳನ್ನು ಉಳಿಸುವುದು ಹಾಗೂ ತಾಂತ್ರಿಕ ಪ್ರಗತಿಯನ್ನು ಮಾನವ ಕಲ್ಯಾಣಕ್ಕಾಗಿ ಬಳಸುವುದು. ಹೀಗಾಗಿ ನಮ್ಮ ಬೇರುಗಳನ್ನು ಬಲಪಡಿಸಿ ಹೊಸ ಶಾಖೆಗಳನ್ನು ಬೆಳೆಸುವುದು ಇದೇ ನಿಜವಾದ ಅಭಿವೃದ್ಧಿಯ ಮಾರ್ಗ. ಇದೇ ನಮ್ಮ ಭಾರತದ ಇಂಜಿನಿಯರಿಂಗ್ಗೂ ಸಾಂಸ್ಕೃತಿಕತೆಗೂ ಶ್ರೇಷ್ಠ ಕೊಡುಗೆ. ಧನ್ಯವಾದಗಳು.
1: ಇದುವರೆಗೆ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳಿದಿರಿ. ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ, ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದು ಎಸ್ ಹರಿಕುಮಾರ್ ಅವರ ವಯಲಿನ್ ವಾದನ ಕೇಳುತ್ತೀರಿ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿತರಿಸುತ್ತೇವೆ.
3: ನಮಸ್ಕಾರ, ಯೇ ಆಕಾಶವಾಣಿ ಹೈ. ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಪ್ ಸಭಿ ಸಂಗೀತ ರಸಿಕೋ ಕಾ ಹಾರ್ದಿಕ್ ಸ್ವಾಗತ ಹೈ. ಇಸ್ಮೇ ಆಜ್ ಹಮ್ ಆಪ್ಕೋ ಶ್ರೀ ಎಸ್ ಹರಿಕುಮಾರ್ ಕಾ ಕರ್ನಾಟಕ ಶೈಲಿ ಮೇ ವಯಲಿನ್ ವಾದನ್ ಸುನ್ವಾ ರಹೆ ಹೈ.
4: This is Akashwani. In tonight's national program of music, we bring you a Carnatic violin recital by Shri S. Harikumar.
3: Shri S. Harikumar, Kerala ke ek prakhyat sangeetkar hain, jinhone Karnatak, Hindustani aur Pashchatya sangeet paramparaon mein apni vishesh pehchan banayi hai. San 1980 mein janme aap 7 varsh ki aayu mein apne pita se वायलिन वादन सीखने लगे और 9 साल की आयु में आपने अपनी प्रथम प्रस्तुति दी. तदनंतर आपने स्वर्गीय अनंत लक्ष्मी वेंकटरामन, स्वर्गीय चालकुडी नारायण स्वामी और डॉक्टर एल सुब्रमण्यम जैसे सुविख्यात संगीत पारखियों के अधीन अपना संगीत प्रशिक्षण जारी रखा. यथाशीघ्र आपकी संगीत कौशल की परख हुई और आपको 18 वर्ष की आयु में आकाशवाणी में ए ग्रेड प्राप्त हुआ.

0: ಬಾಗೇಪೇಶ್ ಹೈ ಕೃತಿ, ಸರಸ್ವತಿ ನಮೋಸ್ತುತಿ ಜಿ ಎನ್ ಬಾಲಸುಬ್ರಹ್ಮಣ್ಯಂ ಕಿ ರಚನಾ ಜೊ ರಾಗ ಸರಸ್ವತಿ ಔರ್ ಆದಿ ತಾಲ್ ಮೇ ನಿಬದ್ಧ ಹೈ.
1: ದಿ ನೆಕ್ಸ್ಟ್ ಐಟಮ್ ಇಸ್ ಸರಸ್ವತಿ ನಮೋಸ್ತುತಿ ಇನ್ ದ ರಾಗ ಸರಸ್ವತಿ ಸೆಟ್ ಟು ರೂಪಕ ತಾಳಂ ಕಂಪೋಸ್ಡ್ ಬೈ ಜಿ ಎನ್ ಬಾಲಸುಬ್ರಹ್ಮಣ್ಯಂ.

ಕೆಳಗುರಿ ನಮ್ಮ ನಿಲಯದಿಂದ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಡೋಣ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಇದರಲ್ಲಿ ಡಾಕ್ಟರ್ ಎಚ್ ಜಿ ಅಮೃತ ವರ್ಷಿಣಿ ಹಾಗೂ ಎಸ್ ಅಭಿನವ್ ಅವರುಗಳು ಹಾಡಿರುವ ಭಕ್ತಿ ಗೀತೆಯನ್ನು ಬಿತ್ತರಿಸುತ್ತೇವೆ. ಬೆಳಿಗ್ಗೆ 6:30 ಚಿಂತನ ವೆಂಕನಗೌಡ ವಾಟಗಲ್ ಅವರಿಂದ. ಬೆಳಿಗ್ಗೆ 6:35 ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕನಾಥ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ನೀವು ಕೇಳಬಹುದು. ಬೆಳಿಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಕಾರ್ಯಕ್ರಮದಲ್ಲಿ ಕಗ್ಗಗಳನ್ನು ವಾಚಿಸುವವರು ಡಾಕ್ಟರ್ ಬಸವರಾಜ್ ಸಾದರ್, ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 10:00 ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಇದರ ಆಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ ಕೇಳುತ್ತೀರಿ. 11:00 ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 12:05 ವನಿತಾ ವಿಹಾರ, ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನೀತಾ ಅವರೊಂದಿಗೆ ಸಂದರ್ಶನ.

0: zoru așa. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಅಲ್ಝೆಮೆರ್ ರೋಗದ ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತಂತೆ ಕೆಎಂಸಿ ಮಣಿಪಾಲ್ ಇಲ್ಲಿಯ ನ್ಯೂರಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಲತೀಶ್ ಪಾಲ್ದಾನೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಪರ್ ಡ್ರಾಪ್ ಮೂವ್ ಡ್ರಾಪ್, ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅವರು. ಎರಡು ಗಂಟೆ 40 ನಿಮಿಷಕ್ಕೆ ಕಾವ್ಯವಾಚನ, ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ, ಕಾರ್ಯಕ್ರಮದ ಪ್ರಸ್ತುತಿ ರಾಘವೇಂದ್ರ ಎನ್ಆರ್ ಅವರು. ಸಂಜೆ 6 ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ, ಕಾಂಡಕೋಶಗಳ ಭವಿಷ್ಯ ಕುರಿತಂತೆ ಕ್ಷಮಾ ವಿ ಅವರು ಮಾತನಾಡಲಿದ್ದಾರೆ. ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಜನಪದ ಸಂಗೀತ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ ಕೇಳಲಿದ್ದೀರಿ. ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾವಗಟುಗಳು, ಈ ಕುರಿತಂತೆ ಭಾಷಣ ಮಾಡಲಿದ್ದಾರೆ ಗೌತಮ್ ಜ್ಯೋತ್ಸ್ನಾ ಅವರು. ಇನ್ನು ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ನರಸಿಂಹ ನಾಯಕ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ನೀವು ಕೇಳಬಹುದು. ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ರಾಷ್ಟ್ರೀಯ ನಾಟಕ ಹಾಗಾದರೆ, ಮೂಲ ಲೇಖಕರು ಇಂದ್ರ ಜೋಶಿ, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ಈ ನಾಟಕದ ನಿರ್ಮಾಣ ಕೆಎಲ್ ರಾಜೇಶ್ವರಿ. ಶ್ರೋತೃಗಳೇ, ನಾಳೆ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ನಟರಾಜ್ ವಿಆರ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ, ಇದರಲ್ಲಿ ವಿಶೇಷ ತವಿಲ್ ನುಡಿಸಲಿದ್ದಾರೆ ಎಸ್ ಸುಧಾಕರ್. ಈ ಕಾರ್ಯಕ್ರಮ ಮುಂಚೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಿತ್ತು, ಮತ್ತೆ ಅದು ನಾಳೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಗೊಳ್ಳಲಿದೆ. ಇಲ್ಲಿಯ ತನಕ ನೀವು ನಾಳೆ ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಡಿರಿ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. Prime Minister Narendra Modi today distributed more than 51,000 appointment letters to newly appointed youths in various government organizations at the 20th Rozgar Mela through video conferencing. Speaking on the occasion, Mr. Modi emphasized the pivotal role of youth in building a developed and self-reliant India. He said that in recent years, the central government has consistently focused on equipping the youth with the skills and opportunities needed to prepare for the future.
2: Main aap sabhi yuva sathiyon ko aur aapke parivarjanon ko bahut bahut badhai deta hu. Aaj aap sabhi ek aise samay mein Bharat sarkar se jude hain jab desh ek bahut bade lakshy ki aur aage badh raha hai aur ye lakshy hai 2047 tak viksit Bharat banane ka.
1: Prime Minister Modi said the government is also working to rapidly expand employment opportunities in the private sector. He said with this objective, the Pradhan Mantri Viksit Bharat Rozgar Yojana has been launched with an outlay of around 1 lakh crore rupees. The scheme is expected to enable nearly 2 crore young people to enter the workforce for the first time. The Ministry of Rural Development will begin training nearly 34,000 rural youth under Deen Dayal Upadhyay Grameen Kaushalya Yojana 2.0 across most state and union territories from next month. Preparedness for the commencement of training batches was reviewed with 14 states and UTs including Bihar, Madhya Pradesh, Rajasthan, West Bengal, Himachal Pradesh and Tamil Nadu in the first.

0: ಏನು ಭೂತಬಾಧೆ ಇರಬೇಕು ಏನೋ ಅಂತೀನಿ. ತರ್ಕ ವಿತರ್ಕಗಳು ಈಗ ಯಾಕೆ ಇವ್ರು ಮನೆಯವ್ರಿಗೆ ಕೇಳೋಣ. ಒಳಗೆ ಯಾರಿದ್ದೀರಿ ಬರ್ರಿ.
1: ಆತ್ ನಿಮ್ಮ ದೈವ ಅವ್ವ ಸೌಟ್ ಇಟ್ಕೊಂಡು ಬಂದ್ಲಲ್ಲ ಯಾಕ ಅಲ್ಲ ಇವನ. ಏ ಏ ಸಾವಿತ್ರಿ ಕೈಯ ಕಸ್ಬರ್ಗಿ ಇಟ್ಕೊಂಡು ಯಾಕೆ ಬಂದಿ?
0: ಅಬ್ಬ ಒಂದು ಭೂತ ಅಂದ್ರೆ ಮತ್ತೆರಡು ಭೂತ. ನಡ್ರಿ ನಡ್ರಿ ಹೋಗೋಣ.
2: ಅಯ್ಯೋ ಹೌದು ಮಹಾರಾಯರೇ, ಇಲ್ಲೇ ಇದ್ದರೆ ಇನ್ನು ಏನೇನೋ ಆಗ್ಲಿಕ್ಕೆ ಉಂಟೋ ಏನು ಹೇಳಲಿಕ್ಕೆ ಬರುವುದಿಲ್ಲ ಮಹಾರಾಯ.
0: ಬಂದ್ರಲ್ಲ
3: ಸತ್ಯವಂತ, ನಾನು ಡಾಕ್ಟರ್ ಕರ್ಕೊಂಡು ಬರೋದ್ರಾಗ ಈ ಗಂಟು ಚೋರೆಲ್ಲ ಬಂದಿದ್ರೆ ಇಲ್ಲೇ
0: ಈ ಮನ್ಯಾಗ ಇರೋರು ಅಷ್ಟೇ ಅಲ್ಲ
1: ಬರುವವರು ಸಹಿತ ಅದೇ ಜಾತಿಯವ್ರ. ಗುರುರಾಜ ನಿನ್ ಕಾಲ್ ಬೀಳ್ತೀನೋ, ಹಾದಿಗೆ ಹೋಗುತ್ತೇವ್ವ, ಮನೆಗೆ ಕರಿಬೇಡೋ. ಹೋಗ್ಲಿ ಅವರು ತಮ್ಮ ದಾರಿ ಹಿಡ್ದು.
4: ಏನ್ ಪಾ ಸತ್ಯವಂತ, ಮಧ್ಯಾಹ್ನ ಆಗ್ಲಿಕ್ಕ ನಾನಿಲ್ಲ, ದೇವ್ರ ಪೂಜೆ ಇಲ್ಲ, ದೇವದ ಗೊಂದ್ಲನ ಗೊಂದ್ಲ.
1: ನನ್ ತಾಯಿ ಒಳಗ್ ಹೋಗು, ಇದೀಗ ಬಂದವ್ರ ಒಬ್ಬರನ್ನ ಹೊರ ಕಳಿಸಿ ಸ್ನಾನ ಮಾಡಿ ಶುದ್ಧ ಆಗ್ತೀನಿ.
4: ದೇವಿಲ್ಲ ಗಿವಿಲ್ಲ ಡೋಕಾರ ಜನಕ್ಕ ಡಾಕ್ಟರ್ ಔಷಧಿ ಕೊಡ್ತಾರೆ ಮಣ್ಣು ಅಲ್ಲ. ಮತ್ತೆ ಆಕಿ ಬ್ಯಾನಿ ಅವ್ರಿಗೆ ಏನ್ ಗೊತ್ತಾಗ್ತದೆ?
5: ಹೌದೌದು ಆಗ್ಲಿ ಬಿಡು, ಗೊತ್ತಾದ್ರೆ ಡಾಕ್ಟರ್ ಏನ್ ಮಾಡೋರು ಇದಾರೆ?
4: ಹೌದೇ
0: ಏನು ಗುರುರಾಜರಾವ್, ನೀವು ದೇವ್ವ ಅಂದ್ರಿ, ನಾನು ಹುಚ್ಚಿರ್ಬೇಕು ಅಂದೆ, ಇದು ಇಡೀ ಹುಚ್ಚಸ್ವತ್ರನಾದ.
1: ನಾನಂತೂ ಪದ್ಮಾಸನ ಹಾಕಿ ಕಿವಿ ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತೀನಿ, ಈ ರಗಳಿನ ಬ್ಯಾಡ ನನಗ.
2: ಏ ಮಹಾಪುರುಷ ಮತ್ ಮಾದಿ ಸೇರ್ಬೇಡಪ್ಪ ನೀನು.
1: ಬಿಡು ಗುರುರಾಜ ಬಿಡು, ನನ್ನ ಇಡೀ ಜನ್ಮದ ತಾಪ ಒಂದು ತೂಕ ಆದ್ರೆ ಇವತ್ತಿಂದಷ್ಟ ಒಂದು ತೂಕ ಆತು. ಸ್ವಲ್ಪ ಕಣ್ಣು ಮುಚ್ಕೊಂಡಾದ್ರೂ ಜಗ ಮರೀತೀನಿ.
6: ಸ್ವಾಮಿ ನಾಡಿ ಪರೀಕ್ಷೆ, ನಾರಿಗೆ ವೈದ್ಯ, ಗಂಡಮಾಲಿಗೆ ವೈದ್ಯ, ಕೆಮ್ಮಿಗೆ ವೈದ್ಯ, ಕಾಮಾಲಿಗೆ ವೈದ್ಯ, ಯಾರಿದ್ದೀರಿ? ಸತ್ವಂತರಾಯರ ಇದ್ದಾರೇನು?
2: ಇದು ತುಂಟ ವೈದ್ಯರ ಕುಂಟ ಚಾಸ್ತಿ ಕಾಣಿಸ್ತದ. ಇರ್ಲಿ ಇರ್ಲಿ ಬರ್ರಿ ಒಳಗ. ಡಾಕ್ಟರ್ ನೀವು ಹಂಗ ನಿಂತು ಬಿಟ್ರಲ್ಲ, ಆ ಕುರ್ಚಿದ ಮೇಲೆ ಕೂಡ್ರಿ.
0: ಇರ್ಲಿ ಇರ್ಲಿ ಗುರುರಾಜರಾವ್, ಇಲ್ಲಿ ರೋಗ ಸುಲಭವಾಗಿ ಹೋಗೋದಲ್ಲ, ಕಾಲಕ್ರಮೇಣ ಗುಣ ಆಗಬೇಕು. ನಾನು ಹೇಳ್ದಂಗೆ ಮಾಡ್ರಿ, ನಾ ಹೋಗ್ತೀನಿ.
5: ಒಂದಿಷ್ಟು ಜನರೊಳಗೆ ಇವಾಗ ಸ್ವಲ್ಪ ಬುದ್ಧಿ ಇತ್ತು.
2: ಕುಂಟ ವೈದ್ಯರ ನಾಡಿ ಅನ್ನೋ ಭೂತ ಬಾಧ ಅದನ್ನು ಇಲ್ಲ ಹೇಳ್ತೀರೇನು ಸ್ವಲ್ಪ?
6: ಹೌದು ಸ್ವಾಮಿ, ಭೂತ ನಾಡಿ ಆರ್ತಾ ಇದ್ರೆ ಇಳ್ದ ನೋಡಿ ಹೇಳ್ತೀನಿ.
2: ಹೇಳಂಗಾರ ನಡಿ ಹೊರಗೆ.
6: ಹಿಂಗೇಕೆ ಸ್ವಾಮಿ, ಮಾತ್ರಿ ಭಸ್ಮ ಬೇರೋ ಬೇಕಾದ್ದು ಕೊಡ್ತೀನಿ.
2: ದೆವ್ವಕ್ಕೆ ಏನು ಮಾಡಬೇಕು ಅಷ್ಟ ಹೇಳ.
6: ಕಾಡಗಡ್ಡಿ, ಕಪೋತಗಡ್ಡಿ, ಕಟಕರ ಒಣಿ, ಬಜಿ ಬೇರು, ಬಾಳಿನ ಬೇರು, ಅವೀಜ, ಮೆಣಸಿನ ಬೀಜ, ಕಿತ್ತಕ ಸೊಪ್ಪು, ನಾಯಿ ಸಿಪ್ಪು, ಅಡವಿ ಸುಣ್ಣ, ಎಲ್ಲದರ ಧೂಪ ಮಾಡಿ ಮೂರು ಮಂಗಳಾರ ಮೂಗಿಗೆ ಕೊಟ್ರೆ ಕೆಲಸ ಪೈಸಲಾಗ್ತದೆ ಸ್ವಾಮಿ.
2: ನಡಿ ಹಂಗಾರ, ಮೊದ್ಲ ಧೂಪ ಮಾಡ್ಕೊಂಡು ಬಾ, ಆಮೇಲೆ ಹಾಕಿ ನೋಡ್ತಿ ದೆವ್ವ ಓಡಿ ಹೋಗ್ತದಿಲ್ಲ ಅಂತ.
6: ಏನ್ ಸ್ವಾಮಿ ಚಂಚಕಾರ,
2: ನಾಯಿ ಕರೀಲೇನ?
6: ನಾಯಿ ಇಲ್ಲ, ಬೇಡ ಸ್ವಾಮಿ ಹೋಗ್ತೀನಿ ಬೇಡ. ನಾಡಿ ಪರೀಕ್ಷಾ, ನಾಡಿಗೆ ವೈದ್ಯ, ಗಂಡಮಾಲಿಗೆ ವೈದ್ಯ.
7: ಸತ್ವಂತರಾಯರ ನಮ್ಮ ಓಣಿಯಾಗ ಚಿತ್ತಾಪುರದ ಚೌರಂಗಿನಾಥ್ ಮಹಾರಾಜ ಬಂದಾರ್ರಿ, ನಿಮ್ಮ ಮನ್ಯಾಗ ದೌವ್ಯ ಕರೆಕ್ಟ್ ಆದಂತ ಕೇಳಿಲ್ಲ, ಅದಕ್ಕ ಬಂದೆ ನಿಮ್ಗೆ ಹೇಳಲಿಕ್ಕೆ.

0: ಈ ಮಹಾರಾಜರು ಏನ್ ಮಾಡ್ತಾರ,
1: ದೇವ್ರ ಕೃಪಾ ಆಗ್ಲಿ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ರ ಕಷ್ಟ ನಷ್ಟ ದುಃಖ ದೋಷ ಆದಿ ವ್ಯಾಧಿ ತಾಪತ್ರಯಗಳೆಲ್ಲ ಪರಿಹಾರ ಆಗ್ತಾವ.
0: ಸರಿ, ದೇವರ ಕೃಪೆಯಿಂದ ಎಲ್ಲ ಆಗೋದಾದ್ರೆ ಅವ್ರ ಕೈ ಯಾಕೆ ನಮ್ಮ ತಲೆ ಮೇಲೆ? ಅವ್ರಿಗೆ ನಾವು ಇಲ್ಲಿಂದ್ರೆ ನಮಸ್ಕಾರ ಮಾಡ್ತೀವಿ, ಅವರು ಅಲ್ಲಿಂದ ಆಶೀರ್ವಾದ ಮಾಡಲಿ.
1: ನಿಮ್ಮ ಇಚ್ಛಾ, ನಮಗ್ ತಿಳಿದಿದ್ದು ನಾವು ಹೇಳಿದ್ವಿ, ನಿಮಗ್ ತಿಳಿದಿದ್ದು ನೀವು ಮಾಡ್ರಿ.
0: ಭಾಳ ಒಳ್ಳೆ ಮಾತು ಹೇಳಿದ್ರಿ, ಹೋಗಿ ಬರ್ರಿ. ನಮಸ್ಕಾರ. ಏನು ಚಮತ್ಕಾರ, ಒಂದು ಜೀವದ ಪ್ರಾಣ ಹಿಂಡ್ಲಿಕ್ಕೆ ಎಷ್ಟು ಪ್ರಾಣಾಚಾರ್ಯರು ಹುಟ್ಟ್ಯಾರಲ್ಲ ಈ ಭೂಮಿ ಒಳಗೆ. ಒಬ್ಬೊಬ್ಬರದು ಒಂದೊಂದು ವೇಷ, ಒಬ್ಬೊಬ್ಬರಿಗೆ ಒಂದೊಂದು ಬಿರುದು ಅಲ್ಲ. ಈ ಬಿರುದುಗಳನ್ನು ಹಂಚಲಿಕ್ಕೆ ಎಲ್ಲಾದರೂ ಒಂದು ಲಾಟ್ರಿ ಕಂಪ್ನಿನ ಹುಟ್ಟಿದ್ವು ಹೆಂಗೆ? ಇದೀಗ ಬಂದಿದ್ದ ಪೆಟ್ಟಿಗೆ ಪ್ರಾಣಾಚಾರ್ಯನ ಗಡಿಯಾಳ ನೆಟ್ಟ ಮಾಡೋ ಅಂಗಡಿ ಒಳಗೆ ನಾನು ನೋಡಿದ್ದೆ ಅಲ್ಲ. ಗಡಿಯಾಳದೊಳಗಿನ ತಂತಿಗೂ ತಲೆ ಬುಡಿ ಒಳಗಿನ ಮಿದುಳಿಗೂ ಅಂದ್ರಣ ಇಲ್ಲ ಏನೋ ಹೆಂಗೆ? ವೈದ್ಯರಿಗೆ ಆಟ, ರೋಗಿಗೆ ಪ್ರಾಣ ಸಂಕಟ ಹಂಗೆ ಪರಿಸ್ಥಿತಿ ಇವತ್ತಿಗೆ ಬಂದದ. ಇವತ್ತಿನ ಆರೋಗ್ಯದ ಅರಾಜಕತೆ, ಮೈ ಮುರಿದು ದುಡಿದ್ರು ಮೈ ಉಳಿಸ್ಕೊಳ್ಳೋ ಅಷ್ಟು ಕೂಲಿನೂ ಸಿಗವಲ್ದ ದುಡಿಯೋದ್ರಿಂದ. ಮನಸ್ಸು ಬಿಚ್ಚಿ ಕೇಳಿದ್ರು ಮನಸ್ಸಿಗೆ ಸಮಾಧಾನ ಕೊಡಬಲ್ಲ ಮಹಾರಾಜರ ಸಿಗವಲ್ರು. ಹಂಗೆ ಎಷ್ಟು ಪ್ರಾಣ ಸಂಕಟ ಆದರೂ ಜೀವಕ್ಕೆ ಮಾಟ ಮಾಡಿ ಮುಂದೇನಾಗ್ತದ ಅಂತ ನೋಡೋ ಸತ್ಯ ಸಂಶೋಧಕ ಪ್ರಾಣಾಚಾರ್ಯದ ಗಡಿಬಿಡಿನ ಗಡಿಬಿಡಿ ಎಲ್ಲ ಕಡೆ. ಇವತ್ತಿನ ಜಗದೊಳಗೆ ದೇಹ ಪ್ರಾಣ ಮನಸ್ಸು ಯಾವುದಕ್ಕೂ ಸಿಗಲ್ಲ. ಇದಕ್ಕೂ ಬೇರೆ ನರಕದರ ಭೂಮಿ ಮೇಲೆ ಅದೇನಿಲ್ಲ. ಮನೆ ಮನೆಗೂ ಸುಖ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಕೌಟುಂಬಿಕ ಸಂಘಗಳು ಹೊಂಡದ ಗತಿ ಇಲ್ಲದಾಗ್ಯದ. ಇದ ನಮ್ಮ ಸತ್ಯವಂತ ಸುಖ ಸಿಗವಲ್ಲದು ಅಂತ ಕಣ್ಣು ಕಿವಿ ಮುಚ್ಕೊಂಡು ಬಿಡ್ತಾನ. ಅತ್ತಿಗೆ ಸೊಸೆ ಕಾಟ, ಮಗ್ಗ ತಾಯಿ ಕಾಟ, ಹೆಂಡತಿ ಗಂಡನ ಕಾಟ, ಈ ಕಾಟ ತ್ರಿಕೂಟ ಸುತ್ತು ತಲೆ ಎತ್ತಿ ನಿಂತು ಬಿಟ್ಟದ. ಗಂಡ ಹೆಂಡತಿ ಒಳಗಿದ್ದು ಅತ್ತಿನ ಕೆಲವು ಹೊತ್ತು ಮರಿತರು ಪೂಜಾ ಪುನಸ್ಕಾರದೊಳಗೆ ಅತ್ತಿ ಈ ಜೋಡಿನ ಮರೆತು ಸ್ವಲ್ಪ ಹೊತ್ತು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲೇನು? ಇದಲ್ಲ ಅಜ್ಜಿ ಮೊಮ್ಮಕ್ಕಳು ಜೋಡಿಯೊಂದು ಇಡೀ ಜಗತ್ತನ್ನ ಮರೆತು ನಲಿದಾಡ ಬಂದು ಅದೇನೂ ಇಲ್ಲ. ಹಂಚಿಕೆ ಹಾಗೆ ಸಂಸಾರ ಹದಕ್ಕೆ ತರಬೇಕೆಂದು ಹವಣಿಸಬೇಕು. ಹಾ, ಇದ ಡಾಕ್ಟರ್ ಮಂತ್ರ, ನನ್ನ ತಂತ್ರನೂ ಇದೆ. ಸತ್ಯವಂತನ ಮನೆಯ ಸುಸೂತ್ರ ಸಲಿಕೆ ಈ ಯಂತ್ರನ ಕಟ್ಟಿ ನೋಡ್ತೀನಿ. ನಾನ ಡಾಕ್ಟರ, ನಾನ ವೈದ್ಯ, ನಾನ ಮಾಂತ್ರಿಕ ಯಾಂತ್ರಿಕ ಎಲ್ಲ ಆಗಿಬಿಡ್ತೀನಿ. ಅರೇ, ಸತ್ಯವಂತನ ಸಮಾಧಿ ಬಹಳ ದೀರ್ಘಾತು ಅಂತ ನನಗೆ ತೋರಿಸ್ಲಿಕ್ಕೆ. ನೆಲ ಏನು ಬಿಟ್ಟು ಒಂದು ಬಟ್ ಎದ್ದಿಲ್ಲ, ಇನ್ನೂ ಅಂಟಿಕೊಂಡಾನ. ಹಾ, ಸ್ವಲ್ಪ ಅರಿಗಾಡ್ಸಿ ನೋಡೋಣ ಇವನ್ನ. ಸತ್ಯವಂತ, ಏ ಸತ್ಯವಂತ, ಎಚ್ಚರಾಗು, ಕಣ್ತಿಗೆ ಇಲ್ಲಿ
2: ಗುರುರಾಜ. ಎಲ್ಲ ಕೂತುಗಳು ದಾಟಿ ಹೋಗುದುವ. ನೀನ್ ಈ ಹೊನೆಯಾಗ ನನ್ನ ಹತ್ರ ಇದ್ದದ್ದು ಬಹಳ ಚಲೋ ಆತ್ ನೋಡ್ಪ.
0: ಸತ್ಯವಂತ, ಒಳ್ಳೇದಾಗೋದು ಇನ್ನೂ ಬಹಳ ಮುಂದದ. ನಿನ್ನ ಪರಿಸ್ಥಿತಿ ಬದಲಾಗದ, ನಿನ್ನ ಮನಸ್ಥಿತಿ ಬದಲಾಗ್ಲಿಕ್ಕೆ ಅದೇನೆ ಇಲ್ಲ. ಮೊದಲು ಈ ದೆವ್ವದ ಮನೆ ಬಿಡೋ ನಿಶ್ಚಯ ಮಾಡಿ ಬೇರೆ ಹೊಸ ಮನೆಗೆ ಹೋಗು. ಹೆಂಡತಿಗೆ ಹಡಿಯೋ ಕೆಲಸದಿಂದ ರಜಾ ಕೊಡು.
3: ಹಾ, ನನ್ನ ಮಾತು ನಡೀಲಿ, ಇಷ್ಟು ಹೇಳ್ರಿ.
0: ಮಹಾಭೂತವೇ, ಶಾಂತವಾಗು, ಶಾಂತವಾಗು. ಗಂಡ ಹೆಂಡತಿ ತಾಯಿ ಸೇವಾ ಮಾಡಿ ಅವರಿಗೆಷ್ಟು ತೀರ್ಥಯಾತ್ರೆ ಮಾಡಿಸ್ರಿ.
4: ನೀವಾದ್ರೂ ಹೇಳ್ರಿಪ್ಪಿದ್ದೀರಿ.
0: ಪರಾತ್ ಪ್ರಭೂತವೇ, ಶಾಂತವಾಗು, ಶಾಂತವಾಗು. ಕಣ್ಣು ಕಿವಿ ಮುಚ್ಚೋದು ಬಿಟ್ಟು ಮುಪ್ಪಿನ ಕಾಲಕ್ಕಾದರೂ ಮುಗುಳ್ನಗುವುದು ಕಲೀರಿ.
2: ಅನ್ನೋ ಅಂತಾರಲ್ಲ, ಎಂಥದ್ದು ಮುತ್ಯನ್ನ ಸಾಲಿಗೆ ಹಾಕಿದ್ರಂತ.
0: ನೋಡಪ್ಪ ಸತ್ಯವಂತ, ನನಗಿಂತ ನೀನು 4 ವರ್ಷ ದೊಡ್ಡವಿರಬಹುದು. ಈ ದೆವ್ವದವನಿ ಬಿಡ್ಲಾರದಕ್ಕೆ ಮುಪ್ಪಿನ ಸೆರೆಗೆ ಸಿಕ್ಕೊಂಡಿ ನೀನು.
2: ಗುರುರಾಜ, ಅಷ್ಟು ನೀನಾ ಮಾಡಿಸಿ ಹೋಗಪ್ಪ ಮಾರಾಯ.
0: ಅದೇ ನಾನು ಹೇಳೋದು, ನಿನ್ನ ಸ್ಥಿತಿ ಹಂಗಾಗಿದೆ ಅಂತ ನನಗೆ ಸರಿಯಾಗಿ ಗೊತ್ತದ. ಯಾವುದೋ ರೋಗಕ್ಕೆ ಏನೋ ಕುಂಟ ಮದ್ದು ಕೊಟ್ಟುಕೋತ. ಈ ದೇವರ ಮನಿ ದೆವ್ವನ ಮನಿ ಆಗಿಬಿಟ್ಟದ.
3: ಹೇಳ್ರಿ ಹೇಳ್ರಿ, ಸ್ನಾನಕ್ಕೆ ನೀರು ತೋಡಿಟ್ಟೀನಿ ಬಾರಿಪ್ಪ. ಸತ್ಯವಂತ, ಭಾಳ ಹೊತ್ತಾತು, ಹಸ್ತಿರ್ಬೇಕು, ಬಾರಪ್ಪ ಬಾ.
2: ಅಪ್ಪ ಗುರುರಾಜ,
0: ಸತ್ಯ
2: ನಾಯಿ ಬೇಕು ಎಲ್ಲೋ ಹೋಗಿ ಹೋಗಿಲ್ಲ,

0: ಇದುವರೆಗೆ ದೆವ್ವನ ಮನೆ ನಾಟಕವನ್ನ ಹೇಳಿದಿರಿ. ರಚನೆ ಡಾಕ್ಟರ್ ದ ರಾ ಬೇಂದ್ರೆ, ನಿರ್ದೇಶನ ಅನಂತ ದೇಶಪಾಂಡೆ, ಪ್ರಸ್ತುತಪಡಿಸಿದವರು ಧಾರವಾಡದ ರಂಗಮಿತ್ರ ಕಲಾವಿದರು. ಪಾತ್ರ ಪರಿಚಯ ಸೂತ್ರಧಾರ ರವಿ ಕುಲಕರ್ಣಿ, ಸತ್ಯವಂತ ಅನಿಲ್ ಕುಮಾರ್ ಮುಗಳಿ, ಸಾವಿತ್ರಿ ಸರ್ವಮಂಗಳ ಅಂಬಿಗೇರ್, ಸೀತವ್ವ ವಿಷಯ ಜೇವೂರ್, ಗುರುರಾಜ್ ಪ್ರಕಾಶ್ ಕನಕಾಪುರ್, ಕನ್ನಡಕದವ ವಿಜಯೇಂದ್ರ ಅರ್ಚಕ್, ಶಾಸ್ತ್ರಿ ಅಶೋಕ್ ಜೋಶಿ, ಮಂತ್ರೇಶ್ವರ ಅನಂತ ದೇಶಪಾಂಡೆ, ಬಲಭೀಮ ಪಂಡಿತರು ವಿರೂಪಾಕ್ಷ ಮಂಟೂರ್, ಟೇಥೋ ನಾಗೇಂದ್ರ ದೊಡ್ಡಮನಿ, ಡಾಕ್ಟರ್ ಬಾಬು ಪಾಟೀಲ್, ಹಕೀಂ ಸಾಹೇಬ್ ವೆಂಕಟೇಶ್ ಪುರೋಹಿತ್, ಹೊಸಬ ಅಶೋಕ್ ಮೊಕಾಶಿ, ಹಿನ್ನೆಲೆ ಗಾಯನ ಮೇಘನಾ ನಾಡ್ಗೌಡ್.
1: ಇದು ಆಕಾಶವಾಣಿ ಧಾರವಾಡ ಕೇಂದ್ರ ಕೊಡುಗೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಪಂಡಿತ್ ಡಿಕೆ ದಾತರ್ ಅವರಿಂದ ವಯಲಿನ್ ವಾದನ. ವಾದ್ಯ ಸಹಕಾರ ಸಹವಾದ್ಯ ನುಡಿಸುತ್ತಾರೆ ಶ್ರೀ ರತ್ನಾಕರ ಗೋಖಲೆ. ತಬಲಾ ಸಾಥ್ ನೀಡುತ್ತಾರೆ ಶ್ರೀ ನಯನ್ ಘೋಷ್. ಸ್ವರಮಂಡಲ ನುಡಿಸುತ್ತಾರೆ ಶ್ರೀ ರಾಜನ್ ಮಶಾಳ್ಕರ್. ತಾನ್ಪುರ ನುಡಿಸುತ್ತಾರೆ ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತರ್. ಕೇಳಿ ಪಂಡಿತ್ ಡಿಕೆ ದಾತರ್ ಅವರ ವಯಲಿನ್ ವಾದನದಲ್ಲಿ ಮೊದಲಿಗೆ ರಾಗ್ ಯಮನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿ ಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ಈಗ ಕೇಳಿ ರಾಗ್ ಮಿಶ್ರಪೀಲು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿಕೆ ದಾತಾರ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಮಿಶ್ರ ಪೀಲು ಕೇಳಿದ್ರೆ. ವಾದ್ಯ ಸಹಕಾರ ಸಹವಾದ್ಯ ನುಡಿಸಿದವರು ಶ್ರೀ ರತ್ನಾಕರ ಗೋಖಲೆ, ತಬ್ಲಾ ಸಾಥ್ ನೀಡಿದವರು ಶ್ರೀ ನಯನ್ ಘೋಷ್, ಸ್ವರಮಂಡಲ ನುಡಿಸಿದವರು ಶ್ರೀ ರಾಜನ್ ಮಶಾಳ್ಕರ್, ತಾನ್ಪುರ ನುಡಿಸಿದವರು ಶ್ರೀ ಮದನ್ ಬೊಂಗಾಲೆ ಮತ್ತು ಶ್ರೀ ಮಧುಕರ್ ದಾತಾರ್. ಈಗ ಕೇಳಿ ಭಾವಗೀತೆಗಳು. ಡಾಕ್ಟರ್ ಡಿವಿ ಗುಂಡಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನೂ ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
4: ಆಕಾಶವಾಣಿ

0: ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮದಲ್ಲಿ ಮನೋವೈದ್ಯರು, ಭರತನಾಟ್ಯ ಕಲಾವಿದೆ, ಬರಹಗಾರರು ಆದ ಶಿವಮೊಗ್ಗದ ಡಾಕ್ಟರ್ ಕೆಎಸ್ ಪವಿತ್ರ ಅವರ ಮನದ ಮಾತು.
1: ಮೇಡಮ್ ನಮಸ್ತೆ.
2: ನಮಸ್ತೆ.
1: ನಮ್ಮ ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
2: ನನಗೂ ಸಂತೋಷ ಇದರಲ್ಲಿ ಪಾಲ್ಗೊಳ್ಳಕ್ಕೆ.
1: ಈಗ ನೀವು ತುಂಬಾ ನೃತ್ಯ ರೂಪಕಗಳನ್ನ ಮಾಡಿದಿರಿ ಮೇಡಮ್, ಬಹಳ ವಿಶೇಷವಾಗಿ ಗಮನ ಸೆಳೆದಂತಹ ರೂಪಕಗಳು. ನೀವು ಕನಕದಾಸರ ಬಗ್ಗೆ ಇರ್ಬೋದು, ಬೇರೆಯವ್ರ ಬಗ್ಗೆ ಇರ್ಬೋದು, ಯಾವ್ಯಾವ ರೂಪಕಗಳೆಲ್ಲ ಮಾಡಿದಿರಿ ನೀವು ನೃತ್ಯ ರೂಪಕಗಳು?
2: ಮೊದಲು ನಾನು ನೃತ್ಯ ರೂಪಕಗಳನ್ನ ಮಾಡುದು ಫಸ್ಟ್ ಮಾರ್ಗಗಳನ್ನ ಮಾಡಿ ತುಂಬಾ ನೃತ್ಯದ ಪ್ರೋಗ್ರಾಮ್ಗಳನ್ನ ಕೊಟ್ಟಾದ್ಮೇಲೆ ನಿಧಾನವಾಗಿ ನನ್ನ ಆಸಕ್ತಿ ಹೇಗೆ ಕನ್ನಡ ಸಾಹಿತ್ಯವನ್ನೇ ಬಳಸಿ, ಇವಾಗ ನಮ್ಮ ಭರತನಾಟ್ಯದಲ್ಲಿ ಒಂದು ಮಾರ್ಗ ಅಂತ ಇದೆ ಅಂದ್ರೆ ಅಲರಿ ಪೂಜತಿ ಸ್ವರ ಶಬ್ದಂ ವರ್ಣ ಜಾವಳಿ ಪದಂ ದೇವರ್ನಾಮ ತಿಲ್ಲಾನ. ಯೂಶ್ವಲಿ ಇದರಲ್ಲಿ ವರ್ಣಗಳು ಅವೆಲ್ಲ ಈಗೀಗ ಕನ್ನಡದ ಮಾಡ್ತಾ ಇದ್ರು, ಹೆಚ್ಚಿನವರು ಮಾಡೋದು ತಮಿಳು ತೆಲುಗು ಅಲ್ಲಿಂದ ಬಂದಂತದ್ದೇ. ಕಳೆದ 10 ವರ್ಷಗಳಿಂದ ನಾನು ಇಲ್ಲಿ ಶಿವಮೊಗ್ಗೆಯಲ್ಲಿ ಶ್ರೀ ವಿಜಯ ಕಲಾನಿಕೇತನ ಅಂತ ಹೇಳ್ಬಿಟ್ಟು ಶುರು ಮಾಡಿ ಮನಸ್ ಸಂಶೋಧಿನಿ ಕಲಾ ಅನ್ನುವಂತ ಧ್ಯೇಯವಾಕ್ಯವನ್ನೇ ಇಟ್ಕೊಂಡು ನಾವು ಇಲ್ಲಿ ನಾವು 3 ಸಹೋದರರು, ನನ್ನ ಅಕ್ಕ ಡಾಕ್ಟರ್ ಚೈತ್ರ ಮತ್ತೆ ನನ್ನ ತಂಗಿ ಡಾಕ್ಟರ್ ಶುಭ್ರತ, ಇವರಿಷ್ಟು ಜನ ಸೇರ್ಕೊಂಡು ಇಲ್ಲಿ ಅದನ್ನ ಶುರು ಮಾಡಿದ್ವಿ. ಅದನ್ನ ಮಾಡಿದಾಗ ನನ್ಗೆ ಈ ಮನೋವೈದ್ಯಕೀಯ ಡಿಗ್ರಿಯನ್ನ ಆಗಷ್ಟೇ ಮುಗಿಸ್ಕೊಂಡು ನಾನು ಬಂದಿದ್ರಿಂದ ನನ್ಗೇನಂತು ನೃತ್ಯ ರೂಪಕವನ್ನ ನಾವು ಮಾಡ್ಬೇಕು ಅಂತಂದ್ರೆ ಅಥವಾ ಯಾವುದೇ ಒಂದು ನೃತ್ಯ ಕಾರ್ಯಕ್ರಮವನ್ನ ನೀಡಬೇಕು ಅಂದ್ರೆ ಅದಕ್ಕೆ ಒಂದು ಬಲವಾದ ಅಧ್ಯಯನದ ಹಿನ್ನೆಲೆ ಇರಬೇಕು. ಅಂದ್ರೆ ಈಗ ಒಂದ್ ಕಡೆ ಕರೆದ್ರು ನೃತ್ಯ ಕಾರ್ಯಕ್ರಮ ಮಾಡಿದ್ವಿ ಬಂದ್ಬಿಟ್ವಿ ಅನ್ನೋ ತರ ಆಗ್ಬಾರ್ದು. ಆ ಕಾರ್ಯಕ್ರಮದಿಂದ ಏನು ಉಪಯುಕ್ತತೆ ಇದೆ ಅದು ಒಂದು ಒಂದು ವಿಶಾಲವಾದ ಪರಿಧಿಯಲ್ಲಿ ಅದು ಬೆಳಿಬೇಕು ಅನ್ನುವಂತ ದೃಷ್ಟಿಯಿಂದ ನಾನು ಒಂದೊಂದೇ ಫಸ್ಟ್ ಕವಿಗಳದ್ದನ್ನ ತೆಗೆದುಕೊಂಡೆ. ನಮ್ಮ ಕನ್ನಡ ಆಧುನಿಕ ರತ್ನತ್ರಯರು ಅಂತ ಹೇಳ್ತೀವಲ್ಲ, ದರಾ ಬೇಂದ್ರೆ, ಕುವೆಂಪು ಮತ್ತೆ ಪುತಿನ, 3 ಜನರ ಸಾಹಿತ್ಯವನ್ನ, ಔದುಂಬರಗಾಥ ಅಂತ ಹೇಳಿ ಬೇಂದ್ರೆಯವರ ಜೀವನ ಮಹಾಕಾವ್ಯ, ಸಮಗ್ರ ಜೀವನ ಮಹಾಕಾವ್ಯ, ಅವರು ಅಷ್ಟೂ ಭಾವಗೀತೆಗಳನ್ನ ಈ ಔದುಂಬರಗಾಥ ಅಂತ ಹೇಳಿ 6 ಸಂಪುಟಗಳಲ್ಲಿ ನಮನ ದರ್ಶನ ಈ ತರ ಸಂಪುಟಗಳಾಗಿ ಭಾವನ್ ಬೇಂದ್ರೆಯವರು ತಂದಿದ್ದಾರೆ. ಅದನ್ನ ತೆಗೆದುಕೊಂಡು ಅದನ್ನ 2.5 ಗಂಟೆಗಳ ಕಾಲ ರೂಪಕ ಆಗಿ ಏಕವ್ಯಕ್ತಿ ರೂಪಕ ಅದು, ಅದನ್ನ ನಾನು ಮೊದ್ಲು ಮಾಡಿದೆ. ಆಮೇಲೆ ರಸಋಷಿ ನಮನ, ರಸಋಷಿ ನಮನ ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನಂ, ಅದ್ರ ಜೊತೆಗೆ ಅವರ ಬೇರೆ ಬೇರೆ ಕವಿತೆಗಳು, ನೀಲ್ ಕವಿತೆಗಳು ಇವೆಲ್ಲವನ್ನ ತೆಗೆದುಕೊಂಡು ಅದನ್ನ ಬರೀ ಏಕವ್ಯಕ್ತಿ ಪ್ರದರ್ಶನ ಆಗಿ, ಅದು ದಿವ್ಯ ಪ್ರದರ್ಶನ ಆಗಿ ಅದಾದ್ಮೇಲೆ ಅದನ್ನ ಸಮೂಹದಲ್ಲಿ ಅದನ್ನ ನಾವು ರಾಜ್ಯಾದ್ಯಂತ ಅದನ್ನ ಇನ್ಕ್ಲೂಡಿಂಗ್ ಕುಪ್ಪಳ್ಳಿ ಎಲ್ಲ ಕಡೆ ಅದನ್ನ ನಾವು ಮಾಡಿದ್ವಿ. ಆಮೇಲೆ ಪುತಿನ ಅವರ ಕವಿತೆಗಳನ್ನ ಕೂಡ ಮಾಡಿದ್ವಿ. ಈ ಸಲ ವೀಕ್ರು ಗೋಕಾಕ್ರವರ ಕವಿತೆಗಳನ್ನೇ, ಭಾರತ ಸಿಂಧು ರಶ್ಮಿಯನ್ನ ಕೂಡ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನನ್ನ ಫೆಲೋಶಿಪ್, 2 ಫೆಲೋಶಿಪ್ಗಳು ನನ್ಗೆ ಈಗ ಸದ್ಯದಲ್ಲಿ ದೊರಕಿವೆ. ಅದರಲ್ಲಿ ಮೊದಲನೇದು ಭಾರತೀಯ ಸಾಂಸ್ಕೃತಿಕ ನಿರ್ದೇಶನಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದ ಏನ್ಷಿಯಂಟ್ ಕನ್ನಡ ಲಿಟ್ರೇಟಿವ್ ಬುಕ್ಸ್, ಅಂದ್ರೆ 12ರಿಂದ ಅಥವಾ ಅದಕ್ಕಿಂತ ಮುಂಚೆಯಿಂದ ನಮ್ಮ 16ನೇ ಶತಮಾನದವರೆಗೆ ಏನೇನು ಕನ್ನಡ ಸಾಹಿತ್ಯದಲ್ಲಿ ಇದೆ ಅದನ್ನ ಹೇಗೆ ನೃತ್ಯಕ್ಕೆ ಅಳವಡಿಸುವುದು ಅನ್ನೋದ್ರ ಬಗ್ಗೆ ಅಧ್ಯಯನದ ಭಾಗವಾಗಿ ನಾನು ಹರಿದಾಸ ಮಾರ್ಗಂ, ಆಮೇಲೆ ಹರಿಹರನ ರಗಳಗಳನ್ನೇ ಆಧರಿಸಿದ ಶಿವಪಥ, ಆಮೇಲೆ ಕುಮಾರವ್ಯಾಸನ ರಚನೆಗಳನ್ನ ಆಧರಿಸಿದಂತ ಮತ್ತೊಂದು ನೃತ್ಯದ ಇದು, ಹಾಗೇನೆ ಪಂಪ ಮತ್ತು ರತ್ನಾಕರ ವರ್ಣಿ ಇವರಿಬ್ಬರ ಜಿನ ಸಾಹಿತ್ಯವನ್ನ, ಜೈನ ಸಾಹಿತ್ಯದ ಆಗಮಗಳನ್ನೇ ಆಧರಿಸಿ ಜಿನಪಥ ಅಂತ, ಅಂದ್ರೆ ಜೈನ ಮನೋವಿಜ್ಞಾನವು ಕೂಡ ತುಂಬಾ ವಿಶಾಲವಾದ, ತುಂಬಾ ಆಳವಾದ ಇದನ್ನ ಹೊಂದಿರುವಂತದ್ದು. ಅದನ್ನ ಆಧರಿಸಿ ಹೇಗೆ ವೈಭವ ಅನ್ನೋದು ಯಾವಾಗ್ಲೂ ವೈರಾಗ್ಯ, ಈ ವೈಭವ ಮತ್ತು ವೈರಾಗ್ಯ ಇವೆರಡು ಜೊತೆ ಜೊತೆಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆ ಥೀಮನ್ನ ಇಟ್ಕೊಂಡು ಜಿನಪಥ ಅನ್ನುವಂಥದ್ದು. ಅದರ ಜೊತೆಗೆ ಕ್ರಿಸ್ತ ಕಾವ್ಯವನ್ನ ನಾನು ಮಾಡಿದ್ದು ಹೇಗೆ ಅಂತ ಅಂದ್ರೆ, ಅದು ಒಂದು ಕ್ರಿಸ್ತ ಕಾವ್ಯ ಅನ್ನುವಂತ ಒಂದು ಪುಸ್ತಕ ಬಿಡುಗಡೆ ಆಯ್ತು 2012ರಲ್ಲಿ, ವಿಲಿಯಂ ಅವರು ಸಂಪಾದಿಸಿದಂತ ಆ ಕ್ರಿಸ್ತ ಕಾವ್ಯ ಅಂತ ಪುಸ್ತಕದ ಹೆಸರಿದ್ದು. ಅದರಲ್ಲಿ ಕಿಟ್ಟೆಲ್ ಒಬ್ಬರನ್ನ ಬಿಟ್ರೆ, ಕಿಟ್ಟೆಲ್ ರೆವರೆಂಡ್ ಫರ್ಡಿನೆಂಟ್ ಕಿಟ್ಟೆಲ್ ಇದಾರಲ್ಲ, ಆ ಕಿಟ್ಟೆಲ್ ಅವರ ಒಬ್ಬರನ್ನ ಬಿಟ್ರೆ ಉಳಿದೆಲ್ಲ ಕವಿಗಳು ಆ ಪುಸ್ತಕದಲ್ಲಿ ಇರುವಂತವರೆಲ್ಲರೂ ಕೂಡ ನಾನ್ ಕ್ರಿಶ್ಚಿಯನ್, ಅಂದ್ರೆ ಕ್ರಿಶ್ಚಿಯನ್ ಅಲ್ಲದಂತ ಕವಿಗಳು. ಕುವೆಂಪು ಅವ್ರದ್ದಿದೆ ಅದರಲ್ಲಿ, ಪೂತಿನ ಅವ್ರದ್ದಿದೆ, ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದಿದೆ, ಬೇಂದ್ರೆ ಅವ್ರದ್ದಿದೆ, ತುಂಬಾ ಜನರದ್ದಿದೆ ಅದರಲ್ಲಿ. ಸೊ ಜೋಹು ನಾರಾಯಣ ಸ್ವಾಮಿ ಅವ್ರದ್ದಿದೆ. ಆ ಕ್ರಿಸ್ತ ಕಾವ್ಯದ ಮುಖಾಂತರ

ನಾನು ಮಾಡಿದಂತ ಪ್ರಯೋಗ ಏನು ಅಂದ್ರೆ, ಕನ್ನಡ ಕಾವ್ಯ ಮತ್ತು ಭರತನಾಟ್ಯ ಇವೆರಡರ ನಡುವಿನ ಒಂದು ಎಷ್ಟು ಪ್ರಾಯೋಗಿಕವಾಗಿ ಅದರದ್ದು ಯುಟಿಲಿಟಿಯನ್ನ ಪರೀಕ್ಷೆ ಮಾಡುವಂಥದ್ದು. ಅದರ ಜೊತೆಗೆ ಭರತನಾಟ್ಯ ಅನ್ನುವಂಥದ್ದು ಎಷ್ಟು ಆಳವಾದ ವಿಶಾಲವಾದ ಕಲೆ ಅಂತಂದ್ರೆ, ಅದು ಯಾವ ಸಬ್ಜೆಕ್ಟ್ ಅನ್ನ ಬೇಕಾದ್ರೆ, ಈಗ ನೀವೊಂದು ಏಡ್ಸ್ ಬಗ್ಗೆ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನ ಮಾಡಿ ಅಂದ್ರೆ ಮಾಡೋದಿಕ್ ಸಾಧ್ಯ ಇದೆ, ಅಥವಾ ಕ್ಷಯ ಕಾಯಿಲೆ ಬಗ್ಗೆ ಮಾಡಿ ಅಂತ ಇದ್ರೆ ಮಾಡಕ್ ಸಾಧ್ಯ ಇದೆ. ಹಾಗೆ ಯಾವುದೇ ವಸ್ತುವಿಗೂ, ಈಗ ನಾವು ಯೂಶುವಲಿ ಕೃಷ್ಣನ್ ಬಗ್ಗೆ ಮಾಡ್ಬೇಕಾದ್ರೆ

0: ಹಾಗೆ ಬೇಂದ್ರೆಯವರ ಕಾವ್ಯವನ್ನ ಮಾಡಿದೀನಿ, ರಸಋಷಿ ಮಾರ್ಗಮ್ ಅಂತ ಮಾಡಿದೀವಿ. ಅಂದ್ರೆ ಕುವೆಂಪುರ ರಚನೆಗಳನ್ನೇ ಮಕ್ಕಳಿಗೆ, ಅಂದ್ರೆ ಇವಾಗ ಇವೆಲ್ಲ ತುಂಬಾ ಹೈ ಇದು ಆಯ್ತು, ತುಂಬಾ ಇನ್ ಡೆಪ್ತ್ ಅಧ್ಯಯನ ನಡೆಸಿ ಮಾಡ್ಬೇಕಾದಂಥದ್ದು. ಆದ್ರೆ ಮಕ್ಕಳಿಗೆ ಈಗ ದೇವರನಾಮಗಳನ್ನ ಮಾಡ್ತಾರಲ್ಲ, ಪುರಂದ್ರದಾಸರ ದೇವರನಾಮಗಳನ್ನ ಮಕ್ಳು ಈಸಿಯಾಗಿ ಮಾಡ್ತಾರೆ, ಮೆಲ್ಲ ಮೆಲ್ಲನೇನೋ ಹರಿಕುಣಿದ ಈ ತರದ್ದು. ಅದೇ ರೀತಿಯಲ್ಲಿ ಕುವೆಂಪು ಅವರ ರಚನೆಗಳು ತುಂಬಾ ಮಕ್ಕಳಿಗೆ, ತುಂಬಾ ಶಿಶು ಗೀತೆಗಳಿವೆ, ಕಥನ ಗೀತೆಗಳಿವೆ, ಕಿಂದರ್ ಜೋಗಿ ಅಂತ ಕಥನ ಗೀತೆಗಳಿವೆ. ಅವುಗಳನ್ನ ಭರತನಾಟ್ಯದಲ್ಲಿ, ನಾನು ಹೇಳ್ತಾ ಇರೋದು ಇದು ಸುಮ್ಮನೆ ನಾಟಕದಲ್ಲಲ್ಲ, ಭರತನಾಟ್ಯದಲ್ಲಿ ಹೇಗೆ ಅಳವಡಿಸಿ ಮಾಡಬೇಕು ಅನ್ನೋದನ್ನ ನಾವು ಒಂದು ವರ್ಕ್ಶಾಪ್ ಅನ್ನ ಮಾಡಿದ್ವಿ. ಅದರಲ್ಲಿ ಮಕ್ಕಳಿಗೆ ಕೂಡ ಅದನ್ನ ನಾವು ಕಲಿಸಿದ್ವಿ. ಸೊ ಅದು ಪ್ರದರ್ಶನವೂ ಕೂಡ ಆಯ್ತು. ಈ ತರ ಕನ್ನಡ ಸಾಹಿತ್ಯ ಮತ್ತು ನೃತ್ಯ, ಕನ್ನಡ ಸಾಹಿತ್ಯವನ್ನೇ ನೃತ್ಯದ ಭಾಷೆಯನ್ನಾಗಿ ಮಾಡಬೇಕು, ಜನಸಾಮಾನ್ಯರ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂತ ಆಶಯದಿಂದ ನೃತ್ಯವನ್ನ ನಾವು ಆ ಎಲ್ಲ ಇದರಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ.
1: ಹಾಗೇನೆ ನೀವು ವೈದ್ಯಕೀಯ ಅಧ್ಯಯನ ಮುಗಿದ ನಂತರ ಹಾಗೆ ಕೂರ್ಲಿಲ್ಲ, ಮತ್ತೆ ಸುಮಾರು ಪದವಿಗಳನ್ನ ತಗೊಂಡಿದ್ದೀರಿ, ಸ್ನಾತಕೋತ್ತರ ಪದವಿಗಳನ್ನ. ಏನೇನು ಓದಿದ್ರಿ ಮೇಡಮ್?
0: ಎಂ ಎ ಕನ್ನಡ ಮಾಡಿದೆ 2011ರಲ್ಲಿ, ಬಂಗಾರದ ಪದಕ ಬಂತು ನಂಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ. ಅದಾಗಿ 2 ವರ್ಷಕ್ಕೆ MA ಇನ್ ಜರ್ನಲಿಸಂ ಮಾಡಿದೆ, ಮಾಸ್ ಕಮ್ಯುನಿಕೇಶನ್ ಇನ್ ಜರ್ನಲಿಸಂ, ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ. ಅದು ಮೊನ್ನೆ ಘಟಕೋತ್ಸವದಲ್ಲಿ ನನ್ಗೆ ಬಂಗಾರದ ಪದಕ ಸಿಕ್ತು. ಅದಕ್ಕೆ ಬೇಸಿಕಲಿ ಯಾಕೆ ಮಾಡಿದೆ ಅಂತ ಹೇಳ್ಬೇಕು ಅಂತಂದ್ರೆ, ಒಂದ್ ಕಡೆ ನನ್ಗೆ ತುಂಬಾ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯವನ್ನ ನಾನು ಕ್ರಮಬದ್ಧವಾಗಿ ಓದ್ಲಿಲ್ಲ ಅನ್ನುವಂತ ಒಂದು ಕೊರತೆ ಕಾಡ್ತಿತ್ತು. ನಾನು ಸಂಸ್ಕೃತ ವಿದ್ಯಾರ್ಥಿ ಮೊದಲಿಂದ, ಸೊ ಹಾಗಾಗಿ ನಾನು 8th, 9th, 10th ಅಲ್ಲಿ ನಾನು ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿದ್ದು. ಕನ್ನಡ ನಮ್ಗೆ 100 ಮಾರ್ಕ್ಸ್ ಸಿಗಿತ್ತು, ಅದೇನು ತುಂಬಾ ಸ್ಟ್ಯಾಂಡರ್ಡ್ ಕನ್ನಡ ಆಗಿರಲಿಲ್ಲ, ಅಂದ್ರೆ ಇಟ್ ವಾಸ್ ವೆರಿ ಈಸಿ ಆಕ್ಚುಲಿ. ಆಮೇಲೆ PUC ಬಂದ್ಮೇಲೆ ಸಂಸ್ಕೃತ ತಗೊಂಡೆ, ಸೊ ಹಾಗಾಗಿ ಅವಾಗ ಈಗಿನ ಹಂಗೆ ಕನ್ನಡಕ್ಕೂ ಸ್ಕೋರಿಂಗ್ ಅಂತ ಇರ್ಲಿಲ್ಲ, ಅವಾಗ ಸಂಸ್ಕೃತ ಸ್ಕೋರಿಂಗ್ ಆಗಿತ್ತು. ಅವಾಗ
1: 100ಕ್ಕೆ 100
0: ಕೊಡ್ತಿದ್ರು ಸಂಸ್ಕೃತನ, ಕನ್ನಡ ಅಷ್ಟು ಬರ್ತಿರ್ಲಿಲ್ಲ. ಸೊ ಪ್ರೈಮರಿ ಅದನ್ನ ತಗೊಂಡ್ರೆ ಸಂಸ್ಕೃತ ಆಮೇಲೆ ತುಂಬಾ ಇಷ್ಟ ಆಗ್ಬಿಡುತ್ತೆ, ಒಂಥರ ಎಲ್ಲವೂ ಸಂಸ್ಕೃತದಲ್ಲಿ ನಮ್ಗೆ ಬರೆಯೋದಾಗ್ಲಿ ಇದ್ ಮಾಡೋದಾಗ್ಲಿ. ಕೊನೆಗೆ 2 ಮಾರ್ಕ್ಸ್ ಕಡಿಮೆ ಬಂದಿತ್ತು ಅಂತ ಹೇಳಿ ನಂಗೆ 146 ಬಂದಿತ್ತು, ನನ್ನ 150ಗೆ ಅವಾಗ 150ಗೆ ಇತ್ತು. ಅವಾಗ ಕನ್ನಡದಲ್ಲೇ ಆ ಉತ್ತರಗಳನ್ನು ಬೇಕಾದ್ರೂ ಬರೀಬಹುದು ಅಂತ ಇರುತ್ತೆ 5-5 ಮಾರ್ಕ್ಸ್ ಇಂದು. ಸೊ ಹಾಗಾಗಿ ನಾನು ಆಗ 4 ಮಾರ್ಕ್ಸ್ ಕಡಿಮೆ ಆಯ್ತಲ್ಲ ಅಂತ ಹೇಳಿ ನಾನು PUC ಅಲ್ಲಿ ನಾನು ಸಂಸ್ಕೃತದಲ್ಲೇ ಆ ಕ್ವಶನ್ಸ್ ಗೂ ಆನ್ಸರ್ಸ್ ಸಂಸ್ಕೃತದಲ್ಲೇ ಫುಲ್ ಫುಲ್ ಪೇಜ್ ಗಟ್ಲೆ ಬರದೆ ಸಹಜವಾಗಿ ಒಳ್ಳೆ ಮಾರ್ಕ್ಸ್ ಬಂತು, 99 ಏನೋ ಬಂತು. ಬಟ್ ಎನಿವೇ ಅದು ನಮ್ಮ MBBS ವಿದ್ಯಾಭ್ಯಾಸಕ್ಕೆ ಅದೇನು ಅದ್ರಲ್ಲಿ ಪಾಸ್ ಆಗಿದ್ರೆ ಸಾಕಾಗಿತ್ತಷ್ಟೇ, ಅದೇನು ನಾಟ್ ನೆಸೆಸರಿ. ಸೊ ಆ ಕಾರಣದಿಂದ ಕನ್ನಡ ಶಿಸ್ತುಬದ್ಧವಾಗಿ, ಅಂದ್ರೆ ಈಗ ಒಂದು ಪಂಪನ ಕಾವ್ಯನೋ ಅಥವಾ ರನ್ನನ ಕಾವ್ಯನೋ ಆ ತರ ಓದುವಂತ ಒಂದು ಸಂತೋಷ ಹೊರಟೋಯ್ತು ಅಂತ ನಂಗೆ ಎಲ್ಲೋ ಒಂದ್ ಕಡೆ ಅನಿಸ್ತಿತ್ತು. ನಾನು ತುಂಬಾ ಓದ್ತಿದ್ದೆ, ಎಲ್ಲವನ್ನೂ ಓದ್ತಿದ್ದೆ, ಆದ್ರೆ ಒಂದ್ ಎಕ್ಸಾಮಿಗೆ ಅಂತ ಓದೋದಿಕ್ಕೂ ಹಾಗೆ ಓದೋದಿಕ್ಕೂ ವ್ಯತ್ಯಾಸ ಇದೆ ಅಲ್ಲ. ಸೊ ಹಾಗಾಗಿ ಕನ್ನಡ MAನ ತಗೊಂಡೆ. ಬಟ್ MA ತಗೊಂಡ್ಮೇಲೆ ಮತ್ತೂ ಒಂದು ಕಾರಣನೂ ಇತ್ತು. ಎಲ್ಲೋ ಒಂದ್ ಕಡೆ ಈಗ ಸಾಹಿತಿಗಳು ಅಥವಾ ಕನ್ನಡ ಲೆಕ್ಚರರ್ಸ್ ಆ ತರದವರೆಲ್ಲ ಸಿಕ್ಕಾಗ ನಾನು ಅವರಷ್ಟೇ ಓದಿದ್ರು, ತುಂಬಾ ಓದಿರ್ತಿದ್ದೆ ನಾನು, ಅವ್ರು ಓದಂತ ಅವ್ರು ಹೇಳದಂತ ಚರ್ಚೆಗಳು ನನಗೂ ಬರ್ತಿತ್ತು. ಅದೇ ಎಲ್ಲೋ ಒಂದ್ ಕಡೆ ನಾವು ವಿ ಡೋಂಟ್ ಬಿಲಾಂಗ್ ದೇರ್ ಅಲ್ವಾ, ನಾವು ಡಾಕ್ಟರ್ಸ್ ಅಂತ ಆಗ್ಬಿಡ್ತೀವಿ, ನಮ್ ಗೌರವ ಕೊಡ್ತಾರೆ ಹೌದವರು, ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ನಮ್ಮ ಏರಿಯಾದಲ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ನೋ ತರದಲ್ಲಿ ನನ್ಗೆ ಅನ್ಸ್ತಿತ್ತೇನೋ. ಅವ್ರು ಯಾರು ಹೇಳ್ತಿರ್ಲಿಲ್ಲ, ಅವರೆಲ್ಲ ತುಂಬಾ ಇಷ್ಟನೇ ಪಡ್ತಿದ್ರು ನನ್ನ. ಬಟ್ ಆದ್ರೆ ನನ್ಗೆ ಅನ್ಸ್ತಿತ್ತು ನನ್ಗೆ ಅದ್ ಬೇಕು, ನನ್ನ ಈ ಬೇರೆ ನನ್ನ ನೃತ್ಯ ಮತ್ತೆ ಮನೋವೈದ್ಯಕೀಯ ಸಾಹಿತ್ಯ ಇವುಗಳ ನನಗೆ ಅಭಿರುಚಿ ಇದ್ದಿದ್ರಿಂದ ನನ್ಗೇನಿಸ್ತಿತ್ತು ನನ್ ಇದು ಈ ಒಂದು ಶಿಸ್ತುಬದ್ಧ ಅಧ್ಯಯನವು ನನಗೆ ಬೇಕು ಅಂತ. ಹಾಗಾಗಿ ನಾನು ಇನ್ನೇನು ತಗೊಂಡೆ. ಆದ್ರೆ ಬಂಗಾರದ ಪದಕ ಏನಿದೆ ಅದು ಬೇರೆ ಎಕ್ಸಾಮ್ಸ್ಗೂ ಈ ಎಕ್ಸಾಮ್ಸ್ಗೂ ವ್ಯತ್ಯಾಸ ಇತ್ತು. ಏನಾದ್ರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ನನಗೆ MBBS ಕಟ್ಟಿದಾಗ MBA ಓದ್ಬೇಕಾದ್ರೆ ಅಥವಾ ಡ್ಯಾನ್ಸ್ ಎಕ್ಸಾಮ್ ತಗೋಬೇಕಾದ್ರೆ ನಂಗೆ ಅಲ್ಲಿ ಗುರಿ ಆಗಿತ್ತು. ಅದು ಅಂದ್ರೆ ನಂಗೆ ನಾ ಫಸ್ಟ್ ಬರಬೇಕು ಈ ಎಕ್ಸಾಮ್ ಅಲ್ಲಿ, ನಂಗೆ 100ಕ್ಕೆ 100 ಬರ್ಬೇಕು ಅನ್ನೋದು ನನ್ ಗುರಿ ಆಗಿತ್ತು. ಇಲ್ಲಿ ನನ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ. ಈಗ ನನ್ಗೆ ಎರಡೆರಡು ಬಂಗಾರದ ಪದಕ ಇದೆ, ಈಗ 3 ಒಟ್ಟು 5 ಬಂಗಾರದ ಪದಕ ಬಂದಿದೆ ಇವೆರಡಕ್ಕೂ ಸೇರಿ. ಆದ್ರೆ ಅದು ಇಟ್ ಇಸ್ ಹಾರ್ಡ್ಲಿ ಇಟ್ ಮ್ಯಾಟರ್ಸ್ ರಿಯಲಿ. ಇವಾಗ ಜನ ಅಲ್ಲೂ ಬಂಗಾರದ ಪದಕ ಬೇಕು ಅಂತ ನೀನು ಕಷ್ಟಪಟ್ಟು ಓದಿದ್ರಿ ಅಂತ ಅನ್ಕೋಬಹುದು, ಬಟ್ ಇಟ್ ಇಸ್ ನಾಟ್ ಸೋ. ಎಕ್ಸಾಮಿಗೆ ಅಂತ ಓದ್ದೆ ಅಂತ ನಾ ಹೇಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಆ ಟೈಮಲ್ಲೂ ಕೂಡ ಪ್ರತಿ ಎಕ್ಸಾಮ್ ದಿವಸನು ಅದು 2 ವರ್ಷ ಇದು 2 ವರ್ಷ ಒಟ್ಟು 4 ವರ್ಷದ MA ಎಕ್ಸಾಮ್ಸಿಗೂ ಕೂಡ ನಾನು ಪ್ರತಿನಿತ್ಯನು ಅಲ್ಲಿ ಎಕ್ಸಾಮ್ ಬರ್ಬೇಕು ಬಂದು ಮತ್ತೆ ಹೋಗಿ ಪೇಷಂಟ್ ನೋಡ್ತಿದ್ದೆ, ಮತ್ತೆ ಅಕಸ್ಮಾತ್ ಮಧ್ಯಾಹ್ನ ಎಕ್ಸಾಮ್ ಇದ್ದಿದ್ರೆ ಬೆಳಗ್ಗೆ ಪೇಷಂಟ್ ನೋಡಿ ಮುಗಿಸಿ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೆ. ಸೊ ಹಂಗಾಗಿ ಅದಲ್ಲ, ಏನ್ ಇಂಪಾರ್ಟೆಂಟ್ ಅಂದ್ರೆ ಆ ಸಂತೋಷಕ್ಕೆ, ಆ ಕಲಿಯೋದ ಸಂತೋಷಕ್ಕೆ ನಾನು ಅದನ್ನ ಓದಿದ್ರಿಂದ. ಮತ್ತು ನನ್ ಬೇರೆ ಎಲ್ಲ ನಾಲೆಜ್ ಗಳು, ಇವಾಗ ಕನ್ನಡ MAಯಲ್ಲಿ ಕನಕದಾಸರು ಒಂದು ಟೆಕ್ಸ್ಟ್ ಇತ್ತು, ಅದ್ ನನ್ ಕನಕದಾಸರು ಹಾಡುಗಳೆಲ್ಲ ನನ್ ಬಾಯಿಗೆ ಬರ್ತಿತ್ತು. ಸೊ ಹಾಗಾಗಿ ಅದನ್ನ ಇಂಟರ್ಪ್ರಿಟ್

0: ಮಾಡಿ ಅದನ್ನೊಂದು ವಿಮರ್ಶಾತ್ಮಕವಾಗಿ ನೋಡಿ ಅದನ್ನ ಮಾಡುವಂತ ಏನು ಆ ಬುದ್ಧಿಶಕ್ತಿ ಆಗ್ಲಿ ಚಿಂತನೆ ಆಗ್ಲಿ ಅದನ್ನ ನಮ್ಗೆ ತುಂಬಾ ಈಸಿ ಆಗಿ ಬರ್ತಿತ್ತು. ಹಾಗಾಗಿ ನಾನು ಎಲ್ಲೆಲ್ಲೂ ಕ್ವಶನ್ ಕೇಳಿದಾಗೆಲ್ಲ ಅಲ್ಲೆಲ್ಲ ನನ್ ಫುಲ್ ಫುಲ್ ಇದನ್ನು ಕೂಡ ಬರ್ದಿದ್ದೀನಿ ಅವ್ರದ್ದು, ಅಂದ್ರೆ ಪದ್ಯ ನಂಗೆ ಬರ್ತಿದ್ದ ಕೀರ್ತನೆ ಕೂಡ ಬರೆದ್ಬಿಡ್ತಿದ್ದೆ ನಾನು. ಆ ಥರದ್ರಲ್ಲಿ ಇದ್ದಿದ್ದಕ್ಕೆ ಬಂಗಾರದ ಪದಕದ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನಾನು ಸಂತೋಷವಾಗಿ ಓದಿದ್ರಿಂದ ಅದು ತನ್ನಿಂದ ತಾನೇ ಬಂತು ಅಷ್ಟೇ. ಆಕ್ಚುಲಿ ಅದು ಬೈ ಪ್ರಾಡಕ್ಟ್, ಬಂಗಾರದ ಪದಕ ಬರೋದೇನಿದೆ ಅದು ಇಟ್ ಇಸ್ ನಾಟ್ ದ ಮೇನ್ ಪ್ರಾಡಕ್ಟ್, ಇಟ್ ಇಸ್ ಓನ್ಲಿ ಅ ಬೈ ಪ್ರಾಡಕ್ಟ್. ಮೇನ್ ಪ್ರಾಡಕ್ಟ್ ಏನಿದೆ ಅದು ನನ್ಗೆ ಒಂದು ಅಷ್ಟು 5 ದಿವಸ ಹೋಗಿ ಬರೆದ್ರೆ ಪ್ರತಿ ದಿವಸ 33 ಪೇಜನು ನಾವು ಬರಿತಾ ಇದ್ದಿದ್ದು. ಆ 33 ಪೇಜ್ ಇಂಟು 5 ದಿವಸ ಅಂದ್ರೆ 150 ಪೇಜ್ ಒಂದು ಪುಸ್ತಕವನ್ನ, ಅದನ್ನ ಆಕ್ಚುಲಿ ಆ ಆನ್ಸರ್ ಪೇಪರ್ಸ್ ಅನ್ನ ನಾವು ಪಬ್ಲಿಷ್ ಮಾಡ್ಕೊಂಡ್ರೆ ನಮ್ಗೆ ನಾವು ತಗೊಂಡ್ರೆ ಅದು 150 ಪೇಜ್ ಒಂದು ಪುಸ್ತಕ ಆಗುತ್ತೆ. ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಏನಿದೆ ಅದು ಆ ರೀತಿನೇ ಇರಬೇಕು ಅಂತ, ಅಂದ್ರೆ ದೇ ಶುಡ್ ನಾಟ್ ಬಿ ಎಕ್ಸಾಮ್ ಓರಿಯೆಂಟೆಡ್. ಯಾರೋ ಬಂಗಾರ ಪದಕ ತಗೊಂಡ್ರೋ ಬಿಟ್ರೋ ಅದು ಬೇರೆ, ಬಟ್ ಆದ್ರೆ ಅದರಿಂದ ನಾವ್ ಏನ್ ಪಡಿಬಹುದು ನಮ್ಮ ಜ್ಞಾನ ಏನಿದೆ ಅದು ಐ ಥಿಂಕ್ ದಟ್ ಇಸ್ ದ ಮೇನ್ ಪ್ರಾಡಕ್ಟ್. ಸೊ ಹಾಗಾಗಿ ಅದಾದ್ಮೇಲೆ ನಾನು ಪ್ರೆಸ್ಗೆ ಬರೀತಿದ್ದೆ ತುಂಬಾ. ಅದ್ರಲ್ಲಿ ಕೆಲವು ಸಲ ಒಂದೊಂದನ್ನ ಕಟ್ ಮಾಡ್ಬಿಡ್ತಿದ್ರು, ಇಲ್ಲ ಮತ್ತೊಂದೇನೋ ಒಂದ್ ಟೈಟಲ್ ಅನ್ನ ಹಾಕಿದ್ರೆ ಇನ್ನೊಂದು ಬೇರೆ ತರ ಟೈಟಲ್ ಕೊಟ್ಬಿಡೋರು. ಅವಾಗೆಲ್ಲ ನಾ ಯೋಚನೆ ಮಾಡ್ತಿದ್ದಾರೆ ಇದು ಹೆಂಗ್ ಇವ್ರು ಈ ತರ ಯೋಚನೆ ಮಾಡ್ತಾರೆ ಅಂತ ನಮಗ್ ಗೊತ್ತಾಗೋದು ಹೇಗೆ ಅಂತ. ಸೊ ಹಾಗಾಗಿ ನಾನು ಹುಡುಕ್ತಿದ್ದೆ ಇನ್ನೊಂದು ಏನ್ ಮಾಡ್ಬಹುದು ಎಮ್ ಎ ಅಂತ ಹೇಳಿ. ಅವಾಗ ಇದು ಕಾಣಿಸ್ತು ಸರಿ ಅಂತ ಹೇಳ್ಬಿಟ್ಟು ಎಮ್ ಎ ಎಮ್ ಸಿ ಜೊತೆ ಹಾಕಿದ್ರೆ ಅದು ಸಿಮಿಲರ್ ಮತ್ತೊಂಥರ ಬೇರೆ ತರದ್ದು. ಈಗ ನನ್ನ ಡಾನ್ಸ್ಗೆ ಕೂಡ ಲೈಟಿಂಗು ಆಮೇಲೆ ಸ್ಟೇಜು ಮತ್ತೆ ಫೋಟೋಗ್ರಫಿ ಅದೆಲ್ಲದ್ರ ಬಗ್ಗೂ ಕೂಡ ಎಮ್ ಎ ಎಮ್ ಸಿ ಜಿ ನಾನು ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ. ಅಂದ್ರೆ ಹೇಗೆ ಬರಿಬೇಕು ಅಥವಾ ಒಂದು ಪ್ರಕಟಣೆಯನ್ನ ಕಳಿಸ್ಬೇಕು ಅಂದ್ರೆ, ಈಗ ನಾವು ತುಂಬಾ ಪ್ರೆಸ್ ರಿಲೀಸ್ಗಳನ್ನ ಕಳಿಸ್ತೀವಿ, ಮೀಡಿಯಾ ರಿಲೀಸ್ಗಳನ್ನ ಕಳಿಸ್ತೀವಿ. ಆ ಮೀಡಿಯಾ ರಿಲೀಸ್ಗಳನ್ನ ಕಳಿಸ್ಬೇಕಾದ್ರೆ ಮೇಲ್ಗಡೆ ಎಷ್ಟು ಜಾಗ ಬಿಡ್ಬೇಕು, ಕೆಳಗಡೆ ಎಷ್ಟು ಜಾಗ ಬಿಡ್ಬೇಕು, ಇವುಗಳದ್ದೆಲ್ಲ ಅಥವಾ ಒಂದು ಎಡಿಟೋರಿಯಲ್ ಬರೆಯಕ್ ಹೇಳಿದ್ರೆ ಆ ಎಡಿಟೋರಿಯಲ್ ಅನ್ನು ಹೇಗೆ ಬರಿಬೇಕು, ಇವೆಲ್ಲ ತುಂಬಾ ಅದು ಜನರಿಗೆ ಅದರಲ್ಲಿ ಏನು ಇರುತ್ತೆ ಅನ್ನೋದ್ರ ಬಗ್ಗೆ ಕಲ್ಪನೆನೆ ಇರಲ್ಲ, ಅಂದ್ರೆ ನನಗೆ ಇನ್ಕ್ಲೂಡಿಂಗ್ ಮೀ. ಸೊ ಹಂಗಾಗಿ ಆ ಒಂದು ತುಂಬಾ ವಿಶಾಲವಾದ ಜ್ಞಾನದ ಇದನ್ನ ಅದು ನನಗೆ ಕೊಟ್ಟು. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳೋದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಏನಿದೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಇಟ್ ಇಸ್ ಒನ್ ಆಫ್ ದಿ ವೆರಿ ಓಪನ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಇಲ್ಲದ್ರೆ ಇವಾಗ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ ನಾನು ಎಮ್ ಬಿ ಎನ್ನ ಮಾಡ್ಕೊಂಡಿದ್ರು ನನ್ಗೆ ಐ ಕುಡಂಟ್ ಹ್ಯಾವ್ ರೀಚ್ಡ್ ಎಮ್ ಎ ಮಾಡಕ್ ಆಗ್ತಾನೆ ಇರಲಿಲ್ಲ. ಬಟ್ ದ ಓಪನ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಏನಿದೆ, ಇಟ್ ಹಸ್ ಗಿವನ್ ಅನ್ ಆಪರ್ಚುನಿಟಿ ಟು ಸ್ಟಡಿ ಡಿಫ್ರೆಂಟ್, ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಯು ಕ್ಯಾನ್ ಸ್ಟಡಿ. ನನ್ನಂತ ಓದ್ನಲ್ಲೇ ಸಂತೋಷ ಕಂಡ್ಕೊಳ್ಳುವಂತವರಿಗೆ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಯೂಸ್. ಅದ್ ಒಂದ ಡಿಗ್ರಿ ಬಲ ಇದ್ದಾಗ ತುಂಬಾ ಜನಕ್ಕೆ ಒಂದು ಆ ಸೀರಿಯಸ್ನೆಸ್ ತನ್ನಿಂದ ತಾನೇ ಬಂದ್ಬಿಡತ್ತೆ. ಸೊ ಹಾಗಾಗಿ ಯಾಕೆ ನಾನ್ ಮಾಡಿದೆ ಅನ್ನೋದಕ್ಕೆ ಕಾರಣಗಳಿದು, ಆದ್ರೆ ಯಾರ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೂ ಕೂಡ ಇದು ಒಂದು ಉದಾಹರಣೆ. ಎಷ್ಟೋ ಜನ ಹೆಂಗಸರು ಮನೆಯಲ್ಲಿ ಟೈಮ್ ಇರುತ್ತೆ ಬೇಕಾದಷ್ಟು, ಅವಾಗ ಒಂದ್ ಈ ತರದ್ ಎರಡೆರಡು ವರ್ಷಕ್ಕೆ ನಾನು ಯಾವಾಗ್ಲೂ ತಮಾಷೆ ಮಾಡೋದಿದ್ದೆ. ಮತ್ತೆ ಯಾರು ಕೇಳ್ತಾರೆ ಇನ್ನೇನ್ ಮಾಡ್ತೀರಾ ನೆಕ್ಸ್ಟ್ ಅಂತ, ಅವಾಗ ನಾನು ಹೇಳೋದಿದ್ದೆ ಪ್ರತಿ ನೀವು ಅಕಸ್ಮಾತ್ ನಿಮ್ಗೆ ಬೇಕು ಅಂತಾನೆ ಇದ್ರೆ ಪ್ರತಿ 3 ವರ್ಷಕ್ಕೆ ಒಂದು ನೀವು ಎಮ್ ಎ ನ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಅಂತ.
1: ನಿಮ್ಮ ದಿನಚರಿಯನ್ನ ಹೇಳಿ ಮೇಡಮ್, ಹೇಗೆ ಎಲ್ಲವನ್ನು ನಿರ್ವಹಿಸ್ತೀರಿ ಸಿಗುವ ನಿಮ್ಮ 14-16 ಗಂಟೆ? ಬಹುಶಃ
0: ನಂದು ಸಾಕಷ್ಟು ಫಿಕ್ಸ್ಡ್ ದಿನಚರಿ. ನಂದೇನು ತುಂಬಾ ಜನ ಕೇಳ್ತಾರೆ, ಏನು ಹೋದ್ಸಲ ಈ ಎಮ್ ಎ ಟೈಮ್ ಅಲ್ಲಿ ಒಬ್ರು ಕೇಳಿದ್ರು, ಅವ್ರು ಆಮೇಲೆ ಹಂಗೆ ಹಾಕು ಬಿಟ್ರು ಕೂಡ ಪೇಪರ್ ನಲ್ಲಿ ಅವ್ರು ಹಾಕೆ ಬಿಟ್ರು, ಏನಂದ್ರೆ ಅವ್ರ ಜೊತೆಗೆ ಬಂದ್ ಇರ್ಬೇಕಂತೆ ಅವಾಗ ಗೊತ್ತಾಗತ್ತಂತೆ ಹೇಳ್ಬಿಟ್ಟು. ಬೇಸಿಕಲಿ ನಂದು ಇಟ್ಸ್ ಅ ವೆರಿ ಸಿಂಪಲ್ ರುಟೀನ್. ನಂದು ನಾನು ಬೆಳಗ್ಗೆ 7 ಏಳ್ತೀನಿ, ಎದ್ದ ಮೇಲೆ ನನ್ನ ಮಕ್ಕಳಿಗೆ ನಾನು ಓದ್ಸೋದು, ಮತ್ತೆ ನನ್ನ 1/2 ಗಂಟೆ ನನ್ನ ವಾಕಿಂಗು ಮತ್ತೆ ಸೈಕ್ಲಿಂಗು ಪ್ಲಸ್ ಸಮಯ ಇದ್ರೆ ಕಲರಿ. ಅದಾದ್ಮೇಲೆ ತಿಂಡಿ ತಿಂದು ನಾನು 8:30 ನಾನು ಓಪಿಡಿಲಿ ಇರ್ತೀನಿ. ಸೋಮವಾರದಿಂದ ಶುಕ್ರವಾರದವರೆಗೆ ನರ್ಸಿಂಗ್ ಹೋಮ್ ಅಲ್ಲಿ ನಾನು ಫುಲ್ ಆಮ್ ವರ್ಕಿಂಗ್. ಸೊ ಮಧ್ಯಾಹ್ನ 2-3 ಊಟ, ಆಮೇಲೆ ಮತ್ತೆ 3 ಕ್ಲಿನಿಕ್ಕು, ಆಮೇಲೆ ಬೈ 6:30 ನಾನು ಐ ಮೀನ್ ದ ಡಾನ್ಸ್ ಕ್ಲಾಸ್. ವೆನ್ಸ್ಡೇ ಥರ್ಸ್ಡೇ ಫ್ರೈಡೆ 3 ನಾನು ಡಾನ್ಸ್ ಕ್ಲಾಸ್ ಅಲ್ಲಿ ಇರ್ತೀನಿ. 6:30 to 8:30 ಡಾನ್ಸ್ ಕ್ಲಾಸ್ ಆಗುತ್ತೆ, 80 ಸ್ಟೂಡೆಂಟ್ಸ್ ಬರ್ತಾರೆ. ಅದು ಬಿಟ್ಟು ಶನಿವಾರ ಭಾನುವಾರ ಎಲ್ಲ ತುಂಬಾ ಸಲ ಓಡಾಟ ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ಅದ್ರ ಜೊತೆಗೆ ಐ ಮ್ಯಾನೇಜ್ ಸಂಭವ. ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದು ಅಂದ್ರೆ ನನ್ಗೆ ಇಟ್ಸ್ ಒನ್ ಆಫ್ ಮೈ ಫೇವರೇಟ್ ಟೈಮ್. ಇಟ್ಸ್ ನಾಟ್ ದಟ್ ಅಂದ್ರೆ ಈಗ ನನ್ನ ಮಕ್ಳಿಗೆ ಓದಿಸೋದು ಅಂದ್ರೆ ನನ್ಗೆ ತುಂಬಾ ಇಷ್ಟವಾದ ಕೆಲಸ ಅದು. ಮಕ್ಳು ಓದ್ಬೇಕು ಅಂತ ನಾನು ಓದಿಸ್ತೀನಿ ಅನ್ನಕ್ಕಿಂತ ನನಗೆ ಓದ್ಬೇಕು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಓದಿಸ್ತೀನಿ ಅಂತ ನಂಗೆ ಅನ್ಸುತ್ತೆ. ಮಕ್ಕಳ ಜೊತೆಗೆ ಆಟ ಆಡೋದು, ಮಕ್ಕಳ ಜೊತೆಗೆ ಬೇರೆ ಬೇರೆ ತರ ಆಕ್ಟಿವಿಟೀಸ್ ಮಾಡೋದು, ಅಂದ್ರೆ ಸಣ್ಣ ಪುಟ್ಟ ಅಡಿಗೆ ಕೂಡ ಮಕ್ಕಳು ನನ್ನ ಜೊತೆಗೆ ಮಾಡೋದಕ್ಕೆ ದೇರ್ ಅಲೋಡ್. ಮರಳು ಅಥವಾ ನಮ್ಮ ಲಾನ್ ಅಲ್ಲಿ ಕುತ್ಕೊಳ್ಳೋದು ಸ್ವಲ್ಪ ಹೊತ್ತು ಸುಮ್ನೆ ಏನು ಮಾತಾಡದೆ, ದಟ್ ಆಲ್ಸೋ ಇಸ್ ಮೈ ಫೇವರೇಟ್ ವರ್ಕ್. ಅಪಾರ್ಟ್ ಫ್ರಮ್ ದಟ್ ನಾನು ರೈಟಿಂಗ್ ವರ್ಕ್ ಎಲ್ಲ ಮಾಡೋದು ಯೂಶ್ವಲಿ ರಾತ್ರಿ ಒಂದು 2 hours ಹಂಗೆ ಕುತ್ಕೊಂಡ್ರೆ ನಂಗೆ ಐ ಕ್ಯಾನ್, ನಾನು ಎಷ್ಟು ಕಡಿಮೆ ಟೈಮ್ ಅಲ್ಲಿ ಬೇಕಾದ್ರೂ ಐ ಕ್ಯಾನ್ ರೈಟ್ ಆರ್ಟಿಕಲ್ಸ್. ನನ್ನ ಕಂಪ್ಯೂಟರ್ ವರ್ಕ್ ಇರುತ್ತೆ ತುಂಬಾ, ಅದನ್ನೆಲ್ಲ ನಾನು ಆ ಟೈಮಲ್ಲೇ ಮಾಡ್ಕೊಳ್ಳೋದು. ಇವೆಲ್ಲವೂ ಫ್ಲೆಕ್ಸಿಬಲ್, ಅಂದ್ರೆ ನಾನು ಪೇಷಂಟ್ ನೋಡೋ ಟೈಮ್ ಮಾತ್ರ, ಆ ಟೈಮ್ ಅನ್ನು ಮಾತ್ರ ನಾನು ಯಾವುದಕ್ಕೂ ನಾನು ಐ ಕೆ ನಾಟ್ ಡಿವೋಟ್ ಎಲ್ಸ್ ಬೇರ್. ಆ ಟೈಮಲ್ಲಿ ನಾನು ಬೇರೆ ಏನು ಮಾಡಲ್ಲ. ಇವಾಗ ಅಕಸ್ಮಾತ್ ಫೋನ್ ಬಂದ್ರು ನಾ ಎತ್ತೋದೇ ಇಲ್ಲ ಆ ಟೈಮಲ್ಲಿ. ಅದು ಮಾತ್ರ ಅದು ಫಿಕ್ಸ್ ಟೈಮ್. ಅಕಸ್ಮಾತ್ ನನ್ನ ಮಕ್ಕಳಿಗೋ ನನ್ನ ಫ್ಯಾಮಿಲಿಗೋ ನನ್ನ ಅವಶ್ಯಕತೆ ಬಂದ್ರೆ ಮಾತ್ರ ನಾನು ಆ ಟೈಮಿಂದ ನಾನು ಐ ಕ್ಯಾನ್ ಗೋ ಔಟ್. ಅಷ್ಟು ಬಿಟ್ರೆ ಆ ಟೈಮಲ್ಲಿ ನಾನು ಬೇರೆ ಏನು ಮಾಡಲ್ಲ. ಮಿಕ್ಕಿದ ಟೈಮ್ ಎಲ್ಲವೂ ಕೂಡ ಫ್ಲೆಕ್ಸಿಬಲ್. ಇವಾಗ ಒಂದ್ ದಿವಸ ನಾನು ಸಪೋಸ್ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ಲಿಲ್ಲ, ಸಾಯಂಕಾಲ ನಾನು ಮತ್ತೆ ಎಕ್ಸಸೈಸ್ ಅನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಅಥವಾ ನಾನು ಒಂದ್ ದಿವಸ ಸ್ವಿಮ್ಮಿಂಗ್ ಗೆ ಹೋದೆ, ಅವಾಗ ನಂದು ಬೇರೆ ಟೈಮಿಂಗ್ಸ್, ನಂದು ಓದೋ ಟೈಮಿಂಗ್ಸ್ ಬರೆಯೋ ಟೈಮಿಂಗ್ಸ್ ಸ್ವಲ್ಪ ಬದಲಾಗ್ಬಹುದು. ಇಲ್ಲ ಯಾವ್ದೋ ಒಂದು ಡೆಡ್ ಲೈನ್ ಆರ್ಟಿಕಲ್ ಗೆ ನಾನು ಕೊಡ್ಲೇಬೇಕಾಗಿದೆ, ಅವಾಗ ಒಂದ್ ದಿವಸ ಐ ಮೈಟ್ ಮಿಸ್ ಸಮಥಿಂಗ್ ಎಲ್ಸ್. ಟಿವಿ ನೋಡೋದು ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಇಬ್ರಿಗೂ ನಮ್ಗೆ ಅಭ್ಯಾಸನೇ ಇಲ್ಲ. ಒಂದ್ ಹಾಫ್ ಎನ್ ಅವರ್ ನೋಡ್ತೀವಿ ಪ್ಲೇಯಿಂಗ್ ವಿತ್ ಚಿಲ್ಡ್ರನ್, ಅಂದ್ರೆ ಮಕ್ಳ ಜೊತೆ ಕೇರಂ ಮಾಡೋದು, ಅದನ್ನ ಆ ಅಭ್ಯಾಸ ಮಾಡಿಸ್ತೇವೆ ಮಕ್ಳಿಗೆ. ಅಂದ್ರೆ ದಟ್ ಇಸ್ ಡೆಲಿಬ್ರೇಟ್ಲಿ ಆಲ್ಸೋ ವಿ ಡೋಂಟ್ ವಾಚ್. ಇಂಟರ್ನೆಟ್ ಅಷ್ಟೇ, ನನ್ ಬೇಕಾಗಿದ್ದಕ್ ಮಾತ್ರ ಇಮೇಲ್ಸ್ ಅನ್ನು ಚೆಕ್ ಮಾಡ್ತೀನಿ, ಪ್ಲಸ್ ಇನ್ಫಾರ್ಮೇಶನ್ ಬೇಕಾದ್ರೆ ಮಾತ್ರ ನಾನು ಇಂಟರ್ನೆಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕು ಮಾಡ್ಬೇಕು ಅಂತದಕ್ ಮಾತ್ರ ಬಿಟ್ರೆ ಫೇಸ್ಬುಕ್ ಅಲ್ಲಿ ನಾನಿಲ್ಲ. ಆ ತರದ್ದು ಯಾವ್ದನ್ನು ನಾನು ಮಾಡಲ್ಲ.
1: ನೀವು ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂಗೆ ಬರಿತಾ ಇಲ್ಲ, ನೀವು ಸಾಮಾಜಿಕ ಸ್ಪಂದನೆ ಕೂಡ ಇದೆ ನಿಮ್ಮ ಬರವಣಿಗೆನಲ್ಲಿ. ನಾನು ಸುಮಾರು ನಿಮ್ಮ ಲೇಖನಗಳನ್ನ ಓದಿದ್ದೀನಿ, ಅದು ಹೇಗೆ ಸಾಧ್ಯ ಆಗ್ತಾ ಇದೆ?
0: ಅದು ಕೂಡ ಅಷ್ಟೇ, ಇದು ನಾನು ಹೇಳಿದ್ನಲ್ಲ ನಿಮ್ಮಾಂಶನಲ್ಲಿ, ನಾನು ನನ್ನ ಚಿಂತನಾ ಶಕ್ತಿ, ನಂದು ಆ ರೀತಿಯ ಒಂದು ನನ್ನ ವ್ಯಕ್ತಿತ್ವಕ್ಕೆ ಒಂದು ಗಟ್ಟಿಯಾಗಿ ಒಂದು ಇದ್ ಬರೋದಕ್ಕೆ ನಂಗೊಂದು ಅವಕಾಶ ಸಿಕ್ತು ಅಂತ ಅಲ್ಲೇ ನನ್ ಪ್ರೊಫೆಸರ್ ಪ್ರಭಾಚಂದ್ರ ಅವ್ರ ಕೆಳಗಡೆ ವರ್ಕ್ ಮಾಡಿದೆ, ವರ್ಕ್ ಮಾಡ್ತಾ ಇದ್ದೆ ನನ್ನ MD ಪಾರ್ಟ್ ಆಗಿ. ಸೊ ಅಲ್ಲಿ ನಾನು ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ನನಗೆ ವಿಶೇಷ ಒಲವು ಉಂಟಾಗಿದ್ದು, ಮಹಿಳಾ ಚಿಂತನೆ, ಸ್ತ್ರೀವಾದಿ ಚಿಂತನೆ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ನನಗೆ ತುಂಬಾ ಬಲವಾದ ಇದು ಉಂಟಾಗಿದ್ದು ನನ್ಗೆ ಅಲ್ಲಿರ್ಬೇಕಾದ್ರೆ. ಮತ್ತೆ ನಂಗೆ ತುಂಬಾ ಅಲ್ಲಿ ಬೇರೆ ಬೇರೆಯವ್ರ ಜೊತೆಗೆ ನಾನು ಮೀಟ್ ಮಾಡ್ತಿದ್ದೆ ಅವರ, ಮತ್ತೆ ಅವರೆಲ್ಲರೂ ಕೂಡ ಆರೋಗ್ಯವಂತ ಮಹಿಳೆಯರು. ಅಂದ್ರೆ ಸ್ತ್ರೀವಾದಿ ಅಂದ್ರೆ ಸ್ತ್ರೀ ವ್ಯಾಧಿ ಅನ್ನುವಂತ ಒಂದು ದೃಷ್ಟಿಕೋನ ಇದೆ ಸಮಾಜದಲ್ಲೇ, ಒಂದು ತಪ್ಪು ಕಲ್ಪನೆ ಇದೆ ಏನಂದ್ರೆ ಮಹಿಳಾವಾದಿಯರು ಅಥವಾ ಸ್ತ್ರೀವಾದಿಯರು ಅಂತಂದ್ರೆ ಅವರೆಲ್ಲ ಗಂಡನ್ ಬಿಟ್ಟಿರ್ತಾರೆ, ಅವ್ರು ಮದ್ವೆ ಮಾಡ್ಕೊಳಲ್ಲ, ತುಂಬಾ ಲಿಪ್ಸ್ಟಿಕ್ ಹಚ್ಕೊಂಡು ಬಾಪ್ ಆತರ ಒಂದ್ ಕಲ್ಪನೆ ಇದೆ. ಆತರ ಏನೂ ಆಗದೇನೆ ಒಂದು ಮಹಿಳೆಯ ಬಗ್ಗೆ ಒಂದು ಒಳ್ಳೆಯ ಇದನ್ನ ಆರಿಸ್ಕೊಂಡು ನಾವು ಬಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನಂಗೆ ಅಲ್ಲಿ ಗೊತ್ತಾಯ್ತು. ಹಾಗಾಗಿ ನಾನು ಹೇಗೆ ಆ ಮಹಿಳಾವಾದಿ ಸ್ತ್ರೀವಾದಿ ಚಿಂತನೆಯನ್ನ ಒಂದು ಮಾನವತಾವಾದಿ ಚಿಂತನೆಯಾಗಿ ನಾವು ಇದ್ ಮಾಡ್ಬೇಕು ಅಂತ ನಾನು ಇದ್ ಮಾಡಕ್ ಶುರು ಮಾಡಿದೆ. ಹಾಗಾಗಿ ನನ್ನ ಬರವಣಿಗೆ ಎಲ್ಲವೂ ಕೂಡ ಮನೋವೈದ್ಯಕೀಯ ಇರಬಹುದು ಅಥವಾ ನೃತ್ಯ ಇರಬಹುದು ಅಥವಾ ಮಹಿಳಾ ಅಧ್ಯಯನ, ವಿಮೆನ್ ಸ್ಟಡೀಸ್ ಅಂತ ಏನ್ ಹೇಳ್ತೀವಿ, ಇವೆಲ್ಲವೂ ಈ ಇಷ್ಟು ಅಂಶಗಳನ್ನ ಎಲ್ಲೋ ಒಂದ್ ಕಡೆ ಒಳಗೊಂಡಿರುತ್ತೆ. ನೀವ್ ಯಾವುದೇ ಒಂದ್ ಲೇಖನ ತೆಗೆದುಕೊಂಡ್ರು ಅದ್ರಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ನಾನು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದಲ್ಲ. ಅದ್ ನಾನೀಗ ಒಂದ್ ಅದನ್ನ ನೋಡಿದಾಗ, ಆ ವಸ್ತುವನ್ನ ಇಟ್ಕೊಂಡು ನೋಡಿದಾಗ ಅಸಹಜವಾಗಿ ನಂಗೆ ಅದಷ್ಟು ಬರುತ್ತೆ. ಹಾಗಾಗಿ ನನ್ನಂತೆ ಅದು, ಮತ್ತೆ ನಾನು ಸ್ವಭಾವತಃ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ನಾನೆಲ್ಲವನ್ನು ಮಾಡಿದ್ರು ಅನ್ನೋದು ಕ್ವೈಟ್ ಇಮೋಷನಲ್. ಅಯ್ಯೋ ಒಂದ್ ಕೆಟ್ಟದಾಯ್ತು ಅಂತ ಇಟ್ಕೊಳ್ಳೋಣ, ತಕ್ಷಣ ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಆಯ್ತು, ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಇದ್ ಮಾಡ್ಬೇಕು. ಒಂದು ಈಗ ಪೇಷಂಟ್ ಬಂದಾಗ ಅವರಿಗೆ ಪ್ರಾಕ್ಟಿಕಲ್ ಆಗಿ ಏನ್ ಪರಿಹಾರವನ್ನ ಕೊಡ್ಬೇಕು ಅದನ್ನ ಕೊಟ್ರು ಎಲ್ಲೋ ಒಂದ್ ಕಡೆ ಇಮೋಷನಲಿ ಐ ರಿಲೇಟ್, ಅಂದ್ರೆ ಅಯ್ಯೋ ಪಾಪ ಅನ್ನುವಂಥದ್ದು ನನ್ಗೆ ಆ ಇಮೋಷನಾಲಿಟಿನ ಅದನ್ನ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಐ ಥಿಂಕ್ ದಟ್ ಇಮೋಷನಾಲಿಟಿ ಕೆನಾಟ್ ಬಿ ನನ್ ಸೆಪರೇಟೆಡ್ ಫ್ರಮ್ ಮೈ ವಾಟ್ ಎವರ್ ಸೈಂಟಿಫಿಕ್ ಪರ್ಸನಾಲಿಟಿ. ಹಾಗಾಗಿ ಸಾಹಿತ್ಯ ಅಂದ್ರೆ ಅದೇ ಅಲ್ವಾ, ಸಾಹಿತಿಗೂ ಒಂದು ಡಾಕ್ಟ್ರಿಗೂ ಒಂದು ಮೆಡಿಕಲ್ ಆರ್ಟಿಕಲ್ ಬರೆಯೋದಿಕ್ಕೂ ವ್ಯತ್ಯಾಸ ಇಷ್ಟೇನೆ. ಫೈನಲಿ ಈಗ ಒಂದು ರೋಗಿಯ ಕಥೆಯನ್ನೇ ನಾವು ಒಂದು ಕಥೆ ಮಾಡಿ ಬರೆಯೋದಿಕ್ ಸಾಧ್ಯ ಇದೆ, ಒಂದ್ ಕಾದಂಬರಿ ಮಾಡೋದಿಕ್ ಸಾಧ್ಯ ಇದೆ, ಆರೋಗ್ಯ ರೋಗದ ಬಗ್ಗೆ ಒಂದ್ ಸೈಂಟಿಫಿಕ್ ಒಂದ್ ಲಿಟ್ರೇಚರ್ ಆಗಿ ಒಂದು ಸುಮ್ಮನೆ ವಸ್ತುನಿಷ್ಠವಾಗಿ ಒಂದು ಆರ್ಟಿಕಲ್ ಬರೆಯೋದಿಕ್ ಸಾಧ್ಯ ಇದೆ. ಇವೆಲ್ಲವನ್ನು ಒಂದೇ ಆರ್ಟಿಕಲ್ ಅಲ್ಲಿ ಕೊಡೋದಿಕ್ಕೂ ಸಾಧ್ಯ ಇದೆ ಅನ್ನುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಷ್ಟೇ.
1: ನಿಮ್ಮ ತುಂಬಾ ಕನಸುಗಳನ್ನ ನೀವು ಈಗಾಗಲೇ ನನಸು ಮಾಡ್ಕೊಂಡಿದ್ದೀರಿ, ಇನ್ನು ಏನಿದೆ ನಿಮ್ಮ ಭವಿಷ್ಯದ ಕನಸುಗಳು?
0: ಭವಿಷ್ಯದ ಕನಸುಗಳು ಅಂತಂದ್ರೆ ಇದು ಭವಿಷ್ಯನೇ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಇವಾಗ ಪ್ರೆಸೆಂಟ್ ಏನ್ ವರ್ತಮಾನ ಇದೆ ಇದೇ ಭವಿಷ್ಯ ಅಂತ. ಬಟ್ ಎನಿವೇ ನನ್ ಏನು ನಂಗೆ ಇನ್ನು ತುಂಬಾ ಏನೋ ಸಾಧಿಸ್ಬೇಕು ಅಂತ ಇದೆಯಾ ಅಂತ ಅಂದ್ರೆ ಇಲ್ಲ. ನಂಗೆ ಅದಕ್ಕಿಂತನೂ ಹೆಚ್ಚು ಹೆಚ್ಚು ಈ ಏನು ಮನೋವೈದ್ಯಕೀಯ ಸಾಹಿತ್ಯ ಆಗ್ಲಿ ನೃತ್ಯ ಆಗ್ಲಿ ಇವೆಲ್ಲವೂ ಏನಾಗ್ಬೇಕು, ಅದು ಅರ್ಥಪೂರ್ಣವಾಗಿ ಎಲ್ಲಾ ಕಡೆ ನಡೆಯೋ ಹಾಗೆ ಆಗ್ಬೇಕು. ಇದು ಬರೀ ನನ್ನ ವೈಯಕ್ತಿಕ ಸಾಧನೆಯ ಬಗ್ಗೆ ನಾನು ಹೇಳ್ತಾ ಇರುವಂತದ್ದಲ್ಲ, ಬಿಕಾಸ್ ನನ್ನಂತೆ ಇವಾಗ ಯಾರೇ ಆಗಿ ಒಂದಷ್ಟನ್ನಂತೂ ಸಾಧನೆ ಮಾಡೋದು ತನ್ನಿಂದ ತಾನೇ ಆಗುತ್ತೆ. ಸೊ ಹಾಗಾಗಿ ನಾನ್ ನನ್ನ ಮಕ್ಕಳು ಏನೋ ಮಾಡ್ಬೇಕು ಅಥವಾ ನಾನೇನೋ ಮತ್ತೇನೋ ಮಾಡ್ಬೇಕು ಅಥವಾ ನಂಗೆ ಮತ್ತೊಂದೇನೋ ಸಿಗ್ಬೇಕು ಅಂತ ಅನ್ನೋ ತರ ಏನಿಲ್ಲ ನಂಗೆ, ಅದ್ರ ಬಗ್ಗೆ ಅಷ್ಟು ಆಸಕ್ತಿಯೂ ಇಲ್ಲ. ಮತ್ತೆ ನಂಗೆ ಅನ್ಸುತ್ತೆ, ನಾನು ಹೇಳಿದ್ನಲ್ಲ ಇವಾಗ ನಂಗೆ ನನ್ ಕನಸುಗಳಲ್ಲಿ ಬದುಕೋದಕ್ಕಿಂತ ನನ್ಗೆ ಇವತ್ತಿನಲ್ಲಿ ಬದುಕೋದೆ ನಂಗೆ ಹೆಚ್ಚು ಸಂತೋಷ ಕೊಡುತ್ತೆ, ಮತ್ತೆ ಆ ಸಂತೋಷಕ್ಕೆ ಅಂತಾನೆ ನಾನು ಇದೆಲ್ಲವನ್ನೂ ಮಾಡುದು. ಮನೋವೈದ್ಯಕೀಯ ಜಗತ್ತಿನಲ್ಲಿ ನಾವಿವತ್ತು ನೋಡ್ತಾ ಇರುವ ಹಂಗೆ ಪ್ರತಿ ರೋಗಿ ಬಂದಾಗ್ಲೂ ಕೂಡ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಇವತ್ತಷ್ಟೇ ಒಂದು ರೋಗಿಗೆ ಹೇಳ್ ಬಂದೆ, ಅಮ್ಮ ನಾವು ಬರಿತಾ ಇದೀವಿ ಇಷ್ಟು ಇಷ್ಟು ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ ಅಂತ ನಾವು ಅನ್ಕೊಳ್ತೀವಿ, ಇಷ್ಟು ಜನರಿಗೆ ನಾಲೆಜ್ ಇದೆ, ಇಷ್ಟು ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಹಂಗಿದ್ಮೇಲೆ ಅವ್ರಿಗೆ ಗೊತ್ತಿರತ್ತೆ ಅಂತ ಅನ್ಕೊಳ್ತೀವಿ. ನೀವು 10 ವರ್ಷಗಳ ಕಾಲ ನರಳಿ ನರಳಿ ನರಳಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಫೈನಲಿ ಬಂದಿದ್ದೀರಿ ಅಂದ್ರೆ ನಾವು ಮಾಡ್ತಾ ಇರೋದು ಎಷ್ಟು ಕಡಿಮೆ ಇನ್ನು ಸಾಲದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತ ನಾನು ಹೇಳಿದೆ. ಅದು ನಂಗನ್ಸುತ್ತೆ ಇವತ್ತಿನ ಸಮಾಜದಲ್ಲಿ ಏನು ಅದರ ತಪ್ಪು ನಂಬಿಕೆಗಳಿದೆ ಅಥವಾ ಈ ಕೆಟ್ಟ ಬುದ್ಧಿಗಳು ಏನಿದೆ ಎಲ್ಲಾ ಕ್ಷೇತ್ರಗಳಲ್ಲಿ, ಅಂದ್ರೆ ಒಳ್ಳೆಯದನ್ನ ಹೊಗಳದೇ ಇರುವುದು, ಗುಣಮಟ್ಟದ್ದನ್ನ ಗುರುತಿಸದೇ ಇರುವುದು, ಮೇಲ್ನೋಟಕ್ಕೆ ಕಂಡಿದ್ದೆಲ್ಲವೂ ಸತ್ಯ ಅಂತ ಅಂದ್ಕೊಳ್ಳೋದು, ಅಥವಾ ಒಂದು ಒಳ್ಳೆಯದನ್ನ ಕಂಡ ತಕ್ಷಣ ಗುರುತಿಸಿ ಹೊಗಳುವಂತ ಒಳ್ಳೆ ಗುಣ ನಮ್ಗೆಲ್ಲರಿಗೂ ಇಲ್ಲ. ಈಗ ಒಬ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ರು ಅಂದ್ರೆ ಮದ್ವೆಲಿ ತುಂಬಾ ಜನ ಅವ್ರು ನೋಡ್ದಿದ್ದಂಗೆ ಮಾಡ್ತಾರೆ, ಸೀರೆಯಲ್ಲಿ ಒಂದ್ ಸ್ವಲ್ಪ ಏನಾದ್ರು ಕಲ್ಲಾಗಿತ್ತು ಅಂದ್ರೆ ಎಲ್ಲರೂ ನೋಡಿ ಮತ್ತೆ ಮತ್ತೆ ಬಂದು ಕೇಳ್ತಾರೆ. ನಾನು ಹೇಳ್ತಾ ಇರೋದು ನನ್ನನ್ನು ಒಳಗೊಂಡಂತೆ ಈ ರೀತಿಯ ಕೆಟ್ಟ ಗುಣಗಳನ್ನ ನಾವೆಲ್ಲರೂ ಕೂಡ ಅದನ್ನ ಅದಷ್ಟು ಕಡಿಮೆ ಮಾಡ್ಕೋಬೇಕು. ಎಲ್ಲೋ ಒಂದ್ ಕಡೆ ನಾವು ಒಳ್ಳೆ ಗುಣವನ್ನ ನಾವು ಪ್ರಯತ್ನ ಪಟ್ಟಿವಿ, ಒಂದು ಎಕ್ಸಾಮ್ ಪಾಸ್ ಮಾಡ್ಬೇಕಾದ್ರೆ ನಾವು ಕಷ್ಟಪಟ್ಟು ಓದಿ ಪ್ರವಾಸ ಮಾಡ್ತೀವಲ್ಲ, ಆ ಒಂದು ಶ್ರಮ ಪಟ್ಟು ಆ ಒಳ್ಳೆ ಗುಣಗಳನ್ನ ನಾವು ರೂಢಿಸ್ಕೊಳ್ಳುವಂತ ಅಭ್ಯಾಸ ನಮ್ಗಾಗ್ಬೇಕು. ಸೊ ಹಾಗಾಗಿ ನನ್ನನ್ಸತ್ತೆ ನನ್ಗೆ ಕನಸುಗಳು ಅಂತ ಕೇಳಿದ್ರೆ ಈ ಸಮಾಜದ ಬಗ್ಗೆ ನನ್ ಕನಸುಗಳು ಅಂತ ಅಷ್ಟೇ ಹೇಳ್ಬೋದು. ಅದು ನಾ ತುಂಬಾ ಒಂಥರ ಪೊಲಿಟಿಕಲ್ ಸ್ಟಾನ್ಸ್ ಅಲ್ಲಿ ನಾ ಹೇಳ್ತಾ ಇರುವಂತದ್ದಲ್ಲ, ಇದು ನಾನೊಬ್ಬ ಮನೋವೈದ್ಯಾಗಿ ದಿವಸ ಈ ರೀತಿಯ ನೋಡೋದ್ರಿಂದ ಅದನ್ನ ಪ್ರತಿನಿತ್ಯ ರೋಗಿಗಳನ್ನ ಇದಿದೇ ತೊಂದರೆಗಳು, ಮತ್ತೆ ಮತ್ತೆ ಆಸ್ತಿಯ ತೊಂದರೆಗಳು, ಮತ್ತೆ ಮತ್ತೆ ಗಂಡ ಹೆಂಡತಿ ಮಧ್ಯ ಜಗಳದ ತೊಂದರೆಗಳು, ಇವುಗಳನ್ನ ನೋಡೋದ್ರಿಂದ ನನ್ಗೆ ಅನ್ಸುತ್ತೆ ಅದು ನಂಗೆ ತುಂಬಾ ಬಲವಾಗಿ ನಂಗೆ ಅದು ಫೀಲ್ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ಇದನ್ನ ಹೇಳ್ತಾ ಇರೋದು ಅಷ್ಟೇ. ಮತ್ತೆ ಅದ್ ಬಿಟ್ರೆ ಐ ಥಿಂಕ್ ಐ ಶುಡ್ ವರ್ಕ್ ಮೋರ್, ನಾನೇ ಕೆಲಸ ಮಾಡ್ಬೇಕು. ಸೊ ಹಾಗೆ ಕೆಲಸ ಮಾಡುವಂತ ಬುದ್ಧಿ ಮತ್ತು ಆರೋಗ್ಯ ಎರಡನ್ನೂ ದೇವ್ರು ನನ್ ಕೊಡ್ಲಿ ಅಂತ ಅಷ್ಟೇ ನಾನು ಕೇಳ್ಕೋಬಹುದು ಅಂತ ಅನ್ಸುತ್ತೆ ನಂಗೆ.
1: ಕೊನೆಯದಾಗಿ ನಮ್ಮ ಯುವಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್?
0: ಯುವಕರು ಯುವತಿಯರು ಇಬ್ಬರಿಗೂ ಬೇಸಿಕಲಿ ಯೌವನ ಅನ್ನುವಂಥದ್ದು ಒಂದು ತುಂಬಾ ಪ್ರೊಡಕ್ಟಿವ್ ಏಜ್ ಅದು. ಅಲ್ಲಿ ನಮ್ಮ ಮಾನಸಿಕ ಸಾಮರ್ಥ್ಯ ಇರ್ಬೋದು, ಬೌದ್ಧಿಕ ಸಾಮರ್ಥ್ಯ ಇರ್ಬೋದು, ದೈಹಿಕ ಸಾಮರ್ಥ್ಯ ಇರ್ಬೋದು, ಇದೆಲ್ಲವೂ ದೇ ವಿಲ್ ಬಿ ಅಟ್ ಇಟ್ ಜೆನಿತ್, ಅಂದ್ರೆ ಅದರ ಹೈಯೆಸ್ಟ್ ಪೀಕ್ ಅಲ್ಲಿ ಅವು ಇರುವಂತ ಕಾಲ. ಸೊ ಹಾಗಾಗಿ ಸಮಯನ ವ್ಯರ್ಥ ಮಾಡದೆ ಏನು ನಾವು ಗುರಿಗಳನ್ನ ಹಾಕೊಂಡಿದೀವಿ ಅದ್ರ ಕಡೆ ಆಗ್ಲಿ, ಅಥವಾ ತುಂಬಾ ಗುರಿಗಳನ್ನ ಹಾಕೊಳ್ಬೇಕು ಅಂತ ಇಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಉದ್ಯೋಗವನ್ನ ಹಿಡಿಬೇಕು ಅಂತಿದೆ, ಓದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಇದೆ, ಹಂಗಿದ್ರೆ ಅದ್ರ ಕಡೆಗೆನೆ ಆ ಒಂದು ಪೂರ್ತಿ ಮನಸ್ಸು ದೇಹ ಬುದ್ಧಿಗಳನ್ನ ಸ್ಥಿರವಾಗಿಸಿ ಪ್ರಯತ್ನ ಮಾಡೋದು ನಮ್ಮ ಮುಂದಿನ ಜೀವನವನ್ನ ಸುಖ ಮಾಡುತ್ತೆ. ಈಗನೇ ಅದ್ರದ್ದು ನಮ್ಗೆ ಗೊತ್ತಾಗದೆ ಇರಬಹುದು, ಆದ್ರೆ ಮುಂದೆ ಅದು ನಮ್ಮನ್ನ ಖಂಡಿತವಾಗಿ ಕಾಪಾಡುತ್ತೆ. ಅದ್ರ ಜೊತೆಗೆ ನನ್ಗೆ ಆದ ಅನುಭವ ಇದು, ಹಿರಿಯರ ಮಾತುಗಳನ್ನ ಕೇಳೋದು ಆ ಸಮಯಕ್ಕೆ ಕಹಿ ಅಂತ ಅನ್ಸುತ್ತೆ. ದೊಡ್ಡವರು ಬಂದು ನಮ್ಗೆ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ ಹೇಳಿದ್ರೆ ಅದ್ ನಮ್ಗೆ ಈ ತಕ್ಷಣಕ್ಕೆ ಕಹಿ ಅಂತ ಅನ್ಸ್ಬೋದು, ಆದ್ರೆ ಹೆಚ್ಚಿನ ಸಮಯ ಅನುಭವದಿಂದ ಬಂದಂತ ಮಾತುಗಳೇನಿರುತ್ತೆ ಅವು ಸರಿಯಾಗಿರುತ್ತೆ. ಹಾಗಾಗಿ ನಮ್ಮ ಜ್ಞಾನ ಎಷ್ಟೇ ಇರ್ಬಹುದು, ಜ್ಞಾನವೂ ಮುಖ್ಯವೇ, ಆದ್ರೆ ಹಿರಿಯರ ಅನುಭವ ಕೂಡ ತುಂಬಾ ಮುಖ್ಯ. ಹಾಗಾಗಿ ಅದನ್ನು ಕೇಳಿ ನಮ್ ನಮ್ಮ ಪಥನ ರೂಪಿಸ್ಕೊಳ್ಳೋ ಹಾಗೆ ಇವತ್ತಿನ ಯುವಕ ಯುವತಿಯರು ಮನಸ್ಸು ಮಾಡ್ಬೇಕು ಅಂತ ನನಗನ್ಸುತ್ತೆ.
1: ತುಂಬಾ ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದೀರಿ, ಸಮಯವನ್ನ ನಮ್ಗೆ ಮೀಸಲಾಗಿಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ಮತ್ತೆ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು.
0: ನಮಸ್ಕಾರ.
2: ಡಾಕ್ಟರ್ KS ಪವಿತ್ರಾ ಅವರ ದೂರವಾಣಿ ಸಂಖ್ಯೆಗಳು 0812-822-600-22, ಮತ್ತೊಂದು 0812-822-74-627, 0812-822-600-22 ಹಾಗೂ 0812-822-74-627. ಇಮೇಲ್ ವಿಳಾಸ ಪವಿತ್ರ ಕೆಎಸ್ 2011@gmail.com.
3: ಇದುವರೆಗೂ ಮನೋವೈದ್ಯರು, ಭರತನಾಟ್ಯ ಕಲಾವಿದೆ, ಬರಹಗಾರರು ಆದ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಒಂದು ಭಕ್ತಿಗೀತೆಯನ್ನ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ ಬಾಲವೃಂದ. ಪುಟಾಣಿ ಮಕ್ಕಳಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆ ಬೈಂದೂರಿನ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಹಾಗೂ ರೇಡಿಯೋ ಕ್ಲಾಸ್ ರೂಂ ಪ್ರಸಾರವಾಗಲಿದೆ.
1: ಕೇಳಿ ಉಡುಪಿ ಜಿಲ್ಲೆ ಬೈಂದೂರಿನ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳೋಣ ಮಕ್ಕಳೇ.
2: ಎಲ್ಲರಿಗೂ ನಮಸ್ಕಾರ. ನಾವು ಉಡುಪಿ ಜಿಲ್ಲೆ ಬೈಂದೂರಿನ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು. ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ತೃತ ನಾಕದಲ್ಲಿ. ಮಕ್ಕಳ ಸಂಗಮದೊಳೆಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು. ಹಾಡಲಿ ಕುಣಿಯಲಿ ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಪಶು ಎನ್ನುವ ಕುವೆಂಪುರವರ ವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ಬಾಲವೃಂದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಮ್ಮದು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಪ್ರತಿಭೆಗಳ ವಿಕಾಸಕ್ಕೆ ಕನ್ನಡ ಪರ ವಾತಾವರಣವಿದೆ. ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಪಡೆಯುತ್ತಿರುವ ಬೈಂದೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಶಾಲೆ ನಮ್ಮ ಹೆಮ್ಮೆ. ಈ ಬಾಲವೃಂದ ಕಾರ್ಯಕ್ರಮವನ್ನು ಕಯ್ಯಾರ ಕಿಂಜಣ್ಣ ರೈರವರು ಬರೆದ 9ನೇ ತರಗತಿಯ ಸಿರಿಗನ್ನಡ ಪಠ್ಯ ಪುಸ್ತಕದ ಹೊಸ ಹಾಡು ಹೊಪದ್ಯದೊಂದಿಗೆ ಆರಂಭಿಸೋಣ. ಈ ಹಾಡಿಗೆ ಧ್ವನಿಗೂಡಿಸಲು ನಮ್ಮ ಶಾಲಾ 9ನೇ ತರಗತಿಯ ವಿದ್ಯಾರ್ಥಿಗಳು, ಕೀಬೋರ್ಡ್ನಲ್ಲಿ ಮಿಶೆಲ್ 5ನೇ ತರಗತಿ, ಹಿನ್ನೆಲೆ ಸಹಕಾರ ಡೆನ್ನಿಸ್ ಸಂಗೀತ ಶಿಕ್ಷಕರು.

0: ವಂದನೆಗಳು ಸಹಪಾಠಿಗಳಿಗೆ.
1: ಹಾಯ್, ನಾವು ಕರಾವಳಿ ಬದಿಯರ್. ಕುಂದಾಪುರ ಕನ್ನಡ ನಮ್ಮ ಭಾಷೆ, ನಮ್ಮ ಬದುಕಲ್ದ ಅಂದದ ಭಾಷೆ ಕುಂದಾಪುರ ಕನ್ನಡದಾಗೆ. ನಾಕ್ ಮಾತಾಡುಕ್ ನಮ್ಮ ಶಾಲೆ 10ನೇ ತರಗತಿ ಶ್ರೀಶಾಮ ಆರ್ ಶೆಟ್ಟಿ ಬಂದಿರ್. ಬನ್ನಿ ಕೇಳ್ಕಬಪ್ಪ.
2: ಹಾಯ್, ಎಲ್ಲರಿಗೂ ನಮಸ್ತೆ ಮಾರ್ರೆ. ನಾನಿವತ್ತು ನಮ್ಮ ಕುಂದಾಪುರ ಬಗ್ಗೆ ಒಂದೆರಡು ಮಾತಾಡ್ತೇಕ. ಗಂಧದ ಮರಲೇಸು ಮಂದಿರದ ಹೂಲೇಸು, ಗಂಧದ ಮರಲೇಸು ಮಂದಿರದ ಹೂಲೇಸು, ಸಂಧಿಸಿದ ಮಂದಿಯೊಳಗೆ ಕುಂದ ಕನ್ನಡವೇ ಲೇಸು. ನಮ್ಮ ಕುಂದಾಪುರ ನಮ್ಮ ಭಾಷೆ ನಂಬತ್ ನಾವು ಹೆಂಗ್ ಮಾತಾಡ್ರು ಚಂದ. ಇವತ್ತು ಇಷ್ಟೆಲ್ಲ ಜನ ಸೇರ್ತಂದ್ರೆ ಇದ್ ಯಾವ್ದಕ್ಕೆ ಸಿಗ್ ಗೌರವ ಕೇಂದ್ರೆ ಅದ್ ನಮ್ ಕನ್ನಡ ಭಾಷೆಗ್ ಸಿಗ್ ಗೌರವ. ಆತ್ಮೀಯತೆ, ಸಂಸ್ಕಾರ, ಸಂಸ್ಕೃತಿ, ಪ್ರೀತಿ, ನ್ಯಾಯ, ವಿಶ್ವಾಸ, ನೀತಿ, ಪ್ರೇಮ ಇದೆಲ್ಲ ಒಂದೇ ಭಾಷೆಯಲ್ಲಿ ಅಡ್ಗದ್ ಯಾವ್ದಕ್ಕೇನ್ರೆ ಅದ್ ನಮ್ ಕನ್ನಡ ಭಾಷೆಯಲ್ಲಿ ಮಾತ್ರ ಕಾಣಿ. ನಮ್ ಕುಂದಾಪುರ ಅಂದ್ರೆ ಸ್ವಲ್ಪ ದೊಡ್ಡ ಊರಲ್ದೆ ದೊಡ್ಡ ಊರೆ. ಊರ್ ಹೆಸರೆಲ್ಲ ಹೇಳ್ತಾ ಹಾರೆ ಆಬ್ದ ಹಾಬ್ದ. ಆರು ಒಂದೇಡು ಊರ್ ಹೆಸರು ಹೇಳ್ತೆ ಕೇಣಿ. ಬೈಂದೂರು, ಶಿರೂರು, ನಾಗೂರು, ಇಡೂರು, ಮಣ್ಣೂರು, ಉಳ್ಳೂರು, ಹೇರೂರು, ಹರ್ಕೂರು, ಕೆದೂರು, ಕೆಂಚನೂರು, ಜಡ್ಡಾಡಿ, ಬಿಲ್ಲಾಡಿ, ನೆಲಡಿ, ಕೌಲಡಿ, ಆತಡಿ, ಹಾಲಾಡಿ, ಗುಡಾಡಿ, ಬಂಡಾಡಿ, ಹಿಂಗೆ ಮಸ್ತ್ ಊರಿತ್ತೆ. ಈ ಊರ್ ಹೆಸರೆಲ್ಲ ಹೇಳ್ತಾ ಹಾರೆ ದಿನ ಇಡೀ ಸಾಕತ್ತಿಲ್ಲ. ಮತ್ತೆ ನಮ್ ಕುಂದಾಪುರ ಜನರ ಬಾಯಿಗೆ ಹೊಯ್ಕ ಬರ್ಕ ಉಣ್ಕ ತಿನ್ಕ ಪೊಣ್ಕ ಗಮ್ಮತ್ತ ಗಜಲಬ್ ಮಾಡ್ಕೊಂಡಿದ್ದಾರ ಕಾಣಿ. ಅದ್ಕೆಲ್ದ ಹೇಳುದ ನಮ್ ಊರ್ ಭಾಷೆ ಮುಂದೆ ಇನ್ಯಾವ ಊರ್ ಭಾಷೆ ಇತ್ತಂದೇಳಿ. ಮತ್ತಿತ್ತಲ್ಲ ಈ ಕಾಲ್ ಸೆಂಟರ್ಗಲ ಪರೂರರೇ ಕೆಲ್ಸ ಮಾಡುದ ಕಂತ. ಎಂತಕ್ಕಂದ್ರೆ ನಾವು ಬೇರೆಯವ್ರಿಗೆ ಫೋನು ಗೀನು ಮಾಡ್ದಳಿಕೆ ನೀವು ಕರೆ ಮಾಡಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಂತ. ಅದೇ ನಮ್ ಊರ್ ಬದಿಯರ್ ಯಾರು ಕೆಲ್ಸ ಮಾಡುದಿದ್ರೆ ಅವ್ರಿಗೆ ಪುರ್ಸೋತಿಲ್ಲಮ್ರಿ, ಕಡಿ ಫೋನ್ ಮಾಡಿ ಅಂದೇಳಿ ಹೇಳುದಿಲ್ಲೇ. ಅದ್ಕೆ ಅಲ್ದ ಹೇಳುದು ನಮ್ ಊರ್ ಭಾಷೆ ಚಂದದ ಭಾಷೆ ಅಂದೇಳಿ. ಮತ್ತಿತ್ತಲ್ಲ ನಮ್ ಊರ್ ಬದಿ ಹಬ್ಬ ಹುಣ್ಮಿ ರಿವಾಜಲ ಚಂದು ಕಾಣಿ. ಒಂದೇಡು ಹಬ್ಬದ ಹೆಸರು ಹೇಳ್ತೆ ಕೇಣಿ. ಹಾಲಬ್ಬು, ಆಷಡಿ ಹಬ್ಬ, ಕೊಡಿ ಹಬ್ಬ, ಪಡಿ, ಚೌತಿ, ನವರಾತ್ರಿ, ಕಾಡಿಕೋಳಿ, ಜಕ್ಕಣಿ, ಅಜ್ಜಿ, ದ್ವಾದಶಿ, ತುಳಸಿ ಪೂಜೆ, ಹಿಂಗೆ ಮಸ್ತ್ ಹಬ್ಬ ಇತ್ತೆ. ಈ ಹಬ್ಬನೆಲ್ಲ ಕಾಣ್ಕೊಂಬಗಿದ್ರೆ ಪರೂರರೆಲ್ಲ ನಮ್ಮೂರಿಗೆ ಬರ್ಕಲ್ದೆ. ಮತ್ತೆ ನಮ್ ಕುಂದಾಪುರ ಜನರ ಸಂಬಂಧ ಅಂದ್ರೆ ಎಷ್ಟು ಗಟ್ಟಿಯ ಸಂಬಂಧ. ನಮ್ ನಮ್ ದಾಯದ್ರ, ಪೈಕಿಯರ್, ನೆಂಟ್ರಿಷ್ಟ್ರ ಎಲ್ಲ ಒಂದೊಳ್ಕೆಗಿರತ್. ಅದೇ ಆ ಪ್ಯಾಟಿ ಬದಿಯರಿಗೆ ತಮ್ ಸ್ವಂತ ಅಣ್ಣ ತಮ್ಮ ದಿಕ್ಕಳು ಗುರ್ತು ಬಿಟ್ರೆ ಮತ್ ಬೇರೆ

0: ಗುರ್ತಿರುತ್ತ ಹೇಳಿ ಕಾಂಬ.
1: ನಾವೆಲ್ಲರೂ ಪರೂರಿಗೆ ಹೋದಳಿಕೆ ನಮ್ ನಮ್ ಊರ್ ಬದಿಯರ್ ಸಿಕ್ರೆ ಎಷ್ಟು ಖುಷಿ ಅತ್ತಲ್ದ ಮರ್ರೆ. ಬ್ಯಾಸ್ಗಿಗಾಲ್ದ ಮಳಿ ಬಂದಾಗ ಅತ್ಕಾಣಿ, ಅದ್ಕೆ ಅಲ್ದ ಹೇಳುದ ನಮ್ ಊರ್ ಬದಿ ಜನರು ಕಾಮ್ಕೆ ಸಾಪ್ ಅಂದೇಳಿ. ಮತ್ತಿತ್ತಲ್ಲ ನಮ್ ಕುಂದಾಪುರದರಿಗೆ ಒಂಚು ಸೀಕ್ರಣಿ ಜಾಸ್ತಿಯೇ, ಎಂತರು ತಿನ್ಕೊಂಬಗಾರೆ ಮನೆಗೆ ಮಾಡ್ಕ ತಿಂತ್ರ. ಒಂದ್ ನಾಕ್ ತಿಂಡಿ ಹೆಸರು ಹೇಳ್ತೆ ಕೇಳಿ. ಸುಕ್ಕಿನುಂಡಿ, ಮಾಕ್ನುಂಡಿ, ಗೊಡ್ಡಿಟ್ಟು, ಸೆಕಿ ಹಿಟ್ಟು, ಉಂಡಿ ಕಡ್ಬ, ಕಾಯ್ ಕಡ್ಬ, ಅಕ್ಕಿ ಹೊಡಿ, ತಳ್ಳಿ ದೋಸಿ, ಹಿಂಗೆ ಮಸ್ತ್ ತಿಂಡಿ ಮಾಡ್ಕೊಂಡ್ ತಿನ್ಕೊಂಡ್ ಗಟ್ಟ ಮುಟ್ಟ ಇರ್ತ್ರ ಕಾಣಿ. ಮತ್ತಿತ್ತಲ್ಲ ನಮ್ಮೂರಿನ ಕಲಿ ಚಂದ್ವೆ, ನಮ್ಮೂರಿನ ದೊಡ್ಡ ಕಲಿ ಅಂದ್ರೆ ಯಕ್ಷಗಾನು ಕಾಣಿ. ನಮ್ಮೂರಾಗ ಎಷ್ಟೇ ದೊಡ್ಡ ಕಲಿ ಇದ್ರು ಗಂಡು ಮೆಟ್ಟಿನ ಕಲಿ ಎಂಬುದದ ಯಕ್ಷಗಾನು ಅಲ್ದ ಮರ್ರೆ. ಬರೀ ಕೊಣದ್ರಾಗ ಮಾತ್ರ ಅಲ್ಲ, ಗಾದಿ ಮಾತ್ ಹೇಳುದಲ್ಲ ಏನ್ ಲೈಕ್ ಅಂತ್ರಿ. ನಮ್ಮೂರ್ ಗಾದಿ ಮಾತ್ ಹೇಳ್ಸ್ಕಂಡರಿಗೆ ಬುದ್ಧಿ ಹೇಳ್ಸ್ಕಂಡಗೂ ಅತ್ತ, ಪೆಟ್ಟು ತಿಂದಾಗೂ ಅತ್. ಒಂದೇಡ್ ಗಾದಿ ಮಾತ್ ಹೇಳ್ತಿ ಕೇಣಿ. ಸತ್ಯತ್ ಗೂಂಟ್ರು ಹೊಡಿತೆ, ಅಜ್ಜಿ ಸಾಕದ ಮಗ ಬೊಜ್ಜಕ್ಕೂ ಬತ್ತಿಲ್ಲ, ಕೊಣು ಬದ್ದಿದ್ದನಿ ರಂಗಸ್ಥಳುವೆ ವಾರಿಯಂ. ದೋಸ್ತಿ ದೋಸ್ತಿ ಇಲ್ಲೇ ಇರ್ಲಿ, ಮೀನ್ ಕುಕ್ಕಿ ಕೈ ಹಾಕು ಬೇಡ, ಹೊಳಿಗಿಳ್ದರಿ ಚಳಿ ಅಂತ ಮಳಿ ಅಂತ, ಹೇಳ್ರೆ ಅಪ್ಪ ಅಬ್ಬಿಗ್ ಹೊಡಿತ, ಹೇಳ್ದಿರ ಅಪ್ಪನಾಯ್ ತಿಂತ. ಹಿಂಗೆ ಮಸ್ತ್ ಗಾದಿ ಇತ್ತೆ. ಈ ಗಾದಿನಲ್ಲ ಹೇಳ್ತಾ ಹೋರೆ ರಾತ್ರಿ ಹಗ್ಲು ಏನು ಸಾಕತ್ತಿಲ್ಲ ಕಾಣಿ. ಮತ್ತಿತ್ತಲ್ಲ ನಮ್ ಕುಂದಾಪುರ ಅಂದ್ರೆ ಕಡ್ಲು ಬದಿ ಊರಲ್ದೆ ಮೀನ್ ತುಂಬಕ್ ಹೆಸರುವಾಸಿ ಆ ದೂರ ಅಂದ್ರೆ ನಮ್ಮೂರ್. ನಮ್ ಊರ್ ಬದಿ ಮಕ್ಕಳೆಲ್ಲ ಓದಕ್ ಬರಕ್ ಚುರ್ಕೆ ಅಂತಕ್ಕಂತ್ರಿ. ಮೀನ್ ಮಂಡಿ ತಿನ್ಕ ಬೆಳ್ದ ನಾವೆಲ್ದೆ, ನಾ ಆಗೆ ಹೇಳ್ದಂಗೆ ನಮ್ ಮೀನ್ ಹಿಡುದೇ ದೊಡ್ಡ ಕಸ್ಬಂದೇಳಿ. ನಮ್ಗೂ ನಿಮ್ಗೂ ಮಾಡಕ್ ಮಸ್ತ್ ಕಸ್ಬಿತ್. ನಾ ಬತ್ತೇಕ. ಧನ್ಯವಾದಗಳು.
2: ವಂದನೆಗಳು ಶ್ರೀಶಮ. ಆತ್ಮೀಯರೇ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ಲಾಸ್ಟಿಕ್ ನಿಷೇಧ ಕಡ್ಡಾಯವಾಗಿ ಆಗಬೇಕಿದೆ. ಈ ಕುರಿತು ಏಕಪಾತ್ರಭಿನಯವನ್ನು ಮಾಡಲಿದ್ದಾರೆ ಪ್ರವೀಣ ಕಿಣಿ, 9ನೇ ತರಗತಿಯವಳು.
3: ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಈಗ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಏಕಪಾತ್ರಭಿನಯ ಮಾಡುತ್ತೇನೆ. ಏ ರಾಣಿ, ಹೇಗಿದ್ದೀಯಾ?
4: ನಾನು ಚೆನ್ನಾಗಿದ್ದೇನೆ.
3: ನಿನಗೆ ಪ್ಲಾಸ್ಟಿಕ್ ಬಗ್ಗೆ ಗೊತ್ತಿದೆಯೇ?
4: ಹಾ, ನನಗೆ ಗೊತ್ತು. ಅದು ಪ್ರಕೃತಿಗೆ ಅಪಾಯ ಉಂಟು ಮಾಡುತ್ತದೆ.
3: ಅಪಾಯವೆಂದರೆ ಏನಿರಬಹುದು?
4: ಹೇಳ್ತೇನೆ ಕೇಳು.
3: ಪ್ಲಾಸ್ಟಿಕ್ ಹಲವು ವರ್ಷ ಆದರೂ ವಿಂಗಡಿಸುವುದಿಲ್ಲ. ಅದಲ್ಲದೆ ರಸ್ತೆಯ ಬದಿಯಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ತೊಟ್ಟೆಗಳು ಹಲವಾರು ಜಾನುವಾರುಗಳು ಜಗಿದು ತಿಂದು ತಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಾರೆ. ಹೀಗೆ ಹಲವಾರು ಅಪಾಯಗಳು ಇದರಿಂದ ಉಂಟಾಗುತ್ತಿದೆ.
4: ನಾವು ಪ್ಲಾಸ್ಟಿಕ್ ಅನ್ನು ಬಳಸಬಹುದಾ ರಾಣಿ?
3: ಅಯ್ಯೋ ಮರೆಯ, ಅದು ನಮಗೆ, ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಇಡೀ ಸಮಾಜಕ್ಕೆ ಅಪಾಯ ಉಂಟು ಮಾಡುತ್ತದೆ.
4: ಆದರೆ ನಾನು ಮತ್ತು ನನ್ನ ಮನೆಯವರು ಪ್ಲಾಸ್ಟಿಕ್ ಅನ್ನು ಬಳಸುತ್ತೇವೆ. ಅದು ಇಡೀ ಸಮಾಜಕ್ಕೆ ಉತ್ತಮ ಪಾತ್ರವನ್ನು ತಂದಿದೆ.
3: ಸರಿ, ಇರಲಿ ಬಿಡು, ಇವತ್ತಿನಿಂದ ಪ್ಲಾಸ್ಟಿಕ್ ಅನ್ನು ಬಳಸಬೇಡ.
4: ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬೆಂಕಿಯಲ್ಲಿ ಸುಟ್ಟು ಬಿಡುತ್ತಾರೆ.
3: ಅಯ್ಯೋ, ಅಂತ ಕೆಲಸ ಮಾತ್ರ ಮಾಡಬಾರದಿತ್ತು. ಅದು ಪರಿಸರ ಅಸಮಾನತೆಯನ್ನು ಉಂಟು ಮಾಡುತ್ತದೆ ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ತರುತ್ತದೆ. ಇದೆಲ್ಲ ಆಗುವುದು ಪ್ಲಾಸ್ಟಿಕ್ ಮಾಲಿನ್ಯದಿಂದ.
4: ಹೌದು, ನೀನು ಹೇಳುವುದು ಸರಿ. ಇದನ್ನು ಪ್ರಾಣಿಗಳು ತಿನ್ನುವುದುಂಟು. ಅದಕ್ಕೆ ನಾವು ಜನರಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಪ್ರೋತ್ಸಾಹಿಸಬೇಕು.
3: ನಾನು ಜನರಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಲು ಬೇಡಿಕೊಳ್ಳುತ್ತೇನೆ. ಪ್ಲಾಸ್ಟಿಕ್ಕಿನ ಬದಲು ಪೇಪರ್ ಬ್ಯಾಗ್ಸ್ ಅನ್ನು ಉಪಯೋಗಿಸಿ ಎಂದು ಕೇಳಿಕೊಳ್ಳುತ್ತೇನೆ.
4: ಬರೀ ಬಾಯಿ ಮಾತಿನಿಂದ ಪ್ಲಾಸ್ಟಿಕ್ ಪ್ರಚಾರ ಸಾಲದು. ಇಡೀ ಸಮಾಜಕ್ಕೆ ಇದರ ನಿರ್ಮೂಲನೆ ಆಗಬೇಕು.
3: ಪ್ಲಾಸ್ಟಿಕ್, ಪ್ಲಾಸ್ಟಿಕ್, ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಮಹಾಮಾರಿ.
4: ಮಿತ್ರರೇ, ಈ ಏಕಪಾತ್ರಭಿನಯದಿಂದ ನಿಮಗೆ ಸೂಚನೆ ಎಂದರೆ ಪ್ಲಾಸ್ಟಿಕ್ನಿಂದ ಹಲವಾರು ಜೀವಗಳು ಸಾಯುತ್ತಿವೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ ಹಲವಾರು ಜೀವಗಳ ಪ್ರಾಣವನ್ನು ಉಳಿಸಿ. ಧನ್ಯವಾದಗಳು.
2: ಆತ್ಮೀಯರೇ, ನಾವು ನಿಂತ ನೆಲ, ಕುಡಿಯುವ ನೀರು, ಬೀಸುವ ಗಾಳಿ, ಹರಿಯುವ ರಕ್ತದ ಬಣ್ಣ ಎಲ್ಲವೂ ಒಂದೇ. ನಮ್ಮಲ್ಲಿ ತಾರತಮ್ಯ ಸರಿಯಲ್ಲ. ಆತ್ಮೀಯರೇ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರ ನಮ್ಮದು. ನಮ್ಮ ಸಂಸ್ಕೃತಿ ಪ್ರಪಂಚದಾದ್ಯಂತ ಜನಪ್ರಿಯತೆ ಗಳಿಸಿದೆ. ನಮ್ಮಲ್ಲಿ ವಿಭಿನ್ನ ಧರ್ಮಗಳು, ಸಂಪ್ರದಾಯಗಳು, ಆಹಾರ, ಉಡುಗೆ ತೊಡುಗೆ ಇತ್ಯಾದಿಗಳಲ್ಲಿ ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯಿಂದ ಸಾಮಾಜಿಕವಾಗಿ ಪರಸ್ಪರ ಅವಲಂಬಿತರಾಗಿದ್ದಾರೆ. ಅದಕ್ಕಾಗಿ ಧರ್ಮಗಳ ವೈವಿಧ್ಯತೆಗಳಲ್ಲಿ ಬಲವಾದ ಒಗ್ಗಟ್ಟಿನ ಅಸ್ತಿತ್ವವಿದೆ. ನಮ್ಮದು ಐಕ್ಯತೆಯ ರಾಷ್ಟ್ರ. ನಾವು ಐಕ್ಯತೆಯನ್ನು ಕೊಂಡಾಡಬೇಕು. ಇದಕ್ಕೆ ಪೂರಕವಾಗಿ ಸೌಹಾರ್ದತೆ ಎನ್ನುವ ಕಿರು ಪ್ರಹಸನವನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಹಲೋ, ನಮಸ್ತೆ. ತುಂಬ ಸಂತೋಷ. ಮತ್ತೆ ರಾಮಣ್ಣ, ಹೇಗಿದ್ದೀರಾ?
1: ನಾನು ಕ್ಷೇಮ ಸರೀಫ್ರೆ, ನೀವು ಹೇಗೆ?
0: ನಾವೆಲ್ಲ ಆರಾಮಾಗಿದ್ದೀವಿ. ಮತ್ತೆ ಕಾರ್ಬಾರ್ ಎಲ್ಲ ಹೇಗೆ ನಡೀತಿದೆ?
1: ಹಾ, ಅದೆಲ್ಲ ಸರಿಯಾಗಿ ನಡೀತಿದೆ. ಏನಿಲ್ಲ, ಒಂದು ವಾರ ನಂತರ ನಾವೆಲ್ಲ ಒಟ್ಟಾಗಿ ದೀಪಾವಳಿ ಆಚರಿಸುವಂತ ಇದ್ದೇವೆ. ಹೇಗೆ?
0: ಒಳ್ಳೆ ಮಾತು. ನಾನು ನನ್ನ ಮಗ ಇಬ್ರು ಖಂಡಿತ ಬರ್ತೀವಿ.
1: ಹೌದು ಹೌದು, ಖಂಡಿತ ಬರಬೇಕು.
0: ಸರಿ ಸರಿ, ಬರ್ತೀವಿ ನಾವು.
1: ಖಂಡಿತ ಬರಲೇಬೇಕು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ದೃಶ್ಯ 3, ಅಪ್ಪ ಮತ್ತು ಮಗನ ನಡುವೆ.
0: ರಹೀಂ, ರಹೀಂ, ಸ್ವಲ್ಪ ಇಲ್ಲ ಬಾ ಮಗ.
2: ಏನಪ್ಪ ಹೇಳಿ?
0: ನಿನ್ ಗೆಳೆಯ ಆರ್ಯನ್ ತಂದೆ ರಾಮಣ್ಣ ಅಂದ್ರೆ ನನ್ನ ಪ್ರಿಯ ಮಿತ್ರ. ಅಂದಾಗೆ ಅವ್ನು ನಂಗೆ ದೀಪಾವಳಿ ಹಬ್ಬಕ್ಕಾದಿದ್ದಾನೆ. ಆದ್ರೆ ನಿನ್ ಪ್ರಕಾರ ನಾನು ಹೋಗೋದಾ?
2: ಹೋಗೋ ಅಪ್ಪ, ಹೇಗಿದ್ರು ನಿಮ್ ಬಾಯ ಗೆಳೆಯ ತಾನೆ, ಹಾಗೆ ಆರ್ಯನ್ನು ನೋಡ್ದಂಗಾಗುತ್ತೆ.
1: ದೃಶ್ಯ 4, ದೀಪಾವಳಿ ಆಚರಿಸುವ ದಿನ. ಇವತ್ತು ದೀಪಾವಳಿ, ಇಷ್ಟೊತ್ತಾಯ್ತು, ಇನ್ನೂ ಸಹ ನಮ್ ಶರೀಫ್ ಸಾಹೇಬ್ರು ಬರ್ಲಿಲ್ವಲ್ಲ? ಹಾ, ಬಂದ್ರು ಬಂದ್ರು. ನಮಸ್ತೆ ಶರೀಫ್ ಸಾಹೇಬ್ರೆ.
0: ನಮಸ್ತೆ. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಎಲ್ಲ ಆರಾಮ? ರಾಮಣ್ಣ
2: ನಮಸ್ತೆ. ಅಂಕಲ್
1: ನಮಸ್ತೆ. ಶರೀಫ್ ಸಾಹೇಬ್ರೆ ನಮಸ್ತೆ. ಪುಟ್ಟ ಬನ್ನಿ ಬನ್ನಿ, ಕುಳಿತ್ಕೊಳ್ಳಿ ಕುಳಿತ್ಕೊಳ್ಳಿ.
0: ಮತ್ತೆ ಇವತ್ತಿನ ಹಬ್ಬ ದೀಪಾವಳಿ ಹೇಗ್ ನಡೀತಿದೆ?
1: ನಡೀತಾ ಇದೆ ಅಲ್ಲ. ಶಾಂತಿ, ಶರೀಫ್ ಸಾಹೇಬ್ರು ಬಂದಿದ್ರು ನೋಡು, ಜ್ಯೂಸ್ ಮಾಡ್ಕೊಂಡ್ ಬಾ.
3: ಸರಿ.
2: ಅಂಕಲ್ ಆರ್ಯನ್ ಎಲ್ಲಿದ್ದಾನೆ?
1: ಆರ್ಯನ್ನ? ಆರ್ಯನ್, ಆರ್ಯನ್
3: ಏನಪ್ಪ?
1: ಎಲ್ಲಿ ನೋಡು, ಯಾರು ಬಂದಿದ್ದಾರಂತ.
3: ರಹೀಮ್ ಹೇಗಿದ್ದೀಯಾ, ಈಗ ಬಂದ್ಯಾ?
2: ಹೌದು ಕಣೋ.
4: ಶರೀಫ್ ಸಾಹೇಬ್ರೆ ಬಂದ್ಬಿಟ್ರ, ತುಂಬಾ ಸಂತೋಷ. ತಗೊಳ್ಳಿ ಜ್ಯೂಸ್ನ. ರಹೀಮ್ ಪುಟ್ಟ ಹೇಗಿದ್ಯಾ?
2: ನಾನು ಆರಾಮಾಗಿದ್ದೀನಿ ಆಂಟಿ, ನೀವು?
4: ನಾನು ಚೆನ್ನಾಗಿದ್ದೀನಿ. ನಮ್ಮ ಆರ್ಯನ್ ಶಾಲೆಯಲ್ಲಿ ಹೇಗೆ ಪುಟ?
2: ಅಡ್ಡಿಲ್ಲ ಆಂಟಿ, ನನ್ನ ಜೊತೆಗೆ ಇರ್ತಾನೆ, ನನ್ನ ಒಳ್ಳೆಯ ದೋಸ್ತಿ.
4: ಹೌದಾ, ತುಂಬ ಸಂತೋಷ. ಹೀಗೆ ಇಬ್ರು ಜೊತೆಗೆ ಇರಿ.
2: ಆಯ್ತು ಆಂಟಿ.
3: ಅಪ್ಪ ಅಪ್ಪ, ನಾನು ರಹೀಮ್ ಜೊತೆಗೆ ಇರ್ತೀವಿ.
2: ಸರಿ ಪುಟ, ಒಟ್ಟಿಗೆ ಇರಿ.
4: ಜಾಗ್ರತೆ ಆರ್ಯನ್.
0: ತುಂಬಾ ಒಳ್ಳೆಯ ಗೆಳೆಯರು, ಯಾವತ್ತೂ ಒಟ್ಟೊಟ್ಟಿಗೆ ಇರ್ತಾರೆ.
1: ಹೌದು ಹೌದು, ನನ್ನ ಮಗ ಯಾವತ್ತಿದ್ರು ನಿನ್ನ ಮಗನ ಬಗ್ಗೆನೇ ಹೇಳ್ತಾ ಇರ್ತಾನೆ. ತುಂಬಾ ಒಳ್ಳೆಯ ಗೆಳೆಯವರು ಶರೀಫ್ ಸಾಹೇಬ್ರೆ.
0: ಹೌದು ಹೌದು ರಾಮಣ್ಣ, ತುಂಬಾ ಖುಷಿ ಅನಿಸ್ತದೆ.
1: ಹೌದು ಶರೀಫ್. ಶಾಂತಿ, ಊಟದ ಹೊತ್ತಾಯ್ತು, ಊಟ ತಯಾರಿದೆಯಾ?
4: ತಯಾರಿದೆ ರೀ.
1: ಬನ್ನಿ ಸಾಹೇಬ್ರೆ, ಊಟಕ್ಕೆ ಹೋಗೋಣ. ದೃಶ್ಯ 5, ಊಟ ಆದ ಮೇಲೆ. ಊಟ ಹೇಗಿತ್ತು ಶರೀಫ್ ಸಾಹೇಬ್ರೆ?
0: ತುಂಬಾ ಚೆನ್ನಾಗಿತ್ತು ರಾಮಣ್ಣ. ಸರಿ, ಹಾಗಾದ್ರೆ ಹೊತ್ತಾಯ್ತು, ನಾನಿನ್ ಬರೋದಾ?
1: ಹೌದಾ, ಹಾಗಾದ್ರೆ
0: ರಹೀಮ್ ಬಾ ಮಗ, ಹೊರಡುವ.
2: ಹಾ, ಬಂದೆ ಅಪ್ಪ.
0: ಓ, ಒಂದ್ ಮಾತು ಹೇಳಕ್ ಮರ್ತೇ ಬಿಟ್ಟೆ, ಮುಂದಿನ ತಿಂಗಳಲ್ಲಿ ರಂಜಾನ್ ಹಬ್ಬ ಬಂದಿದೆ. ಅದಕ್ಕೆ ನೀವು ಕೂಡ ನಮ್ಮ ಮನೆಗೆ ಬಂದು ಒಟ್ಟಿಗೆ ಆಚರಿಸುವಂತೆ ಇದ್ದೀವಿ. ನೀವು ನಮ್ಮ ಕುಟುಂಬ ಸಹಿತ ಒಟ್ಟಿಗೆ ಬರಬೇಕು ನಮ್ಮ ಮನೆಗೆ.
1: ತುಂಬಾ ಸಂತೋಷದ ವಿಷಯ ಸರಿ ಸಾಹೇಬ್ರೆ. ನೀವು ನಮ್ಮ ಹಬ್ಬಕ್ಕೆ ಬಂದಿದ್ದೀರಾ, ನಾವು ನಿಮ್ಮ ಹಬ್ಬಕ್ಕೆ ಬರೋದಲ್ವಾ? ಖಂಡಿತ ಬರ್ತೇವೆ ಅಲ್ವಾ ಶಾಂತಿ?
4: ಹೌದ್ರಿ, ಖಂಡಿತ ಹೋಗೋಣ.
1: ಹೌದು ಹೌದು.
2: ಅಂಕಲ್ ಆಂಟಿ ಆಶೀರ್ವಾದ ಮಾಡಿ.
0: ಸರಿ, ಹಾಗಾದ್ರೆ ನಾನಿನ್ ಬರ್ತೀನಿ.
1: ತುಂಬಾ ಧನ್ಯವಾದಗಳು ಶರೀಫ್ ಸಾಹೇಬ್ರೆ, ಹೋಗ್ ಬನ್ನಿ.
0: ಸರಿ,
3: ಬಾಯ್ ದಯಿಮ್.
2: ಬಾಯ್.
5: ಚಿಕ್ಕಮ್ಮ, ಚಿಕ್ಕಪ್ಪ, ಹೇಗಿದ್ದೀರಾ? ಆರಾಮ?
4: ಶ್ರೇಯಸ್, ಹೇಗಿದ್ಯೋ ಮಗನೆ, ತುಂಬಾ ದಿನವಾಯ್ತು ನೋಡ್ದೆ.
1: ಬಾ ಮಗನೆ, ಕುಳಿತ್ಕೋ. ಇವತ್ತು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿಯಲೋ.
5: ಅಲ್ಲ ಚಿಕ್ಕಪ್ಪ, ನನಗೆ ದೀಪಾವಳಿಗಂತ ಒಂದು ವಾರ ರಜೆ ಕೊಟ್ಟಿದ್ರು, ಅದಕ್ಕೆ ಎಲ್ಲರನ್ನು ಮಾತಾಡ್ಸ್ಲಿಕ್ಕಂತ ಬಂದೆ.
1: ಶ್ರೇಯಸ್, ಈಗ ನೀನು ಏನು ಕಲಿತಿದ್ಯಾ?
5: ನಾನಾ ಚಿಕ್ಕಪ್ಪ, ಬೆಂಗಳೂರಿನಲ್ಲಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಮಾಡ್ತಾ ಇದ್ದೇನೆ.
3: ಆಯ್ ಅಣ್ಣ, ಹೇಗಿದ್ದೀಯಾ, ಯಾವಾಗ ಬಂದೆ?
5: ಇವತ್ತು ಕಣೋ, ಮತ್ತೆ ಸಮಾಚಾರ, ಶಾಲೆಯಲ್ಲೆಲ್ಲ ಹೇಗ್ ನಡೀತಾ ಇದೆ?
3: ನಡೀತಾ ಇದೆ ಅಣ್ಣ, ಒಳ್ಳೆಯದಾಗಿ.
1: ಶಾಂತಿ, ಏನಾದ್ರೂ ನಮ್ ಶ್ರೇಯಸ್ಗೆ ಸ್ಪೆಷಲ್ ತಿಂಡಿ ಮಾಡ್ಕೊಂಡ್ ಬಾ.
4: ಅದೇ ಅದೇ ತರ್ತೀನ್ರಿ.
5: ಏನ್ ಬೇಡ ಚಿಕ್ಕಮ್ಮ.
1: ನಿಲ್ಲೋ ಶ್ರೇಯಸ್, ಸ್ವಲ್ಪ ಅಷ್ಟೇ.
4: ಹೌದು ಕಣೋ, ತಗೋ. ಇವತ್ತು ನಮ್ಮನೇಲಿ ಇವ್ರದ್ದು ಮತ್ತೆ ಆರ್ಯನ್ ದೋಸ್ತಿ ಬಂದಿದ್ರು, ಅವ್ರಿಗಂತ ಕಾಯಿ ಹೋಳಿಗೆ ಮಾಡಿದ್ದೆ, ತಕೋ.
1: ಹೌದು ಹೌದು, ಇಷ್ಟೊತ್ತಿದ್ರು, ಈಗಷ್ಟೇ 20 ನಿಮಿಷದ ಹಿಂದೆ ಮನೆಗೆ ಹೋದ್ರು. ತುಂಬಾ ಒಳ್ಳೆ ಜನ ಮಾತ್ರ.
5: ಹೌದಾ ಚಿಕ್ಕಪ್ಪ? ಆರ್ಯನ್ ನಿನ್ನ ಆಪ್ತನು ಕೂಡ ಹೌದಂತೆ?
3: ಹೌದು ಅಣ್ಣ,
1: ತುಂಬಾ ಒಳ್ಳೆಯವರು.
5: ಹೌದಾ, ತುಂಬಾ ಸಂತೋಷ. ಅಂತ ಒಂದು ಬಿಗಿಯಾದ ಸ್ನೇಹವಿದ್ರೆ ನಿಮ್ಮಲ್ಲಿರುವ ಒಂದು ಖುಷಿಯನ್ನಂಟು ಗಟ್ಟಿಯಾಗಿರ್ತದೆ ಚಿಕ್ಕಪ್ಪ.
4: ಹೌದು, ಅವ್ರು ತುಂಬಾ ಒಳ್ಳೆಯವರು.
1: ಒಟ್ಟಿಗೆ ನಾವು ಸ್ಕೂಲ್ನಲ್ಲಿ ಕಲ್ತಿದ್ದು.
4: ಮತ್ತೆ ಬೆಂಗಳೂರಿನಲ್ಲಿ ಶಾಲೆ ಎಲ್ಲ ಹೇಗ್ ನಡೀತಾ ಇದೆ ಪುಟ? ಮೊನ್ನೆ ಅಮ್ಮ ಫೋನ್ ಮಾಡಿದ್ರು.
5: ಹೌದಾ ಆಂಟಿ, ಶಾಲೆಯಲ್ಲಂತೂ ತುಂಬಾ ಒಳ್ಳೇದಾಗಿದೆ. ಕಾಲೇಜಿನ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿದೆ.
4: ಹೌದಾ, ತುಂಬಾ ಸಂತೋಷ, ಚೆನ್ನಾಗಿ ಓದು.
1: ಹೌದು ಹೌದು, ಈಗಿನ ಕಾಲದಲ್ಲಂತೂ ಎಲ್ಲಿ ನೋಡಿದ್ರು ಪೈಪೋಟಿಯೋ ಪೈಪೋಟಿ.
5: ಹೌದು ಹೌದು, ಹಾಗೆ ಆಗ್ಬಿಟ್ಟಿದೆ. ಅಯ್ಯೋ, ಮಾವನ್ ಕರೆ ಬಂತು. ಅವನು ಕರೆದಿದ್ದ ಮನೆಗ್ ಬಾ ಅಂತ. ನಾನಿನ್ ಬರೋರ?
4: ಹೋಗ್ ಬಾ ಪುಟ್ಟ, ಮತ್ತೆ ಬಾ.
3: ಶ್ರೇಯಸ್ ಅಣ್ಣ, ಬಾಯ್.
5: ಬಾಯ್ ಆರ್ಯನ್.
1: ದೃಶ್ಯ 7, ಆಕ್ಸಿಡೆಂಟ್ ದೃಶ್ಯ.
6: ಓ ಗೋಡ್, ಎದ್ದೇಳಿ ಎದ್ದೇಳಿ, ಏನಾಯ್ತಪ್ಪ ಹೇಳಿ ಹೇಳಿ. ಕಾಪಾಡು ದೇವ್ರೆ ಕಾಪಾಡು. ಫಾದರ್, ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ.
7: ಹೌದು ಹೌದು, ಇವರಿಬ್ಬರನ್ನು ಕಾಪಾಡಕ್ಕೆ ನಾವಿಬ್ಬರೇ ಇದ್ದೇವೆ. ದೇವ್ರೆ ಕಾಪಾಡು, ನಿನ್ನ ಕರುಣೆ ತೋರಿಸು ದೇವಾ.
1: ಏ ದೇವ್ರೆ, ಏನಾಯ್ತಪ್ಪ ಇವರಿಗೆ, ಬೆಳಿಗ್ಗೆ ಬೆಳಿಗ್ಗೆ ಇಂಥಾದ್ರು ಅಂತ. ದೇವ್ರೆ ಕಾಪಾಡಪ್ಪ ಅವ್ರನ್ನ, ಎದ್ದೇಳಿ ಎದ್ದೇಳಿ.
6: ಹೌದು ಇವರೇ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಇವರನ್ನು ಕಾಪಾಡೋಣ, ಬನ್ನಿ ಸ್ವಲ್ಪ ಇವರಿಬ್ಬರನ್ನ ಹೊತ್ಕೊಂಡು ಹೋಗೋಣ. ನಾವು ಮೊದಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದೇವೆ.
7: ಹೌದು ಹೌದು ಇವರೇ.
1: ನೀವೇನು ಮಾತನಾಡುತ್ತಿರುವಿರಿ, ನಾವು ಖಂಡಿತ ಸಹಾಯ ಮಾಡೋಣ. ಮೊದಲೇ ಇವರಿಗೆ ಪ್ರಜ್ಞೆ ತಪ್ಪಿದೆ. ಅಯ್ಯೋ ದೇವ್ರೆ, ಬನ್ನಿ ಬನ್ನಿ.
4: ಆಹಾ, ಎಂಥ ಸನ್ನಿವೇಶವಿದು. ಇವತ್ತು ಈ ದೃಶ್ಯವನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ರೆ ಕಮೆಂಟ್ಸ್ ಮೇಲೆ ಕಮೆಂಟ್ಸ್. ಹೇಗೆ ಈ ಅನುಲ್ ಅಂತಿಂತವನಲ್ಲ, ತೆಗಿ ನಾಕು ಫೋಟೋನ, ಇದು ಒಳ್ಳೇದಿದೆ.
1: ಏನು, ಯಾವ ತರ ಜೀವಿ ನೀನು? ಎರಡು ಜೀವ ಸಂಕಟದಲ್ಲಿದ್ದಾಗ ಏನೋ ಮಾಡ್ತಿದ್ಯಾ?
4: ರೀ ಸ್ವಾಮಿ, ನೀವೇನ್ರಿ ಹೀಗೆ ಹೇಳ್ತಿದ್ದೀರಾ? ಇದು ನಿಮಗೆಲ್ಲ ಅರ್ಥ ಆಗೋದಿಲ್ಲ. ಇವತ್ತು ರಾತ್ರಿ ನೋಡ್ತಾ ಇರಿ ಈ ದೃಶ್ಯನ ಹೇಗೆ ನ್ಯೂಸ್ನಲ್ಲಿ ಹರಡ್ತಾ ಇರುತ್ತೆ ಅಂತ. ಅದರಲ್ಲೂ ಫೇಸ್ಬುಕ್ನಲ್ಲಿ ಲೈಕ್ಸ್ ಮೇಲೆ ಲೈಕ್ಸ್, ಕಮೆಂಟ್ಸ್ ಮೇಲೆ ಕಮೆಂಟ್ಸ್.
7: ಹೇ ಮನುಜ, ಅಂತ ಕ್ರೂರ ವರ್ತನೆಯನ್ನು ತೋರಿಸಬೇಡ, ಇದು ಒಳ್ಳೆಯದಲ್ಲ. ಬಾ, ನಮ್ಮೊಂದಿಗೆ ಕೈ ಜೋಡಿಸು, ಸಹಾಯ ಮಾಡು.
6: ಹೌದು ಹೌದು, ಹಾಗೆ ಮಾಡಬೇಡ, ಅದು ಈ ಮನುಜನ ವರ್ತನೆಗೆ ತಕ್ಕದಲ್ಲ. ಸಹಾಯ ಮಾಡು, ಬಾ ನಮ್ಮೊಂದಿಗೆ.
4: ನಿಮಗೆ ಒಂದು ಬಾರಿ ಹೇಳಿದ್ರೆ ತಿಳಿಯಲ್ವಾ?
1: ನೀವು ಬಿಡಿ ಫಾದರ್, ಅವರಿಗೇನೆ ಗೊತ್ತು ಈ ಮನುಷ್ಯನ ಜೀವದ ಬೆಲೆ? ಒಬ್ಬ ಮನುಷ್ಯ ನರಳುತ್ತಿರ್ಬೇಕಾದ್ರೆ ನಾವು ಸಹಾಯ ಮಾಡ್ಬೇಕು ಹೊರತು ನರಳೋದನ್ನ ಹಾಸ್ಯವಾಗಿ ಖಂಡಿತ ತಗೊಳ್ಬಾರ್ದು.
6: ದೃಶ್ಯ 8, ಆಸ್ಪತ್ರೆಗೆ ಹೋಗಿ ಗುಣವಾದ ಮೇಲೆ.
1: ಅಂತೂ ಇಂತೂ ಅವರನ್ನ ಕಾಪಾಡಿದ್ವಿ. ಅವರನ್ನ ಅಲ್ಲೇ ಬಿಟ್ಬಿಟ್ಟಿದ್ರೆ ಮನಸ್ಸಿಗೆ ತೃಪ್ತಿ ಅನಿಸ್ತಿರ್ಲಿಲ್ಲ.
6: ಹೌದು ಇವರೇ, ಅವರನ್ನು ಕಾಪಾಡೋದಕ್ಕೆ ನಮಗೆ ಮನಸ್ಸಿಗೆ ತೃಪ್ತಿ ಅನಿಸಿತ್ತು.
7: ಎಲ್ಲ ದೇವರ ಇಚ್ಛೆ.
4: ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಆ ದಿನದಂದು ಮಾಡಿದ ತಪ್ಪು ನನಗೆ ಅರಿವಾಯಿತು. ನಾನು ದೊಡ್ಡ ಪಾಪದ ಕೆಲಸವನ್ನ ಮಾಡಿದ್ದೇನೆ, ನಾನು ದೊಡ್ಡ ಪಾಪಿಷ್ಟ.
1: ನೋಡು ಮನುಜ, ಯಾವ ಮನುಷ್ಯನಿಗೂ ತನ್ನ ತಪ್ಪು ಮಾಡುವಾಗ ಅರಿವಾಗುವುದಿಲ್ಲ, ತನ್ನ ತಪ್ಪು ಅರಿವಾದ ಮೇಲೆ ಅವನಿಗೆ ತಿಳಿಯೋದಕ್ಕೆ ಬರ್ತದೆ.
7: ಹೌದು ಹೌದು, ಇವರು ಹೇಳಿದ್ದು ನೂರಕ್ಕೆ ನೂರು ಸರಿಯೇ.
6: ಹೌದು ಬಾಲಕ, ಯಾವ ಮನುಷ್ಯನು ಮಾನವೀಯತೆಯನ್ನು ಮರೆಯಬಾರದು.
1: ಬಂದ್ರು ನೋಡಿ ಬಂದ್ರು. ಈಗ ಹೇಗಿದ್ದೀರಾ? ನಿಮ್ಮ ಮಗ ಹೇಗಿದ್ದಾನೆ ಸಾಹೇಬ್ರೆ?
7: ಹೌದು ಹೌದು, ಮಗ ಹೇಗಿದ್ದಾನೆ?
0: ನಾನೀಗ ಆರಾಮಾಗಿದ್ದೀನಿ. ಮಗನಿಗೆ ಸ್ವಲ್ಪ ತೊಂದರೆ ಇದೆ, ತಲೆಗೆ ತುಂಬಾ ಏಟ್ ಬಿದ್ದಿದೆ.
1: ಹೌದಾ, ಆದಷ್ಟು ಬೇಗನೆ ಅವರು ಆರಾಮಾಗಿ ಬರಲಿ ದೇವ್ರೆ.
6: ಹೌದು ಹೌದು,
0: ನಿಮಗೆಲ್ಲರಿಗೂ ನಾನು ಎಷ್ಟು ಪ್ರಣಾಮವನ್ನು ಹೇಳಲು ಸಾಲದು. ನೀವು ಯಾರು ಇಲ್ಲದಿದ್ದರೆ ನಾನು ಮತ್ತು ನನ್ನ ಮಗ ಸಂಕಷ್ಟದಲ್ಲಿ ಇರ್ತಿದ್ವಿ.
1: ಚೇಚೆ, ಹಾಗಲ್ಲ, ಮಾತಾಡಬೇಡಿ. ಹೌದು, ಮನುಷ್ಯನಲ್ಲಿ ಮಾನವೀಯತೆ ಅತ್ಯವಶ್ಯಕ. ಆ ಮಾನವೀಯತೆಗೊಂದು ಉದಾಹರಣೆ ನಾವಿಲ್ಲಿ ತೋರಿಸಿದೇವಷ್ಟೇ.
7: ಹೌದು ಹೌದು, ಸರಿ ಹೇಳಿದ್ದೀರಾ.
1: ಕೇಳಿದ್ರಲ್ಲ ಸ್ನೇಹಿತರೆ, ನಾವು ಕುಡಿಯುವ ನೀರು, ನಾವು ನಿಂತಿರುವ ನೆಲ, ಹರಿಯುವ ರಕ್ತದ ಬಣ್ಣ, ನಾವು ಉಸಿರಾಡುವ ಗಾಳಿ ಒಂದೇ ಅಲ್ವಾ? ಅದಕ್ಕೆ ನಾವೆಲ್ಲ ಒಂದೇ ಒಂದೇ ಒಂದೇ. ಧನ್ಯವಾದಗಳು. ಮಕ್ಕಳ ಮನಸ್ಸಿನಲ್ಲಿರುವ ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಕಾವ್ಯವಾಗಲು ಸಾಧ್ಯ. ನಮ್ಮ ಶಾಲಾ 9ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಶ್ರಾವ್ಯ ತನ್ನ ಸ್ವರಚಿತ ಕುಂದಾಪುರ ಕನ್ನಡದ ಕವನವನ್ನು ವಾಚಿಸಲಿದ್ದಾಳೆ.
8: ಎಲ್ಲರಿಗೂ ನಮಸ್ಕಾರಗಳು. ಕವನದ ಶೀರ್ಷಿಕೆ ವಿದಿಯಾಟು. ನಮ್ದಂಬುದೆಂತದಿಲ್ಲ, ನಾನೇ ಎಂಬುದು ಇಪ್ಪುದಿಲ್ಲ. ಇಪ್ಪುದೇನೇ ಇದ್ರು ವಿದಿಯಾಟು, ಅದಕ್ಕಿಂತ ಹೆಚ್ಚಿನ ಎಂಥದ್ದು ಇಲ್ಲ. ಮೀರು ಖಾದರಿಗೊಳಗಾಲು ಇಲ್ಲ. ನಮ್ದಂಬುದೆಂತದಿಲ್ಲ, ನಾನೇ ಎಂಬುದು ಇಪ್ಪುದಿಲ್ಲ. ಇಪ್ಪುದೇನೇ ಇದ್ರು ವಿದಿಯಾಟು, ಅದಕ್ಕಿಂತ ಹೆಚ್ಚಿನ ಎಂಥದ್ದು ಇಲ್ಲ. ಮೀರು ಖಾದರಿಗೊಳಗಾಲು ಇಲ್ಲ. ಸರಿ ಸಮ ನಡೀತ ಹೋದರಿ ಬಪ್ಪುದ್ ಬರೀ ಕಷ್ಟು. ಸಾಸ್ಮಿ ಕಾಲಷ್ಟು ಸುಕ್ಕು ಬೇಕಾರ್ ಬೆಟ್ಟದಷ್ಟು ಕಷ್ಟು ತಿನ್. ಇದೇ ಅಲ್ಲಿಯ ವಿದಿಯಾಟು. ಮನ್ಸರು ಕೂಡ ಮಾತಾಡು ಖಮ ಹಮ ಅಂದ್ರು, ಕಂಡ್ರು ಕಾಣಿಲಮ್ಮ ಮಾಡು ಜನು. ಜನರು ಮಾತಾಡು ಖಮ ಹಮ ಅಂಬತ್ತಿಗೆ, ಕಂಡ್ರು ಮಾತಾಡು ಕಾಯ್ದೆ ಇಪ್ಪು ಅವಸ್ಥಿ. ಇದೇ ಅಲ್ಲಿಯ ವಿದಿಯಾಟು. ನಮ್ದಂಬುದೆಂತದಿಲ್ಲ, ನಾನೇ ಎಂಬುದು ಇಪ್ಪುದಿಲ್ಲ. ಇಪ್ಪುದೇನೇ ಇದ್ರು ವಿದಿಯಾಟು, ಅದಕ್ಕಿಂತ ಹೆಚ್ಚಿನ ಅಂಥದ್ದು ಇಲ್ಲ. ಮೀರು ಖಾದರಿಗೊಳಗಾಲು ಇಲ್ಲ. ವಿದಿಯಾಟು ಮೀರ್ದಾರಿಲ್ಲ, ಮೀರ್ದಾರಿಗೆ ನಳ್ಕಾಲಿಲ್ಲ. ಇದ್ರೂ ಸುಖೂ ಇಲ್ಲ, ಎಲ್ಲ ಇದ್ರು ಎಂಥದ್ದು ಇಪ್ಪುದಿಲ್ಲ. ಇದೇ ಅಲ್ಲಿಯ ವಿದಿಯಾಟು. ನಮ್ದಂಬುದೆಂತದಿಲ್ಲ, ನಾನೇ ಎಂಬುದು ಇಪ್ಪುದಿಲ್ಲ. ಇಪ್ಪುದೇನೇ ಇದ್ರು ವಿದಿಯಾಟು, ಅದಕ್ಕಿಂತ ಹೆಚ್ಚಿನ ಎಂಥದ್ದು ಇಲ್ಲ. ಮೀರು ಖಾದರಿಗೊಳಗಾಲು ಇಲ್ಲ. ಧನ್ಯವಾದಗಳು.
1: ವಂದನೆಗಳು ಶ್ರಾವ್ಯ. ನಮ್ಮ ಜಲ, ನಮ್ಮ ನೆಲ, ನಮ್ಮ ಸಂಸ್ಕೃತಿ ಕನ್ನಡ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎನ್ನುವ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಂಡು ಕನ್ನಡ ನಾಡುನುಡಿ ಸಂಸ್ಕೃತಿ ಈ ಕುರಿತು ಮಾತನಾಡಲು ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿನಿ ಚೈತ್ರ ಇವಳು.

0: ಜನ ನಮಸ್ಕಾರಗಳು. ಜಯ ಭಾರತ ಜನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸಂಪದ್ಭರಿತವಾದ ಐತಿಹಾಸಿಕ ಭವ್ಯ ಪರಂಪರೆಯುಳ್ಳ ಕನ್ನಡಾಂಬೆಗೆ ನಮೋ ನಮಃ. ನಮ್ಮ ನಾಡು ಸಂಸ್ಕೃತಿಯ ನೆಲವೀಡು, ಸಾಧಕರ ಕರ್ಮಭೂಮಿ. ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ತನ್ನ ಸರ್ವಸ್ವದೊಂದಿಗೆ ತನ್ನ ಜೀವವನ್ನು ತೆತ್ತವರ ಮಣ್ಣಿದು. ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ, ಕಲಾವಂತಿಕೆಗೆ ಹಲವು ಮಜಲುಗಳು, ಕವಲುಗಳು. ಸುಸಂಸ್ಕೃತವಾದದ್ದು, ಸಕಾರಾತ್ಮಕವಾದದ್ದು. ಎಲ್ಲಿಂದ ಲಭಿಸಿದರೂ ನಮಗದು ಸ್ವೀಕೃತ. ಹಸಿರು ವನಗಳ ನಾಡು, ಬೆಟ್ಟಘಟ್ಟಗಳ ಬೀಡು. ಶ್ರೀಗಂಧ, ಬೀಟೆ, ತೇಗ, ಹೊನ್ನೆ, ನಂದಿ ಮೊದಲಾದ ಉನ್ನತ ವೃಕ್ಷಗಳ ಸಿರಿತವರು. ಕಾವೇರಿ ಕೃಷ್ಣ ಗೋದಾವರಿ ಮೈದೊಳೆಯುವ ನಲುನಾಡು. ಜೈನ, ಬೌದ್ಧ, ವೀರಶೈವ ಮುಂತಾದ ಧರ್ಮಗಳ ಸಂಗಮ ಭೂಮಿ. ಮಹಾಕವಿಗಳ, ಮಹಾಕಲಿಗಳ, ಮಹಾಕಲಾವಿದರ, ಮಹಾತ್ಯಾಗಿಗಳ, ಮಹಾತಪಸ್ವಿಗಳ ಸಿದ್ಧಕ್ಷೇತ್ರ ನಮ್ಮಿ ಕನ್ನಡ ನಾಡು. ಪ್ರಪಂಚದ ಭೂಪಟದಲ್ಲಿ ತನ್ನ ವೈವಿಧ್ಯಮಯ ವೈಶಿಷ್ಟ್ಯಮಯ ಪರಂಪರೆಯಿಂದ ಗುರುತಿಸಿಕೊಂಡಿರುವ ಹಿರಿಮೆಯ ಹಿರಿನಾಡು ಇದು ನಮ್ಮಿ ಕನ್ನಡ ನಾಡು. ಕನ್ನಡ ನಾಡಿಗೆ ಕನ್ನಡವೇ ಆಸ್ತಿ, ಅನ್ಯಾಥ ಶರಣಂ ನಾಸ್ತಿ ಎಂದರು ಹಿರಿಯರು. ಕನ್ನಡಕ್ಕಾಗಿ ಕೈ ಎತ್ತಿ, ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು ಅಭಿಮಾನದ ಮಾತುಗಳನ್ನಾಡಿದ್ದಾರೆ. ಸಿರಿಗನ್ನಡಂ ಬಾಳ್ಗೆ ಎಂಬ ಮಾತನ್ನು ಹೃದಯದಿಂದ ಸ್ಮರಿಸಿದ್ದಾರೆ. ನಾವು ಕನ್ನಡ ಭಾಷೆಯನ್ನು ಕಲ್ಲು ಸಕ್ಕರೆ, ಹಾಲು ಜೇನು, ಕಸ್ತೂರಿ, ಸಿಗುರು ತೆಗೆದ ಕಬ್ಬು ಎಂದೆಲ್ಲ ಕರೆದು ಆಸ್ವಾದಿಸಿ ಆನಂದಿಸುತ್ತೇವೆ. ಕನ್ನಡದಲ್ಲೊಂದು ಅದ್ಭುತ ಶಕ್ತಿ ಇದೆ. ತನ್ನೊಳಗೆ ಎಳೆಯುವ, ಜನರ ಮನದ ಬಾಗಿಲನ್ನು ತಟ್ಟುವ, ಕಿವಿಯನ್ನು ಇಂಪಾಗಿಸುವ ಶಕ್ತಿ ಕನ್ನಡದ್ದು. ಇಂತಹ ಸೊಗಸಾದ ಭಾಷೆಗೆ ಹಲ್ಮಿಡಿ ಶಾಸನದಲ್ಲಿ 1500 ಹೆಚ್ಚಿನ ವರ್ಷಗಳ ಇತಿಹಾಸವಿದೆ. ಕನ್ನಡವು ವಿಶಿಷ್ಟ ಭಾರತೀಯ ಭಾಷೆ. ಉದಾಹರಣೆಗೆ, ಧಾರವಾಡದಲ್ಲಿ ಧಾರವಾಡ ಕನ್ನಡ, ಮಂಗಳೂರಿನಲ್ಲಿ ಮಂಗಳೂರ್ ಕನ್ನಡ, ಕುಂದಾಪುರದಲ್ಲಿ ಕುಂದಾಪುರ ಕನ್ನಡ ಇತ್ಯಾದಿ. ಆದರೆ ಕನ್ನಡಿಗರಲ್ಲಿ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಇದೆ. ಇನ್ನು ಕನ್ನಡದ ಸಂಸ್ಕೃತಿಗೆ ಬಂದರೆ ಅದು ಭಾರತೀಯ ಸಂಸ್ಕೃತಿಗಿಂತ ಭಿನ್ನವಾದುದ್ದೇನಲ್ಲ. ಕರ್ನಾಟಕವನ್ನಾಳಿದ ವಿವಿಧ ರಾಜವಂಶಗಳು ಈ ನಾಡಿಗೆ ಬಂದು ಇಲ್ಲಿಯೇ ಹುಟ್ಟಿದ ಧಾರ್ಮಿಕ ಆಂದೋಲನಗಳು ಜನಪದವನ್ನು ರೂಪಿಸಿದ ಬಗೆ, ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳು ಪಡೆದ ಅಭಿವ್ಯಕ್ತಿ, ವಾಸ್ತುಶಿಲ್ಪ, ಸಂಗೀತ, ನೃತ್ಯ, ಚಿತ್ರಾದಿ ಕುಶಲ ಕಲೆಗಳ ಸಾಧನೆ, ಈ ಎಲ್ಲಾ ಅಂಶಗಳಲ್ಲಿಯೂ ಕರ್ನಾಟಕದ ವೈಶಿಷ್ಟ್ಯವನ್ನು ಗುರುತಿಸಬೇಕು. ಲಾವಣಿಗಳು, ಗರತಿಯ ಹಾಡುಗಳು, ಕೋಲಾಟ ಪದಗಳು, ಭತ್ತ ಕುಟ್ಟುವ ಹಾಡು ಮುಂತಾದವು ಜನಪದ ಸಾಹಿತ್ಯಗಳನ್ನು ನಮ್ಮನ್ನು ಸ್ಮರಿಸಲೇಬೇಕು. ಯಕ್ಷಗಾನ, ಬಯಲಾಟ, ತೂಗು ಬೊಂಬೆಯಾಟ, ಹುಲಿವೇಷ, ಸುಗ್ಗಿ ಕುಣಿತ ಮೊದಲಾದ ಜನಪದ ನೃತ್ಯಗಳನ್ನು ಇಲ್ಲಿ ಸ್ಮರಿಸಬಹುದು. ಒಳಗೆ ಬಾ ಯಾತ್ರಿಕನೆ, ಶಿಲೆಯಲ್ಲಿ ಕನ್ನಡಾಂಬೆಯ ಗುಡಿಯ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು.
1: ಇದುವರೆಗೆ ನಾವು ಪ್ರಸ್ತುತಪಡಿಸಿದ ಬಾಲವೃಂದ ಕಾರ್ಯಕ್ರಮವನ್ನು ಮುಗಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅನ್ವಿತಾ, ಪ್ರವೀಣ, ಶ್ರಾವ್ಯ, ತನುಷ, ನಿಖಿತಾ, ಸುಜನ, ಗೌರಿ, ಶ್ರೀಶಮ, ಚೈತ್ರ, ಶಿಶಿರ್, ರಿಷಿ, ಆಯುಷ್, ಅಲ್ಫಾಸ್, ಆದಿತ್ಯ, ಶ್ರೇಯಸ್, ಅಭಿತೇಜ್, ಮಿಥುನ್ ಹಾಗೂ ಅನುಲ್. ಕೀಬೋರ್ಡ್ನಲ್ಲಿ ಮಿಶೆಲ್ 5ನೇ ತರಗತಿ, ಹಿನ್ನೆಲೆ ಗಾಯನ ಡೆನ್ನಿಸ್ ಸಂಗೀತ ಶಿಕ್ಷಕರು, ನಿರೂಪಣೆ ಶಿಶಿರ್ಡಿ 9ನೇ ತರಗತಿ, ನಿರ್ದೇಶನ ಕನ್ನಡ ಶಿಕ್ಷಕರಾದ ಉದಯ್ ಸರ್, ಸಹಕಾರ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರು ಸೈಂಟ್ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆ ಬೈಂದೂರು. ವಂದನೆಗಳು.
2: ಇದುವರೆಗೆ ಉಡುಪಿ ಜಿಲ್ಲೆ ಬೈಂದೂರಿನ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಲ್ವ ಮಕ್ಕಳೇ?

0: ಇಂದಿನ ನಮ್ಮ ರೇಡಿಯೋ ಕ್ಲಾಸ್ ರೂಮ್ನ ವಿಷಯ ಏನು ಗೊತ್ತಾ? ನಮ್ಮ ಸಾಕು ಪ್ರಾಣಿಗಳು. ಇದರಲ್ಲಿ ಭಾಗವಹಿಸುವ ತಜ್ಞರು ಬೆಳ್ಳಾರೆಯ ಪಶುವೈದ್ಯರಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಹಾಗೂ ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಕೀರ್ತನ ಎಚ್ ಭಟ್ ಹಾಗೂ ಆಶೀಶ್ ಗೋವಿಂದ.
1: ಹಾಯ್ ಆಶೀಶ್.
2: ಹಾಯ್.
1: ನೀನು ಬೆಕ್ಕಿನ ಮರಿ ತಂದಿದ್ದೀಯಾ?
2: ಹಾ ಹೌದು.
1: ನೋಡು ತೋರ್ಸು ಎಲ್ಲಿ ಉಂಟು.
2: ಅದಕ್ಕೆ ಸ್ವಲ್ಪ ಹುಷಾರಿಲ್ಲ.
1: ಏನಾಗಿದೆ? ನೀನೇನಾದ್ರೂ ಮಾಡಿರ್ಬೇಕು.
2: ಅದು ತುಂಬಾ ಚಿಕ್ಕದು, ಆಗ ಕಾರಣ ನಾನು ಅದಕ್ಕೆ ಸಿರಿಂಜಲ್ಲಿ ಹಾಲು ಕುಡಿಸ್ತಾ ಇದ್ದೆ. ಈಗ ಅದಕ್ಕೆ ಹುಷಾರಿಲ್ಲ.
1: ಹಾಗಿದ್ರೆ ನಂಗೊಂದು ಪರಿಚಯದವರು ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅವರ ಬಳಿ ಹೋಗೋಣವಾ?
2: ಹಾ ನಡಿ, ಮತ್ತೆ ಬೇಗ ಬೇಗ ಹೋಗುವ.
1: ನಮಸ್ಕಾರ ಡಾಕ್ಟರ್.
3: ನಮಸ್ತೆ ಕೀರ್ತನ, ಏನು ಬಂದದ್ದು?
1: ಇನ್ ನನ್ನ ಸ್ನೇಹಿತ ಆಶೀಶ್ ಗೋವಿಂದ.
3: ಹೌದಾ?
1: ಅವನ ಬೆಕ್ಕಿನ ಮರಿಗೆ ಅಷ್ಟು ಹುಷಾರಿಲ್ಲ
2: ಸರ್. ಹೌದು ಸರ್, ಅದಕ್ಕೆ ಹುಷಾರಿಲ್ಲ. ಅದು ತುಂಬಾ ಚಿಕ್ಕದಿತ್ತು, ಹಾಗೆ ನಾನು ಅದಕ್ಕೆ ಸಿರಿಂಜಲಿ ಹಾಲು ಕುಡಿಸ್ತಾ ಇದ್ದೆ.
3: ಸರಿ.
2: ಆದ್ರೆ ಅದೀಗ ಸಿರಿಂಜಲಿ ಹಾಲು ಕುಡಿಸಿದ್ರು ಅದನ್ನು ವಾಮಿಟ್ ಮಾಡ್ತದೆ. ಅದಕ್ಕೆ ಎಂತ ಮಾಡಬಹುದು?
3: ವಾಂತಿ ಮಾಡ್ತದ? ಎಷ್ಟು ದಿನ ಆಯ್ತು ಮರಿಗೆ?
2: ಒಂದು ತಿಂಗಳಾಗ್ಬೋದು.
3: ಹುಳದ ಔಷಧಿ ಕೊಟ್ಟಿದ್ಯಾ?
2: ಇಲ್ಲ, ಕೊಡ್ಬೇಕಷ್ಟೇ.
3: ವಾಂತಿ ಪದೇ ಪದೇ ಮಾಡ್ತದ?
2: ಕುಡಿಸಿದಾಗ ಮಾತ್ರ.
3: ಅಲ್ಲದಿದ್ರೆ ವಾಕರಿಕೆ ಬಂದಾಗೆ ಮಾಡ್ತದ?
2: ಇಲ್ಲ.
3: ಈಗ ತತ್ಕಾಲಕ್ಕೆ ವಾಂತಿಗೆ ಔಷಧಿ ಕೊಡಬಹುದು, ಆದ್ರೆ ಹುಳದ ಔಷಧಿ ಕೂಡ ಕೊಡಬೇಕು. ಬೆಕ್ಕಿನ ಮರಿಗಳಿಗೆ ಅಥವಾ ಯಾವುದೇ ಮರಿಗಳಿಗೆ, ಸಾಕು ಪ್ರಾಣಿಗಳಿಗೆ, ಸಣ್ಣ ಮರಿಗಳಿಗೆ ತಿಂಗಳಿಗೆ ಒಂದ್ಸತಿ ಹುಳದ ಔಷಧಿ ಕೊಡಬೇಕು. ಶುರುವಿನ ತಿಂಗಳಿಂದ ಆರಂಭ ಮಾಡಿಕೊಂಡು ಈಗ ಒಂದು ತಿಂಗಳಾದ ಕಾರಣ ಈಗ ಒಮ್ಮೆ ಹುಳದ ಔಷಧಿ ಕೊಡುವ. ಅದರೊಟ್ಟಿಗೆ ವಾಂತಿಗೆ ಕೂಡ ಔಷಧಿಯನ್ನು ಕೊಡಬೇಕು, ವಾಂತಿ ಕಡಿಮೆ ಆಗ್ತದೆ. ಮತ್ತೆ ಯಾವ ರೀತಿ ನೋಡ್ಕೊಳ್ತಾ ಇದೆಯಾ ಬೆಕ್ಕನ್ನ?
2: ಈಕೆ ಹಾಲು ಎಲ್ಲ ನಾನು ಸಿರಿಂಜಲ್ಲೇ ಕುಡಿಸ್ತೇನೆ. ಮತ್ತೆ ಈಗ ನಡಿಲಿಕ್ಕೆ ಎಲ್ಲ ಆಗುದಿಲ್ಲ, ಅದಕ್ಕೆ ತುಂಬಾ ಹುಷಾರಿಲ್ಲ, ಜ್ವರ ಎಲ್ಲ ಬರ್ತಾ ಉಂಟು. ಹಾಗೆ ಅದಕ್ಕೆ ಏನ್ ಮಾಡಬಹುದು?
3: ವಾಂತಿ ಇದ್ದಾಗ ಅಥವಾ ವಾಂತಿ ಮತ್ತು ಬೇದಿ ಎರಡು ಇದ್ದಾಗ ಅಥವಾ ಯಾವ್ದಾದ್ರು ಒಂದು ಇದ್ದಾಗ ಡಿಹೈಡ್ರೇಷನ್ ಆಗ್ತದೆ ಅಂತ ಹೇಳಿದ್ರೆ ಶರೀರದಿಂದ ನೀರಿನ ಅಂಶ ಆರ್ತದೆ, ನಿರ್ಜಲೀಕರಣ ಆಗ್ತದೆ. ಈ ನಿರ್ಜಲೀಕರಣ ಅಂದ್ರೆ ನೀರಿನ ಅಂಶ ಆರುವಂತದ್ದು, ಅದನ್ನ ನಾವು ಪುನಃ ಪೂರೈಸಿ ಕೊಡಬೇಕು ಈ ಪ್ರಾಣಿಗಳಿಗೆ, ಬೆಕ್ಕಿಗೆ. ಹಾಗಾಗಿ ಸ್ವಲ್ಪ ಓ ಆರ್ ಎಸ್ ಅಂತ ಸಿಗ್ತದೆ, ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ, ಅದನ್ನ ಕೊಡ್ತೇನೆ. ಅದನ್ನ ನೀರಿನಲ್ಲಿ ಕರಡಿಸಿ ಕುಡಿಸ್ಬೇಕು. ಅಕಸ್ಮಾತ್ ವಾಂತಿ ಆದ್ರೆ ಪುನಃ ಬೇರೆ ಈ ಶುದ್ಧವಾದಂತಹ ಓ ಆರ್ ಎಸ್ ಕರಡಿದಂತಹ ನೀರನ್ನ ಕುಡಿಸ್ಬೇಕು. ಮತ್ತು ಕೂಡ ನಿರ್ಜಲೀಕರಣ ಜಾಸ್ತಿ ಆಗ್ತದೆ ಅಂತ ಹೇಳಿ ಆದ್ರೆ ಬೆಕ್ಕನ್ನ ತಂದು ತೋರಿಸ್ಬೇಕು, ನೋಡಿಬಿಟ್ಟು ಚಿಕಿತ್ಸೆ ಮಾಡಬೇಕಾಗ್ತದೆ.
2: ಅದಕ್ಕೆ ಏನಾದ್ರು ಲಸಿಕೆ ಏನಾದ್ರು ಕೊಡ್ಬೇಕಾ?
3: ಖಂಡಿತವಾಗಿ ಕೊಡ್ಬೇಕು. ಈಗ ಅದಕ್ಕೆ ಹುಷಾರಿಲ್ಲಲ್ಲ, ಲಸಿಕೆ ಅಂತ ಹೇಳಿದ್ರೆ ಕಾಯಿಲೆಗಳು ಬರದ ಹಾಗೆ ನಾವು ಮುಂಜಾಗರೂಕತೆ ಕ್ರಮವನ್ನು ತೆಕ್ಕೊಳ್ಳುವಂಥದ್ದು. ಚುಚ್ಚುಮದ್ದಿನ ರೂಪಕದಲ್ಲಿ ನಾವು ಬೆಕ್ಕುಗಳಿಗೆ ಅಥವಾ ಇತರ ನಾಯಿ ಇತ್ಯಾದಿ ಸಾಕು ಪ್ರಾಣಿಗಳಿಗೆ ಕೊಡ್ತೇವೆ. ಸ್ವಲ್ಪ ಹುಷಾರಾಗ್ಲಿ, ನಂತರ ಕೊಡುವ.
1: ಈಗ ಬೇರೆ ಸಾಕು ಪ್ರಾಣಿಗಳ ಬಗ್ಗೆ ಮಾಹಿತಿ ಕೊಡ್ತೀರಾ?
3: ಖಂಡಿತ.
2: ಹಾ ಸರ್, ನಮಗೆ ಸಾಕು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಆಸೆ.
3: ಹೌದಾ, ತುಂಬಾ ಒಳ್ಳೇದು.
1: ಈಗ ನಾವು ಬೆಕ್ಕು ನಾಯಿಗೆ ನಾವು ತಿನ್ನುವ ಆಹಾರವನ್ನೇ ಕೊಡ್ತೇವೆ.
3: ಸರಿ.
1: ನಾಯಿಗೆ ಈಗ ಡಾಗ್ ಫುಡ್ ಕಾಣಿಸ್ತಾ ಇದೆ. ಈ ತರದ ಆಹಾರ ಮನುಷ್ಯನ ಜಂಕ್ ಫುಡ್ಡಿನ ಹಾಗ ಅಥವಾ ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ?
3: ಹಾ, ತುಂಬಾ ಒಳ್ಳೇದು. ಈ ನಾಯಿಗಳಿಗೆ ಮಾತ್ರ ಅಲ್ಲ, ಬೆಕ್ಕಿಗೆ ಕೂಡ ಆಹಾರ ರೆಡಿಮೇಡ್ ಅಂದ್ರೆ ನಿನಗೆ ಸಂಪೂರ್ಣ ಸಮತೋಲಿತ ಆಹಾರ ಅಂತ ಹೇಳುವಂತದ್ದು ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ಜಂಕ್ ಫುಡ್ಡಿಗೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಜಂಕ್ ಫುಡ್ ಅಂತ ಹೇಳಿದ್ರೆ ಈಗ ಏನು ಕರೆದಂತ ಆಹಾರ ಉಂಟು, ನಮಗೇನು ತೆಕ್ಕೊಳ್ಳುವಂಥದ್ದು ಉಂಟು, ಫಾಸ್ಟ್ ಫುಡ್ ಇತ್ಯಾದಿಗಳನ್ನ, ಇದು ನಾಯಿ ಬೆಕ್ಕುಗಳಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ಕೊಡುವಂತ ಆಹಾರ ಅದು ಸಮತೋಲಿತ ಆಹಾರ ಆಗಿರ್ತದೆ. ಏನು ದೇಹದ ಪೋಷಣೆಗೆ ಕಾರ್ಬೋಹೈಡ್ರೇಟ್ಸ್ ಗೊತ್ತುಂಟಾ? ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟಗಳು, ಪ್ರೋಟೀನ್ ಅಥವಾ ಲಿಪಿಡ್ಸ್ ಅಥವಾ ಲವಣದ ಅಂಶ ಏನು ಬೇಕು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿರ್ತಾರೆ. ಎಷ್ಟು ಶರೀರ ಪೋಷಣೆಗೆ ಅಗತ್ಯ ಉಂಟು ಅಷ್ಟು ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅದು ಸಮತೋಲಿತ ಆಹಾರ, ಇದು ಸಂಪೂರ್ಣವಾದಂತಹ ಆಹಾರ. ಬರೀ ಅದನ್ನೇ ಹಾಕಿ ಅಂದ್ರೆ ಈ ತಯಾರಿಸಿದ ಆಹಾರ ಏನುಂಟು ಅದನ್ನೇ ಹಾಕಿ ಬಿಟ್ಟು ಬೇರೆ ಏನು ಕೊಡದೆ ಬರೀ ನೀರು ಮತ್ತು ಈ ಆಹಾರವನ್ನು ಕೊಟ್ಟು ನಾಯಿ ಅಥವಾ ಬೆಕ್ಕನ್ನು ಸಾಕ್ಲಿಕ್ಕೆ ಸಾಧ್ಯತೆ ಉಂಟು.
2: ನನ್ನ ಮನೆಯಲ್ಲಿರೋ ಬೆಕ್ಕಿಗೆ ಸಹ ನಾನು ಕ್ಯಾಟ್ ಫುಡ್ ಏನಾದ್ರೂ ಕೊಡಬಹುದಾ?
3: ಖಂಡಿತವಾಗಿ ಕೊಡಬಹುದು.
1: ಈಗ ನಾಯಿಗೆ ಡಾಗ್ ಫುಡ್ ಕೊಟ್ಟ ಹಾಗೆ ದನಕ್ಕೆ ಯಾವ ಯಾವ ತರದ ಆಹಾರ ಕೊಡಬಹುದು?
3: ಹಾ ಹಾ, ದನವೂ ಉಂಟಾ ನಿಮ್ಮಲ್ಲಿ?
1: ಹೌದು.
3: ಸಾಕ್ತಾ ಇದ್ದೀರಾ, ಒಳ್ಳೇದು. ದನ ಸಸ್ಯಾಹಾರ ಪ್ರಧಾನವಂತ ಒಂದು ಪ್ರಾಣಿ, ಅದಕ್ಕೆ ಸಮತೋಲಿತ ಆಹಾರವನ್ನ ಹಿಂಡಿಯ ಪ್ರಧಾನವಾಗಿ ಇರುವಂತದ್ದು ಕೊಡ್ತಾರೆ. ಒಂದೇ ಆಹಾರ ಅಲ್ಲ, ನಾಯಿಗೆ ಕೊಡುವಂತಹ ಸಮತೋಲಿತ ಆಹಾರ ಬೇರೆ, ದನಕ್ಕೆ ಕೊಡುವಂತಹ ಸಮತೋಲಿತ ಆಹಾರ ಬೇರೆ. ಆದ್ರೆ ದನಕ್ಕೆ ಕೊಡುವಂತಹ ಆಹಾರವನ್ನ ಈ ಹುಲ್ಲು ಇತ್ಯಾದಿಗಳನ್ನ ಕೊಟ್ಟು ಅದರ ಮೇಲೆ ಸಪ್ಲಿಮೆಂಟ್ ಆಗಿ ಕೊಡುವಂತದ್ದು. ಹುಲ್ಲು ಸೊಪ್ಪನ್ನ ಪ್ರಧಾನವಾಗಿ ಕೊಡ್ಲೇಬೇಕು, ನೀರನ್ನು ಕೊಡ್ಲೇಬೇಕು, ಅದರ ಮೇಲಿಂದ ಸಮತೋಲಿತ ಆಹಾರವನ್ನ ಕೊಡುದು, ಹಿಂಡಿಗಳನ್ನು ಕೊಡುದು. ನಾಯಿಗೆ ಅದರ ಆಗಲ್ಲ, ಬರೀ ಸಮತೋಲಿತ ಆಹಾರ ಮತ್ತು ನೀರನ್ನು ಕೊಟ್ಟೆ ಕೂಡ ಸಾಕಾಗ್ತದೆ.
2: ದನದ ಮೂಗಿಗೆ ಹಗ್ಗ ಹಾಕುತ್ತಾರಲ್ಲ ಸರ್, ಅದರಿಂದ ನಮಗೆ ಏನು ಪ್ರಯೋಜನ ಆಗುತ್ತದೆ?
3: ದನ ಕೆಲವು ಸಲ ಈ ಡೊಮೆಸ್ಟಿಕೇಶನ್ಗೆ ಅಂತ ಹೇಳಿದ್ರೆ ನಮಗೆ ಹತೋಟಿಗೆ ತಕೊಳ್ಳಿಕ್ಕೆ ದನ, ಅದರ ನಡವಳಿಕೆಯನ್ನು ಸುಧಾರಿಸಕ್ಕೋಸ್ಕರ, ನಮ್ಮ ದೃಷ್ಟಿಯಿಂದ ಸುಧಾರಿಸಲಿಕ್ಕೆ ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಮೂಗಿಗೆ ಹಗ್ಗ ಹಾಕಿಬಿಟ್ಟು ಅದರಲ್ಲಿ ಹಿಡ್ಕೊಳ್ಳುವಂತದ್ದು.
2: ಸರಿ, ಈಗ ದನಗಳು ಯಾವ ತಳಿಯ ದನಗಳು ಹೆಚ್ಚು ಹಾಲು ಕೊಡುತ್ತವೆ?
3: ದನದಲ್ಲಿ ಈಗ ದೇಶೀಯ ಮತ್ತೆ ವಿದೇಶೀಯ ಅಂತ ಹೇಳಿ ಎರಡು ವೆರೈಟಿಯನ್ನು ನಾವು ಹೇಳ್ಬೋದು. ದೇಶೀಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ತಳಿಗಳು, ಅದರಲ್ಲಿ ಪ್ರಧಾನವಾಗಿ ಗೀರ್, ಸಿಂಧಿ, ಸಾಹಿವಾಲ ಇತ್ಯಾದಿಗಳು ಹಾಲಿನ ತಳಿಗಳು. ಅದೇ ವಿದೇಶಿ ಮೂಲದ ತಳಿಗಳಲ್ಲಿ ಜರ್ಸಿ ಮತ್ತೆ ಎಚ್ ಎಫ್ ಪ್ರಧಾನವಾದದ್ದು. ಹಾಗೆ ಎಚ್ ಎಫ್ ಮತ್ತೆ ಜರ್ಸಿಯನ್ನ ನಮ್ಮ ದೇಶದಲ್ಲಿ ಈ ಸ್ವಾತಂತ್ರ್ಯದ ನಂತರ ಒಂದೇ ಸತಿ ಹಾಲಿನ ಬೇಡಿಕೆ ಇಷ್ಟು ಅಂದ್ರೆ ತುಂಬಾ ಜನಸಂಖ್ಯೆ ಇರುವಾಗ ಹಾಲಿನ ಒಂದು ಇಳುವರಿಯನ್ನ ಬಹಳ ಬೇಗನೆ ಹೆಚ್ಚಿಸಬೇಕು ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ವೈಟ್ ರೆವಲ್ಯೂಷನ್ ಹೇಳುವಂತ ಒಂದು ಐಡಿಯಾದಲ್ಲಿ ಕ್ಷೀರಕ್ರಾಂತಿ ಅಂತ ಹೇಳುವಂತ ಒಂದು ಕಲ್ಪನೆಯೊಂದಿಗೆ ಸರ್ಕಾರ ವಿದೇಶದಿಂದ ಆಮದು ಮಾಡಿಕೊಂಡದ್ದು. ಹಾಗೆ ಅದರಲ್ಲಿ ಪ್ರಧಾನವಾಗಿ ಎಚ್ ಎಫ್ ಮತ್ತೆ ಜರ್ಸಿ ತಳಿಗಳು ಮುಖ್ಯ.
1: ಈಗ ದನಗಳಲ್ಲಿ ದೇಸಿ ಜಾತಿಯ ದನ ಒಳ್ಳೆಯದ ಅಥವಾ ಜರ್ಸಿ ಜಾತಿಯ ದನ ಒಳ್ಳೆಯದ?
3: ಖಂಡಿತ ಎರಡೂ ಜಾತಿಯ ತಳಿಗಳು ಒಳ್ಳೆಯದೇ. ದೇಶೀಯ ಕಲ್ಪನೆ ಈಗೀಗ ಬರ್ತಾ ಉಂಟು ನಮ್ಮ ಪ್ರದೇಶದಲ್ಲಿ, ದೇಶೀಯ ಹಾಲು ಅದರಲ್ಲಿ A1 ಮಾದರಿ, A2 ಮಾದರಿ ಹೀಗೆಲ್ಲ ಕಲ್ಪನೆಗಳು ಬರ್ತಾ ಉಂಟು. ಎರಡೂ ರೀತಿಯ ಜಾನುವಾರುಗಳು ಹಾಲಿನ ಮಟ್ಟಿಗೆ ತುಂಬಾ ಪ್ರಾಮುಖ್ಯ. ಯಾಕೆಂತ ಹೇಳಿದ್ರೆ ನಮ್ಮ ಈ ದೊಡ್ಡ ಪ್ರಮಾಣದ ಹಾಲಿನ ಬೇಡಿಕೆಯನ್ನು ಪೂರೈಸಬೇಕಾದ್ರೆ ಎಲ್ಲ ಜಾತಿಯ ಜಾನುವಾರುಗಳನ್ನ ನಾವು ಸಮತೋಲಿತವಾಗಿ ಅಥವಾ ಸಮನ್ವಯತೆಯಿಂದ ಸಾಕಿಕೊಂಡು ಹೋಗ್ಬೇಕಾಗ್ತದೆ.
2: ದನ ಕರು ಹಾಕಿದ ಮೇಲೆ ಕಸವಿನ ಬಳ್ಳಿ ಬೀಳುವುದಿಲ್ಲ ಸರ್, ಅದಕ್ಕೆ ಏನು ಮಾಡಬಹುದು?
3: ಕಸದ ಬಳ್ಳಿ ಅಂತ ಹೇಳಿದ್ರೆ ಇದು ಕರುವಿನ ಪೋಷಣೆಗೋಸ್ಕರ ದನಕ್ಕೂ ಕರುವಿಗೂ ಮಧ್ಯದಲ್ಲಿ ಇರುವಂತಹ ಒಂದು ಸಂಪರ್ಕ ಮಾಧ್ಯಮ ಅಂತೇಳಿ ಹೇಳ್ಬೋದು. ಅದು ಕರು ಹಾಕಿದ ಮೇಲೆ ದನದಲ್ಲಿ ಇದ್ರೆ ದನಕ್ಕೂ ತೊಂದರೆ ಇರಬೇಕಾದಂತಹ ಒಂದು ಅಂಶವೂ ಅಲ್ಲ, ಅದು ಬೀಳ್ತದೆ, ಸ್ವಾಭಾವಿಕವಾಗಿ ಬೀಳ್ತದೆ. ಕೆಲವು ಸಲ ಹೆಚ್ಚಾಗಿ ಒಂದು 3 ಗಂಟೆಯಿಂದ 5 ಗಂಟೆ ಒಳಗೆ ಬೀಳ್ತದೆ ಕರು ಹಾಕಿದ ನಂತರ, ಕೆಲವೊಂದು ಸಲ 10-12 ಗಂಟೆ ಆದ್ರೂ ಕೂಡ ಬೀಳುವುದಿಲ್ಲ. ಸಾಮಾನ್ಯವಾಗಿ ಈಗ 24 ಗಂಟೆಯ ನಂತರ ಅದು ಬೀಳದೇ ಇದ್ರೆ ಅದನ್ನ ಒಂದು ಅಸಾಮಾನ್ಯವಾದಂತ ಅಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ, ಒಂದು ನ್ಯೂಸೆನ್ಸ್ ಅಂತ ಹೇಳುವಂತ ದೃಷ್ಟಿಯಿಂದ ತೆಕ್ಕೊಳ್ತೇವೆ. ಅದನ್ನ ಎರಡು ದೃಷ್ಟಿಯಿಂದ ಮಾಡ್ಲಿಕ್ಕೆ ಆಗ್ತದೆ. ಒಂದು ಅದನ್ನ ಕೈ ಹಾಕಿ ತೆಗಿಲಿಕ್ಕಾಗ್ತದೆ, ಅಥವಾ ಅದನ್ನ ಅಲ್ಲಿಗೆ ಬಿಟ್ಟು ನಿಮಗೆ ಹೊರಗೆ ಕಾಣುವಂತ ಏನು ಭಾಗ ಉಂಟು ಈ ಕಸದ ಬಳ್ಳಿಯದ್ದು ಅದನ್ನ ಅಲ್ಲಿಗೆ ತುಂಡರಿಸಿ ಒಳಗಿದನ್ನ ಒಳಗಿಗೆ ಬಿಟ್ಟು ಕೈ ಹಾಕದೇನೆ ಹೊಟ್ಟೆಗೆ ಅದು ಸಂಪೂರ್ಣವಾಗಿ ಕ್ಲೀನ್ ಆಗಿ ಹೋಗ್ಲಿಕ್ಕೆ ಮಾತ್ರೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ.
1: ಒಂದು ದನ ಸಾಮಾನ್ಯವಾಗಿ ಎಷ್ಟು ಕರು ಹಾಕಬಹುದು?
3: ಹೈನುಗಾರಿಕೆಯನ್ನ ನೀವು ಇಂಟೆನ್ಸಿವ್ ಆಗಿ ಮಾಡುವಾಗ ವರ್ಷಕ್ಕೆ ಒಂದು ಕರುವಿನ ಹಾಗೆ ಹಾಕಬೇಕು ಜಾನುವಾರುಗಳು. ಆವಾಗ ನಮ್ಮ ಹೈನುಗಾರಿಕೆ ತುಂಬಾ ಒಂದು ಸರಿಯಾದ ದೃಷ್ಟಿಯಲ್ಲಿ ಸರಿಯಾದ ಒಂದು ಪ್ರಮಾಣದಲ್ಲಿ ನಡೀತಾ ಉಂಟು ಅಂತ ಹೇಳಿ ಲೆಕ್ಕ. ಈ ರೀತಿ ಹಾಕಿದಾಗ 16-17 ಕರು ಹಾಕಿದಂತಹ ಜಾನುವಾರುಗಳು ಕೂಡ ಆರೋಗ್ಯದಲ್ಲಿ ಇದ್ದಾವೆ ನಮ್ಮ ಒಂದು ಪರಿಸರದಲ್ಲಿ.
2: ದನಗಳನ್ನು ಗುಡ್ಡೆಗೆ ಮೇಯಲು ಬಿಡುತ್ತಾರಲ್ಲ ಸರ್, ಅದರಿಂದ ಅವುಗಳಿಗೆ ರೋಗ ಬರುವುದಿಲ್ಲವೇ?
3: ಗುಡ್ಡೆಗೆ ಬಿಡುವುದರಿಂದಾಗಿ ರೋಗ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ದನಗಳು ಮೇದು ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಜಾತಿಯವು, ಗ್ರೇಸಿಂಗ್ ಅನಿಮಲ್ಸ್ ಅಲ್ವಾ. ಹಾಗೆ ಅಷ್ಟೊಂದು ರೆಸಿಸ್ಟೆನ್ಸ್ ಅವ್ರ ಹತ್ರ ಇರ್ತದೆ ದನಗಳಲ್ಲಿ, ಅಷ್ಟು ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳಿ ಇರ್ತದೆ ಒಂದು. ಮತ್ತೆ ಎರಡನೇದಾಗಿ ಈಗ ಗುಡ್ಡೆ ಹೆಚ್ಚಾಗಿ ಇಲ್ಲ, ಅಂದ್ರೆ ಎಲ್ಲಾ ಸಾಮಾನ್ಯವಾಗಿ ಕೃಷಿಯ ಭೂಮಿ ಇರುವಂತದ್ದು, ಕೃಷಿ ಇಲ್ಲದ ಭೂಮಿ ಅಂತ ಹೇಳಿ ಇಲ್ಲ. ಗುಡ್ಡೆ ಮೇಲಿಕೆ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಜಾನುವಾರುಗಳನ್ನ ಸ್ವಲ್ಪ ಹೊತ್ತು ಬಿಟ್ಟು ಹೊಡೆದ್ರೆ, ಬಿಟ್ಟು ಹೊಡೆಯುದು ಅಂತ ಹೇಳಿದ್ರೆ ಬಿಟ್ಟು ಕೊಡುದಲ್ಲ, ಹೊರಗೆ ಬಿಟ್ಟು ಅದನ್ನ ಸ್ವಲ್ಪ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆರೋಗ್ಯ ದೃಷ್ಟಿಯಿಂದ, ಜಾನುವಾರುಗಳ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು.
1: ಈಗ ಯಾವ ಜಾತಿಯ ದನಕ್ಕೆ ರೋಗ ಜಾಸ್ತಿ ಬರುತ್ತದೆ?
3: ಹಾಗೇನು ಇಲ್ಲೋ ಅಲ್ಲ, ದನಗಳಿಗೆ ಎಲ್ಲಾ ಜಾನುವಾರುಗಳಿಗೆ ಕೂಡ ರೋಗ ಪ್ರತಿರೋಧಕವಂತಹ ಚುಚ್ಚುಮದ್ದನ್ನ ನಾವು ಕೊಡ್ತೇವೆ ಒಂದು 4-5 ಕಾಯಿಲೆಗಳಿಗೆ. ಉದಾಹರಣೆಗೆ ಕಾಲುಬಾಯಿ ಜ್ವರಕ್ಕೆ ಇರ್ಬೋದು, ಗಂಟಲು ಬೇನೆಗೆ ಇರ್ಬೋದು, ಅಥವಾ ಚಪ್ಪೆ ರೋಗಕ್ಕೆ ಇರ್ಬೋದು. ಈ ರೀತಿಯ ಲಸಿಕೆಗಳನ್ನ ಕಾಲಕಾಲಕ್ಕೆ ಕೊಡ್ತಾ ಇದ್ರೆ ಎಲ್ಲಾ ಜಾತಿಯ ಜಾನುವಾರುಗಳನ್ನು ಕೂಡ ಬಹಳ ಸುಲಭವಾಗಿ ಸಾಕ್ಲಿಕ್ಕೆ ಆಗ್ತದೆ. ಆದರೆ ಏನೋ ಈಗಾಗಲೇ ಹೇಳಿದೆ ನಾನು, ಜರ್ಸಿ ಎಚ್ ಎಫ್ ಗಳನ್ನ ಸರ್ಕಾರ ಆಮದು ಮಾಡಿಕೊಂಡು ಅದನ್ನ ಈ ಮಿಶ್ರತಳಿ ಜಾನುವಾರುಗಳನ್ನ ಪೋಷಣೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಅಂತೇಳಿ ಹೇಳಿದೆ. ಈ ಮಿಶ್ರತಳಿ ಜಾನುವಾರುಗಳಲ್ಲಿ ವಿದೇಶಿ ರಕ್ತದ ಅಂಶ ಜಾಸ್ತಿ ಆದಾಗ, ಅಂತ ಹೇಳಿಕೆ ಹೆಚ್ಚು ಕಮ್ಮಿ ಪ್ಯೂರಿಟಿಗೆ ಬಂದಾಗ 100% ಹತ್ತಿರ ಬಂದಾಗ ಅದರಲ್ಲಿ ಸ್ವಾಭಾವಿಕವಾಗಿ ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳುವಂಥದ್ದು ನಮ್ಮ ಪರಿಸರಕ್ಕೆ ಸ್ವಲ್ಪ ಕಮ್ಮಿ ಆಗ್ಬೋದು. ಹಾಗಾಗಿ ಈ ವಿದೇಶಿ ರಕ್ತದ ಒಂದು ಪ್ರಮಾಣವನ್ನು ಒಂದು 3/4 ಒಂದು 75% ನಿಲ್ಲಿಸಿಬಿಟ್ಟು ಒಂದು 25% ಆದರೂ ಕೂಡ ನಮ್ಮ ಸ್ವದೇಶಿ ರಕ್ತವನ್ನು ಈ ಜಾನುವಾರುಗಳಲ್ಲಿ ಉಳಿಸಿಕೊಂಡ್ರೆ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರ್ತದೆ, ರೋಗದ ಪ್ರಮಾಣ ಕಡಿಮೆ.
2: ದನಗಳಿಗೆ ಹಾಲು ಕಮ್ಮಿ ಆದಾಗ ನಾವು ಏನು ಮಾಡಬಹುದು?
3: ಹಾ, ದನಗಳು ಇರುವುದೇ ಹಾಲು ಕೊಡಲಿಕ್ಕೆ ಅಂತ ಹೇಳಿ, ನಮ್ಮ ಸಾಕಾಣಿಕೆ ದೃಷ್ಟಿಯಿಂದ ಹಾಲು ಕಮ್ಮಿ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿ ನೋಡಬೇಕು. ಒಂದು ಆಹಾರದಲ್ಲಿ ಇರ್ಬೋದು, ಅಥವಾ ನೀನೀಗಾಗಲೇ ಬೆಕ್ಕಿನ ವಿಷಯ ಹೇಳಿದೆಲ್ಲ, ಬೆಕ್ಕಿಗೆ ಯಾವ ರೀತಿ ಹೊಳೆದ ಮದ್ದು ಕೊಡಬೇಕಂತ ನಾನು ಹೇಳಿದೆ, ಅದೇ ರೀತಿಯಲ್ಲಿ ಜಾನುವಾರುಗಳು

0: ಹೀಗೆ ದನಗಳಿಗೆ ಕೂಡ ಹುಳದ ಮದ್ದನ್ನು ಕೊಡಬೇಕು. ಉದಾಹರಣೆಗೆ ಸಣ್ಣ ಕರುಗಳಿಗೆ ತಿಂಗಳಿಗೊಮ್ಮೆ, ಈ ಹಾಲು ಕರೆಯುವಂತಹ ಜಾನುವಾರುಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ, ವರ್ಷಕ್ಕೆ 2 ಸಲ ಹುಳದ ಮದ್ದನ್ನು ಕೊಡಬೇಕು. ಹುಳ ತುಂಬಿದ್ರು ಕೂಡ ಅದರ ಒಂದು ಪ್ರೊಡಕ್ಟಿವಿಟಿ ಅಂತೇನು ಹೇಳ್ತೇವೆ, ಉತ್ಪಾದನಾ ಶಕ್ತಿ, ಅದು ಕುಂಠಿತ ಆಗ್ಬೋದು. ಅಥವಾ ನಾವು ಕೊಡುವಂತ ಆಹಾರ ಏನಾದರೂ ಸಮತೋಲಿತ ಅಲ್ಲದೆ ಇದ್ರೆ, ಆಹಾರದ ವಿಧಾನದಲ್ಲಿ ಬದಲಾವಣೆ ಆದ್ರೆ, ಅಥವಾ ಜಾನುವಾರಿನ ಆರೋಗ್ಯದಲ್ಲಿ ಏನಾದ್ರು ಏರುಪೇರಾದ್ರೆ, ಜಾನುವಾರದ ಆರೋಗ್ಯದಲ್ಲಿ ಏರ್ಪಾರ ನಮಗೆ ಹೇಗೆ ಗೊತ್ತಾಗ್ತದೆ?
1: ಜ್ವರ
0: ಜ್ವರ ಎಲ್ಲ ಬಂದ್ರೆ ಸಾಮಾನ್ಯವಾಗಿ ಈ ದನ ಅಂತ ಹೇಳುವಂಥದ್ದು ಅಥವಾ ಜಾನುವಾರುಗಳು ತಿನ್ನುವುದನ್ನು ನಿಲ್ಲಿಸ್ತವೆ, ಅಥವಾ ಅವರ ಚುರುಕು ಕಡಿಮೆ ಆಗ್ತದೆ. ಈ ರೀತಿಯಿಂದ ನಮಗೆ ಅದು ಕಾಯಿಲೆ ಬಿದ್ದಿದೆ, ಹುಷಾರಿಲ್ಲ ಅಂತ ಗೊತ್ತಾಗ್ತದೆ. ಹಾಗೆ ಹುಷಾರಿಲ್ಲದೆ ಇದ್ರೆ ಅದಕ್ಕೆ ತಕ್ಕ ಏರ್ಪಾಡನ್ನ ಅಂದ್ರೆ ಚಿಕಿತ್ಸೆಯನ್ನ ಇರ್ಬೋದು, ಅದನ್ನ ಯಾವ ರೀತಿಯಲ್ಲಿ ಹುಷಾರಿಲ್ಲ ಅಂತ ನೋಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕ್ರಮವನ್ನು ಕೈಗೊಳ್ಬೇಕು. ಹಾಗೆ ಹಾಲು ಕಮ್ಮಿ ಆದ್ರೆ ಬೇರೆ ಬೇರೆ ಕಾರಣ ಉಂಟು, ಏನು ಕಾರಣ ಅಂತ ನೋಡಿಕೊಂಡು ಮಾಡ್ಬೇಕಾಗ್ತದೆ.
1: ದನಕ್ಕೆ ಶೀತ ಕೆಮ್ಮು ಜ್ವರ ಆದರೆ ಔಷಧಿ ತರಲೇಬೇಕಾ?
0: ಹಾ ಹೌದು, ತರಲೇಬೇಕಾಗ್ತದೆ. ಔಷಧಿ ತಂದು ಅಂದ್ರೆ ಪೇಟೆಯಿಂದ ತಂದು ಮಾಡಬೇಕು ಅಂತ ಹೇಳೇನಿಲ್ಲ, ಶೀತ ಕೆಮ್ಮು ಇತ್ಯಾದಿಗಳಿಗೆ ಮನೆ ಮದ್ದನ್ನೇ ಮಾಡಿಕೊಳ್ಬಹುದು. ಶುಂಠಿ ಅಥವಾ ಒಳ್ಳೆ ಮೆಣಸು ಇತ್ಯಾದಿಗಳನ್ನು ಉಪಯೋಗ ಮಾಡಿ ಮನೆಯಲ್ಲೇ ಮದ್ದು ಕೂಡ ಮಾಡಿಕೊಂಡು ದನಗಳಿಗೆ ಕೊಡ್ಲಿಕ್ಕೆ ಆಗ್ತದೆ. ಯಾವ ರೀತಿ ಈಗ ನಮಗೆ ಕೆಮ್ಮು ಗಿಮ್ಮಾದಾಗ ನಿನಗೆ ಏನಾದರೂ ಕಷಾಯ ಗಿಷಾಯ ಮಾಡಿಕೊಟ್ಟದ್ದು ನೆನಪುಂಟಾ ತಾಯಿ?
1: ಹೌದು,
0: ಅದೇ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಕಷಾಯ ಅಲ್ಲದಿದ್ರು ಕೂಡ ಈ ಕಷಾಯಕ್ಕೆ ಏನೇನು ಅಂಶಗಳನ್ನು ಹಾಕ್ತಾರೆ, ಒಳ್ಳೆ ಮೆಣಸು ಇರ್ಬೋದು, ಶುಂಠಿ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು, ಇದನ್ನೆಲ್ಲ ಒಟ್ಟಿಗೆ ಒಂದು ಮುದ್ದೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ.
1: ದನಗಳಿಗೆ ಕೆಚ್ಚಲು ನೋವಾಗುತ್ತೆ ಅಲ್ಲ ಸರ್, ಹಾಗೆ ನಾವು ಏನು ಮಾಡಬಹುದು?
0: ಕೆಚ್ಚಲು ನೋವು ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಹಾಲು ಕರೆಯುವಂತಹ ಭಾಗದಲ್ಲಿ ಊತ ಇರ್ತದೆ, ಊತ ಅಂತ ಹೇಳಿದ್ರೆ ಬಾಪು ಇರ್ತದೆ, ತುಂಬಾ ಜೋರಿದ್ದರೆ ದನಕ್ಕೆ ಜ್ವರ ಬರ್ತದೆ. ಮತ್ತೆ ಇನ್ನು ಕೆಲವೊಂದು ಕಮ್ಮಿಯ ಒಂದು ಕೆಚ್ಚಲು ನೋವಿನಲ್ಲಿ ಹಾಲು ಹಾಳಾಗ್ತದೆ ಹೊರತು ಬೇರೇನು ಅಂಶಗಳು ಕಂಡು ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಅರಸಿನಕ್ಕೆ ನಿಂಬೆ ಹುಳಿ ಹಿಂಡಿ ಹಚ್ಚುವಂಥದ್ದು, ಅಥವಾ ಈ ಮಂಜುಗಡ್ಡೆಯನ್ನ ಕೆಚ್ಚಲಿಗೆ ಹಿಡಿಯುವಂಥದ್ದು, ತಣ್ಣೀರನ್ನ ಕೆಚ್ಚಲಿಗೆ ಪೈಪಿನಲ್ಲಿ ಹಿಡಿದು ಆಗಾಗ ಹಾಲು ಕರೆಯುವಂಥದ್ದು, ಇಂಥದ್ದು ಮಾಡೋದ್ರಿಂದ ಕೂಡ ಕಡಿಮೆ ಆಗ್ತದೆ. ಯಾವುದೇ ಇದ್ರೂ ಕೂಡ ಕೆಚ್ಚಲು ಬೇನೆ ಆರಂಭ ಆದಾಗ ಒಂದು ಕಾಲು ಗಂಟೆಗೊಂದ್ಸತಿ ಹಾಲನ್ನ ಹಿಂಡ್ತಾ ಇರಬೇಕು. ಹಾಲನ್ನ ಹಿಂಡುದು ಅಂದ್ರೆ ಹೇಳಿದ್ರೆ ಒಂದು ಚೆಂಬಿಗೆ ಅಥವಾ ಗ್ಲಾಸಿಗೆ ಯಾವ್ದಕ್ಕಾದ್ರೂ ಕೂಡ ಹಾಲನ್ನ ತೆಗೆದು ಬಿಟ್ಟು ಹಟ್ಟಿಯಿಂದ ಹೊರಗೆ ದನದಿಂದ ದೂರದಲ್ಲಿ ಅದನ್ನ ವಿಲೇವಾರಿ ಮಾಡಬೇಕು. ಅಲ್ಲಿ ಕೆಳಗೆ ಚೆಲ್ಲಬಾರದು, ಯಾಕಂತ ಹೇಳಿದ್ರೆ ಆ ಹಾಲಿನಲ್ಲಿ ಏನಾದ್ರೂ ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಸೂಕ್ಷ್ಮ ಜೀವಿಗಳಿರ್ತದೆ. ಈ ಜೀವಿಗಳಿಂದ ಈ ಜೀವಿಗಳ ಸಂಖ್ಯೆ ಜಾಸ್ತಿ ಇರುವಾಗ ನಾವು ಅಲ್ಲೇ ಚೆಲ್ಲಿದ್ರೆ ಏನಾಗ್ತದೆ, ಕೆಚ್ಚಲಿನ ಇನ್ನೊಂದು ತೊಟ್ಟಿಗೆ ಅಥವಾ ಬೇರೆ ದನಕ್ಕೆ ಅದು ಹಬ್ಬುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಒಂದು ಗ್ಲಾಸಿಗೆ ಅಥವಾ ಚೆಂಬಿಗೆ ಕರೆದು ಹೊರಗೆ ಚೆಲ್ಲಬೇಕು. ಹಾಗೆ ಒಂದು ಕಾಲು ಗಂಟೆಗೆ ಒಂದ್ಸತಿ 2-3 ಸರ್ತಿ ಹಾಲು ತೆಗೆದ್ರೆ ನಿಮಗೆ ಅದು ಕೆಚ್ಚಲು ಬೇನೆ ಜಾಸ್ತಿ ಆಗ್ತಾ ಉಂಟಾ ಕಮ್ಮಿ ಆಗ್ತಾ ಉಂಟಾ ಗೊತ್ತಾಗ್ತದೆ. ಕಮ್ಮಿ ಆಗ್ತಾ ಇದ್ರೆ ಅದನ್ನೇ ಮುಂದುವರಿಸಬಹುದು, ಜಾಸ್ತಿ ಆಗ್ತಾ ಇದ್ರೆ ಚಿಕಿತ್ಸೆಯನ್ನ ಮಾಡಿಸ್ಬೇಕು ಡಾಕ್ಟರ್ ಹತ್ರ.
1: ದನದ ಹಾಲಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗಲು ಏನಾದ್ರೂ ಮೆಡಿಸಿನ್ ಕೊಡ್ಬೋದಾ?
0: ಹಾ ಹಾ ಕೊಡ್ಬೋದು. ಕೊಬ್ಬಿನಾಂಶ ಅಂತ ಹೇಳಿದ್ರೆ ಹೇಗೆ, ಬೆಣ್ಣೆ ಅಂಶ ಅಲ್ಲ, ಬೆಣ್ಣೆಯಿಂದ ತುಪ್ಪ ಸಿಗ್ತದೆ. ಬೆಣ್ಣೆ ಅಂಶ ಜಾಸ್ತಿ ಆಗಬೇಕಾದ್ರೆ ಆಹಾರದಲ್ಲಿ ಸಮತೋಲನ ಇರಬೇಕು. ಒಂದು ವೇಳೆ ಬೆಣ್ಣೆ ಅಂಶ ತುಂಬಾ ಕಡಿಮೆ ಉಂಟು ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹತ್ತಿ ಬೀಜದ ಹಿಂಡಿಯನ್ನು ಕೊಟ್ಟರೆ ಪ್ರಯೋಜನ ಆಗ್ತದೆ.
1: ಕೊಬ್ಬಿನಾಂಶ ಜಾಸ್ತಿ ಮಾಡ್ಲಿಕ್ಕೆ ಮದ್ದು ಕೊಟ್ರೆ ಅದನ್ನು ಹಾಲು ಕುಡಿಯುವ ಮನುಷ್ಯರಿಗೆ ಏನು ತೊಂದರೆ ಆಗಲ್ವಾ?
0: ಹಾ ಖಂಡಿತವಾಗಿ ಇಲ್ಲ, ಯಾಕೆಂತ ಹೇಳಿದ್ರೆ ಕೊಬ್ಬಿನಾಂಶ ಜಾಸ್ತಿ ಮಾಡುವಂತ ಔಷಧಿಗಳು ಔಷಧಿ ಅಂತ ಹೇಳಿ ಅಲ್ಲ, ಹತ್ತಿ ಬೀಜದ ಹಿಂಡಿ ಇರ್ಬೋದು ಅಥವಾ ಇತರ ಈ ಬೈಪಾಸ್ ಪ್ರೋಟೀನ್ ಅಂತ ಹೇಳಿ ಕೆಲಸ ಕೊಡ್ತೇವೆ, ಅಥವಾ ಬೈಪಾಸ್ ಫ್ಯಾಟ್ ಅಂತ ಹೇಳಿ ಕೆಲಸ ಕೊಡ್ತೇವೆ. ಅಂದ್ರೆ ದನಗಳಲ್ಲಿ ಹೊಟ್ಟೆಯಲ್ಲಿ 4 ಕಂಪಾರ್ಟ್ಮೆಂಟ್ ಚೇಂಬರ್ಗಳಿರ್ತದೆ, ರೂಮೆನ್ ರೆಟಿಕ್ಯುಲಮ್ ಒಮೆಸಮ್ ಅಬೊಮೆಸಮ್ ಅಂತ ಹೇಳ್ಕೊಂಡು. ಬೈಪಾಸ್ ಅಂತ ಹೇಳಿದ್ರೆ ಪ್ರಥಮವಾದ 3 ಜಠರಗಳನ್ನು ಹಾದು ಬಿಟ್ಟು 4ನೇ ಜಠರಕ್ಕೆ ನೇರವಾಗಿ ಹೋಗುವಂತ ಅಥವಾ 4ನೇ ಜಠರಕ್ಕೂ ಕೂಡ ಜಠರದವರೆಗೆ ಅದು ಜೀರ್ಣವಾಗದೆ 4ನೇ ಜಠರದಲ್ಲಿ ಜೀರ್ಣವಾಗುವಂತ ಒಂದು ಅಂಶ ಅಂಥದ್ದನ್ನು ಕೊಟ್ಟಾಗ ಅದರಲ್ಲಿ ನಮಗೆ ಹಾನಿಕಾರಕವಾದಂತಹ ಯಾವುದೇ ಒಂದು ಅಂಶ ಇರುವುದಿಲ್ಲ. ಅದೇ ಬದಲಿಗೆ ಕೆಚ್ಚಲು ಬೇನೆಗೆ ಇರ್ಬೋದು ಅಥವಾ ಇತರ ಅಸೌಖ್ಯಕ್ಕೆ ಇರ್ಬೋದು ಆಂಟಿಬಯೋಟಿಕ್ಗಳೆಲ್ಲ ಕೊಟ್ಟಾಗ, ಆಂಟಿಬಯೋಟಿಕ್ಗಳು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಇತರ ಸೂಕ್ಷ್ಮ ಜೀವಿಗಳನ್ನ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಅವುಗಳನ್ನು ಸಾಯಿಸುವಂತಹ ಒಂದು ಔಷಧಿ, ಅದನ್ನು ಕೊಟ್ಟಾಗ ಅದರ ರೆಮಿನೆಂಟ್ಸ್ ಅದರ ಸೂಕ್ಷ್ಮ ಸ್ವಲ್ಪ ಮಟ್ಟಿನ ಅದರ ಒಂದು ಪರ್ಸೆಂಟೇಜು ಹಾಲಿನಲ್ಲಿ ಬರುವಂತಹ ಸಾಧ್ಯತೆಗಳು ಕೆಲವು ಸಲ ಇರ್ತದೆ. ಯಾರು ಔಷಧಿ ಕೊಡ್ತಾರಲ್ಲ ವೈದ್ಯರಿಗೆ ಗೊತ್ತಿರ್ತದೆ, ಸಾಮಾನ್ಯಕ್ಕೆ ಹೇಳ್ತಾರೆ ಈ 3 ದಿವಸ ಅಥವಾ 5 ದಿವಸ ಈ ಔಷಧಿಯನ್ನು ಕೊಟ್ಟರೆ ಹಾಲನ್ನು ಉಪಯೋಗ ಮಾಡಬೇಡಿ ಅಂತ ಹೇಳ್ತಾರೆ, ಅಷ್ಟು ಸಮಯ ನಿಲ್ಲಿಸಿದ್ರಾಯ್ತು.
1: ನಾಯಿಗಳನ್ನು ಮನೆಯೊಳಗೆ ಬರಲು ಬಿಡುವುದರಿಂದ ನಮಗೇನು ತೊಂದರೆ ಆಗುವುದಿಲ್ಲವಾ?
0: ಖಂಡಿತ ತೊಂದರೆ ಇಲ್ಲ. ಅಮ್ಮನನ್ನು ಕೇಳಬೇಕು ಮಾತ್ರ, ಮನೆಯಲ್ಲಿ ನಾಯಿಗಳು ಹೊರಗೆ ಓಡಾಡಿಕೊಂಡಿದ್ದಾಗ ಕಾಲಲ್ಲಿ ಮಣ್ಣು ಇತ್ಯಾದಿ ಕೊಳೆ

0: ಇರ್ಬೋದು, ಆ ಕೊಳೆ ನೇರವಾಗಿ ಒಳಗೆ ಬರಬಾರದು, ಶುದ್ಧವಾಗಿ ಇರಬೇಕು ಒಂದು. ಮತ್ತೆ ಎರಡನೇದಾಗಿ, ಹೊರಗೆಲ್ಲ ಓಡಾಡಿಕೊಂಡಿದ್ರೆ ಹೇನು ಅಥವಾ ಉಣ್ಣೆ ಅಥವಾ ಆ ತರದ ಏನಾದ್ರೂ ಚಿಗಟ ಅಂತ ಹೇಳಿ ಹೇಳ್ತೇವೆ, ಫ್ಲೀಸ್ ಅಂತ ಹೇಳಿ ಅಂತದ್ದೆಲ್ಲ ಇರ್ಬೋದು, ಅದು ಸ್ವಲ್ಪ ಒಳಗೆ ನಮಗೆ ಬಾರದ ಹಾಗೆ ಜಾಗ್ರತೆ ಮಾಡಿಕೊಂಡಾಯ್ತು ಅಷ್ಟೇ, ಹೊರತು ಇನ್ನೇನು ಬೇಕು ಅಂತ ಇಲ್ಲ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾಯಿಗಳನ್ನ ಪ್ರತಿದಿನ ಕೂಮ್ ಮಾಡಬೇಕು, ಬಾಚಬೇಕು, ತಲೆ ಬಾಚಿದ ಹಾಗೆ ದಿನಕ್ಕೆ ಒಮ್ಮೆ ಬಾಚಿದ್ರೆ ಆವಾಗ ಆ ತರದ ಏನಾದ್ರು ಹೇನುಗೇನು ಇದ್ರು ಕೂಡ, ಉಣುಗು ಇದ್ರು, ಉಣ್ಣೆ ಇತ್ಯಾದಿಗಳ ಅಂಶ ಇದ್ರು ಕೂಡ ನಿಮಗೆ ಗೊತ್ತಾಗ್ತದೆ. ಒಂದು ವೇಳೆ ಇದ್ರೆ ಅದನ್ನ ಸರಿಯಾಗಿ ಚಿಕಿತ್ಸೆ ಮಾಡ್ಲಿಕ್ಕಾಗ್ತದೆ, ಅಥವಾ ಅದು ಹೋಗ್ಲಿಕ್ಕೆ ಕೂಡ ಸಹಕಾರಿ ಆಗ್ತದೆ. ಈ ಚರ್ಮದ ಅಥವಾ ಒಟ್ಟಿನಲ್ಲಿ ನಾಯಿಯ ಆರೋಗ್ಯ ಅಥವಾ ಬೆಕ್ಕಿನದ್ದಾದ್ರೂ ಕೂಡ ಆರೋಗ್ಯ ಬಹಳ ತುಂಬಾ ಚೆನ್ನಾಗಿರ್ತದೆ. ಕೂದಲನ್ನು ಬಾಚಿದ್ರೂ ಆಗ್ತದೆ, ಅಥವಾ ಸಾಫ್ಟ್ ಬ್ರಷ್ ನಿಂದ ಬ್ರಷ್ ಮಾಡಿದ್ರು ಕೂಡ ಆಗ್ತದೆ.
1: ಉದ್ದ ಉದ್ದ ಕೂದಲಿದ್ದ ನಾಯಿಗೆ ಕೂದಲ್ ಕಟ್ ಮಾಡ್ಬೇಕಾಗ್ತದ?
0: ಹಾ, ಸ್ವಲ್ಪ ಮಾಡ್ಬೇಕು. ಒಂದು ನಮಗೆ ಚಂದ ಕಾಣುವಂತ ದೃಷ್ಟಿಯಿಂದ, ಮತ್ತೆ ಇನ್ನೊಂದು ಏನು ಅಂತ ಹೇಳಿ ಶುಚಿತ್ವದ ದೃಷ್ಟಿಯಿಂದ. ನಾಯಿ ಇರ್ಬೋದು ಅಥವಾ ಬೆಕ್ಕಿರ್ಬೋದು, ತುಂಬಾ ಉದ್ದ ಕೂದಲಿದ್ದಾಗ ಈ ಮೂತ್ರ ಮಲ ಇತ್ಯಾದಿಗಳನ್ನು ಮಾಡಿದ ಕೆಲವು ಸಲ ಕೂದಲಿಗೆ ಅಂಟಿಕೊಳ್ತದೆ. ಅಂಟಿಕೊಂಡು ಶುಭ್ರಗೊಳಿಸ್ಲಿಕ್ಕೆ ಆಗುದಿಲ್ಲ ನಮಗೆ, ಪ್ರತಿ ಸಲ ನಾಯಿಯನ್ನು ತೊಳಿಸ್ಲಿಕ್ಕೆ ಆಗುದಿಲ್ಲ ಅಥವಾ ಸ್ನಾನ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ಮಲಮೂತ್ರ ಮಾಡಿದಾಗ ಅದು ಕೂದಲಿಗೆ ಅಂಟಿಕೊಳ್ಬಾರ್ದು ಹೇಳುವ ದೃಷ್ಟಿಯಿಂದ ಆ ಭಾಗಗಳದ್ದು. ಮತ್ತೆ ಕೆಲವು ಬೆಕ್ಕುಗಳದ್ದು ಮುಖ್ಯತಃ, ಕೆಲವು ನಾಯಿಗಳದ್ದು ಕೂಡ ಮುಖದಲ್ಲಿ ಕೂಡ ಕೂದಲು ಜಾಸ್ತಿ ಇದ್ದುಕೊಂಡು ದೃಷ್ಟಿಗೆ ತೊಂದರೆ ಆಗ್ತದೆ. ಅಂತ ಸನ್ನಿವೇಶದಲ್ಲಿ ಕಣ್ಣಿಗೆ ಬೀಳುವ ಕೂದಲುಗಳನ್ನೆಲ್ಲ ಕ್ಲಿಪ್ ಮಾಡಿಸ್ಬೇಕು.
2: ಇದು ನಾಯಿಗಳಿಗೆ ರೋಮ ಉದುರುತ್ತೆ ಅಲ್ಲ ಸರ್, ಅದನ್ನು ಹೇಗೆ ತಡೆಯಬಹುದು?
0: ರೋಮ ಎಲ್ಲದಕ್ಕೂ ಉದುರ್ತದೆ, ನಾಯಿಗಳಿಗೆ ಅಂತ ಹೇಳಲ್ಲ, ಬೆಕ್ಕುಗಳಿಗೆ ಆದರೂ ಕೂಡ ಕೆಲವು ಸಲ ಜಾಸ್ತಿ ಆಗ್ತದೆ, ವರ್ಷದಲ್ಲಿ ಒಂದೆರಡು ಸಲ ಜಾಸ್ತಿ ಆಗ್ತದೆ. ಈ ನಾಯಿ ಕೂದಲು ಉದುರುವಂತದ್ದು ಒಂದೊಂದು ಕಡೆಯಲ್ಲಿ ಜಾಸ್ತಿ ಆಗಿ ಚರ್ಮ ಕಾಣಬಾರದು, ಚರ್ಮ ಕಾಣ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ವಿಶೇಷ ಅಂತ ಲೆಕ್ಕ, ಅದಕ್ಕೆ ಔಷಧಿ ಬೇಕು ಅಂತ ಲೆಕ್ಕ, ಅಥವಾ ರೋಮ ಉದುರೋದು ಎಲ್ಲಿಂದ ಗೊತ್ತಾಗುವುದಿಲ್ಲ ಒಟ್ಟಿನ ರೋಮ ಹೋಗ್ತದೆ ಅಂತ ಹೇಳಿ ಆದ್ರೆ ಸಾಮಾನ್ಯ ಅದು. ಅದಕ್ಕೆ ಒಂದು ಸುಲಭದಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕೂದಲನ್ನ ಬಾಚುವಂತದ್ದು ಅಥವಾ ಬ್ರಷ್ ಮಾಡುವಂತದ್ದು. ಅಂತ ಸನ್ನಿವೇಶದಲ್ಲಿ ಈ ವೀಕ್ ಆಗಿರುವಂತಹ ಕೂದಲುಗಳು ಒಂದೇ ಸತಿ ದಿನದಲ್ಲಿ ಒಂದೇ ಸತಿ ಹೋಗ್ತದೆ, ನಾಯಿ ಹೋದಲ್ಲಿ ಬಂದಲ್ಲಿ ಅಥವಾ ನೀವು ಮುಟ್ಟುವಾಗ ಎಲ್ಲ ಕೂದಲು ಮೈಗೆ ಅಂಟುವುದಿಲ್ಲ, ಕೂದಲು ಉದುರಿಕೊಂಡು ನಿಮಗೆ ಕಾಣುವುದಿಲ್ಲ. ಮತ್ತೆ ಇನ್ನೊಂದು ಕಾರಣ ನಾಯಿಗಳಿಗೆ ಕೂದಲು ಉದುರುವಂತದ್ದು, ಆಹಾರ ಸರಿ ಇಲ್ಲದಿರುವಂತದ್ದು, ವೈಟಮಿನ್ ಅಂಶ, ವೈಟಮಿನ್ ಸ್ಪೆಷಲಿ ವಿಶೇಷವಾಗಿ ವಿಟಮಿನ್ ಎ ಅಂಶ ಕಡಿಮೆ ಆದ್ರೆ ಚರ್ಮದ ಆರೋಗ್ಯ ಸ್ವಲ್ಪ ಹದಗೆಟ್ಟಿಗೆ ಸಾಧ್ಯತೆ ಉಂಟು. ಹಾಗೆ ಆಹಾರ ಸಮತೋಲಿತ ಆಗಿರ್ಬೇಕು, ಒಳ್ಳೆ ಆಹಾರವನ್ನು ಕೊಡಬೇಕು. ಮತ್ತೆ ಕೆಲವು ಸಲ ಹೇನು ಇದ್ರೆ ಉಣ್ಣೆ ಇದ್ರೆ ಕೂದಲು ಉದುರ್ಬೋದು, ಹೇನು ಉಣ್ಣೆ ಉಂಟಾ ಅಂತ ಹೇಳಿ ನೋಡ್ಬೇಕು. ಮತ್ತೆ ಸ್ನಾನ ಮಾಡಿಸೋದು, ನಾಯಿಗಳಿಗೆ ಪದೇ ಪದೇ ಸ್ನಾನ ಮಾಡಿಸಬಾರ್ದು, ತಿಂಗಳಿಗೆ ಒಮ್ಮೆ ತಪ್ಪಿದ್ರೆ ತಿಂಗಳಿಗೆ ಎರಡು ಸಲ ಮಾತ್ರ ಒದ್ದೆ ಮಾಡ್ಲಿಕ್ಕೆ. ತೀರಾ ಜಾಸ್ತಿ ಒದ್ದೆ ಆದರೆ ಈ ಪಸೆನಿತ್ತು ಅದರಲ್ಲಿ ಚರ್ಮದ ಫೋಲ್ಡ್ಸ್ ಏನಿರ್ತದೆ, ಚರ್ಮದ ಪದರಗಳೇನಿರ್ತದೆ ಅಥವಾ ನೆರಿಗೆಗಳೇನಿರ್ತದೆ ಅಲ್ಲೆಲ್ಲ ನೀರು ನೀರಿನ ಪಸೆನಿತ್ತು, ಒಂದು ನಮೂನೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ದೋ ಬೀಚ್ ಅಂತ ಏನ್ ಹೇಳ್ತಾರೆ, ಆ ನಮೂನೆ ಇನ್ಫೆಕ್ಷನ್ ಶುರು ಆಗ್ತದೆ, ಕೂದಲು ಉದುರುದು ಶುರು ಆಗ್ತದೆ.
2: ಯಾವ ತಳಿಯ ನಾಯಿಗಳನ್ನು ಸಾಕಿದ್ರೆ ನಮಗೆ ಹೆಚ್ಚು ಉಪಯೋಗ?
0: ಹಾ, ಯಾವ ತಳಿಯ ನಾಯಿಗಳು ಸಾಕ್ಬೋದಲ್ಲ, ಎಲ್ಲಾ ತಳಿಯ ನಾಯಿಗಳು ಒಳ್ಳೇದೆ, ಅದು ಉದ್ದೇಶದ ಮೇಲೆ ಉಂಟು. ಮನೆಯ ಒಳಗೆ ಇಟ್ಟು ಸಾಕ್ತೀಯಾ, ಹೊರಗೆ ಇಟ್ಟು ಸಾಕ್ತೀಯಾ, ಅಥವಾ ನಿನಗೆ ದೊಡ್ಡ ಜಾಗ ಉಂಟಾ, ನಿನಗೆ ವಾಚ್ ಡಾಗ್ ಬೇಕಾ ಅಂತ ಹೇಳಿ, ಕಾವಲು ನಾಯಿ ಬೇಕಾ ಅಥವಾ ಪೆಟ್ಟ ನೀವಲ್ಲಿ ಬೇಕಾ, ಒಂದು ಸ್ನೇಹಕ್ಕೆ ಅಥವಾ ಒಂದು ಪ್ರೀತಿಯನ್ನ ತೋರಿಸ್ಲಿಕ್ಕೆ ಒಂದು ಪ್ರಾಣಿ ಬೇಕಾ ಅಂತ ಹೇಳುವಂತ ಉದ್ದೇಶದ ಮೇಲೆ ಉಂಟು. ಹಾಗೆ ಸಣ್ಣ ಸಣ್ಣ ತಳಿಗಳಿದ್ದಾವೆ, ಸಣ್ಣ ಅಂದ್ರೆ ಗಾತ್ರದಲ್ಲಿ ಸಣ್ಣ ಇರುವಂತದ್ದು, ಪೊಮೇರಿಯನ್ ಇರ್ಬೋದು, ಡ್ಯಾಶೌಂಡ್ ಇರ್ಬೋದು, ಅಥವಾ ಒಂದ್ ಸ್ವಲ್ಪ ದೊಡ್ಡ ಬಾಕ್ಸರ್ ಗಳಿರ್ಬೋದು, ಅಥವಾ ತುಂಬಾ ದೊಡ್ಡ ನ್ಯೂಫೌಂಡ್ಲ್ಯಾಂಡ್ ಇರ್ಬೋದು, ಅಥವಾ ರಾಟ್ವೀಲರ್ ಇರ್ಬೋದು, ಹೀಗೆ ಬೇರೆ ಬೇರೆ ತಳಿಯ ನಾಯಿಗಳುಂಟು. ಎಲ್ಲಾ ತಳಿಯ ನಾಯಿಗಳು ಕೂಡ ಒಳ್ಳೇದೆ, ನಮ್ಮ ಉದ್ದೇಶವನ್ನ ನಮಗೆ ಯಾವುದು ಪ್ರೀತಿ, ನಮಗೆ ಯಾವುದು ಇಷ್ಟ ಅಂತ ಕಂಡಿತೋ, ಅಥವಾ ನಿಮಗೆ ಯಾವುದು ಇಷ್ಟ ಅಂತ ಕಂಡಿತೋ, ಚಂದ ಅಂತ ಕಂಡಿತೋ, ಅದನ್ನ ಸಾಕಬಹುದು.
1: ನಾಯಿಂದ ರೇಬಿಸ್ ಬರೋ ಹಾಗೆ ಬೆಕ್ಕಿನಿಂದ ಯಾವ ರೋಗ ಬರುತ್ತದೆ?
0: ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಅಥವಾ ನಮಗೆ ಬರುವಂತಹ ರೋಗಗಳನ್ನ ಝೋನೋಟಿಕ್ ಡಿಸೀಸ್ ಅಂತ ಹೇಳ್ತಾರೆ, ಪ್ರಾಣಿಜನ್ಯವಾದಂತಹ ಕಾಯಿಲೆಗಳು ಅಂತ. ಪ್ರಧಾನವಾಗಿ ನೀನು ಕೇಳಿದಾಗೆ ರೇಬಿಸೇ ಪ್ರಧಾನವಾಗಿ ಬರುವಂತದ್ದು. ಬೆಕ್ಕುಗಳು ಅನ್ನ ನಾವು ಹ್ಯಾಂಡಲ್ ಮಾಡುವಾಗ ಇನ್ನೊಂದು ಜಾಗ್ರತೆ ವಹಿಸಬೇಕಾದ್ರು ಅಂತ ಹೇಳಿದ್ರೆ ಈ ಪರೋಪಜೀವಿಗಳ ಬಗ್ಗೆ, ಬೆಕ್ಕುಗಳು ಅಂತ ಹೇಳಿ ಅದನ್ನ ನಾಯಿಗಳಿಂದ ಕೂಡ ಬರುವಂತ ಸಾಧ್ಯತೆ ಉಂಟು. ಪರೋಪಜೀವಿಗಳು ಅಂದ್ರೆ ಗೊತ್ತಾಯ್ತಾ, ಪ್ಯಾರಾಸೈಟ್ಸ್. ಪ್ರಾಣಿಜನ್ಯವಾದಂತಹ ಕಾಯಿಲೆಗಳು ಬರುವುದು ಹೇಗೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಪ್ರಾಣಿ ನಮಗೆ ಕಚ್ಚಿದಾಗ ಬರುವಂತದ್ದು ರೇಬಿಸ್, ಅಥವಾ ಪರೋಪಜೀವಿಗಳದ್ದು ಬರುವಂತದ್ದು ಅಂತ ಹೇಳಿದ್ರೆ ಮಲಮೂತ್ರದ ಮೂಲಕ ಬರುವಂತದ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸಾಕು ಪ್ರಾಣಿಗಳನ್ನ ಮುಟ್ಟಿ ಪ್ರೀತಿ ಇದೆಲ್ಲ ಮಾಡಿದಾಗ ಅಥವಾ ಸ್ನಾನ ಮಾಡಿಸಿದಾಗ ಏನೇ ಇದ್ರು ಕೂಡ ನಾವು ಆಹಾರ ತೆಗೆದುಕೊಳ್ಳುವ ಮೊದಲು, ನಮ್ಮ ಕೈಯನ್ನ ಬಾಯಿಗೆ ಇಡುವ ಮೊದಲು ಅಂತ ಹೇಳಿ ಹೇಳ್ಬೋದು, ಅಥವಾ ಆಹಾರಕ್ಕೆ ಇಡುವ ಮೊದಲು ಶುಭ್ರವಾಗಿ ನಾವು ಕೈ ತೊಳ್ಕೊಳ್ಬೇಕಾಗ್ತದೆ. ಇದರಿಂದ ಪ್ರಾಣಿಜನ್ಯವಾದಂತ ಕಾಯಿಲೆಗಳು, ಪರೋಪಜೀವಿಗಳು ಇತ್ಯಾದಿಗಳು ನಮಗೆ ಹರಡದಾಗೆ ನಾವು ಜಾಗ್ರತೆ ಮಾಡಬಹುದು, ಮತ್ತೆ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು.
2: ನಾವು ನಾಯಿ ಜೊತೆ ಆಟಾಡುವಾಗ ಅದು ನಮಗೆ ಕಚ್ಚುತ್ತೆ ಅಲ್ಲ ಸರ್, ಆಗ ನಾವು ಎಂತ ಮಾಡಬಹುದು?
0: ಆಟಾಡುವಾಗ ಸಣ್ಣ ಮರಿಗಳಾದ್ರೆ ಕಚ್ತವೆ ಕೆಲವು ಸಲ, ಅಂದ್ರೆ ಆಟಕ್ಕೆ ಕಚ್ಚೋದು ನಿಮಗೆ ನೋವಾಗ್ತದೆ ಅನ್ನೋದು ನಾಯಿಗಳಿಗೆ ಅದಕ್ಕೆ ಗೊತ್ತಿರುವುದಿಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಣ್ಣ ಮರಿಗಳಿಗೆ ಹಲ್ಲು ಮೂಡುವಂತದ್ದು ಒಂದು ಪ್ರಕ್ರಿಯೆ ಇರ್ತದೆ. ಈ ಹುಟ್ಟಿದ ಮರಿಗಳಿಗೆ ಒಂದು 3 ತಿಂಗಳಲ್ಲಿ ಹಲ್ಲುಗಳು ಉದುರಿ ಬಿಟ್ಟು 3-6 ತಿಂಗಳ ಒಳಗೆ ಶಾಶ್ವತ ಹಲ್ಲುಗಳು ಬರ್ತದೆ.
2: ಆಗ ನಾವು ಏನಾದ್ರು ಇಂಜೆಕ್ಷನ್ ಏನಾದ್ರೂ ತಗೊಳ್ಬೇಕಾಗ್ತದ?
0: ಹಾ, ಸಾಕು ಪ್ರಾಣಿಗಳು ನಮಗೆ ಕಚ್ಚಿದ್ರೆ, ಅಕಸ್ಮಾತ್ ನಾವು ಸಾಕಿದ ಪ್ರಾಣಿಯೇ ಆಗ್ಬೋದು, ಇನ್ನೊಂದು ಪ್ರಾಣಿ ಆಗಿರ್ಬೋದು, ಇನ್ನೊಂದು ಮನೆಯ ಸಾಕು ಪ್ರಾಣಿ ಆಗಿರ್ಬೋದು, ನಮಗೆ ಕಚ್ಚಿದ್ರೆ ನಮಗೆ ಅದು ಪ್ರಾಣಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ಆದ್ರೆ, ನಾವು ಜಾಗ್ರತೆ ಮಾಡಬೇಕಾದ್ರು ರೇಬಿಸಿನ ಬಗ್ಗೆ ಮಾತ್ರ. 10 ದಿವಸ ಅದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ಆದ್ರೆ, ಒಂದು 10 ದಿವಸ ನಾಯಿ ಹುಷಾರು ಉಂಟು ಅಂತ ಹೇಳಿದ್ರೆ ಆ ವಿಷಯವನ್ನ ಮರೆತು ಬಿಡಬಹುದು ಅಂತ ಹೇಳಿ ನಾವು ಏನು ಮಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಏನು ಗಾಯ ಆಗಿರ್ತದೆ, ಗಾಯವನ್ನ ನಾವು ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಶುಭ್ರವಾದಂತ ನೀರಿನಲ್ಲಿ, ಟ್ಯಾಪ್ ವಾಟರ್ ಅಲ್ಲಿ, ನಲ್ಲಿ ನೀರಿನಲ್ಲಿ ಒಂದು 5 ನಿಮಿಷ ಕೈಯನ್ನ ಅಥವಾ ಯಾವ ಭಾಗಕ್ಕೆ ಅದು ಕಚ್ಚಿದೆ ಆ ಭಾಗವನ್ನ ನೀರಿಗೆ ಹಿಡಿದು ಸರಿಯಾಗಿ ತೊಳೆದುಕೊಂಡು ಕಾರ್ಬಾಲಿಕ್ ಸೋಪ್ ಇಂದ, ಕಾರ್ಬಾಲಿಕ್ ಸೋಪ್ ಅಂತ ಹೇಳಿದ್ರೆ ಫಿನಾಲ್ನ ಸ್ಮೆಲ್ ಬರ್ತದಲ್ಲ ಆ ಟೈಪ್ ಸೋಪ್, ಅದು ಲೈಫ್ ಬಾಯ್ ಇರ್ಬೋದು ಅಥವಾ ಮೆಡಿಕೇಟೆಡ್ ಸಾಬೂನುಗಳು ಡೆಟಾಲ್ ಇರ್ಬೋದು ಅಥವಾ ವಾಷಿಂಗ್ ಸೋಪ್ ಕೂಡ ಆಗ್ತದೆ. ಏನು ಬಟ್ಟೆ ತೊಳಿಲಿಕ್ಕೆ ಏನು ಬಾರ್ ಸೋಪ್ ಉಪಯೋಗ ಮಾಡ್ತಾರೆ ಅಂತದನ್ನ ಉಪಯೋಗ ಮಾಡಿಬಿಟ್ಟು ಅದನ್ನ ತೊಳ್ಕೊಳ್ಬೇಕು. 10 ದಿನ ಅದು ನಿಮಗೆ ಪ್ರಾಣಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ನೋಡಿಬಿಟ್ಟು ಅದು ಹುಷಾರು ಉಂಟು 10 ದಿನ ಕಳೆದು ಕೊಡು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ರೇಬಿಸ್ ಇರುವಂತ ಸಾಧ್ಯತೆ ಇಲ್ಲ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ರೇಬಿಸ್ನಲ್ಲಿ ಕ್ಯಾರಿಯರ್ ಸ್ಟೇಟ್ ಅಂತ ಇಲ್ಲ. ಕ್ಯಾರಿಯರ್ ಸ್ಟೇಟ್ ಅಂದ್ರೆ ಗೊತ್ತುಂಟಾ, ಆ ಪ್ರಾಣಿ ಕಚ್ಚಿದಂತಹ ಪ್ರಾಣಿ ಹುಷಾರಿದ್ದುಕೊಂಡು ಇನ್ನೊಂದಕ್ಕೆ ಅದು ರೋಗವನ್ನು ಹಬ್ಬಿಸ್ತದೆ ಅಂತ ಹೇಳಿದ್ರೆ ಅದು ಒಂದು ಕ್ಯಾರಿಯರ್ ಅಂತ ಹೇಳಬೇಕು. ಅಂತಹ ಒಂದು ಸ್ಟೇಟು ಈ ರೇಬಿಸ್ನಲ್ಲಿ ಇಲ್ಲ. ಹಾಗಾಗಿ ಹುಷಾರಿರುವಂತಹ ಒಂದು ಪ್ರಾಣಿ ಬೆಕ್ಕಿರ್ಬೋದು ನಾಯಿರ್ಬೋದು ಕಚ್ಚಿದ್ರೆ ರೇಬಿಸ್ ಬರುವಂತ ಸಾಧ್ಯತೆ ಇಲ್ಲ, ಹಾಗೆ ಆ ವಿಷಯವನ್ನ ಮರೆತು ಬಿಡಬಹುದು.
2: ಈಗ ಬೀದಿ ನಾಯಿಗಳು ಕಚ್ಚಿದ್ರೆ ನಾವು ಇಂಜೆಕ್ಷನ್ ತಗೊಳ್ಳೇಬೇಕಲ್ಲ?
0: ತಗೊಳ್ಬೇಕಲ್ಲ, ಅದು ನೋಡ್ಲಿಕ್ಕೆ ಸಿಗುದಿಲ್ಲ ನೋಡು. ಬೀದಿ ನಾಯಿ ಅಕಸ್ಮಾತ್ ನೋಡ್ಲಿಕ್ಕೆ ಸಿಕ್ಕಿದ್ರು ನಿನಗೆ ಕಚ್ಚಿದ ನಾಯಿ ಹೌದಾ ಅಲ್ವ ಅಂತ ನನಗೆ ಗೊತ್ತಿರುವುದಿಲ್ಲ. ಬೀದಿ ನಾಯಿ ಕಚ್ಚಿದ್ರೆ ಅಥವಾ ನಿನಗೆ ನೋಡ್ಲಿಕ್ಕೆ ಸಿಕ್ಕದಂತ ನಾಯಿ ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದ್ರೆ ಖಂಡಿತವಾಗಿ ತಗೊಳ್ಬೇಕು. ನಾಯಿ ಅಂತ ಹೇಳಿ ಅಲ್ಲ, ಬೆಕ್ಕು ಕಚ್ಚಿದ್ರೂ ಬರುವಂತ ಸಾಧ್ಯತೆ ಉಂಟು. ಮತ್ತೆ ತಾತ್ವಿಕವಾಗಿ ಬೇರೆ ಯಾವುದೇ ಬಿಸಿ ರಕ್ತ ಪ್ರಾಣಿ, ಅದು ಮುಂಗುಸಿ ಇರ್ಬೋದು ಅಥವಾ ಇಲಿ ಇರ್ಬೋದು, ತಾತ್ವಿಕವಾಗಿ ಅದು ಕಚ್ಚಿದ್ರೆ ರೇಬಿಸ್ ಹಬ್ಬಿಸುವಂತ ಸಾಧ್ಯತೆ ಉಂಟು, ಇಲ್ಲ ಅಂತ ಹೇಳಿ ಅಲ್ಲ. ಹಾಗಾಗಿ ಈ ಪ್ರಾಣಿಗಳು ಕಚ್ಚಿದ್ರೆ ರೇಬಿಸ್ ಅಥವಾ ಹುಚ್ಚುನಾಯಿ ರೋಗದ ಒಂದು ಸಾಧ್ಯತೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಗೊತ್ತಿಲ್ಲದಂತಹ ಅಥವಾ ನೋಡ್ಲಿಕ್ಕೆ ಸಿಗದಂತಹ ಪ್ರಾಣಿ ಕಚ್ಚಿದ್ರೆ ಆ ಬಗ್ಗೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳುವುದು ಒಳ್ಳೇದು.
1: ನಮ್ಮ ಮನೆಯ ಬೆಕ್ಕು ಪರಿಚಿದರೆ ಮದ್ದು ಬೇಕಾ?
0: ಹಾ, ಮನೆ ಬೆಕ್ಕ ಅಥವಾ ಇತರ ಯಾವುದೇ ಬೆಕ್ಕಾದ್ರೂ ಕೂಡ ಪರಿಚಿದ್ರೆ ಸ್ವಾಭಾವಿಕವಾಗಿ ಸ್ವಲ್ಪ ಗಾಯ ಆಗಿಯೇ ಆಗ್ತದೆ. ಚಿಕ್ಕದಾಗಿ ಪರಿಚಿದ್ರೆ ಮದ್ದು ಬೇಕು ಅಂತ ಹೇಳಿಲ್ಲ. ದೊಡ್ಡದಾಗಿ ಪರಿಚಿದ್ರೆ ಗಾಯಕ್ಕೆ ಏನು ನಾವು ಮಾಡ್ತೇವೆ, ನೋವಾಗ್ತದಲ್ಲ, ಮತ್ತೆ ಗಾಯ ಒಣಗಬೇಕಲ್ಲ, ಅದಕ್ಕೋಸ್ಕರ ಆಂಟಿಸೆಪ್ಟಿಕ್ ಮುಲಾಮ್ಗಳನ್ನು ಹಚ್ಚಿಕೊಳ್ಳಬಹುದು.
2: ಸರ್, ಈಗ ನಾವು ದೀಪಾವಳಿ ಸಮಯದಲ್ಲಿ ಎಲ್ಲ ಪಟಾಕಿ ಸಿಡಿಸ್ತೇವಲ್ಲ ಸರ್, ಅದರಿಂದ ಪ್ರಾಣಿಗಳಿಗೆ ತೊಂದರೆ ಆಗುದಿಲ್ಲ?
0: ಹಾ, ಈಗ ನಿನ್ನಲ್ಲಿ ಬೆಕ್ಕು ಉಂಟಲ್ಲ,
2: ಉಂಟು ಸರ್.
0: ನಾಯಿ ಉಂಟಾ?
2: ನಾ ಇಲ್ಲ.
0: ಬೆಕ್ಕು, ನಾಯಿ ಅಥವಾ ಜಾನುವಾರುಗಳು, ದನಗಳಿರ್ಬೋದು, ಶಬ್ದಕ್ಕೆ ಬಹಳ ಹೆದರಿಕೊಳ್ತಾರೆ. ದೀಪಾವಳಿ ಪಟಾಕಿಗಿರ್ಬೋದು ಅಥವಾ ದಸರಾದ ವೇಷಧಾರಿಗಳು ಬಂದಾಗ ಅದರ ಜೊತೆಗೆ ಚೆಂಡೆ ಇತ್ಯಾದಿ ಯಾವುದೇ ಶಬ್ದ ವಾದ್ಯಗಳು ಬರ್ತದಲ್ಲ, ವಾದ್ಯಗಳಿರ್ಬೋದು ಅಥವಾ ಹಬ್ಬದ ಸಮಯದಲ್ಲಿ ಸಿಡಿಸುವಂತ ಸಿಡಿಮದ್ದುಗಳಿರ್ಬೋದು, ಇದೆಲ್ಲ ಶಬ್ದ ಮಾಲಿನ್ಯ ಉಂಟು ಮಾಡುವಾಗ ತುಂಬಾ ಹೆದರಿಕೊಳ್ತವೆ ಪ್ರಾಣಿಗಳು. ಓಕೆ, ಅರ್ಥ ಆಗುದಿಲ್ಲ ಏನು ಅಂತ ಹೇಳ್ಕೊಂಡು, ಈ ಹಿನ್ನೆಲೆ ಏನು ಅಂತ ಹೇಳಿ ಅರ್ಥ ಆಗುದಿಲ್ಲ. ಕೆಲವು ಸಲ ಗುಡುಗು ಸಿಡಿಲಿಗೂ ಕೂಡ ಖಂಡಪಟ್ಟೆ ಹೆದರಿಕೊಳ್ತವೆ ನಾಯಿಗಳು, ಬೆಕ್ಕುಗಳು. ನಾಯಿಗಳು ಸಾಮಾನ್ಯವಾಗಿ ಮನೆಯೊಳಗೆ ಬರದೇ ಇದ್ದವು ಕೂಡ ಈ ಸಿಡಿಲಿನ ಸಮಯದಲ್ಲಿ ಮನೆಯೊಳಗೆ ಓಡಿ ಬರ್ತವೆ ಹೆದರಿಕೊಂಡು ರಕ್ಷಣೆಗಾಗಿ. ಹಾಗೆ ಹಾಗಾಗಿ ಶಬ್ದ ಮಾಲಿನ್ಯ ಬಹಳ ಕಡಿಮೆ ಇರುವಂತದ್ದು ಒಳ್ಳೇದು. ನೀವು ಕೂಡ ಹಾಗೆ ಹಬ್ಬ ಹರಿದಿನಗಳನ್ನ ಬೆಳಕಿನಿಂದ ಆಚರಿಸಿ ಶಬ್ದ ಮಾಲಿನ್ಯವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ಪ್ರಾಣಿಗಳಿಗೆ ಒಂದು ಶಾಂತವಂತ ವಾತಾವರಣ ಕೊಡಿ.
1: ಮನುಷ್ಯನ ಆರೋಗ್ಯ ತುಂಬಾ ಹಾಳಾದಾಗ ಐಸಿಯುಗೆ ಸೇರಿಸ್ತಾರೆ, ಅದೇ ರೀತಿ ಪ್ರಾಣಿಗಳಿಗೂ ಇದೆಯಾ?
0: ಹಾ, ಪ್ರಾಣಿಗಳನ್ನು ಕೂಡ ಇನ್ಪೇಷಂಟ್ ಅಂತ ಹೇಳಿ ಅಂತ ಹೇಳಿದ್ರೆ ಒಳರೋಗಿಗಳಾಗಿ ದಾಖಲೆ ಮಾಡುವಂತ ಆಸ್ಪತ್ರೆಗಳು ಈಗೀಗ ಬರ್ತಾ ಇದ್ದಾವೆ. ಇನ್ಪೇಷಂಟ್ ವಾರ್ಡ್ಗಳು ಕೂಡ ಇನ್ನಿನ್ನು ಬರ್ತಾ ಉಂಟು.
1: ಪ್ರಾಣಿಗಳಿಗೆ ಆಂಬ್ಯುಲೆನ್ಸ್ ಇದೆಯಾ?
0: ಹಾ, ಪ್ರಾಣಿಗಳಿಗೆ ಆಂಬ್ಯುಲೆನ್ಸ್ ತುಂಬಾ ದೊಡ್ಡ ಕೆಲವು ಪೇಟೆಗಳಲ್ಲಿ ಉಂಟು, ಬೆಂಗಳೂರಲ್ಲಿ ಎಲ್ಲ ಉಂಟು. ಈಗ ರಾಜ್ಯ ಸರ್ಕಾರ ಅದರ ಬಗ್ಗೆ ಎಲ್ಲ ಒಂದು ತಾಲೂಕುಗಳಲ್ಲಿ ಕೂಡ ಒಂದೊಂದು ಆಂಬ್ಯುಲೆನ್ಸ್ ಅನ್ನ ಮಾಡ್ತೇವೆ ಅಂತ ಹೇಳುವ ಹಾಗೆ ಮಾಡಿದ್ದಾರೆ. ಮತ್ತೆ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಂಚಾರಿ ಪಶು ಚಿಕಿತ್ಸಾಲಯ ಅಂತ ಹೇಳಿ ಉಂಟು. ಅಂತ ಹೇಳಿದ್ರೆ ಹುಷಾರು ಇಲ್ಲದಂತಹ ಪ್ರಾಣಿ ಇರುವಂತಹ ಜಾಗಕ್ಕೆ ಹೋಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಂಚಾರಿ ಪಶು ಚಿಕಿತ್ಸಾಲಯ ಅಂತ ಹೇಳಿ ಉಂಟು.
1: ಸಾಕು ಪ್ರಾಣಿಗಳ ಒಡನಾಟದಿಂದ ನಮ್ಮ ಆಯುಷ್ಯ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ?
0: ಹಾ, ಖಂಡಿತವಾಗಿ ಹೆಚ್ಚಲೇಬೇಕಲ್ಲ. ಈಗ ಸಾಕು ಪ್ರಾಣಿಗಳನ್ನ ನೀವು ಸಾಕಿದಾಗ ಸ್ವಲ್ಪ ಖುಷಿ ಆಗ್ತದ?
1: ಹೌದು.
0: ನೆಮ್ಮದಿ ಸಿಗ್ತದ?
1: ಹೌದು.
0: ಅದರ ಅರ್ಥ ಏನು ಅಂದ್ರೆ ಅದರಲ್ಲಿ ಆಂಗ್ಸೈಟಿ ಕಮ್ಮಿ ಆಗ್ತದೆ, ಟೆನ್ಷನ್ ಕಮ್ಮಿ ಆಗ್ತದೆ ಅಂತ ಲೆಕ್ಕ, ಆರೋಗ್ಯ ಸುಧಾರಿಸ್ತದೆ ಅಂತ ಲೆಕ್ಕ. ಈ ಸಾಕು ಪ್ರಾಣಿಗಳನ್ನ ಕೆಲವು ಮನೋವೈಜ್ಞಾನಿಕ ಟ್ರೀಟ್ಮೆಂಟ್ ಮಾಡುವವರು, ಚಿಕಿತ್ಸೆ ಮಾಡುವವರು ಕೂಡ ಉಪಯೋಗಿಸ್ತಾರೆ, ಟ್ರೀಟ್ಮೆಂಟ್ ನ ದೃಷ್ಟಿಯಿಂದ ಉಪಯೋಗಿಸ್ತಾರೆ. ಹಾಗೆ ತುಂಬಾ ಒಳ್ಳೆಯದಾದಂತಹ ಒಂದು ಜೀವನ ಶೈಲಿಗೋಸ್ಕರ ಮತ್ತೆ ಒಂದು ನೆಮ್ಮದಿಗೋಸ್ಕರ ಉಪಯೋಗಿಸಿದಾಗ ಸಾಕು ಪ್ರಾಣಿಗಳಿಂದ ತುಂಬಾ ಒಂದು ಆಯುಷ್ಯ ವೃದ್ಧಿ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಸಾಕು ಪ್ರಾಣಿಗಳಲ್ಲಿ ಮೀನು ಕೂಡ ಸೇರಿತು, ಅಕ್ವೇರಿಯಂ ಅಲ್ಲಿ ಏನು ಮೀನು ಸಾಕ್ತೀರಿ, ಅದರಿಂದ ಕೂಡ ತುಂಬಾ ಖುಷಿ ಸಿಗ್ತದೆ, ಅದನ್ನು ನೋಡಿಕೊಂಡು ಕೂಡ ತುಂಬಾ ನೆಮ್ಮದಿ ಸಿಗ್ತದೆ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
2: ಇವತ್ತು ನಾವು ತುಂಬಾ ಸಾಕು ಪ್ರಾಣಿಗಳ ಬಗ್ಗೆ ತಿಳ್ಕೊಂಡಿ ಸರ್.
0: ಹೌದಾ?
1: ಹೌದು.
0: ಇವತ್ತು ನಾನು ತುಂಬಾ ಕಮ್ಮಿ ವಿಷಯಗಳ ಬಗ್ಗೆ ಮಾತಾಡಿದ್ದು. ಉದಾಹರಣೆಗೆ ಈ ಸಾಕು ಪ್ರಾಣಿಗಳಿಗೆಲ್ಲ ಕಾಯಿಲೆ ಬರುವಂತದ್ದು ಇರ್ಬೋದು, ಕಾಯಿಲೆ ಬರದಾಗೆ ಲಸಿಕೆ ಹಾಕಿಸುವಂತದ್ದು ಇರ್ಬೋದು, ಹೀಗೆ ವಿವಿಧ ವಿಷಯಗಳುಂಟು. ಅಥವಾ ಸಾಕು ಪ್ರಾಣಿಗಳಲ್ಲಿ ಕೆಲವೇ ಒಂದು ತಳಿಯ ಬಗ್ಗೆ ಅಥವಾ ಪ್ರಾಣಿಗಳ ಬಗ್ಗೆ, ಪ್ರಧಾನವಾಗಿ ನಾವು ಬೆಕ್ಕು ಮತ್ತೆ ನಾಯಿಗಳ ಬಗ್ಗೆ ಮಾತ್ರ ಮಾತಾಡಿದ್ದು. ಬೇರೆ ಬೇರೆ ಸಾಕು ಪ್ರಾಣಿಗಳಿದ್ದಾವೆ, ಮೊಲವನ್ನು ಸಾಕುವರಿದ್ದಾರೆ, ಆಮೆಯನ್ನು ಸಾಕುವರಿದ್ದಾರೆ, ಹೀಗೆ ಬೇರೆ ಬೇರೆ ವಿಧದಲ್ಲಿ ಸಾಕುವರಿದ್ದಾರೆ, ತುಂಬಾ ಉಂಟು ವಿಷಯಗಳು, ತುಂಬಾ ಉಂಟು. ಯಾವುದೇ ಇರಲಿ, ನೀವು ಪ್ರೀತಿಯಿಂದ ಯಾವ ತಳಿಯ ಯಾವ ರೀತಿಯ ಪ್ರಾಣಿಯನ್ನು ಸಾಕ್ತೀರಿ ಅದನ್ನು ತುಂಬಾ ಆಸಕ್ತಿಯಿಂದ ಸಾಕಿ ತುಂಬಾ ಇನ್ವಾಲ್ವ್ ಆಗಿ ಅದರಲ್ಲಿ, ಆದರೆ ಇನ್ನಷ್ಟು ಪ್ರಾಣಿಗಳನ್ನ ನೀವು ಹೆಚ್ಚು ಈ ಪ್ರೀತಿಸುವಂತ ಒಂದು ರೂಢಿಯನ್ನ ಮಾಡಿಕೊಳ್ಳಿ. ಅಕಸ್ಮಾತ್ ನೀವು ಹೋಗುವಾಗ ಬರುವಾಗ ದಾರಿಯಲ್ಲಿ ಏನಾದ್ರು ಅಸೌಖ್ಯದಿಂದ ನರಳುವಂತ ಪ್ರಾಣಿಗಳು ಪಕ್ಷಿಗಳು ಕಂಡೆ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ. ಮತ್ತೆ ನೀವು ಸಾಕುವಂತ ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಅದಕ್ಕೆ ಒಂದು ಚಿಕಿತ್ಸೆ ದೃಷ್ಟಿಯಿಂದ ಜಂತುನಾಶಕ ಔಷಧಿಯನ್ನು, ಹುಳದ ಔಷಧಿಯನ್ನು ಕೊಡುವಂಥದ್ದು ಅಥವಾ ಲಸಿಕೆಯನ್ನು ಕೊಡುವಂಥದ್ದು, ಹೆಚ್ಚಿನ ಲಸಿಕೆಗಳು ವರ್ಷಕ್ಕೆ ಒಂದ್ಸಲ ಕೊಟ್ಟ ಸಾಕಾಗ್ತದೆ, ಅದನ್ನ ನಿಮ್ಮ ಹತ್ತಿರದ ನಿಮ್ಮ ಅದು ಪಶುವೈದ್ಯರನ್ನ ಸಂಪರ್ಕ ಮಾಡಿಕೊಳ್ಳಿ. ಆಯ್ತಾ? ತುಂಬಾ ಒಳ್ಳೇದು.
2: ಧನ್ಯವಾದ.
1: ಧನ್ಯವಾದ ಸರ್.
0: ಆಗ್ಬೋದು.
3: ಇದುವರೆಗೆ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ನಮ್ಮ ಸಾಕು ಪ್ರಾಣಿಗಳು ಈ ವಿಷಯದ ಕುರಿತು ಮಾಹಿತಿಗಳನ್ನು ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ ತಜ್ಞರು ಬೆಣ್ಣಾರೆಯ ಪಶು ವೈದ್ಯರಾದ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಹಾಗೂ ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕೀರ್ತನ ಎಚ್ ಭಟ್ ಹಾಗೂ ಆಶೀಷ್ ಗೋವಿಂದ.
4: ಇದು ಇಂದಿನ ಬಾಲವೃಂದ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಭದ್ರಾವತಿ ಇವತ್ತಿನ ಕಾರ್ಯಕ್ರಮದಲ್ಲಿ
3: ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಭಾಷಣ ಇದೆ. ಮಾತನಾಡುವವರು ಮುಕ್ತಾ ಪ್ರಸಾದ್.
4: ವಿಮೋಚಕೆಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ, ಈ ಪುಸ್ತಕ ನನಗೆ ತುಂಬಾ ಅಚ್ಚುಮೆಚ್ಚಾಯಿತು. ಇದು ಇಂಗ್ಲಿಷ್ ಮೂಲದಲ್ಲಿದ್ದು ಕನ್ನಡಕ್ಕೆ ಬಿ ಶ್ರೀಪಾದ ಭಟ್ ಅವರು ಪರಿಚಯಿಸಿದ್ದಾರೆ. ಇದೇ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂದರೆ, ಪುಟಾಣಿ ಮಕ್ಕಳ ಒಂದು ಛದ್ಮವೇಷದ ಸ್ಪರ್ಧೆ, ಅದಕ್ಕೆ ನನ್ನನ್ನು ತೀರ್ಪುಗಾರರಾಗಿ ಕರೆದಂತಹ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಕೊಟ್ಟಂತಹ ಪುಸ್ತಕ ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ. ಈ ಪುಸ್ತಕ ಕೊಟ್ಟ ಕವಯಿತ್ರಿ ದೀಪ್ತಿ ಹರ್ಷ ಅವರನ್ನ ಜ್ಞಾಪಿಸಿಕೊಳ್ಳಲೇಬೇಕು. ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ ಎಂಥವರ ಮನಸ್ಸನ್ನೂ ಮುಟ್ಟುವಂಥದ್ದು. ಮಹಿಳೆಯರು ಮತ್ತು ದಲಿತರನ್ನು ಸುಶಿಕ್ಷಿತರನ್ನಾಗಿಸಲು ಹೊರಟು ಅದಕ್ಕಾಗಿ ಸನಾತನಿಗಳಿಂದ ತೀವ್ರ ಪ್ರತಿರೋಧ ಎದುರಿಸಿ ರಸ್ತೆಯಲ್ಲಿ ಸಗಣಿ ನೀರು ಎರಚಿಕೊಂಡು ಕಲ್ಲೇಟು ತಿಂದು ಈ ಎಲ್ಲ ಹಿಂಸೆ ಅವಮಾನ ಅಡ್ಡಿ ಆತಂಕಗಳಿಗೆ ಎದೆಗುಂದದೆ ತಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ದಲಿತರು ಮತ್ತು ಸ್ತ್ರೀಯರ ಸ್ವಾಭಿಮಾನದ ಬದುಕಿಗೆ ಕಾರಣಕರ್ತೆಯಾದವರು ಸಾವಿತ್ರಿಬಾಯಿ ಫುಲೆ. ಇಂದಿಗೂ ತಾರತಮ್ಯ ಮೌಢ್ಯಗಳು ತುಂಬಿ ತುಳುಕುತ್ತಿರುವ ನಮ್ಮ ಸಮಾಜದಲ್ಲಿ 2 ಶತಮಾನಗಳ ಹಿಂದೆಯೇ ಸೇವಾ ಮನೋಭಾವ ಮತ್ತು ಬದ್ಧತೆಯಿಂದ ಹೆಣ್ಣು ಮಕ್ಕಳು ಮತ್ತು ದಲಿತರ ವಿಮೋಚನೆಗಳಿಗೆ ಹಗಲಿರುಳು ದುಡಿದ ಸಾವಿತ್ರಿಬಾಯಿ ಫುಲೆ ಅಂತವರ ಸಾಮಾಜಿಕ ಕಳಕಳಿ, ಮನೋಸ್ಥೈರ್ಯ, ಹೋರಾಟದ ಛಲ ನಮಗೆಲ್ಲ ಆದರ್ಶವಾಗಬೇಕಿದೆ. ಅಂಥವರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅವರ ಹೋರಾಟಗಳನ್ನು ಮುಂದಿನ ಪೀಳಿಗೆಗೆ ಕಾಣಿಸುವಲ್ಲಿ ವಿಮೋಚಕೆಯ ಕನಸುಗಳು ಕೃತಿ ಸಫಲವಾಗಿದೆ. ಜೀವಮಾನವಿಡೀ ಯಾವ ಹೆಜಮನಿಯ ವಿರುದ್ಧ ಸಾವಿತ್ರಿಬಾಯಿ ತಾತ್ವಿಕವಾಗಿ ಸೆಣಸಿದರೋ ಅವರ ಬಯೋಗ್ರಫಿ ಕೂಡ ಈ ಸೆಣಸಾಟವನ್ನು ಮುಂದುವರೆಸಿದೆ. ಅವರ ಬದುಕಿನ ಸಣ್ಣ ಪುಟ್ಟ ವಿವರಗಳು, ಸ್ಥಾಪಿತ ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಸಂಕಥನಗಳನ್ನು ಮರು ನಿರ್ವಚನಕ್ಕೊಳಪಡಿಸಲು ಒತ್ತಾಯಿಸುತ್ತವೆ. ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತು ಭಾರತೀಯ ಮಹಿಳಾ ಹೋರಾಟದ ಮೊದಲ ಗುರುತುಗಲ್ಲು ಸಾವಿತ್ರಿಬಾಯಿ ಫುಲೆ. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜೀವನ ಚರಿತ್ರೆಯನ್ನು 2007ರಲ್ಲಿ ಡಾಕ್ಟರ್ ಪಿಜಿ ದೊಡ್ಮನಿ ಕನ್ನಡಕ್ಕೆ ತಂದಿದ್ದಾರೆ. ಹೆಣ್ಣಿನ ಸಾಂಪ್ರದಾಯಿಕ ಚೆಹರೆಯನ್ನು ಆ ಕುರುಹಿನೊಳಗಿದ್ದೇ ನಿರಸನಗೊಳಿಸಿದವರು ಸಾವಿತ್ರಿಬಾಯಿ ಫುಲೆ. ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ ಮುಕ್ತಳಾಗುತ್ತಾಳೆ ಮತ್ತು ತನ್ನ ಸಮಾಜವನ್ನು ಬಿಡುಗಡೆಗೊಳಿಸುತ್ತಾಳೆ ಎಂಬ ಆಶಾವಾದ ಅವರದಾಗಿತ್ತು. ಆಧುನಿಕತೆಯ ಪರಿಕಲ್ಪನೆ ಬಾಹ್ಯದ ತೋರುಬಿಂಬವಾಗಿ ಅಂತರಂಗದಲ್ಲಿ ಮನುಷ್ಯ ಸನಾತನೆಯ ಹುಳುಹತ್ತಿ ಟೊಳ್ಳಾಗುತ್ತಿರುವ ಕಾಲವಿದು. ಬಂಡವಾಳವಾದಿ ಮೌಲ್ಯಗಳೆದುರು ಶಿಕ್ಷಣದ ಮೌಲ್ಯಗಳು ನಿತ್ರಾಣಗೊಳ್ಳುತ್ತಿವೆ. ಮರ್ಯಾದಾ ಹತ್ಯೆಗಳು ಸಮಾಜದ ಸ್ವಭಾವವಾಗಿ ಕಾಣುತ್ತಿವೆ. ನಮ್ಮ ಕಾಲದ ರಂಗ ಸಜ್ಜಿಕೆಯಲ್ಲಿ ಸಾವಿತ್ರಿಬಾಯಿಯವರ ಬದುಕನ್ನು ಇಟ್ಟರೆ ಆ ವಿನ್ಯಾಸ ಬೇರೆಯಾಗಿ ತೋರುತ್ತಿದೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯಾದವರ ಪುನರ್ವಸತಿ, ಶಿಶುಪಾಲನಾ ಗೃಹಗಳು ಖುದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಶಿಶುವೊಂದನ್ನು ದತ್ತುಮಗನಾಗಿ ಸ್ವೀಕರಿಸಿದ್ದು, ಸತ್ಯ ಶೋಧನಾ ಸಮಿತಿಯ ಕಾರ್ಯಕರ್ತೆಯ ಜಾಗೆಯಿಂದ ಅಧ್ಯಕ್ಷತೆ ವಹಿಸಿಕೊಳ್ಳುವವರೆಗಿನ ಶ್ರಮ, ಪತಿಯ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿದ್ದು, ಹೀಗೆ ಒಂದೊಂದು ಘಟನೆಗಳಿಗೂ ಖಚಿತವಾದ ತಾತ್ವಿಕತೆ ಇತ್ತು. ಪ್ರಗತಿಪರ ಚಿಂತನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಚಲಾವಣೆಯ ಮುಖಾಬೆಲೆಗಳಾಗಿ ಬದಲಾಗುತ್ತಿರುವ ಭಯದ ಕಾಲದಲ್ಲಿ ಈ ರೋಗದ ಇಲಾಜಿಗೆ ಸಾವಿತ್ರಿಬಾಯಿಯ ಬದುಕಿನ ಕಥನ ಸಹಾಯವಾದಿತು. ಭಾರತೀಯ ಸ್ತ್ರೀವಾದಿ ಚಿಂತನೆ ಮತ್ತು ಚಳವಳಿ ತನ್ನನ್ನು ಮರುನಿರ್ವಚನಗೊಳಿಸಿಕೊಳ್ಳುವ ಅಗತ್ಯವನ್ನು ಈ ಜೀವನ ಕಥನವು ಒತ್ತಾಯಿಸುತ್ತದೆ. ಸಾವಿತ್ರಿಬಾಯಿಯವರ ಚಿಂತನೆಯಲ್ಲಿ, ಬದುಕಿನಲ್ಲಿ, ದುಡಿಮೆಯಲ್ಲಿ ಸ್ತ್ರೀವಾದದ ಸ್ಪಷ್ಟತೆಗಳಿದ್ದವು. ಮರಾಠಿಯಲ್ಲಿ ಧನಂಜಯ ಕೀರಾ ಅವರು ಬರೆದ ಜ್ಯೋತಿಬಾ ಫುಲೆ ಅಂದರೆ ಇವರ ಪತಿಯ ಜೀವನ ಚರಿತ್ರೆಯನ್ನು 2011ರಲ್ಲಿ ಡಾಕ್ಟರ್ ಪಿಜಿ ದೊಡಮನಿ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಾವಿತ್ರಿಬಾಯಿ ಜೋಡಿಸಲ್ಪಟ್ಟ ಪ್ರತ್ಯಯದಂತೆ ಕಾಣುತ್ತಾರೆ ಎಂದಿದ್ದಾರೆ. ಸಾವಿತ್ರಿಬಾಯಿ ಹಾಗೂ ಫುಲೆ ದಂಪತಿಗಳ ಸಾಕ್ಷಿ ಪ್ರಜ್ಞೆ ಮಾರ್ಗದರ್ಶಿ ಸುಗುಣಾಬಾಯಿ. ಫುಲೆ ಸಣ್ಣವರಾಗಿದ್ದಾಗ ತಾಯಿ ಚಿಮ್ನಾಬಾಯಿ ತೀರಿಕೊಂಡರು. ಅವರ ತಂದೆ ಮರು ಮದುವೆ ಆಗದೆ ಅವರ ಸಂಬಂಧಿ ಸುಗುಣಾಬಾಯಿಯವರನ್ನ ಫುಲೆಯನ್ನು ನೋಡಿಕೊಳ್ಳಲು ಕೇಳಿಕೊಂಡರು. ಬಾಲ ವಿಧವೆಯಾಗಿದ್ದ ಸುಗುಣಾಬಾಯಿ ಅಂದಿನಿಂದ ಫುಲೆಯವರಿಗೆ ತಾಯಿ ಹಾಗೂ ಮಾರ್ಗದರ್ಶಿಯಾದರು. ಸಾವಿತ್ರಿಬಾಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಅಂದರೆ ಜನನದಿಂದ ಮರಣದವರೆಗೆ ಅವಲೋಕಿಸಿ ಮತ್ತೆ ಅವರ ಸಾಧನೆಗಳನ್ನು ನೋಡೋಣ. 3/1/1831 ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದರು. 1840 ಜ್ಯೋತಿಬಾ ಫುಲೆಯವರೊಂದಿಗೆ 9 ವಯಸ್ಸಿನಲ್ಲಿ ಮದುವೆಯಾದರು. ಮನೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅಹಮದ್ ನಗರದಲ್ಲಿ ಗೆಳತಿ ಫಾತಿಮಾ ಶೇಖ್ರೊಂದಿಗೆ ಶಿಕ್ಷಕಿಯ ತರಬೇತಿಯನ್ನು ಪಡೆಯುತ್ತಾರೆ. 1848 ಜ್ಯೋತಿಬಾರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಪುಣೆ, ಅಹಮದ್ ನಗರ, ಸತಾರದಲ್ಲಿ ಮತ್ತಷ್ಟು ಶಾಲೆಗಳ ಸ್ಥಾಪನೆಗಳನ್ನು ಮಾಡುತ್ತಾರೆ. ದಲಿತರಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದಕ್ಕಾಗಿ ಫುಲೆ ದಂಪತಿಗಳಿಗೆ ಅವರ ಮನೆಯಿಂದ ಬಹಿಷ್ಕಾರ ಕೂಡ ಆಗತ್ತೆ. ಆದರೂ ಮತ್ತೆರಡು ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1852 ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನವಾಗತ್ತೆ. ಸಾವಿತ್ರಿಬಾಯಿಯವರ ಕವನ ಸಂಕಲನ ಕಾವ್ಯ ಫುಲೆ, ಅಂದರೆ ಕವಿತೆ ಅರಳಿದೆ, 1854 ಪ್ರಕಟವಾಗತ್ತೆ. 1855 ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆಯ ಸ್ಥಾಪನೆ ಮಾಡುತ್ತಾರೆ. ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಮತ್ತು ಅವರ ತಾಯಂದಿರಿಗಾಗಿ ನಿರಾಶ್ರಿತ ಕೇಂದ್ರ ಸ್ಥಾಪನೆಯನ್ನು ಮಾಡುತ್ತಾರೆ. ದಲಿತರಿಗಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಡುತ್ತಾರೆ. ವಿಧವೆಯರ ಕೇಶ ಮುಂಡನ ವಿರೋಧಿಸಿ ಕ್ಷೌರಿಕರ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪನೆಯಲ್ಲಿ ಜ್ಯೋತಿಬಾರೊಂದಿಗೆ ಕೈಜೋಡಿಸಿದವರು ಸಾವಿತ್ರಿಬಾಯಿ ಫುಲೆ. 1874 ವಿಧವೆಯ ಮಗ ಯಶವಂತನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮುಂದೆ ಅವನು ಡಾಕ್ಟರ್ ಆಗುತ್ತಾನೆ.

0: ಇಂಗ್ಲಿಷ್ ತಾಯಿ ಎರಡು. 1893 ಸತ್ಯಶೋಧಕ ಸಮಾಜದ ಅಧ್ಯಕ್ಷೆಯಾಗಿ ಆಯ್ಕೆಯಾಗುತ್ತಾರೆ. ಮತ್ತೊಂದು ಕ್ಷಾಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. 1897 ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿದ್ದಾಗ ಕಾಯಿಲೆ ಸೋಂಕು ತಗಲಿ ನಿಧನರಾಗುತ್ತಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿದ್ದಾಗ ಅವರ ಶಾಲೆಯಲ್ಲಿ ಓದಿದ ಒಂದು ವಿದ್ಯಾರ್ಥಿಯೊಬ್ಬಳು ಬರೆದ ಪ್ರಬಂಧ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಪ್ರಬಂಧ ಓದಿದಾಗ ಸಾವಿತ್ರಿಬಾಯಿಯವರ ಪ್ರಭಾವ ಮತ್ತು ಶಿಕ್ಷಣ ಈ ವಿದ್ಯಾರ್ಥಿನಿಯನ್ನು ರೂಪಿಸಿದ್ದು ಗೊತ್ತಾಗುತ್ತದೆ. ಪ್ರಬಂಧದ ಮುಖ್ಯಾಂಶ ಹೀಗಿದೆ: ಹಿಂದಿನ ಕಾಲದಲ್ಲಿ ನಮ್ಮನ್ನು ಕಟ್ಟಡಗಳ ಅಡಿಯಲ್ಲಿ ಜೀವಂತವಾಗಿ ಹೂಳುತ್ತಿದ್ದರು. ನಮಗೆ ಓದಲು ಬರೆಯಲು ಅವಕಾಶವಿರಲಿಲ್ಲ. ಆದರೆ ದೇವರ ದಯೆಯಿಂದ ಬ್ರಿಟಿಷರ ಆಡಳಿತ ಫಲವಾಗಿ ನಮಗೆ ವಿದ್ಯಾಭ್ಯಾಸ ದೊರಕುತ್ತಿದೆ. ನಮ್ಮನ್ನು ಯಾರೂ ಶೋಷಿಸುತ್ತಿಲ್ಲ, ನಮ್ಮನ್ನು ಯಾರೂ ನೇಣುಗಂಭಕ್ಕೆ ಏರಿಸುವುದಿಲ್ಲ. ನಮ್ಮ ಪೀಳಿಗೆಯನ್ನು ಬದುಕಬಹುದು, ನಾವು ಇನ್ನು ಮೈತುಂಬಾ ಬಟ್ಟೆ ಧರಿಸಬಹುದು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಯಂತೆ ಜೀವಿಸಲು ಅಧಿಕಾರ ದೊರೆಯಲಿದೆ, ಯಾವುದೇ ಕಟ್ಟುಪಾಡು ಇರುವುದಿಲ್ಲ. ಇದು ಈ ಪ್ರಬಂಧದ ಸಾರಾಂಶ. ಅದಕ್ಕೆ ಸಾವಿತ್ರಿಬಾಯಿಯವರನ್ನು ಕ್ರಾಂತಿ ಜ್ಯೋತಿ ಎಂದು ಕರೆಯುತ್ತಾರೆ. ಇಂಡಿಯಾದ ಮಹಿಳೆಯರು ಅಕ್ಷರಸ್ಥರಾಗಿ ಅವರ ಜನ್ಮಸಿದ್ಧವಾದ ಮಾನವ ಹಕ್ಕುಗಳನ್ನು ಪಡೆದುಕೊಳ್ಳುವಂತಾಗಬೇಕೆಂಬ ಫುಲೆಯವರ ಅಂದರೆ ಅವರ ಪತಿಯ ಕನಸನ್ನು ನನಸಾಗಿಸಲು ಜೊತೆ ನೀಡಿದವರು ಸಾವಿತ್ರಿಬಾಯಿ ಫುಲೆ. ಎಷ್ಟೇ ವಿರೋಧಗಳು ಬಂದರೂ ತಮ್ಮ ಗುರಿ ಮತ್ತು ಸಾಧನೆಯನ್ನು ಬಿಡದೆ ಮುಂದುವರಿಯುತ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳು ಸನಾತನವಾದದ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಕಾರಣರಾಗುತ್ತಾರೆ. ಮತ್ತು ಇಂದು ನಮ್ಮಂತಹ ಎಷ್ಟೋ ಲಕ್ಷ ಕೋಟಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಹಕ್ಕನ್ನು ಆಯೋಜಿತವಾಗಿ ಪಡೆದು ಬಂದಿದ್ದರಲ್ಲಿ ಸಾವಿತ್ರಿಬಾಯಿ ಫುಲೆ ತರದವರ ಶ್ರಮ ಮತ್ತು ಚಿಂತನೆ ಬಹುದೊಡ್ಡ ಪಾತ್ರ ವಹಿಸುತ್ತದೆ. ಅವರು ತೆರೆದಿಟ್ಟ ಶಿಕ್ಷಣ ಎಂಬ ಕಿಟಕಿ ಬಾಗಿಲುಗಳಿಂದ ಒಳಬಂದ ಹೊಸ ಅರಿವಿನ ಸ್ಪರ್ಶ ನಮ್ಮ ವ್ಯಕ್ತಿತ್ವವನ್ನು ಸ್ವತಂತ್ರವಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಅಪೂರ್ವ ಹೆಣ್ಣುಮಗಳು ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕುರಿತು ಕನ್ನಡಿಗರಿಗೆ ಅತಿ ಕಡಿಮೆ ಮಾಹಿತಿ ಇದ್ದುದರಿಂದ ಈ ಪುಸ್ತಕವನ್ನು ನಾನು ಮೆಚ್ಚಿನ ಪುಸ್ತಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಫುಲೆ ದಂಪತಿಗಳು ಮಾಡಿದ ಕೆಲಸ ಅದೆಷ್ಟು ಅಗಾಧವಾಗಿತ್ತೆಂದರೆ, ಸ್ವತಃ ಮಹಾತ್ಮ ಎಂದು ಕರೆಸಿಕೊಂಡಿದ್ದ ಗಾಂಧೀಜಿಯೇ ಜ್ಯೋತಿಬಾ ಫುಲೆ ನಿಜವಾದ ಮಹಾತ್ಮ ಎಂದು ಕರೆದಿದ್ದರು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಗಾಂಧಿಯವರೇ ವರ್ಣಾಶ್ರಮ ವಿರೋಧಿ ಹೋರಾಟದ ಜ್ಯೋತಿಬಾ ಫುಲೆಯೇ ನಿಜವಾದ ಮಹಾತ್ಮ ಎಂದು ಕರೆದದ್ದು ನಿಜಕ್ಕೂ ಚಾರಿತ್ರಿಕವಾದುದು. ಇದು ಜ್ಯೋತಿಬಾ ಫುಲೆಯವರ ಕಾರ್ಯವಿಧಾನಕ್ಕೆ ಸಿಕ್ಕಿದ ಪ್ರಶಂಸೆ ಮಾತ್ರವಲ್ಲ, ಬದಲಾದ ಗಾಂಧಿ ದೃಷ್ಟಿಕೋನದ ಸ್ಪಷ್ಟ ಸೂಚಿಯೂ ಹೌದು. ಸಾವಿತ್ರಿಬಾಯಿಯವರ ಸಹಯೋಗದೊಂದಿಗೆ ಜ್ಯೋತಿಬಾ ಅವರು ರಚಿಸಿದ ಮದುವೆಯ ಹಾಡು ಅಂದರೆ ಈ ಮಂಗಲಾಷ್ಟಕದ ವಿವರ ಹೀಗಿದೆ: ಮದುಮಗ, ದೇವರ ಕಾನೂನಿನಂತೆ ನಿಮ್ಮ ಮನೆಯ ವಿಧಿ ವಿಧಾನಗಳನ್ನು ಅನುಸರಿಸು. ಸತ್ಯ ಎಲ್ಲದಕ್ಕಿಂತಲೂ ದೊಡ್ಡದು, ಅದನ್ನು ಗೌರವಿಸು. ಅನಕ್ಷರಸ್ಥರಿಗೆ ಪಾಠ ಕಲಿಸು, ಬೋಧಿಸು, ಅವರಿಗೆ ಜ್ಞಾನವನ್ನು ಕೊಡು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಾನು ವಚನ ನೀಡುತ್ತೇನೆ. ಮದುಮಗಳು, ನಿನ್ನ ಮಾತು ವರ್ತನೆ ನಮಗೆ ಹಿಡಿಸಿದೆ. ಮಹಿಳೆಯರಾದ ನಾವು ಶೋಷಿತರು, ನನ್ನನ್ನು ಹೇಗೆ ಜೊತೆಯಾಗಿ ಕರೆದೊಯ್ಯುವೆ? ನಮಗೆ ಸ್ವಾತಂತ್ರ್ಯದ ಅನುಭವ ದೊರಕಿದೆ, ನಾವು ಆತ್ಮಗೌರವದಿಂದ ಬದುಕಲು ಇಚ್ಛಿಸುತ್ತೇವೆ. ಇದಕ್ಕಾಗಿ ಮಹಿಳೆಯರಿಗೆ ನೀವು ಹಕ್ಕನ್ನು ನೀಡುತ್ತೀರಾ? ವಚನ ಕೊಡಿ. ಮದುಮಗ, ನಾನು ಮಹಿಳೆಯರ ಹಕ್ಕಿಗಾಗಿ ಯಾವುದೇ ಬೆಲೆ ತೆತ್ತಾದರೂ ಹೋರಾಡುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಕರ್ತವ್ಯದ ಭಾಗವಾಗಿ ಇದನ್ನು ಮಾಡುತ್ತೇನೆ. ಮದುಮಗಳು, ನಿಮ್ಮ ಮಾತುಗಳ ಮೇಲೆ ಭರವಸೆಯನ್ನು ಇಟ್ಟು ನಾನು ನಿಮ್ಮನ್ನು ಪತಿಯೆಂದು ಸ್ವೀಕರಿಸುತ್ತೇನೆ. ನಾವಿಬ್ಬರು ಒಟ್ಟಾಗಿ ಮಹಿಳೆಯರ ಹಕ್ಕಿಗಾಗಿ, ಸಬಲೀಕರಣಕ್ಕಾಗಿ ಹೋರಾಡೋಣ. ಸುಲಗ್ನ, ಸಾವಧಾನ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಚಿಂತಕಿಯಾಗಿ, ಹೆಂಡತಿಯಾಗಿ, ಸಾಮಾಜಿಕ ಕ್ರಾಂತಿಕಾರಿಯಾಗಿ, ಸತ್ಯ ಶೋಧಕ ನಮ್ಮೆಲ್ಲರ ಚೇತನ ಸಾವಿತ್ರಿಬಾಯಿ ಫುಲೆ. ಇಂಥವರ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲೇಬೇಕಲ್ಲವೇ? ಧನ್ಯವಾದಗಳು.
1: ಇದುವರೆಗೆ ಮುಕ್ತಾ ಪ್ರಸಾದ್ ಅವರು ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಮಾತನಾಡಿದರು. ಈಗ ಕೆಲವು ಚಿತ್ರಗೀತೆಗಳು.

0: ಅಗ್ನಿಗಳಾಗುವ ನಾವು ಆರುತ ಮರೆಯುವನು.
1: ಶ್ರೀ ವಿಜಯ ಕಲಾನಿಕೇತನ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ಆಡಿದ ನಾಡಿದ ಮಹಾಶಂಕರ.
2: ಅಕ್ಕ, ಈ ಶ್ಲೋಕದ ಅರ್ಥ ಏನು? ಯಾವ ದೇವರ ಬಗ್ಗೆ ಇರೋದು ಈ ಶ್ಲೋಕ?
3: ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವೇನೆ. ನಾವು ಯಾರಿಗೆ ರಂಗದ ಮೇಲೆ ನೃತ್ಯ ತರಗತಿಯಲ್ಲಿ ಮೊದಲು ನಮಸ್ಕಾರ ಮಾಡ್ತೀವಿ ಹೇಳು ನೋಡೋಣ.
2: ನಟರಾಜನಿಗೆ.
1: ಶಿವ ಇಡೀ ವಿಶ್ವಕ್ಕೆ ಒಡೆಯ, ದೇವರುಗಳಿಗೆಲ್ಲ ನಾಯಕ ಆತ. ಮೃತ್ಯು ದೇವತೆಯಾದ ಯಮನನ್ನು ಗೆದ್ದವನು ಅವನು. ವಿಷವನ್ನ ನುಂಗಿದ್ರಿಂದ ಆತ ನೀಲಕಂಠ, ಯಾವಾಗಲೂ ಮಂಗಲವನ್ನುಂಟು ಮಾಡುವ ಸದಾಶಿವ. ತ್ರಿಪುರಾಸುರನನ್ನು ಕೊಂದವನು, ಅಂತಹ ಮಹಾದೇವನನ್ನು ನಮಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ.
3: ಅಕ್ಕ, ಶಿವ ಮತ್ತು ನಟರಾಜ ಎಲ್ಲ ಒಂದೇನಾ? ಶಿವತಾಂಡವ ಶಿವತಾಂಡವ ಅಂತ ಹೇಳ್ತಾರಲ್ಲ, ಈ ತಾಂಡವ ಅಂದ್ರೆ ಯಾವ ತರ ನೃತ್ಯ ಅಕ್ಕ?
4: ಅಕ್ಕ ಅಕ್ಕ, ತಾಂಡವದ ಬಗ್ಗೆ ನಾನು ಹೇಳ. ಕಲಿತ ತಾಂಡವ, ಉಮಾ ತಾಂಡವ, ಸಂಧ್ಯಾ ತಾಂಡವ, ಸಂಹಾರ ತಾಂಡವ, ತ್ರಿಪುರ ತಾಂಡವ, ಊರ್ಧ್ವ ತಾಂಡವ ಮತ್ತು ಆನಂದ ತಾಂಡವ ಅಂತ ಸಪ್ತ ತಾಂಡವಗಳು. ಶಿವನನ್ನು ನಾವು ನಟರಾಜ ಅಂತ ಕರೆಯುವ ಪ್ರಸಿದ್ಧ ಭಂಗಿ ಆನಂದ ತಾಂಡವದಿಂದ ಬಂದಿದ್ದು.
1: ಹೌದು ಹಂಸ, ನೀನು ಹೇಳಿದ್ದು ಸರಿಯಾಗಿದೆ. ಶಿವನೇ ನೃತ್ಯವಾಡುವ ನಿರ್ದಿಷ್ಟ ರೀತಿಯಿಂದ ನಟರಾಜ ಅಂತ ಅನ್ಸ್ಕೋತಾನೆ. ನಟರಾಜನ ಬಗ್ಗೆ ಯಾವ ಯಾವ ಪದಗಳು ನಿಮಗೆ

0: ವಸಂತ ರಾಗ ಆರಿತಾಳದ್ದು.
1: ಇಡತು ಪದಂ ತೂಕಿ ಆಡೇನಮ್ಮ ಹರುಡು ದೃಗುಡ್ತ ತಯ್ಯನಿ ಆನಂದ ನಡನಂ ಮಾಡಿನಾರ್. ಆಮೇಲೆ ವರ್ಣ ಆದಿಶಿವನೈ ಕಾಣಮೇ ಆಸೆ ಕೊಂಡೇ ನಡಿ ಮೋಹಮನ ಆಟಮೆನ್ನ ಎಷ್ಟೆಲ್ಲಾ ಇದೆಯಲ್ಲಕ್ಕ.
2: ಅದೇ ತರಹ ಕನ್ನಡದಲ್ಲಿಯೂ ಶಿವನ ನಾಟ್ಯವನ್ನ ಕುರಿತ ಒಂದು ಪದಂ ಇದೆ. ಖ್ಯಾತ ಕವಿ ಪದ್ಮಚರಣ್ ಅವರು ಬರ್ದಿರೋದು. ಒಂದ್ ಸ್ವಲ್ಪ ಮಾಡಿ ತೋರಿಸ್ಲಾ?

0: ಶಿವತಾಂಡವರ ಬಗ್ಗೆ ಹಾಡ್ ಕೇಳಿದ್ರಿ, ನೃತ್ಯ ನೋಡಿದ್ರಿ, ಈಗ ನಟರಾಜನ ಮೂರ್ತಿಯನ್ನೇ ಗಮನಿಸಿ ನೋಡಿ. ಪ್ರತಿದಿನ ಅವನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತೀರಾ ತಾನೆ? ಆಮೇಲೆ ದೃಷ್ಟಿಯನ್ನ ಪಾದಗಳಿಂದ ಹಂತ ಹಂತವಾಗಿ ಏರಿಸ್ತಾ ಹೋದ್ರೆ ಏನೇನ್ ಗಮನಿಸ್ತೀರಾ?
1: ಬಲಕಾಲು ಮುಯ್ಯಲಕ ಅನ್ನೋ ರಾಕ್ಷಸನನ್ನು ದುಳಿದಿದೆ, ಎಡಕಾಲು ಬಲಪಾರ್ಶ್ವಕ್ಕೆ ಎತ್ತಿದೆ,
2: ಶಿರದಲ್ಲಿ ಗಂಗೆ ಅರ್ಧ ಚಂದ್ರ, ಹಾರಾಡುತ್ತಿರುವ ಉತ್ತರೀಯ, ಹರಡಿರುವ ಕೂದಲು, ಮೂರು ಕಣ್ಣುಗಳು,
3: ನಾಲ್ಕು ಕೈಗಳು, ಎಡಗೈ ಅಗ್ನಿ, ಬಲಗೈ ಢಮರು, ಮತ್ತೆರಡು ಕೈಗಳು ಶಿವನ ಪ್ರಸಿದ್ಧ ಹಸ್ತ, ಒಂದು ಕೈಯಲ್ಲಿ ಡೋಲ, ಇನ್ನೊಂದರಲ್ಲಿ ಅಭಯ ಮುದ್ರೆ ಹಿಡಿದಿವೆ.
4: ವರ್ತುಲಾಕಾರದ ಅಗ್ನಿಜ್ವಾಲೆಯ ಪ್ರಭಾವಳಿ ಸುತ್ತ ಇದ್ದು ಪೀಠದಿಂದ ಮೊದಲುಗೊಂಡು ಪೀಠದಲ್ಲಿಯೇ ಅಂತ್ಯವಾಗುತ್ತದೆ.
5: ಹೌದಲ್ವಾ, ನೋಡ್ತಾ ಹೋದ್ರೆ ಈ ಸಣ್ಣ ವಿಗ್ರಹದಲ್ಲಿ ಅದೆಷ್ಟೋ ಅಂಶಗಳು.
4: ಅಕ್ಕ, ಇವುಗಳಲ್ಲಿ ಪ್ರತಿಯೊಂದು ಕೂಡ ಯಾವ್ದಾದ್ರೂ ಒಂದು ಅರ್ಥ ಹೇಳುತ್ತೆ ಅಲ್ವಾ?
1: ಹೌದು ಹಂಸ. ಅಕ್ಕ, ನೀವು ಹೋದ ಸಲ ತರಗತಿಯಲ್ಲಿ ಹೇಳಿದ ಕೆಲವು ಅಂಶಗಳನ್ನು ನಾನು ನೆನ್ಪಿಟ್ಕೊಂಡಿದ್ದೀನಿ. ಅರ್ಧಚಂದ್ರ ಮನಸ್ಸಿನ ಆಸೆಯ ಸಂಕೇತ, ಧಮರು ಸೃಷ್ಟಿಯ ಸಂಕೇತ, ಡೋಲ ಹಸ್ತ ಅಭಯ ಹಸ್ತಗಳು ಸ್ಥಿತಿಯನ್ನು, ಎಡಗೈಯ ಅಗ್ನಿ ಸಂಹಾರವನ್ನು ಸೂಚಿಸುತ್ತವೆ, ನಟರಾಜ ತುಳಿದಿರುವ ಮುಯ್ಯಲಕ ರಾಕ್ಷಸ ಅಜ್ಞಾನವನ್ನು ಸಂಕೇತಿಸುತ್ತಾನೆ.
3: ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವ ಅನುಗ್ರಹ ಎಂಬ ಪಂಚಕೃತ್ಯಗಳನ್ನು ಈ ಮೂರ್ತಿ ಪ್ರತಿನಿಧಿಸುತ್ತೆ ಅಲ್ವಾ?
0: ಹೌದು ಮಕ್ಕಳ, ಸೂಕ್ಷ್ಮವಾಗಿ ನೋಡಿ ಹೇಳಿ, ಮತ್ತೇನೇನ್ ಕಾಣುತ್ತೆ?
5: ಅರೆ, ಒಂದೊಂದು ಕಿವಿಗೆ ಬೇರೆ ಬೇರೆ ತರ ಕಿವಿಯಾಭರಣ ಇದೆಯಲ್ಲ?
0: ಹೌದು, ಪುರುಷಾಭರಣ ಸ್ತ್ರೀ ಆಭರಣಗಳೆರಡನ್ನೂ ಧರಿಸಿರುವುದು ಅರ್ಧನಾರೀಶ್ವರನ ಗುರುತು, ಅಂದರೆ ಶಿವಶಕ್ತಿಯರ ಸಂಯೋಗ, ಸ್ತ್ರೀ ಪುರುಷ ಸಮಾನತೆಯನ್ನ ಇದು ಸೂಚಿಸುತ್ತೆ. ಮತ್ತೆ ಇನ್ನೇನು ಕಾಣುತ್ತೆ?
2: ಅಕ್ಕ, ತಲೆ ಮೇಲೆ ನೀರು, ಉತ್ತರಿಯ ಕೂದಲು ಹಾರಾಡುತ್ತಿರೋದ್ರಿಂದ ಗಾಳಿ, ಕೈಯಲ್ಲಿ ಅಗ್ನಿ, ಪಂಚಭೂತಗಳಲ್ಲಿ ಮೂರಂತೂ ನಟರಾಜನ ಮೂರ್ತಿಯಲ್ಲೇ ಇದೆ ಅಲ್ವಾ?
0: ಹೌದು ಅನು, ಬರೀ ಪಂಚಭೂತಗಳಲ್ಲಿ ಮೂರೇ ಅಲ್ಲ, ಮೇಲೆತ್ತಿದ ಕಾಲು ಆಕಾಶವನ್ನು, ಕೆಳಮುಖವಾಗಿರುವ ಕೈ ಭೂಮಿಯನ್ನು ಸೂಚಿಸುತ್ತೆ. ಅಂದಮೇಲೆ ಪಂಚಮಹಾಭೂತಗಳನ್ನ ನಾವಿಲ್ಲಿ ಕಲ್ಪಿಸಿಕೊಳ್ಬಹುದು.
4: ಅಕ್ಕ, ನೀವು ಮಾಡ್ತಿರಲ್ಲ ಆದಿಶಂಕರಾಚಾರ್ಯರು ಬರೆದಿರೋ ಶಿವನ ಬಗೆಗಿನ ಶ್ಲೋಕ ಸಂಧ್ಯಾ ತಾಂಡವದ್ದು, ಅದನ್ನ ಮಾಡಿ ಅಕ್ಕ. ಇದರಲ್ಲಿ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರಲ್ವಾ? ಸಂಧ್ಯಾಕಾಲದಲ್ಲಿ ವಿಷ್ಣು ಕೈಗಳಿಂದ ಮದ್ದಲೆ ನುಡಿಸುತ್ತಿರುವುದೇ ಗುಡುಗು, ದೇವತೆಗಳ ಕಣ್ಣಿನ ಹೊಳೆಪು ಮಿಂಚು, ಭಕ್ತರ ಆನಂದದ ಕಣ್ಣೀರೇ ಸುರಿಯುತ್ತಿರುವ ಮಳೆ, ಜಗನ್ಮಾತೆಯ ಮುಂದೆ ಉಜ್ವಲ ತಾಂಡವವನ್ನು ನರ್ತಿಸುತ್ತಿರುವ ನೀಲಕಂಠನನ್ನು ಭಜಿಸುತ್ತೇನೆ ಅಂತ.
1: ಹ್ಞೂ, ಇಲ್ಲಿ ನೀಲಕಂಠ ಅಂದರೆ ಶಿವ ಅಂತನೂ ಅರ್ಥ. ಗಂಡು ನವಿಲು ಮಳೆ ಬಂದಾಗ ಸುಂದರವಾಗಿ ನರ್ತಿಸುವುದರ ಕಲ್ಪನೆಯೂ ಇಲ್ಲಿದೆ. ಮಾಡಿ ಅಕ್ಕ ಪ್ಲೀಸ್.

0: ನಟರಾಜನ ತಾಂಡವವನ್ನು ನೋಡುವಾಗ ನಾವು ಮೂರು ಅಂಶಗಳನ್ನು ಗಮನಿಸಬೇಕು. ಮೊದಲನೆಯದು, ನಟರಾಜ ಇಡೀ ವಿಶ್ವದ ಚಲನೆಯ ಪ್ರತೀಕ ಅನ್ನೋದು. ಎರಡನೇದು, ಇಲ್ಲಿನ ನೃತ್ಯದ ಉದ್ದೇಶ ನಮ್ಮ ಆತ್ಮಗಳಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರಚೋದಿಸೋದು ಅನ್ನೋದು. ಕೊನೆಯದು, ಈ ನರ್ತನದ ಸ್ಥಳ ಎಲ್ಲಿ ಗೊತ್ತಾ? ಚಿದಂಬರ ಅಂದ್ರೆ ಚಿತ್ ಅಂಬರ, ನಮ್ಮ ಮನಸ್ಸಿನ ಹೃದಯದ ಒಳಗೆ ಅಂತ. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಶಿವನ ಬಗೆಗೆ ಎಷ್ಟೋ ಸುಂದರ ಕವಿತೆಗಳಿವೆ. ರಗಳೆ ಅಂತ ಕೇಳಿದೀರಾ?
1: ರಗಳೆ? ನಮ್ಮಮ್ಮ ನಂಗೆ ಯಾವಾಗಲೂ ಬೈತಿರ್ತಾರಕ್ಕ, ರಗಳೆ ಮಾಡ್ಬೇಡ, ರಗಳೆ ಮಾಡ್ಬೇಡ ಅಂತ. ಆದ್ರೆ ಈ ರಗಳೆಗೂ ಶಿವಂಗೂ ಏನಪ್ಪಾ ಸಂಬಂಧ?
2: ಏ ಪೆದ್ದಮ್ಮ, ಆ ರಗಳೆ ಅಲ್ವೇ, ಇದು ಕನ್ನಡದ ಛಂದಸ್ಸಿನ ರಗಳೆ. ಹರಿಹರ ಬರ್ದಿದ್ದಾರಲ್ಲ, ಅದಲ್ವಾ ಅಕ್ಕ?
0: ಹೌದು, ಅನು ಸರಿಯಾಗಿ ಹೇಳ್ದೆ. ಹರಿಹರ ಶಿವಭಕ್ತರ ರಗಳೆಗಳನ್ನ ತುಂಬಾ ಬರ್ದಿದ್ದಾನೆ. ಅದರಲ್ಲಿ ಬರೋ ಕುಂಬಾರ ಗುಂಡಯ್ಯನ ರಗಳೆ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಆಡಿದ ನಾಡಿದನ್ ಆಹಾ ಶಂಕರ, ಆಡಿದ ನಾಡಿದನ್ ಗುಂಡಲ ಮಂದೀಶ್ವರ ಅನ್ನೋ ರಗಳೆಯ ಸಾಲುಗಳನ್ನ ನಾವು ನೋಡಬಹುದು. ಇದರಲ್ಲಿ ಬರೋ ಶಬ್ದಗಳ ಚಮತ್ಕಾರವಾದ್ರೂ ಅಷ್ಟೇ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಶಿವನ ನೃತ್ಯವನ್ನ ಕಣ್ಣ ಮುಂದೆ ತರತ್ತೆ.

0: ಎಷ್ಟು ಚೆನ್ನಾಗಿದೆ ಅಲ್ಲಕ್ಕ ಕುಂಬಾರಗುಂಡಯ್ಯನರಗಳೇ. ಅವನ ಭಕ್ತಿಗೆ ಮೆಚ್ಚಿ ಶಿವನೇ ಬಂದು ಅವನ ಮುಂದೆ ನೃತ್ಯ ಮಾಡಬೇಕು ಅಂದ್ರೆ ತಟ್ಟ ಪಟ್ಟ ತಂದಣ್ಣ ಧಿಮ್ ಧಿಮಿ ಕೆನ್ನಿಸುವ ತಟ್ಟ ಕಂದಟ್ಟ ದಿಕ್ ತಟ್ಟ ಕಟ ಕೆನ್ನಿಸುವ ಹಲಗೆಯ ಶಬ್ದಂ ಕರಡೆಯ ಶಬ್ದಂ ಹಲಗೆಯ ಶಬ್ದಂ ಮುರಜದ ಶಬ್ದಂ.
1: ಬಂದರ ನರಿಯದೆ ಹೋದರ ನರಿಯದೆ ನಿಂದರ ನರಿಯದೆ ನೆರೆದರ ನರಿಯದೆ ಊಟವ ನರಿಯದೆ ನಿದ್ರೆಯ ನರಿಯದೆ.
2: ಅಂಥ ಅನನ್ಯ ಭಕ್ತಿಯಿಂದಲೇ ಹುಟ್ಟಿದ್ದು ಶಿವಶರಣರ ಪಂಥ ಕೂಡ. ಕಾಯಕವೇ ಕೈಲಾಸ ಎಂದು ನಂಬಿ ಶರಣ ಶರಣೆಯರು ಶಿವನನ್ನು ಆರಾಧಿಸಿದ್ರು. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ರೀತಿಯ ಸಾಹಿತ್ಯ ಪ್ರಕಾರವನ್ನೇ ಹುಟ್ಟು ಹಾಕಿದ್ರು. ಇಲ್ಲಿ ಒಂದು 10 ಜನ ವಚನಕಾರರನ್ನ ಬೇಗ ಬೇಗ ಹೇಳಿ ನೋಡೋಣ.
3: ಬಸವಣ್ಣ,
4: ಅಲ್ಲಮ್ಮ ಪ್ರಭು,
0: ಅಕ್ಕ ಮಹಾದೇವಿ, ಸಿದ್ದರಾಮಯ್ಯ,
5: ಮೋಳಿಗೆ ಮಾರಯ್ಯ, ಜೇಡರ ದಾಸಿಮಯ್ಯ,
6: ನಿಜಗುಣ ಶಿವಯೋಗಿ, ಮಾದರ ಚೆನ್ನಯ್ಯ, ಚನ್ನ ಬಸವಣ್ಣ, ಗಂಗಾಂಬಿಕೆ.
2: ಪರವಾಗಿಲ್ಲ, ಹೇಳಿಬಿಟ್ರಲ್ಲ ಶಹಬಾಸ್. ಬರೀ ವಚನಕಾರರ ಹೆಸರು ಮಾತ್ರ ಕಲಿಯೋದಲ್ಲ, ಅವರು ಬೋಧಿಸಿದ ತತ್ವಗಳನ್ನು, ಸರಳ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕು. ನೀವು ಸುಮ್ಸುಮ್ನೆ ಅದಕ್ಕೆ ಇದಕ್ಕೆ ಅಂತ ಕ್ಲಾಸಿಗೆ ಚಕ್ಕರ್ ಹಾಕುವಾಗ ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನೆನಪಿಸ್ಕೋಬೇಕು.
0: ಆಯ್ತು ಅಕ್ಕ, ನಮಗೆ ಬಸವಣ್ಣನವರ ಒಂದು ವಚನ ನರ್ತಿಸೋದಕ್ಕೆ ಹೇಳ್ಕೊಡಿ ಅಕ್ಕ.

0: ನೋಡಿ ಮಕ್ಕಳ, ಪ್ರಕೃತಿಯನ್ನು ಶಿವಭಕ್ತಿಯ ಜೊತೆಗೆ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಈ ವಚನದಲ್ಲಿ ಬಸವಣ್ಣನವರು ಅಂತ.
1: ಅಕ್ಕ, ಚಕೋರಂಗೆಗೆ ಚಂದ್ರಮನ ಚಿಂತೆ, ಕಮಲಕ್ಕೆ ಸೂರ್ಯನ ಚಿಂತೆ, ದುಂಬಿಗೆ ಪರಿಮಳ ಎಳೆಯುವ ಚಿಂತೆ, ಶಿವಭಕ್ತನಿಗೆ ಶಿವನನ್ನೇ ನೆನೆಯುವ ಚಿಂತೆ. ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತ ಅಲ್ವಾ?
2: ಹೌದು ಕಣೆ, ಅಕ್ಕ ಮಹಾದೇವಿದು ಚೆನ್ನಮಲ್ಲಿಕಾರ್ಜುನ ಅಂತ ಅಲ್ವಾ ಅಕ್ಕ?
3: ಹೌದು, ಅಕ್ಕ ಮಹಾದೇವಿಯ ಜನ್ಮಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ಅವಳು ಕನ್ನಡದ ಪ್ರಪ್ರಥಮ ಕವಯಿತ್ರಿ. ಅವಳ ವಚನಗಳು ಮಧುರ ಭಕ್ತಿಯಿಂದ ಹೊಳೆಯುತ್ತವೆ.

0: ಈ ವಚನ ಏನು ಅರ್ಥವೇ ಆಗ್ತಿಲ್ವಲ್ಲಪ್ಪ.
1: ನಟರಾಜನನ್ನ ವಿವರಿಸ್ತಾ ಅರ್ಧನಾರೀಶ್ವರ ತತ್ವದ ಬಗ್ಗೆ ನಾವು ಮಾತಾಡಿದ್ವಿ ತಾನೆ. ಶಿವಭಕ್ತೆಯಾದ ಅಕ್ಕಮಹಾದೇವಿ ಹೇಳ್ತಾಳೆ, ಗಂಡು ಗಂಡಷ್ಟೇ ಆದ್ರೆ ಹೆಣ್ಣು ಗುಣವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡದೇ ಇದ್ರೆ ಅದು ಹೆಣ್ಣಿನ ಶೋಕ. ಹಾಗೆಯೇ ಹೆಣ್ಣು ಅಷ್ಟೇ ಗಂಡು ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅದು ಗಂಡಿನ ಶೋಕ ಅಂತ. ಅವಳ ಕಲ್ಪನೆಯಲ್ಲಿ ಭಕ್ತರೆಲ್ಲರೂ ಸ್ತ್ರೀಯರು, ಅವ್ರು ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಅವ್ರು ಸ್ತ್ರೀಯರೇ. ಚೆನ್ನಮಲ್ಲಿಕಾರ್ಜುನ ಮಾತ್ರ ಪುರುಷ. ಅಂದ್ರೆ ಲಿಂಗ ಸಮಾನತೆ, ಈಕ್ವಾಲಿಟಿ ಅಂತ ನಾವು ಈಗ 21ನೇ ಶತಮಾನದಲ್ಲಿ ಮಾತನಾಡುವುದನ್ನ ಆಗ ಅಂದ್ರೆ 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಹೇಳಿದ್ಲು.
2: ಅಕ್ಕ, ನೀವು ಮೊನ್ನೆ ಪ್ರೋಗ್ರಾಂನಲ್ಲಿ ಒಂದು ಭಾವಗೀತೆನ ಶಾಸ್ತ್ರೀಯವಾಗಿ ಮಾಡಿದ್ರಿ. ಹೌದೇನೆ ಉಮಾ, ಹೌದೇನೆ ಜಗವೆನ್ನುವುದಿದು ನಿಜವೇನೆ ಅಂತ. ಇದು ಶಿವನ್ ಬಗ್ಗೆನೆ ಅಲ್ವಾ?
1: ಹೌದು, ಚೆನ್ನಾಗಿ ಗಮನಿಸಿದ್ಯಾ. ಅದು ರಾಷ್ಟ್ರಕವಿ GS ಶಿವರುದ್ರಪ್ಪನವರದ್ದು.
0: ಅದರಲ್ಲಿ ಉಮೆ ತಾಯಿ ಕೇಳ್ತಾಳೆ, ಹೌದೇನೆ ಉಮಾ ಹೌದೇನೆ ಜಗವೆನ್ನುವುದಿದು ನಿಜವೇನೆ, ಭಿಕ್ಷೆ ಬೇಡುವ ಬೂದಿ ಬಳಿದ ಗಂಡ ನಿನ್ನವನೇನೆ, ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಉಮೆ ಮನೆಯೊಳಿಲ್ಲ ಎಂದೆನ್ನುವೆ ಅಂತ ಹೇಗೆ ಬರೆದಿದ್ದಾರಲ್ಲ.

0: ಹೌದು ಮಕ್ಕಳೇ, ಕುವೆಂಪು, ಬೇಂದ್ರೆ ಹೀಗೆ ಎಲ್ಲ ಕವಿಗಳಿಗೂ ಶಿವ ಒಬ್ಬ ಸ್ಫೂರ್ತಿದಾಯಕ ದೇವರು. ಬರೀ ನೃತ್ಯ ಕಲಾವಿದರಿಗಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟೊಂದು ಚಂದದ ಶಿವ ಕವಿತೆಗಳನ್ನ ಬರೆದಿದ್ದಾರೆ ಗೊತ್ತಾ? ಎಲ್ಲಿ ಯಾರಾದ್ರೂ ಒಂದು ಹೇಳಿ ನೋಡೋಣ.
1: ನರ್ತಿಸು ಶಂಕರ ಮತ್ತ ಭಯಂಕರ ನೃತ್ಯ ಲೋಲ ಹೇ ನಟರಾಜ, ಹೇ ಸಂವರ್ತಕ ಸೃಷ್ಟಿ ಪ್ರವರ್ತಕ ಮತ್ತೋನ್ಮತ್ತ ಸನಾತನ ನರ್ತಕ ಮಹಾವಿರಕ್ತ ನಿರುಪಮ ಶಕ್ತ ಜನನ ಮರಣ ಸಂಬಂಧ ವಿಮುಕ್ತ ನರ್ತನ ಗೈ ಹೇ ನಟರಾಜ.
2: ಶಿವ ಪಾರ್ವತಿಯರ ಸಂಸಾರ ಎಲ್ಲಾ ಮನುಷ್ಯರ ಸಂಸಾರದಂತೆಯೇ ಜೀವನಕ್ಕೆ ಹತ್ತಿರವಾಗುತ್ತದೆ. ಇಲ್ಲಿ ಒಂದು ದೃಷ್ಟಿಯಲ್ಲಿ ದೇವರ ನಿಂದಾಸ್ತುತಿ ಅಂತಾನೂ ಹೇಳಬಹುದು.

0: ಅಕ್ಕ, ಶಿವನಿಗೆ ಮೂರನೇ ಕಣ್ಣು ಅಂತ ಇರುತ್ತಲ್ಲ ಅಕ್ಕ, ಅದ್ಯಾಕೆ?
1: ಏ, ಅಷ್ಟು ಗೊತ್ತಿಲ್ವಾ? ಕೆಟ್ಟವರನ್ನು ಸುಟ್ಟಿ ಬಿಡೋಕೆ.
2: ಶಿವನ ಮೂರನೇ ಕಣ್ಣು ಜ್ಞಾನ ನೇತ್ರ.

ಕಾಮನನ ಆತ ಸುಟ್ಟು ಭಸ್ಮ ಮಾಡಿದ ಕತೆ ನಿಮ್ಗೆ ಗೊತ್ತಿದೆ ತಾನೆ. ಇಲ್ಲಿ ಕಾಮ ಅಂದ್ರೆ ದೇವ ಮನ್ಮಥ ಅಷ್ಟೇ ಅಲ್ಲ, ಅರ್ಥಾತ್ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳು. ಮನಸ್ಸಿನ ಕಲ್ಮಶವನ್ನ ನಾಶ ಮಾಡೋದಿಕ್ಕೆ, ನಮ್ಮ ಆಸೆಗಳನ್ನ ನಿಯಂತ್ರಿಸೋದಿಕ್ಕೆ ಬೇಕಾದು ಜ್ಞಾನ. ಹರಿಹರ ಸಮನ್ವಯವನ್ನ ಸೂಚಿಸೋ ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಬರುವಂತ ಕಾಮದಹನ ನಿಮ್ಗೆ ಗೊತ್ತಾ?

0: ಲಸಿತ.
1: ಇದೊಂದೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಘಂಟಾಕರ್ಣ ಅನ್ನೋ ಕಥನ ಕವನವನ್ನು ಬರೆದಿದ್ದಾರೆ. ಇಲ್ಲಿಯೂ ಅಷ್ಟೇ, ಶಿವ ವಿಷ್ಣು ಹರಿಹರರ ಬಗ್ಗೆ ಭೇದ ಮಾಡುವ ಮೂರ್ಖರ ಪ್ರತಿಬಿಂಬ ಈ ಘಂಟಾಕರ್ಣ.
2: ಭಕ್ತಗೆ ಬುದ್ಧಿಯ ಕಲಿಸುವೆನೆಂದು ನೆನೆದು ಮಹೇಶನು ಉಪಾಯವೊಂದು,
1: ಮೈಯಲ್ಲಿ ಹರಿಹರ ರೂಪವ ತಾಳಿ ಮೈದೋರಿದನ ದೇವ ತ್ರಿಶೂಲಿ,
3: ಸುಂದರ ವಿಷ್ಣುವು ಮುಖವೊಂದರಲಿ ಭವ್ಯ ಮಹೇಶನು ಮತ್ತೊಂದರಲಿ,
2: ಹರಿಗೆಂದರೆ ನೀ ನನಗೆಂದಂತೆ ನನಗಿತ್ತರೆ ನೀ ಅವಗಿತ್ತಂತೆ,
4: ಎಲ್ಲ ನದಿಗಳೂ ಕಡಲಿಗೆ ಕೊನೆಗೆ ಎಲ್ಲ ಹಾದಿಗಳು ಒಂದೇ ಮನೆಗೆ.
3: ಅಕ್ಕ, ಮೊನ್ನೆ ಸೈನ್ಸ್ ಕ್ವಿಜ್ನಲ್ಲಿ ಕೇಳಿದ್ರು, ಭಾರತ ಸರ್ಕಾರ ಜೆನೆವಾದಲ್ಲಿರುವ ಯುರೋಪಿಯನ್ ಅಣುವಿಜ್ಞಾನ ಭೌತಶಾಸ್ತ್ರ ಕೇಂದ್ರಕ್ಕೆ ನಟರಾಜಮೂರ್ತಿ ನೀಡಿದೆ. ವಿಜ್ಞಾನ ಕೇಂದ್ರಕ್ಕೆ ನಟರಾಜ ಏಕೆ ಬೇಕು ಅಂತ, ಅದಕ್ಕೆ ನಾವೆಲ್ಲ ಅಲಂಕಾರಕ್ಕೆ ಅಂತ ಬರೆದ್ವಿ.
5: ಸರಿನೇ, ಆದರೆ ಅವರು ನಿರೀಕ್ಷಿಸಿದ ಉತ್ತರ ಅದಲ್ಲ. ಆ ಮೂರ್ತಿಯನ್ನ ಇಟ್ಟಿರೋ ಕಡೆನೆ ಪಕ್ಕದಲ್ಲಿ ಫಲಕದ ಮೇಲೆ ಏನು ಬರೆದಿದ್ದಾರೆ ಗೊತ್ತೇ? ನೂರಾರು ವರ್ಷಗಳ ಹಿಂದೆ ಭಾರತೀಯ ಕಲಾವಿದರು ಶಿವತಾಂಡವದ ಹಲವು ಭಂಗಿಗಳನ್ನ ಕಂಚಿನ ಪ್ರತಿಮೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಇಂದು ಭೌತಶಾಸ್ತ್ರದ ವಿಜ್ಞಾನಿಗಳು ಅಣುಗಳ ತಾಂಡವವನ್ನ ತಂತ್ರಜ್ಞಾನದ ನೆರವಿನಿಂದ ಶೋಧಿಸ್ತಾ ಇದ್ದಾರೆ ಅಂತ. ಅಂದ್ರೆ ನಟರಾಜನ ತಾಂಡವ ಅನ್ನೋದು ಪುರಾಣ, ಧರ್ಮ, ಕಲೆ ಮತ್ತು ಆಧುನಿಕ ಭೌತಶಾಸ್ತ್ರದ ಸಂಗಮ ಅಂತ.
6: ಬೆಳಕು, ಶಬ್ದ, ಯೋಚನೆ ಅಂದ್ರೆ ಅಗ್ನಿ, ಢಮರು, ಚಂದ್ರ ಎಲ್ಲವೂ ಚಲಿಸುವಂತಹವೇ ತಾನೇ? ಹಾಗೇ ಅಣುಗಳು ಅಂದ್ರೆ ಆಟಮ್ಸ್. ಅಕ್ಕ, ನಟರಾಜ ಶಿವ ನಿತ್ಯದಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ವಿಜ್ಞಾನ, ಹೇಗೆ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿಬಿಡ್ತಾನಲ್ಲ.
7: ಹೌದು, ನಟರಾಜನ ಬಗ್ಗೆ ಇನ್ನೂ ನಾವು ಕಲಿಯೋದು ಎಷ್ಟೆಲ್ಲ ಇದೆ ಗೊತ್ತಾ? ಶಿವನ ಬಗೆಗಿನ ಕಥೆಗಳು, ಅವನ ಗಣಗಳು, ಅವನ ಸಂಸಾರ, ಇವು ಒಂದ್ ಕಡೆ ಆದ್ರೆ
1: ಇನ್ನೊಂದು ಕಡೆ ಅರ್ಧನಾರೀಶ್ವರನ ಕಲ್ಪನೆ, ಲಿಂಗ ಸಮಾನತೆ, ಸದಾಚಾರ, ಸದ್ಭಕ್ತಿ, ಈ ತರ ಸೀರಿಯಸ್ ಆದ ಆದರೆ ಅರ್ಥಪೂರ್ಣ.
3: ಮತ್ತೊಂದು ಕಡೆ ಆತನ ವಿವಿಧ ಭಕ್ತರ ಕಥೆಗಳು, ಅವರ ಭಕ್ತಿಯ ಪ್ರಸಂಗಗಳು.
5: ಹೌದು, ಆದ್ರೆ ಬೇರೆಲ್ಲ ಗುಣಗಳಿಗಿಂತ ಶಿವನ ಗುಣ ಅಂದ್ರೆ ಕುಣಿತ, ನರ್ತನ. ಕುಣಿತವೇ ಆನಂದವಾಗಿರುವ ಆನಂದ ತಾಂಡವದ ನಟರಾಜನ ಮೂರ್ತಿಯನ್ನ ನೋಡ್ತಾ ಇದ್ರೆ ಆಡಿದನ್ ಆಡಿದನ್ ಆಹಾ ಶಂಕರ ಅಂತ ಕುಂಬಾರ ಗುಂಡಯ್ಯ ಹರಿಹರರ ಹಾಗೆ ನಾವು ಹೇಳ್ಬೇಕು ಅಂತ ಅನ್ಸತ್ತೆ ಅಲ್ಲದೆ.
4: ಹೌದು ಅಕ್ಕ, ನಟರಾಜನ ಬಗೆಗಿನ ಅಭಿನಯ ದರ್ಪಣದ ಶ್ಲೋಕನ ಶಿವರಾತ್ರಿಗೆ ಅಂತ ಹೇಳಿಕೊಡ್ತೀರಾ?
5: ಬನ್ನಿ ಎಲ್ಲರೂ ನಿಂತ್ಕೊಳ್ಳಿ, ಹೇಳ್ತಾ ನಾನು ಮಾಡೋ ಹಸ್ತಗಳನ್ನ ಮಾಡ್ತಾ ಹೋಗಿ. ಇಡೀ ಭೂಮಿಯೇ ಯಾರ ಅಂಗಾಭಿನಯವೋ, ವಿಶ್ವದ ಭಾಷೆ ಮಾತು ಎಲ್ಲವೂ ಯಾರ ವಾಚಿಕವೋ, ಚಂದ್ರ ತಾರಾದಿಗಳೇ ಯಾರಿಗೆ ಆಭರಣವೋ, ಅಂಥ ಸಾತ್ವಿಕನಾದ ಶಿವನನ್ನು ವಂದಿಸುತ್ತೇನೆ.

0: ಶ್ರೀ ವಿಜಯ ಕಲಾನಿಕೇತನ ಶಿವಮೊಗ್ಗ. ಆಡಿದ ನಾಡಿದಲ್ಲಿ ಆಹಾ ಶಂಕರ. ಪರಿಕಲ್ಪನೆ ಮತ್ತು ನಿರ್ದೇಶನ ಡಾಕ್ಟರ್ ಕೆಎಸ್ ಪವಿತ್ರ. ಪ್ರಸ್ತುತಿ ಶ್ರೀ ವಿಜಯ ಕಲಾನಿಕೇತನದ ವಿದ್ಯಾರ್ಥಿನಿಯರಾದ ಅನುರಾಧ, ಹಂಸ, ಸುರಕ್ಷಾ, ಮೈಥಿಲಿ, ಭೂಮಿ, ಭರತವರ್ಷ ಮತ್ತು ಡಾಕ್ಟರ್ ಕೆಎಸ್ ಪವಿತ್ರ. ಸಂಗೀತ ಹಾಡುಗಾರಿಕೆ ವಿದುಷಿ ವಸುಧಾ ಬಾಲಕೃಷ್ಣ, ವಿದುಷಿ ಪೀರಮ್ಮ, ವಿದ್ವಾನ್ ಶ್ರೀವತ್ಸ ಮತ್ತು ವಿದುಷಿ ಮಾನಸಿ ಪ್ರಸಾದ್. ಮೃದಂಗ ವಿದ್ವಾನ್ ಪಿ ಜನಾರ್ದನ್ ರಾವ್. ರಿದಂ ಪ್ಯಾಟ್ ವಿದ್ವಾನ್ ಡಿ ವಿ ಪ್ರಸನ್ನಕುಮಾರ್. ಕೊಳಲು ವಿದ್ವಾನ್ ಮಹೇಶ್ ಸ್ವಾಮಿ ಮತ್ತು ವಿದ್ವಾನ್ ಜಯರಾಮ್.
1: ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

0: ಚಿತ್ರಗೀತೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆ ಕುರಿತು ಗೋಪಾಲಪುರದ ಅಂಕೇಗೌಡ ಅವರೊಂದಿಗೆ ಸಂದರ್ಶನ.
1: ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದಲ್ಲಿ ಸಮಗ್ರ ಕೃಷಿಯಲ್ಲಿ ನಿರತರಾಗಿರುವಂತಹ ಬಹಳ ಪ್ರಯೋಗಶೀಲ ಮನಸ್ಸಿನ ಕೃಷಿಕ ಅಂಕೇಗೌಡ ಅವರು. ಪುಟ್ಟೇಗೌಡರ ಮಗ ಅಂಕೇಗೌಡ ಅವರು, ಮನೆಯಲ್ಲಿ ಒಬ್ಬನೇ ಗಂಡು ಮಗ, ಅನಿವಾರ್ಯವಾಗಿ SLC ತನಕ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇರೋವಂಥ 5 ಎಕರೆ ಪ್ರದೇಶದಲ್ಲಿ ತೆಂಗಿನ ತೋಟ ಮಾಡಿದ್ದಾರೆ. ತೆಂಗು, ಮಾವು ಈ ರೀತಿಯ ತೋಟಗಾರಿಕೆ ಬೆಳೆಗಳು, ಜೊತೆಗೆ ಹಾಲಿನ ಜೋಳ ಹಾಕಿದ್ದಾರೆ. ಅರಿಶಿನ, ಹತ್ತಿ, ರೇಷ್ಮೆ ಕೃಷಿಯನ್ನು ತೊಡಗಿಸ್ಕೊಂಡು ಪ್ರತಿ ತಿಂಗಳು ಒಂದು ಬೆಳೆಯನ್ನು ತೆಗಿತಾ ಇದ್ದೀವಿ ಅಂತ ಅವರು ಹೇಳ್ತಾರೆ. ಪಶುಪಾಲನೆ ಮಾಡಿದ್ದಾರೆ, ಒಂದು ಜೊತೆ ಹೋರಿ, 4 ಹಸು, ಕುರಿ, ಎಲ್ಲಕ್ಕಿಂತ ಮುಖ್ಯವಾಗಿ 1,000 ಕೋಳಿಗಳು ಇವರು ಸಾಕಣೆ ಮಾಡ್ತಾ ಇದ್ದಾರೆ. ಆ ಕೋಳಿ ಮಾರಾಟಕ್ಕೂ ಸಹ ತಮ್ಮದೇ ಆದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಸಣ್ಣ ಪರಿಚಯ. ಅಂಕೇಗೌಡ್ರೆ, 37 ವರ್ಷ ನಿಮಗೆ, ನಿಮ್ಮ ತಂದೆನೂ ಕೃಷಿ ಮಾಡ್ತಾ ಇದ್ರಾ?
2: ಹೌದು ಸರ್, ಹೌದು ನಮ್ಮ ತಂದೆ.

0: ಕೃಷಿ ಮಾಡ್ತಾ ಇದ್ರು.
1: ಎಸ್ ಎಲ್ ಸಿ ತನಕ ಓದಿದ್ರಿ?
0: ಎಸ್ ಎಲ್ ಸಿ ತನಕ.
1: ಅಷ್ಟೊತ್ತಿಗಾಗಲೇ ಕೃಷಿ ನಿಮಗೆ ಆಸಕ್ತಿ ಬಂದಿತ್ತು?
0: ಹೌದು ಸರ್, ಅವಾಗ ಬೋರ್ ಇರಲಿಲ್ಲ. ನಾನು ಬಂದು ಸಾಲ ಸೋಲ ಮಾಡಿ ಬೋರ್ ಓಡಿಸಿ ಆಮೇಲೆ ನಾನು ಕೃಷಿ ಆರಂಭ ಮಾಡಿದೆ ಸರ್.
1: ತೆಂಗಿನ ಮರಗಳು 84 ಮರಗಳು ಹಾಕೊಂಡಿದ್ದೀರಿ ನೀವು?
0: ಹೌದು ಸರ್.
1: ಏನು ಇಳುವರಿ ಬರುತ್ತೆ?
0: ನಾನು ಸರ್ ತಿಂಗಳ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ಒಂದೊಂದು ಟ್ರಾಕ್ಟರ್ 2,000-3,000 ಕಾಯಿ ಕೀಳ್ತಾ ಇರ್ತೀವಿ. ಇವಾಗ ಮೊನ್ನೆ 15 ರೂಪಾಯಿನಂಗೆ ಒಂದು 17,000 ಕಾಯಿ ಕೊಟ್ಟು, ಆಮೇಲೆ ಅದರಲ್ಲಿ ನೀರು ಕಾಯಿ ಕೀಳುವಾಗ ಜಾಸ್ತಿ ಬಲ್ತೋಗ್ಬಿಟ್ಟಿದ್ರೆ ಆ ಬಿದಿರೆ ಕಾಯಿಗಳನ್ನ ಎತ್ಕೊಂಡು ಕೊಪ್ಪರಿನೂ ಮಾಡ್ತೀವಿ, ಅದನ್ನು ನಾಗಮಂಗಲ ಮಾಡ್ತೀವಿ. ಇಲ್ಲಾಂದರೆ ಇಲ್ಲೇ ಬಂದು 90 ರೂಪಾಯಿನಂಗೆ ಅವರೇ ಎಡ್ಕೊಂಡು ಸ್ಪಾಟಲ್ಲೇ ದುಡ್ಡು ಕೊಡ್ತಾರೆ.
1: ಅಂದರೆ ತೆಂಗು ನಿಮ್ಗೆ ಒಂದು ಆದಾಯದ ಮೂಲ?
0: ಹೌದು ಸರ್.
1: ರೇಷ್ಮೆ ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು?
0: ರೇಷ್ಮೆ ಕೃಷಿ ಮಾಡಿ ಒಂದು 4 ವರ್ಷ ಆಯ್ತು ಸರ್.
1: ರೇಷ್ಮೆ ಕೃಷಿ ಮಾಡಬೇಕು ಅಂತ ನಿಮಗೆ ಅನಿಸಿದೆ ಹೆಂಗೆ?
0: ನಾನು ಮಾಮೂಲಿ ಕೋಲ್ಟ್ರಿ ಫಾರ್ಮ್ ಇತ್ತು, ಅದ್ರಲ್ಲಿ ಕೋಳಿ ಮೇಯಿಸ್ತಾ ಇದ್ದೆ. ಒಬ್ರು ಪಾಸ್ ಅನ್ನೋರು ರೇಷ್ಮೆ ಸಾಹೇಬರು ನಡ್ಕೊ ಹೋಯ್ತಾ ಇದ್ರು. ಆವಾಗ ಸರ್ ಎಲ್ಲೂ ಹೋಗ್ತಾ ಇದ್ದೀರಿ ಅಂತ ನಾನು ಕೇಳಿ ಅವ್ರನ್ನ. ಅವ್ರು ಅಂತಂದ್ರು ನಾನು ಹಿಂಗೆ ಡಿಪಾರ್ಟ್ಮೆಂಟವರು, ನೀವು 1 ಎಕರೆ ಕಡ್ಡಿ ಹಾಕ್ರಿ, ಅದರಲ್ಲಿ ಏನು ಪ್ರಯೋಜನಗಳವ ನಾನು ಕೊಡಿಸ್ತೀನಿ ನಿಮಗೆ, ನೀವು ಹಾಕಿ ಅಂತ ಹೇಳಿದ್ರು. ಹಂಗಾದ್ಮೇಲೆ ಅವ್ರನ್ನ ಬೀಗಿಯಾಗಿ ನಂಬರ್ ಇಟ್ಕೊಂಡು ಅವ್ರನ್ನ ಇಟ್ಕೊಬಿಟ್ಟೆ ನಾನು ರೇಷ್ಮೆ ಮಾಡ್ತೀನಿ ಅಂತ. ಆವಾಗ ನಾನು ಪ್ರಾರಂಭ ಮಾಡಿದೆ ರೇಷ್ಮೆನ. ಮನೆ ನಮ್ದೇ ಒಂದು ಮನೆ ಇತ್ತು, ಅದನ್ನೇ ಅದಕ್ಕೆ ಯಾವ ರೀತಿ ಕಿಟಕಿಗಳನ್ನ ಎಲ್ಲ ಬೇಕೋ ರೆಡಿ ಮಾಡ್ಬಿಟ್ಟು ಕಡ್ಡಿ ಹಾಕ್ಬಿಟ್ಟು ಶುರು ಮಾಡಿದೆ ಸರ್.
1: ಈಗೆಲ್ಲ ರಂಬೆ ಪದ್ಧತಿ?
0: ನಾವು ಅವಾಗ ಸರ್, ನಾವು ಅವಾಗ ನಮ್ದು ಹಳೆ ಪದ್ಧತಿ, ಅದು 5 ಅಡಿ 5 ಅಡಿ ಸಾಲಿನಿಂದ ಸಾಲಿಗೆ ಅಡ್ಡಾಡ್ತ 5 ಅಡಿ, ಗಿಡದಿಂದ ಗಿಡಕ್ಕೆ 2.5 ಅಡಿ, ಮಧ್ಯ ಅಂತರ 3 ಅಡಿ, ಮಧ್ಯದಲ್ಲಿ ಅದು ನಮ್ದು ಜೋಡಿಸಲು ಪದ್ಧತಿ. ಇವಾಗೆಲ್ಲ ಹೊಸ್ತಾಗಿ ಬಂದಿದೆ, 8 ಅಡಿಗೆ ಕಡ್ಡಿ ಹಾಕ್ತವ್ರೆ. ಈ ಕಡೆ ಟಿಲ್ಲರ್ ಹೊಡಿಬಹುದು, ಟ್ರಾಕ್ಟರ್ ಹೊಡಿಬಹುದು. ಈಗ ಹೊಸ ಮೆಥಡು, ನಂದು ಹಳೆ ಮೆಥಡು, ಆದ್ರೆ ನಾನು ಮಾಡ್ತಾ ಇದ್ದೀನಿ.
1: ಎಷ್ಟು ಸೊಪ್ಪು ಬೆಳಿತೀರಾ?
0: ನಂದು 200 ಮೊಟ್ಟೆ ಸೊಪ್ಪು ಉತ್ಪತ್ತಿ ಆಗಿದೆ ನನ್ನ ತೋಟದಲ್ಲಿ. ಅದರಲ್ಲಿ 200 ಮೊಟ್ಟೆ ಬೆಳೆಯಂತದ್ರಲ್ಲಿ ನಾನು ಪ್ರತಿ ತಿಂಗಳು 100 ಮೊಟ್ಟೆ ಮೀಸ್ತೀನಿ.
1: ಚಾಕಿ ಎಲ್ಲ ನೀವೇ ಮಾಡ್ಕೋತೀರಾ?
0: ನಾನು ಸಿಯ ಕಿರಣ್ ಗೆರಲು ತಗೋತೀನಿ ಸರ್. ಇಲ್ಲಿ ನನ್ನ ಮರಿ ನನ್ನ ಡೇಟ್ಗೆ ಯಾವ ಸಂದರ್ಭದಲ್ಲಿ ಸಿಗುತ್ತೆ ನಾನು ಅಂತಂದ್ರೆ, ಈಗ 1ನೇ ತಾರೀಕು ಮರಿ ಬಂದ್ರೆ 20 ದಿನ ಬೆಳೆ, ಅದು 20 ದಿನ ಮುಗಿದ ತಕ್ಷಣ ಅದನ್ನ ಔಷಧಿ ಹೊಡೆದು ಮಾಮೂಲಿ ಡಕಲು ಅಸ್ತ್ರ ಫಾರ್ಮುಲಾ ಇವೆಲ್ಲನೂ ಹೊಡೆದು ಮನೆಯಲ್ಲ ಚೆನ್ನಾಗಿ ಔಷಧಿ ಹೊಡೆದು ಡಿಸೆಪ್ಷನ್ ಮಾಡಿಸಿ ಒಂದು 10 ದಿನ ಗ್ಯಾಪ್ ಕೊಟ್ಟು ಆಮೇಲೆ ನಾನು ಮರಿ ತರೋದು ಸರ್. ಆವಾಗ ಬುಕ್ಕಿಂಗ್ ಮಾಡ್ತೀನಿ. ಈಗ ಮರಿ ಅದೇ ಮರಿ ಇದ್ದಂಗೆ ನಾನು ಬುಕ್ ಮಾಡ್ತೀನಿ ಅವ್ರಿಗೆ, ಈ ಇಂಥ ಡೇಟ್ಗೆ ನನಗೆ ಮರಿಬೇಕು ಅಂತ.
1: ಆಮೇಲೆ ಮಾರಾಟ ಎಲ್ಲಿ? ಗುಡ್ ಮೌಂಟ್ ಎಲ್ಲಿ ಮಾರಾಟ
0: ಸರ್? ನಾನು ರಾಮನಗರ ಮಾರ್ಕೆಟು.
1: ಏನು ರೇಟ್ ಸಿಕ್ಕಿತ್ತು ಜಾಸ್ತಿ ರೇಟ್ ಅಂದ್ರೆ ನಿಮ್ಗೆ ಸಿಕ್ಕಿದೆ?
0: ಗೂಡಿನ ಕ್ವಾಲಿಟಿ ಮೇಲೆ ಸರ್. ಅದು
1: ಹೇಳಿ ಕ್ವಾಲಿಟಿ ಹೆಂಗ್ ಮೇಂಟೈನ್?
0: ಗೂಡು ಕ್ವಾಲಿಟಿ ಅಂತ ಅಂದ್ರೆ, ನಾನು ಒಂದು ಎಕರೆಗೆ ನಾನು 100 ಮೊಟ್ಟೆ ಮೇಯಿಸ್ತಾ ಇದ್ದೀನಿ ಸರ್. ಆ ಸೊಪ್ಪಲ್ಲಿ ನಾನು 100 ಮೊಟ್ಟೆಗೆ 107 ಕೆಜಿ ಗಂಟು ತೆಗ್ದಿದ್ದೀನಿ, 80 ಕೆಜಿನೂ ತೆಗ್ದಿದ್ದೀನಿ, 70 ಕೆಜಿನೂ ತೆಗ್ದಿದ್ದೀನಿ. ಅದ್ರ ಮೇಲೆ ನಂದು ಅವರಾಜು.
1: ವರ್ಷದಲ್ಲಿ ಹವಾಮಾನಕ್ಕೆ ತಕ್ಕಂಗೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಮನೆ ಏನು ಅದು ಅಳತೆ? ನೀವು ಈಗ ಹುಳು ಸಾಕಣೆ?
0: ನಂದು ಮನೆ ಅಂತಂದ್ರೆ ಸರ್, ಇವಾಗ ಇರೋದು 35 ಅಡಿ ಉದ್ದ ಐತೆ, ಒಂದು 18 ಅಡಿ ಅಗಲ ಐತೆ. ಅದಕ್ಕೆ ಮೇಜರ್ ಫಿಟ್ ಮಾಡಿ ನಾನೇ ಸ್ವಂತ ಮಾಡಿದ್ರು. ಇನ್ನು ನಾನು ಡಿಪಾರ್ಟ್ಮೆಂಟರ್ ಸಹಾಯದಿಂದ ಮನೆ ಕಟ್ಟಿಲ್ಲ,
1: ಸಹಾಯಧನ ತೊಳೆದೆ
0: ನಾನೇ ನನ್ನ ಸ್ವಂತ ಇದರಿಂದ ಮಾಡ್ತಾ ಇರೋದು.
1: ಅಂದ್ರೆ ಅದೆಲ್ಲ ಸೋಂಕು ನಿವಾರಕಗಳು ಏನೇನೆಲ್ಲ ಹೇಳ್ತಾರೆ ಬಳಕೆ ಮಾಡ್ತೀರಿ?
0: ಹೌದು ಸರ್.
1: ಈ ಯಾವ್ದು ಇದು 22 ಸೊಪ್ಪು ತಳಿ ಯಾವ್ದು ಇದಾವ ನೀವು ಬಳಕೆ?
0: V1 ಸರ್.
1: V1 V1 ಬಳಕೆ ಮಾಡ್ತಾ ಇದ್ದೀವಿ.
0: ಒಂದು ನಾಷ್ಟ ಮಾಡಬಹುದು ಅಷ್ಟಾಗಲ ಬರ್ತದ ಸರ್ ಎಲ್ಲ ಅದನ್ನ.
1: ಅಂದ್ರೆ ಎಲೆ ಎಲ್ಲ ಚೆನ್ನಾಗಿರ್ಬೇಕು, ತೇವಾಂಶ ಇರ್ಬೇಕು ಎಲೆನಲ್ಲಿ.
0: ಹೌದು ತೇವಾಂಶ.
1: ಸೊಪ್ಪು ಕುಯ್ಕೊಂಬರೋದು
0: ನೀವೇನಾ? ನಾವು ನಾನೇನೆ ಸರ್ ಸೊಪ್ಪು ಕುಯ್ಕೊಂಬರ.
1: ಈಗ ಕೊನೆ ಹಂತದಲ್ಲಿ ಹುಳುಗಳಿಗೆ ಜಾಸ್ತಿ ಮೇವು ಕೊಡಬೇಕು ಹೇಳಿ, ಯಾವ್ಯಾವ ದಿನದ ಮರಿಗಳಿಗೆ ಹೆಂಗೆ ಮೇವು ಕೊಡ್ತೀರಿ ನೀವು
0: ಸರ್? ಸ್ಟಾರ್ಟಿಂಗ್ ಬರ ಮರಿಗಳು ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ಮ ಜ್ವರದಿಂದ ಏಳ್ಸ್ಕೊಟ್ಟಿದ್ರೆ ಅವರು ಎದ್ದಿದ್ರೆ ಅವಾಗಲೇ ಸೊಪ್ಪು ಹಾಕ್ತೀವಿ, ಇಲ್ಲ ಅಂತಂದ್ರೆ ನಾನು ಮರಿ ನೋಡ್ತೀನಿ, ಇದು ಜ್ವರದಲ್ಲಿ ಇನ್ನೂ ಇದ್ರಿಂದ ಒಂದ್ ಟೈಮ್ ಮುಂದಕ್ಕೆ ಹಾಕ್ತೀನಿ ಸೊಪ್ಪನ.
1: ಕೊನೆ ದಿನಗಳಲ್ಲಿ ಎಷ್ಟಾಗ್ತೀರಿ?
0: ಕೊನೆಗಳಲ್ಲಿ 100 ಮೊಟ್ಟೆ ಒಂದು ದಿನಕ್ಕೆ ಒಂದು ಟೈಮ್ಗೆ 4 ಪಿಂಡಿ ಮೇತ ಸರ್. ಸರಿಯಾಗಿ ಬೆಳೆ ನಿಂತ್ಕಂದ್ರೆ 12 ಪಿಂಡಿ ಸೊಪ್ಪು ಮೇತ ಸರ್.
1: ಗೊತ್ತಾಗತ್ತೆ ನಿಮ್ಗೆ?
0: ಅದು ಹೆಂಗ್ ಮೇಯ್ತದ ಆ ರೀತಿ ಕೊಡೋದು ಸೊಪ್ಪು,
1: ಹೆಂಗ್ ಮೇಯ್ತಾ ಇದೆ ಅಂತ
0: ಅದು ಮರಿನೇ ನಮ್ಗೆ ಹೇಳ್ಕೊಡ್ತದ ಸರ್, ಯಾವ ರೀತಿ ಸೊಪ್ಪು ಹಾಕ್ಬೇಕು ಏನು ಅಂತ. ಅದು ಮೇದಾಗ ನಾವೇನ್ ಮಾಡ್ತೀವಿ, ಇನ್ನೊಂದ್ ಕಡೆ ಎಕ್ಸ್ಟ್ರಾ ಕೊಡ್ತೀವಿ, ಅದು ಮೀಡಿಯಂ ಆಯ್ತಾ ಒಂದ್ ಕಡ್ಡಿ ಸೊನ್ನೆ ಮಾಡ್ತೀವಿ.
1: ಮೇಯೋದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ.

0: ಹೇಗೆ ತಗೊಂಡು ಅರಿಶಿನ ಬೆಳಿತೀರಿ, ಹಂಗಿನ ಹತ್ತಿ ಬೆಳಿತೀರಿ, ಇದೆಲ್ಲ ಹೆಂಗೆ ಅಂಕೆ ಕೊಡ್ರಿ? ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀರಿ ನೀವು?
1: ಅಂದ್ರೆ ಸರ್, ನಾವು ಜೊತೆಗೆ ಆಳುಗಳು ಕರ್ಕೊಂಡು ಸಪೋರ್ಟ್ ಆಗಿ ನಾವು ನಿಂತು ಕೆಲಸ ಮಾಡ್ತೀವಿ ಸರ್.
0: ರೇಷ್ಮೆ ಕೃಷಿಯನ್ನು ಹಂಗ್ ಕಲಿತ್ರಿ, ಕೋಳಿ ಕೃಷಿಗೆ ಏನು ಪ್ರೇರಣೆ?
1: ಮೊದಲು ಸ್ಟಾರ್ಟಿಂಗೇ ನಾನು ಕೋಳಿ ಮೇಯಿಸ್ತಾ ಇದ್ದು ಸರ್, ಬೈಲರ್ ಕೋಳಿನ. ನಾ ಸ್ಟಾರ್ಟಿಂಗ್ ಮೇಯಿಸ್ತಿದ್ದು, ನಮ್ದು VHL ಕಂಪ್ನಿ ಐತೆ, ಅಲ್ಲಿ ನಮ್ದು ಅಕೌಂಟ್ ದುಡ್ಡು ಹಾಕಿದ್ರೆ ನಮ್ಗೆ ಇಂಥ ದಿನ ಅದನ್ನು ಬುಕ್ಕಿಂಗ್ ಮಾಡ್ಬೇಕು. ಈಗ 1,000 ಮರಿಗೆ ದುಡ್ಡು ಕಟ್ಟಿದ್ರೆ ನಂದು ತಿಂಗಳ ತಿಂಗಳ 1,000 ಮರಿ ಇರ್ತೆ. ಒಂದು ಎತ್ತ ಕೋಳಿ, ಒಂದು ಮರಿ, ಒಂದು 25 ಮರಿ, ಒಂದು ಎತ್ತ ಕೋಳಿ, ಮೂರು ಪೊಸಿಷನಲ್ ಮರಿ ಇರ್ತದ ನಂದು. ಇಲ್ಲಾಂದ್ರೆ ನಮ್ಮ ಅಂಗಡಿ ಕೋಳಿ ಇಲ್ದಂಗ ಆಗ್ಬಿಡ್ತದಲ್ಲ.
0: ಅದಂಗೆ ನಿರ್ವಹಣೆ ಹೆಂಗ್ ಮಾಡೋದು?
1: ಹೆಂಗ್ ನಿರ್ವಹಣೆ ಅಂತಂದ್ರೆ, ಮರಿ ತಂದಾಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ಬೋರ್ಡಿಂಗ್ ಮಾಡ್ಕೊಂಡಿರ್ತದೆ ಸರ್. ಅದು 5 ರಟ್ಟಿ ಇರ್ತದೆ, ಹೆಚ್ಚು ಕಮ್ಮಿ 10 ಅಡಿ ಇರ್ತದೆ. ನಾವು ಬಳೆಯಾಕಾರ ಕೃತ ಮಾಡ್ಕೊಂಡಿರ್ತೀವಿ ಅದನ್ನ. ಅದನ್ನ ಮಾಡಿ ಸುತ್ತ ಒಂದು ನೀರ್ ಮಡಗಿರ್ತೀವಿ ಅದ್ರ ಸುತ್ತ, ಅದ್ರ ಮಧ್ಯದಲ್ಲಿ ಒಂದು ಪೀಡ್ಸ್ ಹಾಕಿರ್ತೀವಿ. ಸ್ಟಾರ್ಟಿಂಗ್ ಬರೀ ಮರಿಗೆ ಜಳ್ಳ ಹಾಕ್ಬಿಟ್ಟು ಪೇಪರ್ ಮೇಲೆ ನಾವು ಪೀಡ್ಸ್ ಹಾಕ್ತೀವಿ, ಅವು ಮೇಯ್ತವೆ. ಮೇಯ್ಕಂದ್ಮೇಲೆ 24 ಗಂಟೆ ಆದ್ಮೇಲೆ ನಾವು ಪೇಪರ್ ಎತ್ತಾಕ್ತೀವಿ. ಆಮೇಲೆ ಮರಿ ಬಂತ ಸ್ಟಾರ್ಟಿಂಗ್ ಬರ್ತದ್ರ ಸರ್, ಬರೋ ಮರಿಗೆ ಸಕ್ಕರೆ ನೀರು ಕೊಡ್ತೀವಿ. 85 ಡಿಗ್ರಿ ಉಷ್ಣ ಅಂಶ ಕಾವಿರ್ಬೇಕು ಸರ್ ಆ ಮರಿಗೆ, ಇಲ್ಲ ಅಂದ್ರೆ ಅದು ಸೊತ್ತಾಗ್ತದೆ. ನಮ್ಮ ತಾಯಿ ನಾಡುಗಳು ಹೇಗೆ ಸಾಕುತ್ತ ತನ್ನ ಮರಿನ ರಕ್ಕ ಕೌಂಚ್ಕೊಂಡು, ಹಂಗೆ ನಾವೇನ್ ಮಾಡ್ತೀವಿ ಅಂದ್ರೆ ತಾರ್ಪಲ್ ಕಟ್ಟಿ ಅದಕ್ಕೆ ಬೋರ್ಡಿಂಗ್ ಮಾಡಿ ಅದಕ್ಕೂ ಔಷಧಿ ಹೊಡಿಬೇಕು ಸರ್. ಡಿಸ್ಟ್ರಿಕ್ಷನ್ ಮಾಡಿಸ್ಬೇಕು, ಕ್ಲೀನಾಗಿ ಔಷಧಿ ಹೊಡಿಬೇಕು. ಹೊಡೆದು ಆ ಮರಿನ ಜಳ್ಳಾಕಿ ಪೇಪರ್ ಹಸಿ ಆ ರಟ್ಟು ಕಟ್ಟಿ ಅದಕ್ಕೆ ಮಾಮೂಲಿ ಪೀಡ್ಸು ಎಲ್ಲ ನೀರು ಒಂದು ಮೇವು ಮಡಗಿ ಕೆಳಕ್ಕೂ ಒಂದು ಸ್ವಲ್ಪ ಪೀಡು ಉದುರಿಸಿ ಕಾವು ಕೊಟ್ಟು ಆಮೇಲೆ ಬಾಕ್ಸಿಂದ ಮರಿ ಬಿಡ್ಬೇಕು. ಇಲ್ಲ ಅಂದ್ರೆ ಎಲ್ಲ ಚಳಿಗೆ ಒಂದು ಮೂಲ ಹೋಗಿ ಕುಂದ್ಬಿಡ್ತದೆ. ಅದು ಇನ್ನೊಂದು ಮರಿ ಸಾಯ್ತದೆ ಅಂತ ಅದು ಗೊತ್ತಾಗಲ್ಲ, ಅದ್ರ ಮೇಲೆ ಅದು ಕುಂತ್ಕೊಬಿಡ್ತದೆ. ಆ ಕೆಳ ಕುಂತವ್ರು ಸೊತ್ತಾಗ್ತದೆ.
0: ಈಗ 100 ಮರಿನಲ್ಲಿ ಎಷ್ಟು ಮರಿಗಳು ಉಳ್ಕೊಳ್ಳುತ್ತೆ
1: ಯಾವ್ದ್ರಲ್ಲಿ ಸರ್?
0: ಈ ತರ ನೀವು ಮಾಡೋದ್ರಲ್ಲಿ
1: ಯಾವ್ದು ಈ ಕೋಳಿ ಇಲ್ಲ ಸರ್ ಅದ್ರಲ್ಲಿ? ಅದು ಅದರಲ್ಲಿ ಸರಿ ಮೇಂಟೈನ್ ಮಾಡಿದ್ರೆ 10 ಮರಿ ಸಾಯ್ತದ ಅಷ್ಟೇ. ಸರಿ ಜವಾಬ್ದಾರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅದು ಜಾಸ್ತಿ ಮಾರ್ಟಾಲಿಟಿ ಆಗೋಯ್ತು ಸರ್.
0: ಅದ್ರ ಬದಲು ಮರಿಗಳನ್ನೇ ತರಬಹುದಲ್ಲ ನೀವು?
1: ಏನ್ ಸರ್, ಮರಿನೇ ತಂದು ದಪ್ಪಕೋಳಿ ಮಾಡಿ ನಾನು ಮಾರೋದು ಸರ್. ಮರಿನೇ ತಂದು ಡೆವಲಪ್ ಮಾಡೋದು,
0: ಮರಿನೇ ತಂದು ಇಷ್ಟೆಲ್ಲ ಮಾಡಬೇಕು.
1: ಮರಿನೇ ತಂದು ಇಷ್ಟ ಅಪ್ಪ ಇರ್ತದ ಸರ್ ಅದು. ಅದಕ್ಕೆ ನೀರ್ ಹೆಂಗ್ ಕುಡಿಬೇಕು ಅನ್ನೋದು ಗೊತ್ತಿಲ್ಲ, ಮೇವ್ ಹೆಂಗ್ ಮೇಯ್ಬೇಕು ಅನ್ನೋದು ಗೊತ್ತಿಲ್ಲ. ಮೊಟ್ಟ ಸಿಪ್ಪ ಬೆರ್ಕಲೆ ಇರ್ತದ ಅದು ಬಾಕ್ಸ್ ಅಲ್ಲಿ. ಅದು ಬೆಂಗಳೂರಿಂದ ಬಂದಿರ್ತದೆ, ಸಾಂತೆಕಾಯಿ ಪೀಸೋ ಏನೋ ಹಾಕಿರ್ತಾರ ಒಳಗಡೆಗೆ. ನಾವು ತಂದು ಮರಿನ ಕೌಂಟ್ ಮಾಡ್ಕೊಂಡು ಹಾಕೊಂಡು ಅದನ್ನ ಬೆಳೆಸ್ಕ ಬೆಳವಣಿಗೆಗಾಗಿ ಬೆಳೆಸ್ಕ ಹೋಗೋದು.
0: ಎಷ್ಟು ವರ್ಷ ಆಯ್ತು ಈಗ ಶುರು ಮಾಡಿ?
1: ನಾನ್ ಶುರು ಮಾಡಿ ಹೆಚ್ಚು ಕಮ್ಮಿ ಒಂದು 7 ವರ್ಷ ಆಯ್ತು ಸರ್.
0: ಆಮೇಲೆ ಸ್ವಂತ ನಿಮ್ದೇ ಒಂದ್ ಅಂಗಡಿ ಇಟ್ಕೊಂಡ್ರಿ?
1: ಹಾ, ನಮ್ದೇ ಆಯ್ತು ಸರ್.
0: ಗ್ರಾಹಕರಿಗೆ ಒಳ್ಳೆ ಫ್ರೆಶ್ ಕೋಳಿ ಕೊಡೋಣ ಅಂತ. ಅದು ನೀವೇ ನೋಡ್ಕೊತಾ ಇದ್ದೀರಿ?
1: ಹಾ, ಅದನ್ನು ನಾವೇ ನೋಡ್ತಾ ಇದ್ದೀವಿ ಸರ್. ನಮ್ಮ ಅಕ್ಕನ ಮಗ ಇದಾನೆ ಮಾವನಹಳ್ಳಿಲಿ, ಆ ಇನ್ನೊಂದು ಇದು ಚಾಮನಹಳ್ಳಿ ಉಂಡಿ ಚಿಕ್ಕನಂದಿಲಿರೋ ಅಂಗಡಿಲಿ 4:30 ಅಲ್ಲೂ ಒಬ್ಬ ಬರ್ತಾನೆ ಸಪೋರ್ಟ್ ಆಗಿ. ಯಾಕಂದ್ರೆ ಕಸ್ಟಮರ್ಗಳು ರೇಗ್ತಾರೆ, ಜೊತೆಗೆ ಹಿಂಗ ಒಂದ್ ಟೈಮ್ ಗೊತ್ತಾಗ್ದಿದ್ದೆಲ್ಲ ನಾವು ಹೆಂಗ್ ತಗೊಳೋದು ಅಂತ ನನ್ನೇ ಕಾದಿರ್ತಾರೆ. ಯಾಕಂದ್ರೆ ಇನ್ನೂ ಒಂದು ಅಂಗಡಿ ಐತೆ, ನಾನು ಅವನಿಗಿಂತ 10 ರೂಪಾಯಿ ಕಮ್ಮಿ ನೋಡ್ಬಿಡ್ತೀನಿ. ಆಮೇಲೆ ಸುತ್ತಮುತ್ತ ಆರ್ಡರ್ ಎಲ್ಲ ಸಿಗ್ತವೆ. ನಾನು 4 ಗಂಟೆ ರಾತ್ರಿಗೆ ಹೋಗಿ ಅವ್ರಿಗೆ ಈಗ ಒಂದು ದಿನದ್ದಿರ್ತದೆ ಕರ್ನೇರ ಇರ್ತವೆ, ನಾನು 4 ಗಂಟೆ ರಾತ್ರಿಗೆ ಹೋಗಿ ಕಟ್ ಮಾಡಿಬಿಟ್ಟು ಮಿಷಿನ್ ಆಯ್ತಾ ನಮ್ದು, ಕೋಳಿ ಕೂದ್ಬಿಟ್ಟು ಹಾಕಿದ್ರೆ ನೀರು ಹಚ್ಬಿಟ್ಟು ಮಿಷಿನ್ ಕ್ಲೀನ್ ಮಾಡಿಕೊಡ್ತೆ. ಕಟ್ ಮಾಡಿ ಅವರು ಯಾವ 50 ಗ್ರಾಮ್ ಬೇಕಾದ್ರೆ 50 ಗ್ರಾಮು, ಕಬಾಬು 30 ಗ್ರಾಮು, ಚಾಪಸ್ಕಾದ್ರೆ 50 ಗ್ರಾಮು, ಅವ್ರು ಹೇಗೆ ಕೇಳ್ತಾರೆ ಹಂಗೆ ಕಟ್ ಮಾಡಿ ಅವ್ರ ಸ್ಪಾಟ್ಗೆ ಕೊಡ್ತೀವಿ.
0: ನೇರವಾಗಿ ಮಾರಾಟ ಮಾಡ್ಬಿಡ್ತೀವಿ?
1: ಹಾ, ನೇರವಾಗಿ ಮಾರಾಟ ಮಾಡ್ತೀವಿ.
0: ಅಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ, ಸಮಗ್ರ ಕೃಷಿಯಲ್ಲಿ ಒಂದಕ್ಕೊಂದು ಆ ಕೋಳಿ ಗೊಬ್ಬರನ ನಿಮ್ ತೋಟಕ್ಕೆ ಹಾಕುತ್ತೀರಿ ನೀವು ತೆಂಗಿನ ತೋಟಕ್ಕೆ?
1: ನನಗೆ 3 ರೀತಿ ಗೊಬ್ಬರ ಉತ್ಪತ್ತಿ ಐತೆ ಸರ್ ನನ್ಗೆ, ನಾನು ಎಲ್ಲೂ ತರಲ್ಲ. ಒಂದು ತಿಂಗಳಿಗೆ ಒಂದ್ ಗಾಡಿ ನನ್ಗೆ ರೇಷ್ಮೆ ಪಿಕ್ಕ ಸಿಗುತ್ತೆ. ಆಮೇಲೆ ನನ್ನವು 4 ಹಸುಗಳು ಒಂದು ಎತ್ತಿರೋದ್ರಿಂದ ಅದನ್ನು ಹೆಚ್ಚು ಕಮ್ಮಿ ನನಗೆ ಒಂದು ತಿಂಗಳಿಗೆ ಒಂದು 1/2 ಟ್ರ್ಯಾಕ್ಟರ್ ಗೊಬ್ಬರ ಉತ್ಪತ್ತಿ ಆಗೇ ಇತ್ತು ಅದು. ಆಮೇಲೆ ಇನ್ನೊಂದು ನಂದು ಕೋಳಿ ಗೊಬ್ಬರ ಐತೆ, ನನಗೂ ಕೋಳಿ ಗೊಬ್ಬರ. ಅದು 1,000 ಕೋಳಿಗೆ ಅದು 3 ಕಟ್ಟಾಕ್ಬಿಟ್ಟು ಗೊಬ್ಬರ ಐತೆ. ಎಲ್ಲನು ಒಂದೇ ಕಡೆ ತುಂಬೋದು. ನನ್ಗೆ ಎಷ್ಟು ಬೇಕು ನನ್ನ ಜಮೀನಿಗೆ ನಾನೇ ಯೂಸ್ ಮಾಡ್ಕೋತೀನಿ.
0: ಅದ್ರ ಮಾರಾಟ ಮಾಡ್ತೀರಾ ಗೊಬ್ಬರನ?
1: ಮಾರಾಟ ಮಾಡಲ್ಲ ಸರ್, ನನಗೆ ಬೇಕು ನಾನೇ ತಗೋತೀನಿ. ನಾನು ಕೊಡಲ್ಲ ಸರ್, ಗೊಬ್ಬರನೇ ಮೇನ್ ಅಲ್ಲ ಸರ್ ನಮ್ಗೆ.
0: ಈಗ ಅರಿಶಿನ ಮತ್ತೆ ಹತ್ತಿ ಇವುಗಳ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲಿಂದ ತರ್ತೀರಿ, ಬಿತ್ತನೆನ ಹೆಂಗ್ ಮಾಡ್ತೀರಿ ಅದನ್ನು ಸ್ವಲ್ಪ?
1: ಮಾಮೂಲಿ ಇಲ್ಲಿ ನಮ್ ಜೈಪುರದಲ್ಲಿ ಅಂಗಡಿಲಿ ಸಿಗುತ್ತೆ ಸರ್, ಅಲ್ಲಿ ಜೈಪುರದಲ್ಲಿ ಸಿಗುತ್ತೆ, ಇಲ್ಲೂ ತಗೋತೀವಿ. ಆ ಮಳೆಗಾಲ ಹೋದ ಅಂತ ಸಂದರ್ಭದಲ್ಲಿ ನಮ್ಮ ಹೇಮಂತ್ ಸರ್ ಕೃಷಿ ಜೈಪುರ ಹೋಗ್ಲಿ ಕೃಷಿ ಇಲಾಖೆ ಅಲ್ಲೂ ತಗೋತೀವಿ, ಅಲ್ಲೂ ಸಿಗುತ್ತೆ ನಮಗೆ. ಅಲ್ಲಿ ಸಿಗದಂತ ಪದಾರ್ಥನ ನಾವು ಇಲ್ಲಿ ತಗೋತೀವಿ.

0: ಈ ಪ್ಲೇನಲ್ಲಿ ಕಡ್ಡಿ ಹಾಕಿಸಿ ಎಷ್ಟು ವರ್ಷ ಆಯ್ತು?
1: ನಾನು 5 ವರ್ಷ ಆಯ್ತು ಹಾಕಿ.
0: ಅದರ ನಿರ್ವಹಣೆ ಹೆಂಗೆ, ಅದಕ್ಕೆ ಹೆಂಗೆ ಪೋಷಕಾಂಶಗಳು?
1: ಅದಕ್ಕೆ ಮಾಮೂಲಿ ಸರ್, ಅದು ಮರಿ ನಮ್ಗೆ ಒಂದು ಪೇಪರ್ ನಲ್ಲಿ ಕೊಡ್ತಾರೆ ಅದನ್ನ.
0: ಅಲ್ಲ, ಈ ಪ್ಲೇನಲ್ಲಿ ಕಡ್ಡಿ ಸೊಪ್ಪು ಸೊಪ್ಪನ್ ಬೆಳಿತಿರಲ್ಲ, ಅದು
1: ಅದು ಮಾಮೂಲಿ ನನ್ನ ಗೊಬ್ಬರ ನಾನೇ ಉತ್ಪತ್ತಿ ಮಾಡ್ಕೊಂಡ್ ಸರ್ ಅದನ್ನ ಬಾಳ್ಗ ಹಾಕ್ಬಿಟ್ಟು ಉಳ್ಮೆ ಮಾಡ್ತೀವಿ. ಆಮೇಲೆ ನಮ್ಮ ಸಾಹೇಬ್ರುಗಳು ಉಪ್ಪು ಪಟಾಸು ಬೂದಿ ನಮ್ಮ ಮಣ್ಣು ಪರೀಕ್ಷೆ ಮಾಡಿವಿ. ಅವರು ಈ ನಿನ್ ಜಮೀನ್ಗೆ ಯಾವ್ದಾದ್ರು ಅನ್ಕೋತದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಆ ರೀತಿ ಸಮತೋಲನ ಗೊಬ್ಬರ ಕಡ್ಡಿ ತೋಟ ಕೊಡ್ತೀವಿ.
0: ಯಾಕಂದ್ರೆ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ
1: ಇದಿರುತ್ತೆ. ಮತ್ತೆ ನಮ್ಗೆ ನಾವು ಮರಿ ತಂದದ 20 ದಿನಗೆಲ್ಲ ಬೆಳೆ ಆಯ್ತದ.
0: ವರ್ಷದಲ್ಲಿ ಎಷ್ಟು ಬೆಳೆ ಮಾಡ್ತೀರಿ?
1: ನಾನು 12 ಬೆಳೆ ಮಾಡ್ತೀನಿ ಸರ್. ನಾನು
0: 12 ಬೆಳೆ ಮಧ್ಯ ನಿಲ್ಸಿದ್ರೆ ಅದನ್ನ ಈ ಸೋಂಕು
1: ಕೋಳಿ ಮತ್ತೆ ಈ ನಾವು ಈ ಬೇರೆ ಕಸಬುನು ಹಾಲು ಪ್ರತಿಯೊಂದು ಮಾಡ್ಕೊಂಡು ಇದನ್ನು ಮಾಡ್ತೀವಿ, ಜೊತೆಗೆ ಇಟ್ಕೊಂಡು ಮಾಡ್ತೀವಿ.
0: ಹಾಲು ಕೊಡುವಂತ ರಾಸುಗಳು ಎಷ್ಟಿದೆ?
1: ನಮ್ದು ಹಾಲು ಕೊಡೋ ರಾಸು 4 ಇವೆ, 2 ಕರಿತೇವೆ. ಒಟ್ಟಿನಲ್ಲಿ ಒಂದು ತೆನೆ ಆದ್ರೆ ಒಂದು ಬುಡ್ಸ್ಕೊತಾ ಇರ್ತದೆ. ಒಟ್ಟಿನಲ್ಲಿ ಒಂದು ದಿನಕ್ಕೆ 8 ಲೀಟರ್ 10 ಲೀಟರ್ ಹಾಲು ಕಂಟಿನ್ಯೂ ಇರ್ತದೆ ವರ್ಷ ಪೂರ್ತಿ.
0: 2 ಹೋರಿಗಳನ್ನ ಇಟ್ಕೊಂಡಿದ್ದೀರಿ?
1: ಜಮೀನು ಉಳ್ಮೆ ಮಾಡಕ್ ಬೇಕಲ್ಲ ಸರ್.
0: ಈಗ ಅತಿ ಬೆಳೆಗೆ ಸಂಬಂಧಪಟ್ಟ ಹಂಗೆ ಹೇಳಿ, ಹಂಗೆ ಭೂಮಿ ತಯಾರಿ ಹೆಂಗ್ ಮಾಡ್ತೀರಿ?
1: ಮಾಮೂಲಿ ಇವಾಗ ಅತ್ತಿ ಬೆಳೆಗ ಇವಾಗ ಉಳ್ಳಿ ಹಾಕಿದ್ದೋ ಎಲ್ಲ ಕಟಾವ್ ಮಾಡಿದೀವಿ. ಈಗೆಲ್ಲ ಮಳೆ ಹೋದ್ರೆ ಮಳೆ ಏನಾರ ನಮ್ಮ ಅದೃಷ್ಟಕ್ಕೆ ಹೋದ್ರೆ ಉಳ್ಮೆ ಮಾಡ್ಕೋತೀವಿ. ಇಲ್ಲಾಂದ್ರೆ ಅವಾಗ ಏನಾರ ಹೋಯ್ತು ನಮ್ಮ ಅತ್ತಿ ಹಾಕೋದು ಅಂತಂದ್ರೆ ಸಿ ಲೇಟ್ ಹಾಕಾಕತ್ತೀವಿ, ಉಳ್ಮೆ ಮಾಡ್ಕೋತೀವಿ. ಈಗ ಏನಾರ ಹೋದ್ರೆ ಮಾಜಿ ಉಳ್ಮೆ ಮಾಡ್ಕೋತೀವಿ. ಇಲ್ಲ ಅಂತಂದ್ರೆ ಅವಾಗಲೇ ಉತ್ಬಿಟ್ಟು ಈ ವರ್ಷ ಮಳೆ ಹೂವಿನೇ ಇಲ್ಲ, ಊದ್ಬಿಟ್ಟು ಹೊಟ್ಟದ್ದೇ ಇವಾಗ ಊದೇ ಇಲ್ಲ ಅಂತಂದ್ರೆ ಭೂಮಿಗಳು ಹಂಗೆ ಕೂಳೆ ಟೇಪಲ್ಲವೆ. ನಾವು ನೀರಾವರಿ ಇರೋ ಅಂತವ್ ಮಾತ್ರ ಉತ್ಕೋತೀವಿ, ಇಲ್ದಾದಂಥವಕ್ಕ ನಾವು ಮಳೆ ಆಶ್ರಯದಲ್ಲಿ ಮಾಡ್ಬೇಕು ಹತ್ತಿ ಬೆಳಿಬೇಕಾದ್ರೆ.
0: ಹೇಳಿ, ನೀವು ಒಟ್ಟಿನಲ್ಲಿ ನೀರಿನ ವ್ಯವಸ್ಥೆ ನೋಡಿಕೊಂಡು ಹತ್ತಿ ಬೆಳಿಬೇಕಾದ್ರೆ ಎಲ್ಲಿಂದ ತರ್ತೀರಿ ಬಿತ್ತನೆ, ಅದಕ್ಕೆ ಮಾರಾಟ ಹೆಂಗೆ?
1: ಅದು ನಾವು ಜೈಪುರದಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಸರ್, ಅದು ಅದನ್ನ ನಾವು ಒಂದ್ 2 ಬ್ಯಾಗ್ ತಗೊಂಡೋಗಿ ಹಾಕ್ತಿವಿ. ಹಾಕಿ ಒಂದ್ ಬ್ಯಾಗ್ 5 ಕ್ವಿಂಟಲು 6 ಕ್ವಿಂಟಲ್ ಗಂಟೂ ಬೆಳಿತೀವಿ.
0: ಅಲ್ಲ, ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋತೀರಿ? ಕೀಟ ರೋಗ ಬಂದ್ರೆ ಏನು
1: ಅದನ್ನ ಸರ್ ಅಂತಂದ್ರೆ ಇಲ್ಲವೇ ಬೇವಿನೆಣ್ಣೆ ಸಿಗುತ್ತೆ ಅದನ್ನ, ಅದು ನಮ್ಮ ರೇಷ್ಮೆಗೂ ಆಯ್ತ ಬೇವಿನೆಣ್ಣೆ ಹೊಡಿತೀವಿ, ನೋವನ್ ಹೊಡಿತೀವಿ. ಅದಕ್ಕೂ ಹುಳ ಸುಳಿ ಹುಳ ಬಂದ್ರೆ ಇದಕ್ಕೂ ಹತ್ತಿಗೆ ಇವ್ರ ಹತ್ರ ಇದ್ರೆ ತಗೋತೀವಿ, ಇಲ್ಲ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಆ ಎಲೆನ ಕಿತ್ಕೊಂಡು ಹೋಗಿ ಅಲ್ಲಿ ಕೊಡ್ತೀವಿ. ಈ ಪ್ರಾಬ್ಲಮ್ ಈಗಿದೆ, ರಂಗೋಲಿ ರೋಗದ ಈ ಎಲೆ ಉದುರ್ತದೆ, ಚಿಟ್ಟೆ ಹಿಂಗ್ ಉದುರ್ತದೆ, ಕಾಯಿ ಸಣ್ಣ ಐತೆ. ಅಲ್ಲಿ ಏನ್ ಪ್ರಾಬ್ಲಮ್ ಅದ ಅದನ್ನ ತಗೊಂಡೋಗಿ ಅವ್ರ ಹತ್ರ ಕೊಡ್ತೀವಿ. ಇಲ್ಲ ಅಂದ್ರೆ ಮಾಮೂಲಿ ಕೃಷಿ ಅಧಿಕಾರಿಗಳು ಸಾಹೇಬ್ರವರಲ್ಲ, ಅವ್ರ ಸಂಯುಕ್ತದಲ್ಲಿ ಬರ್ಸ್ಕೋತೀವಿ, ಬರ್ಸ್ಕೊಂಡು ನಾವು ಅಂಗಡಿಗೆ ಹೋಗಿ ತಗೋ ಸಿಂಪಡಣೆ.
0: ಈಗ ಸರಾಸರಿ 1 ಎಕರೆಗೆ ಹತ್ತಿ ಬೆಳೆಯಲ್ಲಿ ಎಷ್ಟು ಇಳುವರಿ ಬರುತ್ತೆ
1: ಸರ್? ನಾವು 4-5 ಕ್ವಿಂಟಲ್ ಗಂಟೂ ಬೆಳೆದಿದ್ದೀವಿ.
0: ಎಲ್ಲಿ ಮಾರಾಟ ಮಾಡ್ತೀರಿ?
1: ಅದ್ ನಮ್ಮೂರಿಗೆ ಬರ್ತಾರೆ ಸರ್, ಅವರು ಬಂದ್ಬಿಟ್ಟು ರೇಟ್ ಫಿಕ್ಸ್ ಮಾಡ್ತಾರೆ.
0: ಏನ್ ರೇಟ್ ಸಿಕ್ಕಿತ್ತು ಹೋದ್ಸಲ?
1: ಹೋದ್ ಸರಿ 5.5-6 ಕ್ವಿಂಟಲ್ನ ಕೊಟ್ಟಿದೀವಿ.
0: ಅಷ್ಟು ಕೊಟ್ರೆ ಒಳ್ಳೇದಾ, ಲಾಭ ಅನ್ಸುತ್ತೆ?
1: ಹೌದು ಸರ್, ನಾವು ಅಂತಂದ್ರೆ ಒಂದು 1.5 ಕ್ವಿಂಟಲ್ ಹತ್ತಿ ದುಡ್ಡು ನಾವು ಖರ್ಚು ಮಾಡಿರ್ತೀವಿ, ಅದಕ್ಕೆ ಇನ್ನು 1-4 ಕ್ವಿಂಟಲ್ ಹತ್ತಿದು ಲಾಭ. ಅದ್ರೊಳಗೆ ನಾವು ಅಷ್ಟೇ ಮಾಡಲ್ಲ, ಅದನ್ನೇ ಹತ್ತಿ ಕಡ್ಡಿನ ಲೋಟ್ರಿ ಹೊಡಿಸ್ತೀವಿ. ಲೋಟ್ರಿ ಹೊಡಿಸ್ಬಿಟ್ಟು ಒಳಗೆ ಉಳ್ಳಿ ಚೆಲ್ತೀವಿ, ಆಮೇಲೆ ಒಳಗಡೆ ತುಗರಿ ಹಾಕಂದಿರ್ತೀವಿ. ಇದನ್ನ ಲೋಟ್ರಿ ಹೊಡಿಸ್ಬಿಟ್ಟು ಅದಕ್ಕೆ ಔಷಧಿ ಫ್ರೈ ಮಾಡ್ಕೋತೀವಿ. ಅದು ಕೂಡ ನಮ್ಗೆ ಒಂದು 4,000-5,000 ಮನೆಗೆ ಕಾಳು ಆಯ್ತದೆ, ಬೇಳೆ ಕಾಳು ಮತ್ತೆ ಮಿಕ್ಕದ ಹೊರಗಡೆ ಗನ್ನಸಲ್ಲಿ ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾರ್ಕೋತೀವಿ.
0: ನೀವೇ ಮಾರಾಟ ಮಾಡ್ಬಿಡ್ತೀವಿ?
1: ನಾವೇ ಮಾರಾಟ ಮಾಡ್ಕೋತೀವಿ.
0: ತೊಗರಿ,
1: ಹುರುಳಿ
0: ಅವೆಲ್ಲ?
1: ಹುರುಳಿ.
0: ತರಕಾರಿ ಬೆಳೆಗಳನ್ನು ಬೆಳಿತೀರಾ?
1: ಹೌದು ಸರ್, ತರಕಾರಿ ಬೆಳೆನೂ ಮಾಡ್ತೀವಿ ನಾವು.
0: ಏನೆಲ್ಲ ಬೆಳಿತೀರಿ?
1: ನಾವು ಕೋಸ್ನು ಹಾಕಿದೀನಿ, ಸಾವಂತನೂ ಬೆಳೆದಿದ್ದೀವಿ, ಮತ್ತೆ ಟಮೋಟೋನು ಹಾಕ್ತಿದ್ದೋ. ಈ ಏನು ಅಂದ್ರೆ ಈಗ ಇವರ ಇದರಿಂದ ಒತ್ತಡದಿಂದ ಅವು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಮ್ಗೆ ಹೆಲ್ಪ್ ಆಗಂತವ ಈಜಿ ಅಂತ ಅಂತವ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅವತ್ತು ತರಕಾರಿನ. ಯಾಕಂದ್ರೆ ಪಕ್ಕದಲ್ಲಿ ನಂದು ರೇಷ್ಮೆ ಐತಲ್ಲ, ಸುಮ್ಮನೆ ಔಷಧಿ ಫ್ರೈ ಮಾಡೋದು ಮರಿಗೆ ಇನ್ಫೆಕ್ಷನ್ ಆಗೋದು ಅದಕ್ಕೆ ಬೇಡ ಅಂದ್ಬಿಟ್ಟು ಇದೇ ನನಗೆ ತಿಂಗಳಿಗೆ 30,560 ರೂಪಾಯಿ ಗಂಟು ರೇಟ್ ತಗೊಂಬಂದಿದ್ದೀನಿ. 400 ಹೋದ ಸತಿ 460 ರೂಪಾಯಿ ರೇಟು ಹೋದ ತಿಂಗಳಲ್ಲಿ, ಇವಾಗ ಮರಿ ಇದೆ ಆಲ್ರೆಡಿ.
0: ರೇಷ್ಮೆ ಕೃಷಿಯಲ್ಲಿ ನಿಮ್ಗೆ ಒಳ್ಳೆ ಆದಾಯ ಇದೆ, ಜೊತೆಗೆ ಕೋಳಿ ಕೃಷಿ ಮತ್ತೆ ಮಾರಾಟದಲ್ಲೂ ಒಳ್ಳೆ ಲಾಭ ಇದೆ
1: ಸರ್.
0: ದಿನದಲ್ಲಿ ಸುಮಾರು ಹೊತ್ತು ನೀವು ಈ ಒಂದು ಚಟುವಟಿಕೆನೆಲ್ಲ ಇರ್ತೀರಿ ಅಂಕೆ ಕೊಡ್ರೆ ಅಲ್ವಾ?
1: ಹೌದು ಸರ್, ಹೌದು.
0: ಈಗ ನಿಮ್ಮ ಮಾತನ್ನೇ ಬೇರೆಯವರು ಕೇಳ್ತಿರ್ತಾರೆ, ಕೃಷಿ ಲಾಭ ಇಲ್ಲ ಲಾಭ ಇಲ್ಲ ಅಂತ. ಅಂದ್ರೆ ಒಂದಲ್ಲ ಒಂದ್ ರೀತಿ ನಾವು ಯೋಚನೆ ಮಾಡ್ಬೇಕು ಅಲ್ವಾ?
1: ಆದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ನಾವು ಎಲ್ಲಾನು ಜನರಲ್ ಆಗಿ ಮಾಡಿದ್ರೆ ಯಾವ್ದು ಲಾಸ್ ಇಲ್ಲ ಸರ್. ಯಾರು ಮಾಡ್ದನು ಸೋಮಾರಿ ಯಾವ್ದೋ ಒಂದ್ ಮಾಡ್ಬಿಟ್ಟು ಅದ್ ಯಾವ್ದನ್ನ ಒಂದೊಂದು

0: ಬಿಟ್ಬಿಟ್ಟು ಮಾಡ್ದವನಿಗೆ ಅದು ಲಾಸೆ. ಒಂದೋಲ್ಲ ಯಾವುದು ನುಗ್ಗಿ ನಾವು ಮಾಡ್ತೀವಲ್ಲ ಯಾವುದು ಲಾಸ್ ಇಲ್ಲ ಸರ್, ಹಾಗೆ ಆಯ್ತದ.
1: ಗೊಬ್ಬರದ ಖರ್ಚಂತೂ ನಿಮ್ಗೆ ಇಲ್ವಾ? ಇಲ್ಲ
0: ಇಲ್ಲ ಇಲ್ಲ ಸರ್.
1: ಅಲ್ವಾ, ಗೊಬ್ಬರದ ಖರ್ಚಿಲ್ಲ.
0: ಇಲ್ಲ ಇಲ್ಲ.
1: ಆಮೇಲೆ ಈ ಗುತ್ತಿಗೆ ತಗೊಂಡು ನೀವು ಬೆಳೆಯುವಂತ ಸಂದರ್ಭದಲ್ಲಿ ಅಲ್ಲಿಗೂ ಬೇಕಾದಂತ ಗೊಬ್ಬರನೂ ನಿಮ್ಮ ಹತ್ರನೇ ಸಿಗುತ್ತೆ.
0: ಹೌದು ಸರ್.
1: ಅರ್ಶಿನ ಬೆಳೆ ನಿಮ್ಗೆ ಹೆಚ್ಚು ಲಾಭ ಕೊಟ್ಟಿರೋದು, ತುಂಬಾ ಖುಷಿ ಕೊಟ್ಟಿರೋದು, ಹೆಸರು ಬಂದಿರೋದು ಯಾವ ಬೆಳೆಯಿಂದ
0: ಅಂದ್ರೆ ನನಗೆ ತೃಪ್ತಿ. ನನಗೆ ತಿಂಗಳ ತಿಂಗಳ ದಿನನಿತ್ಯದ ದಿನ ಎದ್ದೇಟ ದುಡ್ಡು ನೋಡ್ತಾ ಇರೋದು ಅಂದ್ರೆ ಕೋಳಿ ರೇಷ್ಮೆ ಇವೆರಡರಲ್ಲಿ. 20 ದಿನ ಲೇಟ್ ಆಗುತ್ತೆ ಸರ್ ರೇಷ್ಮೆಲಿ, 20 ತಿಂಗಳ ನಂಗೆ ದುಡ್ಡು ಆದಾಯ ಬಂದ್ಬಿಡುತ್ತೆ. ಕೋಳಿ ಇಲ್ಲಾದ್ರೆ ಪ್ರತಿ ದಿನನೂ ದುಡ್ಡು. ಅಂಗಡಿಗೆ ಹೋದ್ರೆ ಒಂದು ಬಾಕ್ಸ್ ಕಟ್ ಮಾಡಿದ್ರೆ ಒಂದು ಬಾಕ್ಸು ಒಂದು 10 ನಿಮಿಷ ಒಂದು ಬಾಕ್ಸ್ ಕೋಳಿ ಹೊಡ್ಬಿಟ್ರೆ 700 ರೂಪಾಯಿ ಬಾಕ್ಸ್ ಸಿಗುತ್ತೆ. ಒಂದು 10 ಬಾಕ್ಸ್ ಕೋಳಿ ಹೊಡೆದ್ರೆ ನನಗೆ 2-2.5 ಸಾವಿರ ನನಗೆ ಇದರಲ್ಲಿ ಸಿಕ್ಬಿಡುತ್ತೆ.
1: ಅಂದ್ರೆ ಲಾಭ ಇದೆ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಲಾಭ ಇದೆ ಅಂತ ಹೇಳ್ತೀರ ನೀವು. ಇನ್ನು ಅದರ ನಿರ್ವಹಣೆ, ಈ ನಿಮ್ಮ ಕೋಳಿ ಏನಿದೆ, ಕೋಳಿ ಸಾಕಣೆಯಲ್ಲಿ ಇಂಜೆಕ್ಷನ್ ಕೊಡ್ಸೋದಾಗ್ಬೋದು, ಅವುಗಳಿಗೆ ಹಾಕುವಂತ ಮೇವು, ಇವುಗಳಿಗೆಲ್ಲ ಏನು ವ್ಯವಸ್ಥೆ?
0: ನಾವು ಇಂಜೆಕ್ಷನ್ ಏನು ಕೊಡ್ಸಲ್ಲ ಸರ್.
1: ಕಣ್ಣಿಗೆ ಕೊಡಿಸ್ಬೇಕು.
0: ಅದು ಕಣ್ಣು ಕೊಡೋದು ಅದು ಡ್ರಾಪ್ಸ್ ಸರ್ ಅದು. ಅದು ಯಾಕೆಂದ್ರೆ ಕಣ್ಣು ಅಗಲ ಬರಲಿ, ಮತ್ತೆ ಅದಕ್ಕೆ ಒಂಥರ ಕಣ್ಣು ಕುಟುಕ್ನಂಗೆ ಕುತ್ಕೋತದ, ಅದು ಕುತ್ಕೊಳ್ಳದಂಗಾಗಲಿ, ಆ ಕಣ್ಣು ದಿಷ್ಟಿ ಬರಲಿ ಅನ್ಬಿಟ್ಟು ಏನು ಮಾಡೋದು, ಅದನ್ನು 2 ಬಾರಿ ಹಾಕ್ತೀವಿ ಸರ್. ಅದನ್ನ ಇನ್ನು ಹಾಕಲ್ಲ, ಇನ್ನು ಒಂದು ನೀರು ಬಿಟ್ಬಿಡ್ತೀವಿ.
1: ಆಮೇಲೆ ಮೇವು ಎಲ್ಲ
0: ಮೇವು ನಮ್ದು ಅಲ್ಲೇ VHL ಕಂಪ್ನಿ ಅದೇ
1: ಕಂಪ್ನಿಯವರೇ ಕೊಡ್ತಾರೆ.
0: ನಾ ಕಂಪ್ನಿಯವರೇ ಮರ್ರಿ ಪೀಡು ಡಾಕ್ಟ್ರು ಏನ ಪ್ರಾಬ್ಲಮ್ ಆದ್ರೆ ಒಂದು ಫೋನ್ ನೋಡ್ತಾರೆ, ಇಮಿಡಿಯೇಟ್ ಸ್ಪಾಟ್ ಬಂದು ಅದ್ ನೋಡ್ತಾರೆ.
1: ಹಾಗೆ ನಿಮ್ ಜವಾಬ್ದಾರಿ ಏನಿದ್ರು ಒಂದು ಉಷ್ಣಾಂಶವನ್ನ ಕಾಪಾಡುವಂತದ್ದು, ಆ ಪರಿಸರನ ನೆರಳಿರೋ ಹಂಗೆ ನೋಡ್ಕೊಳ್ಳುವಂಥದ್ದು, ಉಷ್ಣಾಂಶ ಕಾಪಾಡುವಂಥದ್ದು.
0: ಹೌದು.
1: ಇನ್ನೇನು ರೋಗ ಈಗ ಆ ಥರದ ಏನು ಬರಲ್ಲ?
0: ರೋಗ ಯಾವಕ್ಕೆ ನೀಟಾಗಿ ನೋಡುವ, ನಾವು ಟ್ಯಾಂಕನ್ನ ಚೆನ್ನಾಗಿ ಶುದ್ಧೀಕರಣ ಮಾಡಿ ಚೆನ್ನಾಗಿ ತೊಳಿತೀವಿ. ಪೈಪ್ ಲೈನ್ನ ಎಚ್ಚೋಟ್ ಹಾಕ್ಬಿಟ್ಟು ಅದನ್ನ ಆಸಿಡ್ನಿಂದ ಪೈಪ್ ಲೈನ್ ಕ್ಲೀನ್ ಮಾಡ್ಕೋತೀವಿ. ಹಸಿರು ಪಾಚಿ ಗೀಚಿ ಯಾವುದೂ ಇರಲ್ಲ. 1000 ಲೀಟ್ರಿಗೆ ಒಂದು ಟ್ಯಾಂಕ್ ಒಂದು ಮಾತ್ರ ಬರ್ತದೆ, ಅದು ಹಾಕ್ಬಿಟ್ರೆ ನೀರು ಫಿಲ್ಟರ್ ನೀರು. ನಾವು ಮನ್ಸೂನ್ಗೆ ಹೆಂಗೆ ಕುಡಿತೀವೋ ಅದಕ್ಕಿಂತ ಶುದ್ಧವಾಗಿ ನಾವು ಟ್ಯಾಂಕ್ ಮಾಡಿಕೊಂಡು ಅದರಲ್ಲಿ ಕೊಡ್ತೀವಿ.
1: ಹಾಗಾಗಿ ನಷ್ಟದ ಒಂದು ಪ್ರಮಾಣ ಇರೋದೇ ಇಲ್ಲ ಅಂತ ಹೇಳ್ತೀವಿ.
0: ಇಲ್ಲ ಸರ್, ಇಲ್ಲ.
1: ಈಗ ಗೌಡ್ರೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ ಕೃಷಿಕರು. ಇರೋ ಭೂಮಿಯನ್ನ ವ್ಯವಸ್ಥಿತವಾಗಿ ಬಳಕೆ ಮಾಡೋದು ಒಂದು, ಜೊತೆಗೆ ಈ ರೀತಿಯ ಒಂದು ಮಿಶ್ರ ಬೆಳೆ ವಿಧಾನ ಸಮಗ್ರ ಕೃಷಿ ನೀವು ಮಾಡ್ತಿದ್ದೀರಿ. ಕೋಳಿ ಆಯ್ತು, ರೇಷ್ಮೆ ಆಯ್ತು, ತರಕಾರಿ ಆಯ್ತು, ಧಾನ್ಯದ ಬೆಳೆಗಳು ಬೆಳಿತೀರಿ, ಹಸಿರೆಲೆ ಗೊಬ್ಬರನ ಮಾಡ್ಕೋತೀರಿ, ಬೇಕಾದಷ್ಟು ಗೊಬ್ಬರನ ನೀವೇ ನಿಮ್ಮ ಕ್ಷೇತ್ರದಲ್ಲೇ ಉತ್ಪಾದನೆ ಆಗ್ತಾ ಇದೆ. ಜೀವನ ಚೆನ್ನಾಗಿದೆ ಅಂತ ಅನ್ಸುತ್ತಾ?
0: ಹೌದು ಸರ್, ನಾವಂತೂ ತೃಪ್ತಿಯಾಗಿದ್ದೀವಿ, ಅದರದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೂ ನಮ್ಮ ಥರನೇ ಮಾಡಿ ಚೆನ್ನಾಗಿ ಬದುಕಿ ಜನ ನಮ್ಮಂಗೆ ಇರಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀನಿ ಸರ್.
1: ಪುಟ್ಟೇಗೌಡರು ಏನಂತಾರೆ ನಿಮ್ಮ ಸಾಧನೆ ಬಗ್ಗೆ?
0: ಏನು ಸರ್, ನಮ್ಮ ಪುಟ್ಟೇಗೌಡರು ಅವ್ರೇನು ಇಷ್ಟ ಇರಲಿಲ್ಲ ಸರ್ ಅವಾಗ. ನಾನು ಬೋರ್ ಹೊಡಿಸಿ ಎಲ್ಲನೂ ಒಂದು ಜನರನ್ನೆಲ್ಲ ತಿಳಿದು ನಿಮ್ಮಂಥವ್ರ ಸಾಹೇಬರುಗಳ ಸಹಾಯದಿಂದ ಒಂದಲ್ಲ ಒಂದು ನುಗ್ಗಿ ನಾನು ತಿಳ್ಕೊಂಡು ಮಾಡಿ.
1: ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ
0: ಸರ್? ಇನ್ನೂ ಇದನ್ನ ಇದೇ ರೀತಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಆಸಕ್ತಿ ಇದೆ. ದೇವರು ಮುಂದೆ ಏನು ಮಾಡ್ತಾನೆ ಅದು ಗೊತ್ತಿಲ್ಲ. ಇವಾಗಂತೂ ಇದ್ದಷ್ಟಗ ಸಾಕು ಸರ್ ನಂಗೆ ತೃಪ್ತಿ.
1: ಈಗ ನಿಮ್ಮ ದೂರವಾಣಿ ಸಂಖ್ಯೆ ನಾನು ನಿಧಾನವಾಗಿ 3 ಸಾರಿ ಕನ್ನಡದಲ್ಲಿ ಹೇಳಿ ಅಂಕೇಗೌಡ್ರೆ ನಮ್ಮ ಜೊತೆ ಅಂತೂ ಮಾತಾಡಿದ್ರಿ. ರೈತ ಬಾಂಧವರು ಸಹ ನಿಮ್ಮ ಜೊತೆ ಒಂದಿಷ್ಟು ಮಾತಾಡಬೇಕು ಅಂತ ಆಸೆ ಪಡ್ತಿರ್ಬೋದು. ಅದಕ್ಕೆ ದೂರವಾಣಿ ಸಂಖ್ಯೆನ 3 ಸಾರಿ ನಿಧಾನ ಕನ್ನಡದಲ್ಲಿ ಹೇಳಿ.
0: 97 1 3 4 5 5 2 97 1 3 4 5 5 2 97 1 3 1 3 4 5 5 2
1: ಒಳ್ಳೆಯದು ಅಂಕೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಧಾನ್ಯದ ಬೆಳೆಗಳ ಬಗ್ಗೆ ಹೇಳಿದ್ರಿ, ತರಕಾರಿ ಬೆಳೆಗಳ ಬಗ್ಗೆ ಹೇಳಿದ್ರಿ, ಕೋಳಿ ಸಾಕಣೆ ಬಗ್ಗೆ ಹೇಳಿದ್ರಿ, ರೇಷ್ಮೆ ಕೃಷಿ ಬಗ್ಗೆ ಹೇಳಿದ್ರಿ, ಪಶುಪಾಲನೆ ಬಗ್ಗೆ ಹೇಳಿದ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ತ್ಯಾಜ್ಯಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅದನ್ನು ಹೇಳಿದ್ದೀರಿ. ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ನೀವೇನು ಎಲ್ಲ ವಿಷಯಗಳನ್ನು ಹೇಳಿದಿರಿ ಬೇರೆಯವರಿಗೂ ಅದು ಪ್ರೇರಣೆ ನೀಡಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆ ಕುರಿತು ಗೋಪಾಲಪುರದ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೃಷಿ ಅನುಭವ ಕುರಿತು ಕೆಆರ್ ನಗರ ಸಿದ್ದಾಪುರದ ಎಸ್ಎಂ ಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ.
1: ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಸಿದ್ದಾಪುರದ ಪ್ರಗತಿಪರ ಕೃಷಿಕರು, 76 ವರ್ಷದ ಹಿರಿಯರಾದ ಎಸ್ಎಂ ಕೃಷ್ಣೇಗೌಡ ಅವರು. ಕೃಷ್ಣೇಗೌಡ ಅವರು ಇರುವಂತಹ 10 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಭತ್ತ ಬೆಳೀತಾ ಇದ್ದಾರೆ, ತೆಂಗಿನ ತೋಟ ಮಾಡಿದ್ದಾರೆ, ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಕಬ್ಬಿನ ಬೇಸಾಯವನ್ನು ಸಹ ಮಾಡಿ ಈಗ ಸದ್ಯಕ್ಕೆ ಅದನ್ನ ನಿಲ್ಲಿಸಿದ್ದಾರೆ, ಅರಣ್ಯ ಕೃಷಿ ಮಾಡಿದ್ದಾರೆ, ಸಿಲ್ವರ್ ಓಕ್, ತೇಗ, ನೀಲಗಿರಿ ಈ ರೀತಿಯ ಒಂದು ಮರಗಳ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಒಂದು ಸಾರ್ಥಕ ಬದುಕು ಅಂತಾನೆ ಹೇಳ್ಬೋದು ಕೃಷ್ಣೇಗೌಡರು. 76ರ ಒಂದು ವಯಸ್ಸಿನಲ್ಲೂ ಸಹ ಕೃಷಿಯಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ಕೃಷ್ಣೇಗೌಡ್ರೆ.
3: ನಮಸ್ತೆ ಸರ್.
1: 7ನೇ ಕ್ಲಾಸ್ ತನಕ ಓದಿದ್ರಿ?
3: ಹೌದು.
1: ಹಾಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ.
3: ಇಲ್ಲ, ನಮ್ಮ ತಾಯಿ ಇಬ್ಬರೇ, ಅದರಿಂದ ಮುಂದಕ್ಕೆ ಏನು ಮಾಡಕ್ಕೆ ಆಗಲಿಲ್ಲ. ಮನೆ ಹತ್ರ ಯಾರು ನೋಡೋರಿತ್ತಿಲ್ಲ. ನಮ್ಮ ತಾಯಿ, ನಮ್ಮ ತಂದೆ, ನನ್ನ ಮಗು 2 ವರ್ಷ ಇದ್ದಾಗಲೇ ತಿರುಗಿದ್ರು ನಮ್ಮ ತಾಯಿ ಜೊತೆ.
1: ಹಾಗಾಗಿ ಅನಿವಾರ್ಯವಾಗಿ ಕೃಷಿಯಲ್ಲಿ ನೀವು ಭಾಗಿಸ್ಕೊಂಡ್ರಿ. ಹಾಗೆಲ್ಲ ಏನ್ ಬೆಳೆದ್ರಿ ನೀವು ತಾಯಿ ಮಗ ಸೇರ್ಕೊಂಡು?
3: ಆವಾಗ ಇಷ್ಟು ನಾಲೆಜ್ ಇತ್ತಿಲ್ಲ. ಕೃಷಿ ಭತ್ತ ಹಾಕತ್ತಿದ್ದು, ಜೀವನಕ್ಕಾಗಷ್ಟ ಕಮ್ಮಿ ಇತ್ತು ಭೂಮಿ. ದನಗಳ ಮೇಯಕ್ಕೆ ಅಡುಗಳು ಬಿಟ್ಕೊಂಡಿದ್ದು, ಒಂದ್ ಸ್ವಲ್ಪ ರಾಗಿ ಹುಳಿ ಬೆಳೀತಾ ಇತ್ತು.
1: ತಾಯಿ ಮಗ ಇಬ್ರು ಕೃಷಿ
3: ಮಾಡ್ಕೊಂಡು
1: ಜೀವನ ನಡೆಸ್ತಾ ಇದ್ರಿ. ಈಗ ಇಷ್ಟು ವರ್ಷ ಕೃಷಿ ಮಾಡ್ಕೊಂಡು ಬಂದಿದ್ರಿ, ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಹೆಂಗನ್ಸುತ್ತೆ? ಏನೆಲ್ಲ ಬದಲಾವಣೆಗಳನ್ನ ನೀವು ನೋಡ್ತೀರಿ?
3: ಇವತ್ತಿನ ಕಾಲದಲ್ಲಿ ಕಾಲ ಬದಲಾವಣೆ ಆಗಿದೆ, ಅದಕ್ಕೆ ತಕ್ಕಂತೆ ನಾವು ನಡ್ಕೊತಾ ಇದ್ದೀವಿ.
1: ಈಗ ಈಗಲೂ ಭತ್ತ ಬೆಳೀತಾ ಇದ್ರಿ, 10 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ರಿ, 1 ಎಕರೆಗೆ 40 ಕ್ವಿಂಟಲ್ ಅಷ್ಟು ಬೆಳೆ ಬೆಳೀತಾ ಇದ್ದೀರಿ. ಹಾಗೆಲ್ಲ ಯಾವ್ದು ತಳಿಗಳೆಲ್ಲ ಬೆಳೀತಾ ಇದ್ದೀರಿ ನೀವು?
3: ರಚಿನ್ ಚುಡಿ, ಬಂಗಾರ ಕವಿ, ರಾಜಮುಡಿ ಇವು ಬೆಳೀತಾ ಇದ್ದು ಹಿಂದೆ. ಅವು 1 ಎಕರೆಗೆ 20 ಮೂಟೆ ಬೆಳೆದು ಆ ಬೆಳೆ. ಈಗಿನ ಬೆಳೆ 40 ಮೂಟೆ ಬೆಳೀತಾ ಇದೆ.
1: ಈಗ ಮುಂಚೆ ಎಲ್ಲ ಭತ್ತದ ಗದ್ದೆಗಳಲ್ಲೂ ಸಹ ಸಾವಯವ ಗೊಬ್ಬರಗಳನ್ನೇ ಬಳಕೆ ಮಾಡ್ತಿದ್ರಿ.
3: ಹೌದು.
1: ಆಮೇಲೆಲ್ಲ ಸೀಮೆ ಗೊಬ್ಬರ ಬಂತು.
3: ಬಂತು.
1: ಈಗ ಪುನಃ ಎಲ್ಲ ಸಾವಯವ ಗೊಬ್ಬರಗಳನ್ನೇ
3: ಜಾಸ್ತಿ
1: ಉಪಯೋಗಿಸಬೇಕು ಅನ್ನೋದು ಒಂದು ಎಲ್ರಿಗೂ ಆ ರೀತಿಯ ಒಂದು ವಿಚಾರ ಬಂದಿದೆ.
3: ಹೌದು.
1: ಹೇಳಿ, ಏನೆಲ್ಲ ಬದಲಾವಣೆಗಳನ್ನ ಈಗ ಏನು ಕೃಷಿ ಕ್ರಮಗಳು ಬದಲಾಗಿದೆ? ಯಂತ್ರಗಳನ್ನ ಏನಾದರೂ ಈಗ ಬಳಕೆ ಮಾಡ್ತಿದ್ದೀರಾ? ಹೆಂಗನ್ಸುತ್ತೆ?
3: ಟ್ರ್ಯಾಕ್ಟರ್ ನಮ್ಮದೇ ಒಂದಿದೆ, ಭೂಮಿಯೆಲ್ಲ ಹದ ಮಾಡ್ಕೊತೀವಿ. ಅದರಲ್ಲಿ ಧನಿನ ಗೊಬ್ಬರ ಇದೆ, 1 ಎಕರೆ ಒಂದು 6 ಲೋಡು ಟ್ರ್ಯಾಕ್ಟರ್ ಅಲ್ಲಿ ಒಂದು 6 ಟ್ರ್ಯಾಕ್ಟರ್ ಹಾಕ್ತೀವಿ. ಯಾಕೆಂದ್ರೆ ಭೂಮಿ ಜಾಸ್ತಿ ಇರೋದ್ರಿಂದ ಹೆವಿ ಗೊಬ್ಬರ ಹಾಕಕ್ ಆಯ್ತಾ ಇಲ್ಲ. ಅದರಿಂದ ಮಿನ್ನರು ನಾಟಿ ಹಾಕುವಾಗ 1 ಎಕರೆಗೆ 2 ಮೂಟೆ ಅಂತೀವಿ, ಮಿನ್ನರ್ ಹಾಕ್ತೀವಿ. ಅದಾದ 20-25 ದಿವಸಕ್ಕೆ ಒಂದು 25 ಕೆಜಿ ಯೂರಿಯಾ ಹಾಕ್ತೀವಿ ಭೂಮಿಗೆ. ಮಧ್ಯ ಹಾಗೆ ನೀರು ಹಾಯಿಸ್ಕೊಂಡು ಕಟ್ ಮಾಡ್ಕೊಳ್ತಾ.
1: ಈಗ ಸಸಿ ಮಡಿ ಮಾಡೋ ಕ್ರಮ, ನಾಟಿ ಮಾಡೋ ವಿಧಾನ, ಸಸಿಗಳ ಸಂಖ್ಯೆ, ಈಗೆಲ್ಲ ಒಂದೊಂದೇ ಪೈರು ಹಾಕ್ಬೇಕು?
3: ಒಂದೇ ಪೈರ್. ಅದನ್ನ ನಾವು ಮಡಿ ಮಾಡ್ತೀವಿ, ಮೊದಲು ಗದ್ದು ಮಾಡ್ಕೊತೀವಿ. ಗದ್ದು ಮಾಡಿಕೊಂಡು 1 ಎಕರೆಗೆ 2 ಬ್ಯಾಗ್ ಕೊಡ್ತಾರೆ, 3-3 ಕೆಜಿ. ಅವನ್ನ ನಾಟಿ ತೆಳ್ಳಗೆ ಬದಿ ಮಾಡ್ತೀವಿ, ಆ ಪೈರ್ ಕಿತ್ಕೊಂಡು ನಾಟಿ ಮಾಡಿಸ್ತೀವಿ. 6 ಇಂಚ್ 1 ನಾಟಿ, 6 ಇಂಚ್ಗೆ 1 ನಾಟಿ ಹಾಕಿಸ್ತೀವಿ.
1: ಒಂದೇ ಪೈರ್ ನಾಟಿ. ಮೊದಲೆಲ್ಲ ಹಿಂಗಿರ್ಲಿಲ್ಲ?
3: ಇಲ್ಲ, ಹಾಗೇನಿಲ್ಲ. 1 ಎಕರೆಗೆ 50 ಕೇರು ಭತ್ತ ಹೊಯ್ತಿದ್ರು, ಬಂದಷ್ಟು ಪೈರ ಕಿತ್ತ ಹಾಕ್ತಿದ್ರು. ಇವಾಗ ಹಾಗಿಲ್ಲ,
1: ಎಲ್ಲ ಒಂದು ಲೆಕ್ಕಾಚಾರದಲ್ಲಿ ಹೋಗ್ತಾ ಇದೆ. ಈ ಕೃಷಿಗೆ ಸಂಬಂಧಪಟ್ಟಂಗೆ ನೀವು ಒಂದು ಕೃಷಿ ಪ್ರಾರಂಭ ಮಾಡಿದ್ಮೇಲೆ ಒಂದಿಷ್ಟು ಸಂಪಾದನೆ ಮಾಡಿದ್ರಿ ಅಲ್ವಾ?
3: ಹೌದು.
1: 1-5 ಎಕರೆ ಗದ್ದೆ ಮಾಡಿದ್ರಿ?
3: ಗದ್ದೆ ಮಾಡಿದ್ರಿ.
1: 1.5 ಎಕರೆ ತೋಟ ಮಾಡಿದ್ರಿ? ತೆಂಗಿನ ಮರಗಳನ್ನ ಹಾಕ್ಸಿದಿರಿ. ಹೇಳಿ, ಎಷ್ಟು ತೆಂಗಿನ ಮರಗಳಿದೆ 1.5 ಎಕರೆ ಪ್ರದೇಶದಲ್ಲಿ? ಏನ್ ಆದಾಯ ಬರ್ತಾ ಇದೆ?
3: ಅದು 70 ತೆಂಗಿನ ಗಿಡ ಇದೆ. 1 ವರ್ಷಕ್ಕೆ ನಾವು ಎಳ್ನೀರು ಕುಯ್ಸ್ತಾ ಇದೀವಿ. 1.5 ಲಕ್ಷ ರೂಪಾಯಿ ಆಯ್ತು.
1: 1.5 ಲಕ್ಷ ಆದಾಯ ಬರುತ್ತೆ?
3: ಆದಾಯ ಬರುತ್ತೆ.
1: ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ?
3: ನೀರು ಪಂಪ್ ಸೆಟ್ ಇದೆ. ಪಂಪ್ ಸೆಟ್ ನಲ್ಲಿ ನಾವು 15 ದಿವಸಕ್ಕೆ 1 ಸತಿ, ವಾರಕ್ಕೊಂದ್ಸತಿ ನೀರು ಕೊಡ್ತಾ ಇರ್ತೀವಿ.
1: ಅದಕ್ಕೆ ಗೊಬ್ಬರ ಕೊಡು ಎಲ್ಲ?
3: ಗೊಬ್ಬರ ಏನಿಲ್ಲ, ವರ್ಷಕ್ಕೆ 1-4 ಟ್ರ್ಯಾಕ್ಟರ್ ಗುಣಿ ಒಳಗೆ ಗೊಬ್ಬರ ಹಾಕ್ತಿವಿ. ಉಳಿಗೆ ಸಹ ಚೆನ್ನಾಗಿ ಮಾಡ್ತೀವಿ, ಭೂಮಿ ಹಸವಾದವಾಗಿ ಇಟ್ಕೊಂಡಿರ್ತೀವಿ.
1: ಹೇಳಿ, ಉಳಿಗೆ ಎಲ್ಲ ಅಂದ್ರೆ ಏನ?
3: ಟ್ರ್ಯಾಕ್ಟರ್ ಅಲ್ಲಿ ಹುಳ ಎಲ್ಲಾನು ಹೊಡೆದಿ ಭೂಮಿಯ ಹೂವಿನಾಗ ಮಡಗಿರ್ತೀವಿ. ಆ ಭೂಮಿ ಹೂವಿನ ಇತ್ತು ಅಂತಂದ್ರೆ ನೀರು ಜಾಸ್ತಿ ತಗೊಳೋದಿಲ್ಲ, ಅಡಿ ಧೂಳಿರ್ತದೆ. ಧೂಳಿರೋದ್ರಿಂದ ಅಡಿ ಹಸಿಯಾಗಿ ಎಳೆಯೋದಿಲ್ಲ ಅದಕ್ಕೆ, ಅದರಿಂದ ತನವಾಗಿರ್ತದೆ ಭೂಮಿ.
1: ಭೂಮಿ ಹಸನಾಗಿರ್ಬೇಕು, ತೇವಾಂಶ ಇರಬೇಕು.
3: ಹೌದು.
1: ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದೀರಾ?
3: ಇಲ್ಲ ಸರ್, ಹಿಂದೆ ಮಾಡಿದ್ದು. ಗೇಪ್ಗಿಲ್ಲ ನಮ್ಗೆ.
1: ಅದು ಅನಿವಾರ್ಯತೆ ನಿಮ್ಗೆ ಕಂಡು ಬಂದಿಲ್ಲ?
3: ಬಂದ್ ಮಾಡಿದ್ರು, ಇಂಥ ಗೊಬ್ಬರ ಹಾಕಿ, ಇಂಥ ಗೊಬ್ಬರ ಹಾಕಿ ಅಂತ ಹೇಳಿದ್ರು. ಆಗುವ ಅದೇ ಗೊಬ್ಬರ ಹಾಕ್ತಾ ಇತ್ತು.
1: ಈಗ ಅನಿವಾರ್ಯವಾಗಿ ನೀವು ತಾಯಿ ಮಗ ಕೃಷಿ ಶುರು ಮಾಡಿದ್ರಿ, ಕೃಷಿ ನಿಮ್ ಬದುಕಿನಲ್ಲಿ ಏನೆಲ್ಲ ಕೊಟ್ಟಿದೆ ಅಂತ ನಿಮ್ಗನ್ಸುತ್ತೆ?
3: ನಮ್ಗೆ ಈಗ ಬಾಕಿದ್ಕಿಂತ ಖುಷಿಲೇ ನಮ್ಗೆ ಒಂದು ನಂಬಿಕೆ ಇದೆ ಸರ್.

0: ಅಭಿವೃದ್ಧಿಯಾಗಿದೆ
1: ಅಭಿವೃದ್ಧಿಯಾಗಿದೆ.
0: ಈಗ ಟ್ರಾಕ್ಟರ್ ತಗೊಂಡಿದ್ದೀರಿ,
1: ಟ್ರಾಕ್ಟರ್ ತಗೊಂಡಿದ್ದೀವಿ,
0: ಇನ್ನೇನೆಲ್ಲ ಗಳಿಸೋದಕ್ಕೆ ಸಾಧ್ಯ ಆಯ್ತು?
1: ಇನ್ನೇನು ಭೂಮಿ ತಗೊಂಡಿದ್ದೀವಿ, ಮಕ್ಕಳು ಮದುವೆ ಮಾಡ್ದು, ಎಲ್ಲ ಮಾಡಿದ್ವಿ,
0: ವಿದ್ಯಾಭ್ಯಾಸದ ಖರ್ಚು
1: ಖರ್ಚು. ಅವರು ಈಗ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ಡಬಲ್ ಡಿಗ್ರಿ ಓದ್ತಾವೆ ಮೊಮ್ಮಕ್ಕಳು, ಅವರಿಗೆಲ್ಲ ಸಹಾಯ ಕೊಡ್ತಾ ಇವೆ.
0: ಇಷ್ಟೆಲ್ಲ ಕೃಷಿಯಿಂದ ನೀವು ಪಡ್ಕೊಳ್ಳೋಕೆ ಸಾಧ್ಯ ಆಯ್ತು.
1: ಹೌದು,
0: ಈಗ ಕೃಷಿ ಕಾರ್ಮಿಕರ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ, ಮೊದಲೇ ಹಿಂಗ ಇರ್ಲಿಲ್ಲ ಅಲ್ವಾ?
1: ಹೌದು, ವಿಪರೀತ ಖರ್ಚು, ಖರ್ಚು ಜಾಸ್ತಿ, ಆದಾಯ ಸ್ವಲ್ಪ ಕಡಿಮೆ ಆಯ್ತದೆ ಅಷ್ಟೇ.
0: ಭತ್ತದ ಬೆಳೆಯಲ್ಲಿ ಈಗಲೂ 40 ಚೀಲ ಬಂತು ಅಂದ್ರೆ ನೀವು
1: ಹೌದು
0: ಹೇಳಿ, ಯಾವ್ದು ತಳಿ, ಯಾವ ರೀತಿ ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ರಿ, ಎಷ್ಟು ದಿನಕ್ಕೆ ನಾಟಿ ಮಾಡಿಸಿದ್ರಿ, ಆಮೇಲೆಲ್ಲ ಏನೆಲ್ಲ ಮೇಲ್ಗೊಬ್ಬರ ಕೊಟ್ರಿ?
1: ಇವಾಗ ನಾವು ಗದ್ದೆಗೆ ಸೊಪ್ಪು ಚೆಲ್ಲಿರ್ತೀವಿ, ಹಸು ಸೊಪ್ಪ ಗದ್ದೆ ಒಳಗೆ ಚೆಲ್ಲಿರ್ತೀವಿ,
0: ಹಸರೆಲೆ ಗೊಬ್ಬರ,
1: ಹಸರೆಲೆ ಗೊಬ್ಬರ ಹಾಕಿ ಸಪ್ಸಣ್ಣ ಈ ಹುಳಿ ಎಲ್ಲ ಸೇರ್ ಮಿಕ್ಸ್ ಮಾಡಿ ಚೆಲ್ಲಿರ್ತೀವಿ. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಅದೇ ಹಾಕದ 15 ದಿವಸದಲ್ಲಿ ರೋಟರಿ ಹೊಡಿಸ್ತೀವಿ. ರೋಟರಿ ಹೊಡೆದಾಗ ಏನಾಯ್ತದೆ ಅಂತಂದ್ರೆ, ಹಸಿರು ಗೊಬ್ಬರ ಎಲ್ಲ ಭೂಮಿ ಒಳಗೆ ಸೇರ್ಕತ್ತದೆ. ಸೇರ್ಕೊಂಡ ಒಂದ್ ವಾರ ತಪ್ಪ 10 ದಿವಸದಲ್ಲಿ ಪುನಃ ನಾಟಿ ಮಾಡಕ್ ಹಿಡಿತೀವಿ. ಹಾಗೆ ಹಾಕೋದು 22 ದಿನದೊಳಗೆ ನಾಟಿ ಹಾಕಿಸ್ತೀವಿ. ಅದಾದ್ಮೇಲೆ ಎಕರೆಗೆ 2 ಮೂಟೆ ಅಂತ 20 ಇಲ್ಲ 17 ಗೊಬ್ಬರನ ಹಾಕ್ತೀವಿ.
0: ನಾಟಿ ಮಾಡೋದಕ್ಕೆ ಯಂತ್ರನೋ ಅಥವಾ
1: ಇಲ್ಲ ಕೈಲಿ ಹಾಕಿಸ್ತೀವಿ, ಕೈ ನಾಟಿ ಆಗ ಹಾಕ್ತೀವಿ. ಆಮೇಲೆ ನೀರು ಒಂದು 15-20 ಕಳೆ ಎತ್ತೋವರೆಗೂ ನೀರ್ ಹಾಯಿಸ್ತೀವಿ. ಆಮೇಲೆ ಕಟ್ಟಿ ನೀರ್ ಕೊಡ್ತೀವಿ.
0: ಕಳೆ ಗಿಳೆ ತೆಗಿಯಕ್ಕೆ
1: ಕಳೆ ಬರೋದೇ ಇಲ್ಲ, ಔಷಧಿ ಹೊಡೆದು ಬಿಟ್ಟಿರ್ತೀವಿ, ಕಳೆ ಬರೋದೇ ಇಲ್ಲ. ಹಿಂದೆ ಬರ್ತಿತ್ತು, ಈಗೆಲ್ಲ ಮೆಡಿಸಿನ್ ಇರೋದ್ರಿಂದ ಕಳೆ ಬರ್ತಾ ಇಲ್ಲ. ಒಂದ್ಸಾರಿ ಹರಸತೆ ಹೆಚ್ಚಿಸ್ತೀವಿ 20 ದಿವಸಕ್ಕೆ ಕರೆಕ್ಟಾಗಿ. ಅದಾದಾಗ ಎಕರೆಗೆ 25 kg ಹೆಂಗ್ ಯೂರಿಯಾ ಹಾಕ್ತೀವಿ. ಇನ್ನೇನು ಮಾಡೋದಿಲ್ಲ.
0: ಇನ್ನೇನು ಕೀಟ ರೋಗ
1: ರೋಗ ಏನಾದ್ರು ಬಿದ್ರೆ ಔಷಧಿ ಹೊಡಿತೀವಿ, ಇಲ್ಲ ಅಂದ್ರೆ ಇಲ್ಲ.
0: ಈ ಭತ್ತನೂ ಚೆನ್ನಾಗಿ ಬಂತು, ಬೆಳೆನೂ ಚೆನ್ನಾಗಿ ಬಂತು, ಹುಲ್ಲು ಚೆನ್ನಾಗಿ ಸಿಗ್ತಾ ಇದು.
1: ಇದು ಬಾರಿ ಚೆನ್ನಾಗಿ ಬಂತು ಸರ್. ಇವರು
0: ಕಟಾವು ಮಾಡೋದು ಹೆಂಗೆ?
1: ಕಟಾವು ಅಂತಂದ್ರೆ ಆಳುಗಳ ತೊಂದ್ರೆ ಇಲ್ಲಿ ಹಂಗುವೆ ಒಂದು 2-3 ಎಕರೆ ಮಿಷಿನ್ ಅಲ್ಲೇ ಹೊಡಸ್ತೆ. ಹುಲ್ಲು ವೇಸ್ಟ್ ಆಯ್ತು, ಬಾಕಿ ಹೊಸಿ ಕುಯಿಸಿ ನಮ್ ದನಗೊಳಗ್ ಮೇಯಬೇಕಲ್ಲ, ಅದಕ್ಕೆ ಸಲುವಾಗಿ ಹೊಸಿ ಆಳು ಹಿಡಿದು ಕುಯಿಸ್ತು. ಈಗಾಯ್ತು
0: 40 ಕ್ವಿಂಟಾಲ್ ಒಂದ್ ಎಕರೆಗೆ ಬಂದಿದೆ ಅಂದ್ರೆ ಅದು ಒಳ್ಳೆ ಇಳುವರಿ ನಿಮ್ಗೆ.
1: ಹೌದು ಸರ್, ಇವತ್ತಿನ ಬೆಳಿಗ್ಗೆ ಅದೇ ಹೈಯೆಸ್ಟ್.
0: ಕೃಷ್ಣೇಗೌಡರು, ಈ ಖರ್ಚು ವೆಚ್ಚ ಎಲ್ಲ ಏನಾದ್ರು ಬರೆದಿಡ್ತೀರೋ ಅಥವಾ ಜ್ಞಾಪಕದಲ್ಲಿ ಇಟ್ಟಿರ್ತೀರಾ ಖರ್ಚಾಯ್ತು ಏನು ಅಂತ?
1: ಖರ್ಚು ಕನಿಷ್ಠ ಅಂತಂದ್ರೆ 15,000 ರೂಪಾಯಿಯಿಂದ 20,000 ರೂಪಾಯಿ ಖರ್ಚಾಯ್ತು ಸಹ ಎಕರೆಗೆ. ನಾಟಿ ತವಳಿಂದ ಹಿಡಿದು ಕುಯಿಲು ಕಟಾವು ಭತ್ತ ತೆಗೆದು ಮನೆಗೆ ಹಾಕೋವರೆಗೆ 20,000 ರೂಪಾಯಿ ನಷ್ಟು.
0: ಈಗ 40 ಚೀಲ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ?
1: ಹಾಕು ಅಂತ ಅಂದ್ರೆ ಅದೊಂದು 40-45 ಸಾವಿರ ರೂಪಾಯಿ ಸಿಗ್ತದೆ. ಒಂದು 20,000 ಹೋದ್ರೆ ಒಂದು 25,000 ಸಿಗ್ತದೆ.
0: 3 ತಿಂಗಳು ಪ್ರಯತ್ನ
1: ಪ್ರಯತ್ನ.
0: ಒಂದ್ ಬೆಳೆ ತೆಗಿತೀರೋ ಅಥವಾ 2 ಬೆಳೆ ಹಾಕ್ತೀವಿ?
1: ನಾವು ಒಂದು ಬೆಳೆ ಭತ್ತ ಹಾಕ್ತಿವಿ, ಇನ್ನೊಂದು ಬೆಳೆಗೆ ಏನ್ ಮಾಡ್ತೀವಿ, ಟೊಮಾಟೊ ಮೆಣಸಿಗೆ ಇದ್ ಮಾಡ್ತೀವಿ.
0: ಅದರಲ್ಲಿ ಯಾವ ತರ ಇಳುವರಿ ಅದು, ಅವುಗಳಿಗೆ ಹೆಂಗೆ ನಿರ್ವಹಣೆ ಮಾಡ್ತೀರಿ?
1: ಟೊಮಾಟೊ ರೈತು ಸಿಕ್ಕಿದ್ರೆ ಒಂದ್ ಎಕರೆಗೆ ಕನಿಷ್ಠ ಅಂತ ಅಂದ್ರು 1-3 ಲಕ್ಷ ಆಯ್ತದೆ ರೈಟ್ ಸಿಕ್ಕಿದ್ರೆ. ಇಲ್ಲ ಅಂದ್ರೆ ಲಾಸ್ ಅಂತೂ ಆಗೋದಿಲ್ಲ, ಮೇಂಟೈನ್ ಆಗಿರ್ತದೆ.
0: ನರ್ಸರಿಯಿಂದ ಸಸಿಗಳು ತಂದ?
1: ನರ್ಸರಿಯಿಂದ ಸಸಿ.
0: ಸಸಿ ತಂದ್ಮೇಲೆ ಅದಕ್ಕೆಲ್ಲ ಹೆಂಗೆ ತಯಾರಿ ಮಾಡಿರ್ತೀರಿ?
1: ಭೂಮಿ ಹಸನ ಮಾಡಿರ್ತೀವಿ, 3 ಅಡಿ ಸಾಲು ಹೊಡಿತೀವಿ. ಮೆಣಸಿಗೆ ಆಗ್ಲಿ, ಮೆಣಸಿಗೆ 1 ಅಡಿಗೆ ಒಂದು ಸಸಿ ನೆಡ್ತೀವಿ. ಈ ಟೊಮಾಟೋಗೆ 1.5 ಅಡಿ ಒಂದು ನೆಡ್ತೀವಿ, ಅದು 3 ಅಡಿ ಸಾಲೇನೆ. ಅದಕ್ಕೆ ಟೊಮಾಟೋಗೆ ಕಡ್ಡಿ ಕಟ್ತೀವಿ, ಕಡ್ಡಿ ಕಟ್ಟಿ ಅದಕ್ಕೆ ವೈರ್ ಎಣೀತೀವಿ. ವೈರ್ ಎಣದೆ ಅದು ಚೆನ್ನಾಗಿ ಇಳುವರಿ ಬರ್ತದೆ.
0: ಕಡ್ಡಿ ಕಟ್ಟು ವೈರ್ ಹಾಕ್ಬೇಕು, ಇಲ್ಲ ಅಂದ್ರೆ ಗಿಡ ನಿಲ್ಲಲ್ಲ ಸರಿಯಾಗಿ.
1: ನಿಲ್ತದೆ, ಭೂಮಿಗೆ ಹೊತ್ಕೊಂಡು ಕಾಯಿ ಕೊಳಸೈತದೆ, ಅದಕ್ಕಾಗಿ ಕಡ್ಡಿ ಕಟ್ಟಿ ದಾರ ಹಾಕ್ತೀವಿ.
0: ಗೊಬ್ಬರ ಕೊಡು ಅದಕ್ಕೆ?
1: ಅದಕ್ಕೆ 2 ಸಾರಿ ಟೊಮಾಟೋಗೆ 2 ಸಾರಿ ಹಾಕ್ಬೇಕು. ಮೆಣಸಿಗೆ ಪ್ರತಿ ಕುಯಿಲ್ಗೂ ಗೊಬ್ಬರ ಹಾಕ್ಬೇಕು, ಗುದ್ಲಿಗೆ ಸಹ ಮಾಡ್ಬೇಕು, ಪಡೆ ಮಾಡ್ಬೇಕು.
0: ಎಷ್ಟು ಕುಯಿಲು ಆಗಿತ್ತು ಮೆಣಸು?
1: ಮೆಣಸಿಗೆ 6 ಕುಯಿಲು 7 ಕುಯಿಲು ಬರ್ತದೆ ಸರ್.
0: ಅದೆಲ್ಲ ಏನ್ ರೇಟಿಗೆ ಮಾರಾಟ ಮಾಡಿದ್ರಿ?
1: ಒಟ್ಟು ರೇಟ್ ಸ್ವಲ್ಪ ಕಮ್ಮಿ ಇತ್ತು, 20-25 ರೂಪಾಯಿ ಇತ್ತು. ನಮ್ಗೆ ಹೆವಿ ದುಡ್ಡು ಏನ್ ಸಿಕ್ನಿಲ್ಲ, ಒಟ್ಟಿನಲ್ಲಿ ಲಾಸ್ ಆಗ್ಲಿಲ್ಲ.
0: ನಿಮ್ಗೆ ಹೆವಿ ದುಡ್ಡು ಕೃಷಿನಲ್ಲಿ ಸಿಗೋದು ಯಾವ್ದ್ರಲ್ಲಿ?
1: ಇವತ್ತು ಯಾವ್ದ್ರಲ್ಲೂ ಕಷ್ಟವೇ ಸರ್, ಆಳಂ ಕೂಲಿನೇ ಜಾಸ್ತಿ ಆಗೋಯ್ತದಲ್ಲ, ಅದರಿಂದ ಯಾವ್ದು ಅಂತ ಆದಾಯ ಕಾಣಿಕಿಲ್ಲ. ತೆಂಗಿನ ಗಿಡ ಬಂದು ಬಿಟ್ರೆ ಇನ್ಯಾವ ಆದಾಯ ಕಮ್ಮಿ ಸರ್. ತೆಂಗು ಬಂದ್ರೆ ಅದಕ್ಕೇನು ನಾವು ಜಾಸ್ತಿ ಮಾಡಬೇಕಾಗಿದ್ದ ಅವಶ್ಯತೆ ಇಲ್ಲ. ಇವತ್ತೆಲ್ಲ ಅದಕ್ಕೆ ಈಗ 1-1.5 ಎಕರೆಗೆ 10,000 ಖರ್ಚು ಮಾಡಿರ್ತೀವಿ ಅಷ್ಟೇನೆ, ಬಾಕಿದೆಲ್ಲ ಆದಾಯ.
0: 1.5 ಲಕ್ಷ ನಿರಂತರವಾಗಿ ಆದಾಯ ಬರುತ್ತೆ.
1: ಆದಾಯ ಬರುತ್ತೆ.
0: ಕಬ್ಬನ್ ಬೆಳೆನೂ ಬೆಳೆ

0: ಕಬ್ಬು ಒಂದು ಎಕರೆಗೆ 80 ಟನ್ ಬೆಳೀತಿದ್ದೆ.
1: ಯಾವ್ದು ತಲೆ?
0: ವಿಎನ್ಆರ್ ದಪ್ಪದು ಕಬ್ಬು, ಅದು ಬೆಳೀತಿದ್ದು. ಇತ್ತೀಚೆಗೆ ಫ್ಯಾಕ್ಟ್ರಿ ನಿಂತು ಹೋದ್ಮೇಲೆ ಅದು ಕೈ ಬಿಡ್ಬಿಟ್ಟು 300 ಟನ್ ಗಂಟು ಕೆಡುತ್ತಿದ್ದು ನಾವು.
1: 300 ಟನ್ ಬರ್ತಾ ಇತ್ತು. ಈ ಮಧ್ಯ ಈ ಅರಣ್ಯ ಕೃಷಿ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಆಯ್ತು. ಸುಮಾರು 1 ಎಕರೆ 1.5 ಎಕರೆ ಪ್ರದೇಶದಲ್ಲಿ ನೀಲಗಿರಿ ಹಾಕ್ಸಿದ್ರಿ. ಏನು ಅಭಿಪ್ರಾಯ ಆಯ್ತು ಆಗ?
0: ಅದು ಫ್ರೀಯಾಗಿ ಸಸಿ ಕೊಡ್ತಾ ಇದ್ರು. ಆ ಸಸಿ ತಂದು ನೆಟ್ಟಿ ಈಗ 10 ವರ್ಷ ಆಗವೆ, ಕಟಾವ್ ಮಾಡ್ಬೇಕು.
1: ಅರಣ್ಯ ಕೃಷಿ ಮಾಡಿದಿರಿ, ಈಗ ಸಿಲ್ವರ್ ಓಕ್ ಎಲ್ಲ ಹಾಕ್ಸಿದಿರಿ,
0: ಜಾಗನೂ ಐತೆ,
1: ಅದೆಲ್ಲ ಬದುನಲ್ಲಿ ಹಾಕ್ಸಿದಿರಿ?
0: ಎಲ್ಲ ಬದುನಲ್ಲಿ ಹಾಕಿ.
1: ಅದು ಏನಾದ್ರು ಕಟಾವ್ ಮಾಡಿದ್ರ ಮರಗಳು?
0: ಅದೇ ಸಿಲ್ವಾರ ಒಂದು ಕಟಾವ್ ಮಾಡಿವಿ ಈಗ, ಒಂದು 10 ಟನ್ ಇನ್ನು ಇವೆಲ್ಲ ಹಾಗೆ ಅವೆ. ಇವಿನ್ನೂ ಸ್ವಲ್ಪ ಸೈಜ್ ಕಮ್ಮಿ, ಅದರಿಂದ ಇನ್ನೂ 4 ವರ್ಷ ಇರಲಿ ಅಂದ್ಬಿಟ್ಟು ಹಾಗೆ.
1: ಈ ವಯಸ್ಸಲ್ಲಿ ಕೃಷಿ ಮಾಡೋದು ಕಷ್ಟ ಅಲ್ವಾ?
0: ನಾವು ಹಿಂದಿನಿಂದ ಗೇಕ ಒಂದು ಜನ, ಇವತ್ತು ಕುಂತ್ಕೊಳಕ್ ನಮ್ಗೆ ಮನ್ಸಿರ, ಅದರಿಂದ ನಮ್ಮ ಕೈಲಿ ಏನಾಯ್ತದೆ ಆ ಕೆಲಸ ಆಳು ಕಟ್ಕೊಂಡು ಮಾಡಿಸ್ತಾ ಇದ್ರು.
1: ನಿಮಗೊಂದು ಖುಷಿ ಇದೆ ಒಟ್ಟಿನಲ್ಲಿ?
0: ಒಟ್ಟಿನಲ್ಲಿ ಆರಂಭ ಅಂದ್ರೆ ಖುಷಿ.
1: ಮನೇಲಿ ಇನ್ನು ಯಾರ್ಯಾರು ಇದ್ದೀರಿ?
0: ನಾನು ನಮ್ಮ ಹೆಂಗಸರು ಇಬ್ಬರೇ ಇಲ್ಲಿ, ಇನ್ನು ಇಬ್ಬರು ಮಕ್ಕಳೆಲ್ಲ ಬೇರೆ ಬೇರೆ ಅವ್ರೆ.
1: ಈಗ ನಿಮ್ಮ ಕೃಷಿಯನ್ನ ನಿಮ್ಮ ಮಗ ಒಬ್ರು ಮುಂದುವರಿಸ್ತಾ ಇದ್ದಾರೆ?
0: ಮುಂದುವರಿಸ್ತಾವ್ರೆ.
1: ಅವ್ರಿಗೂ ಎಲ್ಲ ನಿಮ್ಮ ಜ್ಞಾನವನ್ನ ಎಲ್ಲ ಅವ್ರಿಗೆ ತಿಳಿಸಿ ಹೇಳ್ತೀರಿ?
0: ತಿಳಿಸಿ ಹೇಳ್ತೀವಿ ಸರ್.
1: ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರಿ, ಎಷ್ಟು ರಾಸುಗಳಿದೆ ನಿಮಗೆ?
0: ನಮ್ಮ ಈಗ ಇಬ್ಬರಿಂದ ನಮ್ಮ 6-7 ರಾಸಿವೆ. ನಮ್ದೇ ಒಂದು 10-15 ಟನ್ ಟ್ರ್ಯಾಕ್ಟರ್ ಗೊಬ್ಬರ ಆಯ್ತು, ಅದ್ರ ಜೊತೆ ಹೋಗಿ ಕೊಂಡ್ಕೊತೀವಿ.
1: ಹಾಲಿನ ಉತ್ಪಾದನೆ?
0: ಹಾಲು ಒಂದು ರಸಾಮಿಡಿವಿ, ಅವನು ನಮ್ಮ ಹುಡುಗಂದು 1-2 ರಸ ಕರಿತಾವೆ. ಅವನು ದಿವಸ 15 ಲೀಟರ್ 20 ಲೀಟರ್ ಒಂದು ಟೈಮ್ ಹಾಕ್ತಾವೆ.
1: ಡೈರಿಗೆ ಹಾಕ್ತೀರಾ?
0: ಡೈರಿಗೆ ಹಾಕ್ತೀವಿ.
1: ಅದರಿಂದ ಸ್ವಲ್ಪ ಆದಾಯ
0: ಅರ್ಧ ನಮ್ದು, ಅರ್ಧ ತಿಂಡಿಗಾಯ್ತದೆ.
1: ಈಗ ಮುಂಚೆ ಎಲ್ಲ ಮಣ್ಣಿನ ಫಲವತ್ತತೆ ಬಗ್ಗೆ ಸಾವಯವ ವಸ್ತುಗಳನ್ನೇ ಜಾಸ್ತಿ ಬಳಕೆ ಮಾಡ್ತಾ ಇದ್ರು. ನಿಮ್ಮ ತೋಟದಲ್ಲಿ ಆಗ್ಬಹುದು, ಎಷ್ಟು ಮಟ್ಟಿಗೆ ಸಾವಯವ ಪದಾರ್ಥಗಳನ್ನ ನೀವು ಬಳಕೆ ಮಾಡ್ತಿದ್ದೀರಿ? ಮತ್ತೆ ತ್ಯಾಜ್ಯಗಳು ಏನ್ ಮಾಡ್ತಿದ್ದೀರಿ? ಕೊಟ್ಟಿಗೆ ಗೊಬ್ಬರ ಅಲ್ಲದೆ ಬೇರೆ ಜೈವಿಕ ಗೊಬ್ಬರಗಳನ್ನ ಏನಾದ್ರು ಪ್ರಯತ್ನ ಮಾಡಿದಿರಾ? ಈಗ
0: ಬಾಳೆ ಹಾಕಿದ್ದೆ ಫಸ್ಟ್, ಬಾಳೆ ಹಾಕಿದಾಗ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಈ ಮಧ್ಯೆ ಏನ್ ಮಾಡ್ತೀವಿ ಅಂತಂದ್ರೆ ಹಸಿರು ಸೊಪ್ಪು ಚೆಲ್ತೀವಿ ಭೂಮಿಗೆ, ಅದು 3 ತಿಂಗಳ ಗಂಟ ಬಿಡ್ತೀವಿ. 3 ತಿಂಗಳಾದ್ಮೇಲೆ ಹತ್ತಿರ ಉಳಿಸ್ಬಿಟ್ಟು ಭೂಮಿ ಒಳಗೆ ಸೇರಿಸ್ತೀವಿ. ಅದೇ ವ್ಯವಸಾಯ.
1: ಎಷ್ಟು ಬೆಳೆ ಬೆಳೆದ್ರಿ? ಬಾಳೆ?
0: ಬಾಳೆ 2 ಬೆಳೆ ಬೆಳೆದು.
1: ಆಮೇಲೆ
0: ಅದೇ ಈ ಪುನಃ ಈಗ ಈ ಸಾರಿ ಬೇರೆ ಈಗ ಕುಂಬಳ ಹಾಕಿ ರೆಡಿ ಮಾಡಿ ಬಿಟ್ಟಿವಿ.
1: ಒಟ್ಟಿನಲ್ಲಿ ಭೂಮಿನ ಖಾಲಿ ಬಿಡಬಾರ್ದು.
0: ಖಾಲಿ ಬಿಡಬಾರ್ದು ಅಂತ.
1: ಈ ಹುರುಳಿ ರಾಗಿ ಇವನ್ನು ಬೆಳಿತೀರಿ?
0: ಅದನ್ನು ಬೆಳಿತೀವಿ. ಅವೇ ಹೆವಿಯಾಗಿ ಬೆಳೆದಿಲ್ಲ, ಮನೆಗೆ ಆಗಷ್ಟು ಬೆಳಕಾಯ್ತ.
1: ಒಂದ್ ದಿನದಲ್ಲಿ ಕೃಷ್ಣೇಗೌಡ, ಈ ವಯಸ್ಸಲ್ಲಿ ನೀವು ಎಷ್ಟು ಗಂಟೆಗಳ ಕಾಲ ನಿಮ್ಮ ಕೃಷಿ ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ಕೃಷಿ ಭೂಮಿಯಲ್ಲಿ ತೊಡಗಿರ್ತೀರಿ?
0: ನಾವು ಬೆಳಿಗ್ಗೆ ಎದ್ದರೆ 10 ಗಂಟೆ ಹೊರಗಡೆ ಭೂಮಿಯೆಲ್ಲ ಬಳಸಿ ನೋಡಿ ಮಾಡಿ ಬರ್ತೀವಿ. ಪುನಃ 3 ಗಂಟೆ ಮೇಲೆ ಇದ್ರೆ 5 ಗಂಟೆ ಬಳಸ್ತೀವಿ. ಅಲ್ಲಿ ಒಂದು 5 ಗಂಟೆ ಟೈಮು ನಮ್ಮ ಕೆಲಸ ಮಾಡ್ತೀವಿ.
1: ಕೃಷಿಯಲ್ಲಿ ನಿಮಗೊಂಥರ ಆಸಕ್ತಿ?
0: ಆಸಕ್ತಿ.
1: ಮತ್ತೆ ಈಗ ಸಾಕಷ್ಟು ಕೃಷಿಯ ಚಿತ್ರಣನೇ ಬದಲಾಗಿದೆ.
0: ಹೌದು,
1: ಯುವಕರು ಮೊದಲಾಗಿ ಕೃಷಿ ಬಗ್ಗೆ ಆಸಕ್ತಿ ಇಲ್ಲ, ಉದ್ಯೋಗ ಆರಿಸಿಕೊಂಡು ಅಥವಾ ಬೇರೆ ಬೇರೆ ಕಾರಣಗಳಿಂದ ಹೋಗ್ತಾ ಇದ್ದಾರೆ. ಮುಂದಿನ ಪೀಳಿಗೆ ಕೃಷಿಯನ್ನು ನಂಬಿಕೊಂಡು ಬದುಕಬಹುದು ಅಂತ ಅನಿಸುತ್ತಾ ನಿಮಗೆ?
0: ಅವರು ಓದ್ಕೊಂಡು ಹೋಗಿದ್ರು ಭೂಮಿ ಮಾಡಿದ್ರೆ ಅನುಕೂಲ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ನೀವು ಯಾವ ಕೆಲಸದಲ್ಲಿ ಬೇಕಾಗಿರಿ, ಲೀವ್ ಇದ್ದಾಗ ಬಂದು ಭೂಮಿ ನೋಡಿ ವ್ಯವಸ್ಥೆ ಮಾಡ್ರಪ್ಪ. ನೀವು
1: ಬರ್ತಾ ಇರ್ತಾರ? ಅವ್ರು
0: ಬರ್ತಾರೆ.
1: ಈಗ ನಿಮ್ ಮನೆಯವರ ಜೊತೆ ನೀವು ಏನೆಲ್ಲ ಚರ್ಚೆ ಮಾಡ್ತೀರಿ ಕೃಷಿ ವಿಚಾರಗಳ ಬಗ್ಗೆ?
0: ಅದೇನೆ, ಯಾವ್ದು ಮಾಡಬೇಕು ಏನು, ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಿ, ದುಡ್ಡು ಆಗೋದಿಲ್ವಲ್ಲ, ಬರೀ ಆಳುಗಳಿಗೆ ಕೊಡ್ತಿದ್ದೀರಿ ಅಂತ ಮನೆ
1: ಹೇಳ್ತಾರೆ, ಲೆಕ್ಕ ಹಾಕ್ತಾರೆ.
0: ಅವ್ರು ಲೆಕ್ಕ ಹಾಕ್ತಾರೆ, ನಾನು ಲೆಕ್ಕ ಹಾಕೋದಿಲ್ಲ.
1: ನೀವು ಲೆಕ್ಕ ಹಾಕಲ್ಲ?
0: ನಾನು ಲೆಕ್ಕ ಹಾಕಿಲ್ಲ. ಯಾಕೆ ಅಂತಂದ್ರೆ ಭೂಮಿ ಬಿಟ್ಬಿಡ್ಬೇಕಾಯ್ತದೆ, ಭೂಮಿನೇ ಬಿಟ್ಬಿಡ್ಬೇಕಾಯ್ತದೆ ಲೆಕ್ಕ ಹಾಕಕ್ ಹೋದ್ರೆ. ಅದು ಖರ್ಚಾಗಿರ್ಲಿ ಆದಾಯ ಇರಲಿ, ಸುಮ್ಮನೆ ನಾನು ಮಾಡ್ತಾ ಇರೋದು
1: ಮಾಡಬೇಕು,
0: ಮಾಡ್ತಾ ಇದ್ದೆ.
1: ಒಟ್ಟಲ್ಲಿ ಅವ್ರು ಲೆಕ್ಕ ಅಂತೂ ಕೇಳ್ತಾರೆ ನಿಮ್ಮನ್ನ?
0: ನಮ್ಗೆ ಲೆಕ್ಕ ಕೇಳ್ತಾರೆ.
1: ಗೊಬ್ಬರಕ್ಕೆ ಎಷ್ಟು ಕೊಟ್ರಿ, ಆಳಿಗೆ ಎಷ್ಟು ಕೊಟ್ರಿ,
0: ನೀವು ಮಾಡಿ ಆದಾಯ ಏನು ಈಗ ಕೇಳ್ತಾರೆ.
1: ಕೇಳೋರೊಬ್ರು ಇದಾರೆ ಮನೇಲಿ?
0: ಹೌದು, ಕೇಳ್ತಾರೆ ಅಷ್ಟೇನೆ. ನಾವು ಪ್ರತಿ ಇವತ್ತಿನ ಪರಿಸ್ಥಿತಿಲಿ ನಾವು ಲೆಕ್ಕ ಹಾಕಿದ್ರೆ ಆರಂಭ ಮಾಡಕ್ ಆಗೋದಿಲ್ಲ ಸರ್. ಇವತ್ತಿನ ಪರಿಸ್ಥಿತಿಲಿ ಆರಂಭ ಮಾಡಕ್ ಆಗದೇ ಇಲ್ಲ. ಒಟ್ಟಿನಲ್ಲಿ ಏನಂದ್ರೆ ನಮ್ದು ಸ್ವಂತ ಟ್ರ್ಯಾಕ್ಟರ್ ಇರೋದ್ರಿಂದ ಸ್ವಲ್ಪ ಉಳಿತಾಯ ಆಯ್ತಾ ಅದೇ. ಯಾಕೆಂದ್ರೆ ಇವತ್ತು 1 ಆರಿಗೆ 700-800 ರೂಪಾಯಿ ಕೊಡ್ಬೇಕು. ನಾವು ಈಗ ಹುಳ ಎತ್ಕೊಳ್ ಕಟ್ಕೊಳವ ಅಂತಂದ್ರೆ ನೋಡೋರು ಇರಕ್ಕಿಲ್ಲ, ಈಗಿರ್ತದೆ ಸಮಸ್ಯೆ. ಅದರಿಂದ ಏನ್ ಮಾಡ್ತೀವಿ, ಒಂದು ಟ್ರ್ಯಾಕ್ಟರ್ ತಗೊಂಡಿರ್ತೀವಿ, ಅದರಲ್ಲಿ ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
1: ತೆಂಗಿನ ತೋಟದ ವಿಚಾರ ಹೇಳ್ತಾ ನೀವು ಚೆನ್ನಾಗಿ ಹೇಳಿದ್ರಿ, ಮಣ್ಣನ್ನ ತುಂಬಾ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂತ. ಇದ್ರ ಮೊದಲಿಂದಾನು ಈ ರೀತಿಯ ಒಂದು ಪ್ರಯತ್ನ ಮಾಡ್ಕೊಂಡೇ ಬಂದಿದ್ದೀರಾ ನೀವು?
0: ಈಗ ಸಾಮಾನ್ಯ 15 ವರ್ಷ ಆಯ್ತಲ್ವಾ ತೆಂಗಿನ ಗಿಡ ಹಾಕಿ, 10 ವರ್ಷ ಆಗಿರ್ಬೇಕು, ಚೆನ್ನಾಗಿ ಫಲ ಕೊಡ್ತಾ ಇದೆ.
1: ಒಟ್ಟಲ್ಲಿ ನಿಮ್ಗೊಂದು ಆಸೆ ಇತ್ತು ತೆಂಗಿನ ತೋಟ ಮಾಡಬೇಕು,
0: ತೆಂಗಿನ ತೋಟ ಮಾಡಬೇಕು ಅಂತ. ಚೆನ್ನಾಗಿ
1: ನಿರಂತರವಾಗಿ ಆದಾಯ ಬರ್ತಾ ಇದೆ,
0: ಅದು ಯಾವ ಶ್ರಮವನ್ನೂ ಇಲ್ಲ.
1: ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಅರಣ್ಯ ಕೃಷಿನೂ ಮಾಡಿದೀರಿ?
0: ಮಾಡಿದೀವಿ.
1: ಮರಗಳು
0: ಹೌದು.
1: ಒಟ್ಟಿನಲ್ಲಿ ನಿಮ್ಗೆ ಕೃಷಿ ಬದುಕಿನಲ್ಲಿ
0: ಆಸಕ್ತಿ ಜಾಸ್ತಿ ಸರ್ ನಮ್ಗೆ.
1: ಇನ್ನು ಇವಾಗೆಲ್ಲ ಈ ಗೋಮೂಲ ವಸ್ತುಗಳನ್ನ ಬಳಕೆ ಮಾಡುವಂತದ್ದು, ಅದು ಬೇರೆ ಬೇರೆ ರೀತಿಯಲ್ಲಿ
0: ಬಂದಿಲ್ಲ. ಯಾಕೆಂತಂದ್ರೆ ಅದೇ ಗೊಬ್ಬರನ ಇದು ಮಾಡೋದು ನಮ್ಮ ಈ ಏರಿಯಾಕ್ ಬಂದಿಲ್ಲ, ಬಂದಿದ್ರೆ ಇಲ್ಲಿ ನಾವು ಮಾಡಿರೋವು ಅದು ಬಂದಿಲ್ಲ.
1: ಹೊಸದಾಗಿ ತರಕಾರಿ ಬೆಳೆಗಳನ್ನ ಬೆಳೆಯುವಂತ ಸಂದರ್ಭದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಏನ್ ರೇಟ್ ಕೊಟ್ರಿ, ಎಲ್ಲಿ ಮಾರಾಟ ಮಾಡಿದ್ರಿ?
0: ನಾವು ಹೆಬ್ಬಾಳೆ ಹತ್ರ ನಮ್ಗೆ ಇಲ್ಲಿ 2 ಕಿಲೋಮೀಟರ್ ಆಯ್ತದೆ, ಕೆ ಆರ್ ನಗರ 7 ಕಿಲೋಮೀಟರ್ ಆಯ್ತದೆ. ನಮ್ಗೆ ಹೆಬ್ಬಾಳವರೇ ಬಂದು ತುಂಬಿಕೊಂಡು ಹೋಗ್ತಾರೆ ಏನ್ ಬೆಳೆದ್ರು. ರೈಟು ಇದ್ದಂಗೆ ಇವತ್ತು 200 ರೂಪಾಯಿ ಅದೇ ಟೊಮೆಟೆ, ನಾಳೆಕ್ಕೆ 50 ಆಗ್ಬಹುದು, ಇನ್ನೊಂದ್ ದಿವಸ 600 ರೂಪಾಯಿ ಆಗ್ಬಹುದು. ಏನ್ ರೈಟ್ ಅದೇ ಆ ರೈಟ್ಗೆ ಮುಂದೆ ಅವ್ರು ತುಂಬಿಕೊಂಡು ಹೋಗ್ತಾರೆ.
1: ಅಲ್ಲ ಹಂಗಲ್ಲ, ಇಂಥದ್ ಬೆಳೆದ್ರೆ ನಮಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಮುಂಚೆನೆ ಲೆಕ್ಕಾಚಾರ ಆಗ್ತಿರೋ ಅಥವಾ ನಿಮ್ಮ ಮನೆ ಹೆಂಡತಿಯವರು ಹೇಳಿರ್ತಾರ ಹೆಂಗೆ?
0: ಇಲ್ಲ, ಎಲ್ಲಾ ಜನ ಮಾಡ್ತಾ ಇರ್ತಾರೆ. ಈಗ ಮೆಣಸಿ ಹಾಕ್ಬೇಕು, ಬಜಾರ್ ಇದ್ದಂಗೆ ಮೆಣಸಿ ಅವೆಲ್ಲ ರೈಟು.
1: ಬಜಾರ್ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರ್ತೀರ ನೀವು?
0: ತಿಳ್ಕೊಂಡಿರ್ತೀವಿ. ಮೈಸೂರಲ್ಲಿ ಏನ್ ರೈಟ್ ಇರ್ತದೆ ಅನ್ನೋದ ಈ ಫೋನ್ ಮಾಡಿ ತಿಳ್ಕೊತೀವಿ. ಆ ರೈಟ್ ವ್ಯವಸ್ಥೆ ಮಾಡಿ.
1: ನಾನು ಪ್ರಾರಂಭದಲ್ಲಿ ಒಂದು ವಿಚಾರ ಹೇಳಿದೆ ನಿಮ್ಗೆ, ಮೊದಲೆಲ್ಲ ಸಾವಯವ ಗೊಬ್ಬರಗಳನ್ನ ಅಧಿಕವಾಗಿ ಬಳಸಿಕೆ ಮಾಡ್ತಿದ್ರು, ಆ ನಂತರದಲ್ಲಿ ಹೈಬ್ರಿಡ್ ತಳಿಗಳು ಬಂತು, ರಾಸಾಯನಿಕ ವಸ್ತುಗಳನ್ನು ಜಾಸ್ತಿ ಮಣ್ಣಿಗೆ ಸೇರಿಸಿದ್ರು, ಅದರಿಂದ ಕೆಲವೆಲ್ಲ ಅನಾನುಕೂಲತೆಗಳಾಯ್ತು, ಮಣ್ಣಿನ ರಸಸಾರ ಎಲ್ಲ ಏರುಪೇರಾಯ್ತು. ಪುನಃ ಇದನ್ನ ಸಾವಯವ ಅಂಶಗಳನ್ನೇ ಹೆಚ್ಚು ಮಣ್ಣಿಗೆ ಸೇರಿಸಿದ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಬಂದಿದೆ. ಬದಲಾವಣೆಗಳನ್ನ ನೀವು ಕಂಡಿದ್ದೀರಿ?
0: ಯಾಕೆಂತಂದ್ರೆ ನಾವು ಈಗ ಕೆರೆಯಿಂದ ಗೋಡ ಓಡಿಸ್ತೀವಿ ಭೂಮಿಗೆ, ಯಾಕೆಂದ್ರೆ ನಮ್ಮ ಹತ್ರ ಗೊಬ್ಬರ ಅಷ್ಟು ಸಾಲದೆ ಇರೋದ್ರಿಂದ ಕೆರೆ ಒಳಗಡೆಯಿಂದ ಗೋಡ ಹೊಡೆದ್ವಿ ಭೂಮಿಗೆ ಸೇರಿಸ್ತೀವಿ. ಯಾಕೆಂದ್ರೆ ಮಿನರ್ ಜಾಸ್ತಿ ಹಾಕೋದ್ರಿಂದ ಬೆಂಡಾಯ್ತದೆ ಭೂಮಿ ಅಂದ್ಬಿಟ್ಟು ಏನ್ ಮಾಡ್ತೀವಿ, ಹೊಸ ಮಣ್ಣು ಮೇಲ್ಗಡೆಯಿಂದ ಹಾಕ್ತೀವಿ. ಆಗ ಎರಡು ಮಿಕ್ಸ್ ಆದಾಗ ನಮ್ಗೆ ತೊಂದರೆ ಆಗೋದಿಲ್ಲ.
1: ಈ ಭತ್ತದ ಬಿತ್ತನೆ ಹೈಬ್ರಿಡ್ ಇದು ನೀವು ಹಾಕಿರೋದು?
0: ಹೈಬ್ರಿಡ್.
1: ನೀವೇನು ಊಟಕ್ಕೆ ಮತ್ತೆ
0: ಊಟಕ್ಕೆ ಬೇರೆ ಒಂದು ಎಕರೆಗೆ ಸಣ್ಣ ಭತ್ತ ಹಾಕೊಂಡಿರ್ತೀವಿ.
1: ಹಾಕೊಂಡಿರ್ತೀರ? ಮನೆ ಊಟಕ್ಕೆ ಬೇಕಾದಷ್ಟು
0: ಹಾಕೊಂಡಿರ್ತೀವಿ.
1: ಅದಕ್ಕೂ ಹಿಂಗೆ ಬೇಸಾಯ ಎಲ್ಲ
0: ಮಾಡಿ
1: ಅದೆಷ್ಟು ಬಂದಿತ್ತು ಇಳುವರಿ?
0: ಅದು ಅದು ಎಕರೆಗೆ 42 ಮಟ ಬಿದ್ದಿತ್ತು.
1: ಅದು ಹೆಚ್ಚು ಕಡಿಮೆ ಇಷ್ಟೇ ಬಂದಿತ್ತು,
0: ಇಷ್ಟೇ ಬಂದಿತ್ತು.
1: ಒಟ್ಟಿನಲ್ಲಿ ಮಾರಾಟ ವ್ಯವಸ್ಥೆಯಲ್ಲಿ ಅರ್ಧ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ನಿಮ್ಗೆ ತುಂಬಾ ಖುಷಿಯಾಗಿ ಹೆಚ್ಚು ದುಡ್ಡು ಕೊಡ್ತಾ ಇರೋದು ತೆಂಗಿನ ಬೆಳೆ ಅಂತ ಹೇಳ್ತೀವಿ.
0: ತೆಂಗಿನ ಬೆಳೆ ಚೆನ್ನಾಗಿ ಕೊಡ್ತೀವಿ.
1: ಈಗ ಕೃಷ್ಣೇಗೌಡರೇ, ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಿರ್ತಾರೆ, ನಿಮ್ ವಯಸ್ಸಿನವರು ಇನ್ನು ಚಿಕ್ಕ ವಯಸ್ಸಿನವರು ಈಗ ಕೃಷಿಯನ್ನ ಪ್ರಾರಂಭ ಮಾಡ್ಬೇಕು ಬೇಡವು ಅಂತ ಯೋಚನೆ ಮಾಡ್ತಿರೋ ಅಂತ ಯುವಕರು ಇರ್ತಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ನೀವು ಕೃಷಿ ಬಗ್ಗೆ?
0: ಕೃಷಿ ಬಗ್ಗೆ ಪ್ರತಿಯೊಬ್ಬರು ಮಾಡಬೇಕು, ಆದಾಯ ಆಗ್ಲಿ ಅದು ನಷ್ಟ ಆಗ್ಲಿ ಅದನ್ನ ನಂಬಿಕೊಂಡು ಮಾಡಿದ್ರೆ ಮುಂದೆ ಒಂದಿನ ಅದಕ್ಕೆ ಆದಾಯ ಸಿಕ್ಕೇ ಸಿಗ್ತದೆ, ಒಂದು ಆಸೆ ಇರ್ತದೆ.
1: ಈಗ ನಿಮ್ ಜೀವನದಲ್ಲಿ ಸಾಕಷ್ಟು ಜನ ರೈತರನ್ನು ಭೇಟಿ ಮಾಡಿರ್ತೀರಿ, ಅವ್ರ ಹೆಂಗ್ ಬೆಳೀತಾರೆ ಬೆಳೆದಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬಂದಿರ್ತೀರಿ, ಆ ತರ ಜನ ಕಲ್ತ್ಕೊಂಡು ಬಂದು ಅದನ್ನ ಮಾಡಿದ್ದೀವಿ.
0: ನಾನು ಏನ್ ಕಲ್ತಿಲ್ಲ ಸರ್, ನಿಮ್ಮಂತ ಬಂದಾಗ ನಾವದಕ್ಕೇನ್ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತೀವಿ, ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳ್ತಾರೆ, ಅದನ್ನ ತಿಳ್ಕೊಂಡು ನಾವು ಮಾಡ್ತಾರೆ.
1: ಅದನ್ನೆಲ್ಲ ನೀವು ಪ್ರಯೋಗ ಮಾಡಿ
0: ಮಾಡಿರ್ತೀವಿ, ಅಗ್ರಿಕಲ್ಚರ್ ಆಫೀಸ್ ಹೋಗಿರ್ತೀವಿ, ನೋಡ ಇಂಥದ್ ಬೆಲ್ಲ ಹಿಂಗದೆ ಹಿಂಗದೆ ಅಂತ ಅವ್ರು ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ ಹಿಂಗ್ ಮಾಡಿ.
1: ನೀವು ಎಲ್ಲಾ ಕಡೆ ಓಡಾಡ್ಕೊಂಡು ಮಾಡ್ತೀರಿ?
0: ಮಾಡ್ತೀವಿ.
1: ಆರೋಗ್ಯವಾಗಿ ಇದೀರಿ, ಎಲ್ಲ ಚೆನ್ನಾಗಿ ನೋಡ ಕೃಷಿ ನೋಡ್ಕೊಂಡು ಕೆಲವು ತಿಳ್ಕೊಳ್ಳೋದು ಕೇಳ್ಕೊಂಡು ಕೆಲವು ತಿಳ್ಕೊಳ್ಳೋದು
0: ಕೇಳ್ಕೊಂಡು ತಿಳ್ಕೊಂಡು ಮಾಡ್ತೀನಿ ಸರ್.
1: ಈಗ ನಮ್ಮ ಮಾತನ್ನ ಕೇಳ್ತಿರೋಂತರು ಅನಿಸ್ತಿರ್ಬೋದು ಅವ್ರಿಗೂ, ನಾವು ಕೃಷ್ಣೇಗೌಡರ ಜೊತೆ ಒಂದ್ 4 ಮಾತಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳಿ, ನಿಮ್ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ ಕೃಷ್ಣೇಗೌಡ.
0: 80 95 11 73 72 80 95 11 73 72 80 95 11 73 72
1: ಈಗಿನ ಒಂದು ವ್ಯವಸ್ಥೆಯಲ್ಲಿ ಕುಟುಂಬ ಕೃಷಿ ಪದ್ಧತಿ ಬಹಳ ಯಶಸ್ವಿಯಾಗುತ್ತೆ ಅಂತ ನಾವು ಕೇಳಿದ್ದೀವಿ. ಅಂದ್ರೆ ಕುಟುಂಬದ ಸದಸ್ಯರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು, ತಮ್ಮ ಒಂದು ಕಾಣಿಕೆಯನ್ನು ನೀಡುವಂತದ್ದು, ನೀವು

0: ಹಾಗೆ ಹೇಗನ್ಸುತ್ತೆ ಕುಟುಂಬ ಕೃಷಿಯ ಒಂದು
1: ಒಂದು ಒಂದು ಪ್ರೀತಿ ಸರ್, ಒಂದು ಕುಟುಂಬ ಅಂದ್ರೆ ಒಂದು ಪ್ರೀತಿ. ಎಲ್ಲ ಒಂದೇ ಸಮ ಇರಬೇಕು, ನಾವು ಒಬ್ರು ಅಂತಲ್ಲ ಪ್ರತಿಯೊಬ್ರು ಒಂದೇ ಸಮ ಇದ್ರೆ ಅದು ಒಳ್ಳೇದು ಅಂತ.
0: ಇನ್ನು ಸಮಗ್ರ ಕೃಷಿ ಅಂತ ನಾವು ಕೇಳ್ತಿರ್ತೀವಿ, ರೈತ ಆದಷ್ಟು ಅವನು ಬೇಕಾಗಿರೋದೆಲ್ಲ ತಾನೇ ಉತ್ಪಾದನೆ ಮಾಡ್ಕೋಬೇಕು ಅಂತ. ಆ ವಿಚಾರದ ಬಗ್ಗೆ ನೀವು ಯಾವ ರೀತಿ ಪ್ರಯತ್ನ ಪಟ್ಟಿದ್ದೀರಿ?
1: ನಾವು ಸಾಮಾನ್ಯವಾಗಿ ಅದೇ, ಈಗ ನಾವು ಭತ್ತ ಬೆಳೆದಿರ್ತೀವಿ, ರಾಗಿ ಬೆಳೆದಿರ್ತೀವಿ, ತರಕಾರಿ ಬೆಳೆದಿರ್ತೀವಿ, ಇವೆಲ್ಲನೂ ನಾವು ಉಪಯೋಗಿಸ್ಕೊಂಡಾಗ ನಮ್ದು ಒಂದು ಇದಾಗಿರ್ತದೆ.
0: ತರಕಾರಿಯಲ್ಲೂ ನಿಮಗೆ ಒಂದಿಷ್ಟು ಒಳ್ಳೆ ಆದಾಯ ಇದೆ.
1: ಇದೆ
0: ಒಟ್ಟಿನಲ್ಲಿ ಏನೇ ಆದಾಯ ಕಡಿಮೆ ಆದ್ರೆ ಮನೆಯವರು ಹೇಳ್ತಾರೆ
1: ಖರ್ಚು ಜಾಸ್ತಿ ಮಾಡ್ತಿದ್ದೀರಿ ಅಂತ,
0: ಅವ್ರು ನಿಮ್ಮನ್ನ ಎಚ್ಚರಿಸ್ತಾರೆ. ಹಾಕ್ ಪುನಃ ಟ್ರ್ಯಾಕ್ಗೆ ಬರ್ತೀರಾ ನೀವು?
1: ಆದ್ರೂ ಬಿಡೋದಿಲ್ಲ, ಬೆಮೀನ್ ಮಾತ್ರ ಮಾಡಲ್ಲ, ಅವ್ರು ಏನ್ ಹೇಳಿದ್ರು ಬಿಡೋದಿಲ್ಲ. ಅವ್ರು ರೇಷ್ಮೆ ಹಾಕಿದ್ದೆ ಮೊದ್ಲು, ಮಕ್ಕಳೆಲ್ಲ ಹೊರಗಡೆಗೆ ಹೋದ್ಮೇಲೆ ಅದ್ ಬಿಡ್ಬಿಟ್ಟೆ. ನಾನು 2 ಕ್ವಿಂಟಾಲು ಬೆಳೀತಿದ್ದೆ
0: ರೇಷ್ಮೆ ಕೃಷಿ. ಈಗ ನಿಲ್ಲಿಸಿದೀರಿ,
1: ಈಗ ನಿಲ್ಲಿಸ್ಬಿಟ್ಟೆ.
0: ಕೃಷಿ ಬಗ್ಗೆ ನಿಮ್ಗೆ ಇನ್ನೂ ವಿಶ್ವಾಸ ಇದೆ, ಆಶಾಭಾವನೆ ಇದೆ, ಚೆನ್ನಾಗಿ ಮಾಡಬಹುದು ಪ್ರಯತ್ನ ಪಟ್ರೆ ಅಂತ ಇದೆ.
1: ಚೆನ್ನಾಗಿ ಮಾಡಬಹುದು, ಭೂಮಿ ಅಳತೆ ಭೂಮಿ ಚೆನ್ನಾಗಿ ಮಾಡಿದ್ರೆ ಒಳ್ಳೇದ,
0: ಕಷ್ಟಪಟ್ಟು ಕೆಲಸ ಮಾಡಬೇಕು
1: ಮಾಡಬೇಕು.
0: ಒಳ್ಳೇದು ಕೃಷ್ಣೇಗೌಡ್ರೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಿಮ್ಮ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನಿಮ್ಗೆ ಸಿಗಲಿ, ಯಶಸ್ವಿ ಆಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ಕೃಷಿ ಅನುಭವ ಕುರಿತು ಕೆಆರ್ ನಗರ ಸಿದ್ದಾಪುರದ ಎಸ್ಎಂ ಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಎಂ ಬಾಲಮುರಳೀಕೃಷ್ಣ ಅವರು ಹಾಡಿದ್ದಾರೆ ಪುರಂದರದಾಸರ ಕೀರ್ತನೆಯನ್ನ ವೆಂಕಟಾಚಲ ನಿಲಯಂ.

ಕಡೆಯದಾಗಿ ತೂಗುತ್ತಿದೆ ನಿಜ ಬಯಲಲಿ, ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರ ಸ್ವರಗಳಲ್ಲಿ ಶಿಶುನಾಳ ಶರೀಫರ ಗೀತೆ.

ರೂಪಕ, ಯಂತ್ರ, ತಂತ್ರ ಹಾಗೂ ಮಂತ್ರ. ಕೇಳಿ ರೂಪಕ, ಯಂತ್ರ, ತಂತ್ರ ಹಾಗೂ ಮಂತ್ರ.

0: ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ಕೃಷಿಕರನ್ನು ಸಲಹುವ ದೇಶ ಸದಾ ಸುಭಿಕ್ಷವಾಗಿರುತ್ತದೆ. ಕೃಷಿ ಉತ್ಪಾದನೆಯಲ್ಲಿ ಸ್ಥಿರತೆ ಸಾಧಿಸುವುದು ದೇಶದ ಪ್ರಗತಿಗೆ ಸಹಕಾರಿಯಾಗುತ್ತದೆ. ಇರುವ ಕೃಷಿ ಪ್ರದೇಶದಲ್ಲೇ ಪ್ರಕೃತಿಯಲ್ಲಿ ಜರುಗುವ ಏರಿಳಿತಗಳನ್ನು ನೀಗಿಸಿಕೊಂಡು ನಿರಂತರವಾಗಿ ಸಾಗಿದೆ ಕೃಷಿ ಸಮುದಾಯದವರ ಬದುಕು. ಭೂಮಿಯನ್ನೇ ನಂಬಿ ಸ್ವಾಭಿಮಾನಿಯಾಗಿ ಜೀವಿಸುತ್ತಿರುವ ಅನ್ನದಾತನಿಗೆ ಇರುವ ಸವಾಲುಗಳಿಗೂ ಕೊನೆ ಮೊದಲಿಲ್ಲ.
1: ಕೃಷಿಕ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಯಾಂತ್ರೀಕರಣ ಹಾಗೂ ತಂತ್ರಜ್ಞಾನದ ಆಧುನಿಕ ಸ್ಪರ್ಶ ನೀಡುವ ಅವಶ್ಯಕತೆ ಈಗ ಇದೆ. ಕೃಷಿ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ದೀರ್ಘಕಾಲೀನ ಪರಿಹಾರ ಕಂಡುಕೊಳ್ಳುವಲ್ಲಿ ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಕೃಷಿ ವಿಜ್ಞಾನಿಗಳ ತಂತ್ರಜ್ಞರ ಪ್ರಯತ್ನಗಳು ನಿರಂತರವಾಗಿ ಸಾಗಬೇಕು.
0: ತಂತ್ರಜ್ಞಾನದ ಅಳವಡಿಕೆಯಿಂದ ಕೃಷಿಕರ ಸಮಸ್ಯೆಗಳಿಗೆ ಪರಿಹಾರ, ಹಾಗಾಗಿಯೇ ವೈಜ್ಞಾನಿಕ ಸಂಶೋಧನೆಗಳ ಅನ್ವಯ ಲಭ್ಯವಾದ ತಾಂತ್ರಿಕತೆಗಳು

0: ಸ್ಥಿರವಾಗಿ ಲಭ್ಯವಾಗಬೇಕು. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿಯೆನಿಸುವ ಕೃಷಿ ಕಾರ್ಮಿಕರ ಕೂಲಿದರ ಕೃಷಿ ಖರ್ಚನ್ನು ಹೆಚ್ಚಿಸಿ ಆದಾಯವನ್ನು ಕುಗ್ಗಿಸಿವೆ. ಉಳುಮೆ, ಬಿತ್ತನೆ, ಕಟಾವು, ಒಕ್ಕಣೆ ಹೀಗೆ ಎಲ್ಲಾ ಹಂತಗಳಲ್ಲೂ ಯಂತ್ರೋಪಕರಣಗಳ ಬಳಕೆಯಿಂದ ಕೃಷಿಯನ್ನು ಸುಸ್ಥಿರಗೊಳಿಸಬಹುದಾಗಿದೆ.
1: ಶನಿವಾರ ಸಂತೆ ಸಮೀಪದ ಅಪ್ಪಶೆಟ್ಟಿಹಳ್ಳಿ ಗ್ರಾಮದ ಎಡಿ ಮೋಹನ್ ಕುಮಾರ್ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೃಷಿ ವಿಜ್ಞಾನಿ ಪ್ರಶಸ್ತಿ ಪುರಸ್ಕೃತರಾಗಿದ್ದು ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ಶಾಪ್ ಅನ್ನು ನಡೆಸುತ್ತಲೇ ಕೃಷಿಕರಿಗೆ ಅನುಕೂಲವಾಗುವ ಸರಳ ಹಾಗೂ ಸುಲಭ ಯಂತ್ರಗಳ ಅನ್ವೇಷಣೆ ಹಾಗೂ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಕಾಫಿ ಒಣಗಿಸುವ ಯಂತ್ರ, ಕಾಳು ಮೆಣಸಿನಿಂದ ಕಸ ಬೇರ್ಪಡಿಸುವ ಯಂತ್ರ, ಕೋಳಿ ಪುಕ್ಕ ತೆಗೆಯುವ ಯಂತ್ರ, ಕಳೆ ನಿರ್ಮೂಲನಾ ಯಂತ್ರ, ಟ್ರ್ಯಾಕ್ಟರ್ಗೆ ಅಳವಡಿಸುವ ಧಾನ್ಯ ಬಿತ್ತನೆ ಹಾಗೂ ಗೊಬ್ಬರ ಹಾಕುವ ಯಂತ್ರ, ಏಲಕ್ಕಿ ಒಣಗಿಸುವ ಗೂಡು, ನಿರುಪಯುಕ್ತ ಮೋಟಾರ್ ಬೈಕ್ ಎಂಜಿನ್ ಅಳವಡಿಸಿ ನಿರ್ಮಿಸಿದ ಕಿರುನೀರು ಪೂರೈಕೆ ಹಾಗೂ ಸ್ಪ್ರೇಯರ್ ಯಂತ್ರ, ಸೌದೆ ಒಡೆಯುವ ಯಂತ್ರ, ಸರಳ ಈಸ್ಟಿಕೆ, ಹೀಗೆ ಕೃಷಿ ಬದುಕಿನಲ್ಲಿ ಅವಶ್ಯಕವಾಗಿರುವ ಬಹುತೇಕ ಎಲ್ಲ ಚಟುವಟಿಕೆಗಳಿಗೂ ಯಂತ್ರಗಳ ಬಳಕೆಗೆ ಹಾಗೂ ಸರಾಗವಾಗಿ ಅಳವಡಿಕೆ ಸಾಧ್ಯವಾಗುವಂತೆ ಮಾಡುವಲ್ಲಿ ಈ ಯಂತ್ರ ಶಿಲ್ಪಿಯ ಪ್ರಯತ್ನ ಸಾಗಿದೆ.
2: ಮೊದಲು ನಾನು ಎಸ್ ಎಲ್ ಸಿಲಿರುವಾಗಲೇ ಒಂದು ಎತ್ತಿನ ಗಾಡಿ ಮಾಡಿದ್ದೆ. ಆ ಎತ್ತಿನ ಗಾಡಿ ಹೇಗಿತ್ತು ಅಂದರೆ, ದೊಡ್ಡ ಮರ ನಮ್ಮ ಅಜ್ಜ ಕಟ್ ಮಾಡಿಸಿರೋ ತೋಟದಲ್ಲಿ, ಅದರದ್ದೇ ಎರಡು ಗಾಲಿಗಳನ್ನ ಕಟ್ ಮಾಡಿಕೊಂಡು ಅದರದ್ದೇ ನಾನೇ ಅದು ವೀಲ್ ರೌಂಡ್ ಎಲ್ಲ ಉಳಿ ಸುತ್ತಿಗೆ ಎಲ್ಲ ತಗೊಂಡು ರೌಂಡ್ ಮಾಡಿ ಅದಕ್ಕೆ ಎರಡು ಸಣ್ಣ ಗಿಡ್ಡ ಎತ್ತುಗಳಿದ್ದ ಅದನ್ನು ಕಟ್ಕೊಂಡು ಕಾಡ್ಮಣ್ಣು ಇರೋದು, ಕಾಫಿ ಹಣ್ಣು ಇರೋದು, ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಅವಾಗಿಂದನೂ ನನಗೆ ಇದರ ಆಸಕ್ತಿ ಬಂತು. ಅದಾದ ನಂತರ ಅನಿರೀಕ್ಷಿತವಾಗಿ ಡಿಗ್ರಿ ಮುಗಿಸ್ಕೊಂಡು ಊರಿಗೆ ಬಂದೆ. ಅವಾಗ ಕೋಳಿ ಫಾರಂ ಮಾಡೋಣ ಅಂತ ನನಗೆ ಅನ್ನಿಸ್ತು. ಕೋಳಿ ಫಾರಂ ಮಾಡಿದಾಗ ಏನಾಯಿತು ಅಂದರೆ, ಒಂದು ಎರಡು ಬ್ಯಾಚು ಸಾಕಿದ ತಕ್ಷಣ ಶನಿವಾರದಲ್ಲಿ ಯಾರು ಕೋಳಿ ತಗೊಳ್ಳೋರು ಇರಲಿಲ್ಲ. ಆವಾಗ ನಾನೇ ಪಂಚಾಯತಿಂದ ಒಂದು ಲೈಸೆನ್ಸ್ ಮಾಡಿಸಿ ಕೋಳಿ ಅಂಗಡಿ ಮಾಡಿದೆ. ಆ ಕೋಳಿ ಅಂಗಡಿ ಮಾಡಿದಾಗ ಪಕ್ಕದಲ್ಲಿ ಒಂದು ವರ್ಕ್ಶಾಪ್ ಇತ್ತು. ಆವಾಗ ಅವನು ಬೈಕ್ ಮೆಕ್ಯಾನಿಕ್ನ ಕೇಳಿ ಒಂದು ಎಸ್ ಡಿ ಬೈಕ್ ಇಂಜಿನ್ ತಗೊಂಡು ಅದಕ್ಕೆ KH3 ಪಂಪ್ ಹಾಕಿ ಸ್ಪಿಂಕ್ಲರ್ ಸಿಸ್ಟಮ್ ಮಾಡಿದೆ. ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇತ್ತು. ಅದಕ್ಕೆ ಫ್ಯೂಯಲ್ ಆಗಿ ಅರ್ಧ ಲೀಟರ್ ಸೀಮೆಣ್ಣೆ, ಅರ್ಧ ಲೀಟರ್ ಪೆಟ್ರೋಲ್ ಬಳಸ್ತಿದೆ. ತುಂಬ ಹೆಲ್ಪ್ ಆಗ್ತಿತ್ತು. ರೈತರು ಒಳ್ಳೆ ತುಂಬ ಆಸಕ್ತಿ ಪಟ್ಟರು. ಅದಾದ ನಂತರ ಕೋಳಿ ಪುಕ್ಕ ಕ್ಲೀನ್ ಮಾಡೋ ಯಂತ್ರ ಮಾಡೋಣ ಅಂತ ಒಂದು ಆಸಕ್ತಿ ಆಯಿತು. ಯಾಕೆಂದರೆ ನಮ್ಮ ಅಂಗಡೀಲಿ, ನಾನು ಇದ್ದ ಅಂಗಡೀಲಿ ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲದೇನೆ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ದಾಗ ನಮ್ಮ ಅಂಗಡಿ ಎದುರುಗಡೆನೆ ಒಂದು ಆಟೋ ಪಂಚರ್ ಆಗಿತ್ತು. ಆಟೋ ಪಂಚರ್ ಆಗಿತ್ತು, ನಾನು ಸುಮ್ಮನೆ ಅಲ್ಲಿ ಹೋಗಿ ಕೂತಿದ್ದನು. ಆ ವೀಲ್ ತಿರುಗಿಸ್ದೆ. ಆ ವೀಲ್ ತಿರುಗಿಸ್ದಾಗ ಹೌಸಿಂಗು ಅಡ್ಡ ತಿರುಗ್ತಿತ್ತು, ಅದ್ರ ಜಾಯಿಂಟು ಸ್ಟ್ರೈಟ್ ಆಗಿ ತಿರುಗ್ತಿತ್ತು. ಅದನ್ನು ಉಪಯೋಗಿಸ್ಕೊಂಡು ಆಗಲೇ ಯೋಚನೆ ಮಾಡಿದೆ, ಈ ಸಿಸ್ಟಮ್ ಹಾಕಿದರೆ ಒಂದು ಕೋಳಿ ಕ್ಲೀನ್ ಮಾಡೋ ಯಂತ್ರ ಮಾಡ್ಬೋದು ಅಂತ. ಆವಾಗ ಅದಕ್ಕೆ ಬೇಕಾದಂಥ ಸ್ಟೀಲ್ ಹಂಡೆ ಇದೆಲ್ಲ ನಾನು ಸ್ಟೀಲ್ ಅಂಗಡೀಲಿ ತಗೊಂಡು ಅದಕ್ಕೆ ನಂದೇ ಆದಂಥ ಫ್ರೇಮ್ ಎಲ್ಲ ಮಾಡಿಸಿ ಅದನ್ನು ರೆಡಿ ಮಾಡಿದೆ. ಅದು ರೆಡಿ ಮಾಡಿ ಕೋಳಿ ಯಂತ್ರ ತುಂಬ ಸಕ್ಸಸ್ ಆಯಿತು. ಅದನ್ನು ಒಂದು 3 ವರ್ಷ ಯೂಸ್ ಮಾಡಿದೆ. ಅದು ಯೂಸ್ ಮಾಡಿದ್ದಲ್ಲದಲ್ಲೇ ನನಗೆ ಧಾರವಾಡ, ಮಂಡ್ಯ ಈ ಕಡೆ ಎಲ್ಲ ಬೇಡಿಕೆ ಬಂತು. ಅಲ್ಲಿಗೂ ಸಹ ಮಾಡಿಕೊಟ್ಟಿದ್ದೀನಿ. ಈಗಲೂ ಅದರದ್ದು ಬೇಡಿಕೆ ಇದೆ. ಕಾಳು ಮೆಣಸು ಬಿಡಿಸ್ಬೇಕು ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ರು, ದೊಣ್ಣೆ ತಗೊಂಡು ಬಡಿತಾ ಇದ್ರು ಅಥವಾ ಕಾಲಲ್ಲಿ ತುಣಿತಾ ಇದ್ರು. ಕಾಲಲ್ಲಿ ತುಣಿಯೋರದ್ದು ಏನು ಸಮಸ್ಯೆ ಅಂದರೆ, ಕಾಳುಮೆಣಸು ತುಂಬ ಹೀಟ್ ಪದಾರ್ಥ, ಹಾಗಾಗಿ ಕಾಲು ಒಡಕ್ಕೆ ಬರೋದು, ಆ ಕರೆ ಹೋಗ್ತಿರಲಿಲ್ಲ, ಇದೆಲ್ಲ ಲೇಬರಿಂದ ಸಮಸ್ಯೆಗಳು ಎದುರಾಗ್ತಾ ಬಂತು. ಅವಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಹೇಳಿ. ನಮ್ಮಲ್ಲೇ ಸಿಕ್ಕಂಥ ಕೆಲವೊಂದು ಪರಿಕರಗಳು ಅಥವಾ RCC ರಾಡ್ ಇರ್ಬೋದು, ಇನ್ನೊಂದು ಯಾವುದು ಪೈಪ್ ಇರ್ಬೋದು, ಇದನ್ನೆಲ್ಲ ಜೋಡಿಸಿ ಒಂದು ಸಾಧಾರಣ ಒಂದು ಮಿಷಿನ್ ಮಾಡೋಣ ಅಂತ ಹೇಳಿ ಒಂದು 6 ತಿಂಗಳಿಂದ ಟ್ರೈ ಮಾಡಿ. ನಮ್ಮ ಎದುರುಗಡೆ ನಮ್ಮ ಅಂಗಡಿ ಕೋಳಿ ಅಂಗಡಿ ಎದುರುಗಡೆನೇ ಒಂದು ವರ್ಕ್ಶಾಪ್ ಇತ್ತು. ಅಲ್ಲಿ ಅವ್ರಿಗೆ ಹೇಳಿ ಐಡಿಯಾ ಕೊಟ್ಟು ಈ ಥರ ಮಾಡಿಸಿ ಒಂದು ಪೆಪ್ಪರ್ ಉಂಡೆ ಮೆಣಸು ಬಿಡಿಸೋ ಅಂತ ಯಂತ್ರ ಮಾಡಿದೆ. ಅದು ಮೊದಲನೇ ಸರಿಗೆ ಆ ಭಗವಂತನ ಆಶೀರ್ವಾದದಿಂದ ಸಕ್ಸಸ್ ಆಯಿತು. ಆ ಸಕ್ಸಸ್ ಆಗಿ ಕೆಲವರು ಪ್ಲಾಂಟರ್ಸ್ ಮನೆಗಳಿಗೆ ತಗೊಂಡೋಗಿ ಅದನ್ನು ಡೆಮೋ ಕೊಟ್ಟು ಅದನ್ನು ರೆಡಿ ಮಾಡಿದೆ. ಆವಾಗ ಯಾರೋ ಬುದ್ಧಿವಂತರು ಹೇಳಿದರು, ನೀನು ಈ ಫೀಲ್ಡಿಗೆ ಯಾಕೆ ಬರಬಾರ್ದು ಅಂತ. ಆವಾಗೇನು ಮಾಡಿದೆ, ಕೋಳಿ ಅಂಗಡಿಗೆ ಅದೇ ಟೈಮಲ್ಲಿ ಹಕ್ಕಿ ಜ್ವರ ಬಂತು. ಇದು ಸಿಕ್ಕ ಅವಕಾಶ ಅಂದ್ಕೊಂಡು ಕೋಳಿ ಅಂಗಡಿ ಮುಚ್ಚಿ ವರ್ಕ್ಶಾಪ್ ಕಡೆ ಬಂದೆ. ವರ್ಕ್ಶಾಪ್ ಕಡೆ ಬಂದಾಗ ಕೋಳಿ ಮಿಷಿನ್ನು ಮತ್ತು ಕಾಳು ಮೆಣಸು ಬಿಡಿಸೋ ಯಂತ್ರನ ನೀನು ಅಪ್ರೂವಲ್ ಮಾಡಿಸು ಅಂತ ಯಾರೋ ನನಗೆ ಸಜೆಷನ್ ಕೊಟ್ಟರು ಹಿರಿಯವರು. ಅವ್ರ ಸಜೆಷನ್ ಮಾರ್ಗವಾಗಿ ಸ್ಪೈಸಸ್ ಬೋರ್ಡ್ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅದ್ರದ್ದು ಫೋಟೋಸು ವಿಡಿಯೋ ಎಲ್ಲ ಕೊಚ್ಚಿನಿಗೆ ಕಳಿಸ್ಕೊಟ್ಟೆ. ಕೊಚ್ಚಿನಿಗೆ ಕಳಿಸ್ಕೊಟ್ಟಾಗ ಅದೆಲ್ಲ ಅಲ್ಲೆಲ್ಲ ಒಪ್ಪಿಗೆ ಆಗಿ ಅವರು ನನಗೆ ರೈತರಿಗೆ ಸಬ್ಸಿಡಿ ಸಿಗ ಅಂತ ಒಂದು ಅಪ್ರೂವಲ್ ಕೊಟ್ಟರು. ಹಾಗಾಗಿ ಈಗ ಕಾಳು ಮೆಣಸು ಬಿಡಿಸೋ ಮಿಷಿನ್ಗೆ ತುಂಬ ಡಿಮ್ಯಾಂಡ್ ಇದೆ. ಅದಕ್ಕೆ ರೈತರಿಗೆ ಒಂದು 15,000 ಸಬ್ಸಿಡಿ ಅಮೌಂಟು ಸಿಗ್ತಾ ಇದೆ. ಹಾಗಾಗಿ ಕಾಳು ಮೆಣಸು ಬಿಡಿಸೋ ಯಂತ್ರಕ್ಕೆ ತುಂಬ ಬೇಡಿಕೆ ಇದೆ ಅಂತ ನನ್ನ ಅನಿಸಿಕೆ. ಈಗ ನಮಗೆ ಏಲಕ್ಕಿ ಬೆಳೆ ಬರೋದು ಸುಮಾರು ಜುಲೈಲಿಂದ ಆಗಸ್ಟು, ಸೆಪ್ಟೆಂಬರು, ನವಂಬರ್ವರೆಗೂ ಇರುತ್ತೆ. ಆ ಟೈಮಲ್ಲಿ ಸೈಕ್ಲೋನ್ ಇರ್ಬೋದು ಅಥವಾ ಮಾನ್ಸೂನ್ ಇರ್ಬೋದು, ಏಲಕ್ಕಿ ಒಣಗಿಸೋಕ್ಕೆ ತುಂಬ ತೊಂದರೆ ಕೊಡುತ್ತೆ. ಅದನ್ನು ಮನಗಂಡು ನಾನು ಕೂತ್ಕೊಂಡು ಐಡಿಯಾ ಮಾಡಿದೆ, ಏನಾದ್ರು ಮಾಡಿ ಇದಕ್ಕೆ ವ್ಯವಸ್ಥಿತವಾಗಿ ಒಣಗಿಸೋ ಅಂತ ಸಿಸ್ಟಮ್ ಆಗಬೇಕು ಅಂತ. ಯಾಕೆಂದರೆ ಏಲಕ್ಕಿ ಗ್ರೀನಿಶ್ ಇದ್ದರೆ ಅದಕ್ಕೆ ರೇಟ್ ತುಂಬ ಇದೆ. ಮಾಮೂಲಿ ನಮ್ಗೆ ಬಿಸಿಲಲ್ಲಿ ಒಣಸಿದ ಕಾಯಿಗೆ ಅದಕ್ಕೂ ಇದಕ್ಕೂ 100-200 ಈ ಥರ ವ್ಯತ್ಯಾಸ ಇರುತ್ತೆ.

0: ನಾವು ಈ ಮಳೆಗಾಲದಲ್ಲಿ ನಮ್ಮ ಏರಿಯಾದಲ್ಲಿ ಬಿಸಿಲು ಕಡಿಮೆ ಇದೆ, ನವಂಬರ್ವರೆಗೂ ಹೆಚ್ಚು ಕಡಿಮೆ ಬಿಸಿಲೇ ನೋಡಲ್ಲ ಅಂತ ಹೇಳಿರೂ ತಪ್ಪಾಗಲಿಕ್ಕಿಲ್ಲ. ಆ ಉದ್ದೇಶ ಇಟ್ಕೊಂಡು ಮೊದಲನೇದಾಗಿ ಅದನ್ನು ಇಟ್ಕೆಯಲ್ಲಿ ಕಟ್ಟಿದ್ವಿ, ಸೈಡಲ್ಲಿ ಇಟ್ಟಿಗೆ ಹಾಕಿ ಅದಕ್ಕೆ ಒಳಗಡೆ ಒಂಥರ ಸಿಸ್ಟಮ್ ಎಲ್ಲ, ಒಂದು ಟೆಕ್ನಾಲಜಿ ಸಿಸ್ಟಮ್ ಉಪಯೋಗಿಸಿ ಅದಕ್ಕೆ ನನಗೆ ಪಾಪಣ್ಣ ಅಂತ ಒಬ್ಬರು ಪ್ಲಾಂಟರ್ ಸಹಾಯ ಮಾಡಿದರು. ಅವ್ರ ಮನೇಲೇ ಫಸ್ಟ್ ಮಾಡಿದ್ದು. ಒಂದು 50 ಕೆಜಿ ಹಸಿ ಏಲಕ್ಕಿ ಒಣಗಿಸ್ಬೋದು, 15ರಿಂದ 17 ಗಂಟೆ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಒಂದು 40ಇಂದ 60 ಡಿಗ್ರಿ ಟೆಂಪ್ರೇಚರ್ ಮೀಟರ್ ಇಟ್ಟು ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿ ಏಲಕ್ಕಿ ಡ್ರೈ ಆಗುತ್ತೆ. ಡೈಲಿ ಒಂದು ಶಿಫ್ಟ್ ಮಾಡ್ಕೊಂಡ್ರೆ ತುಂಬ ಅನುಕೂಲ, ಯಾಕೆಂದರೆ ಅದನ್ನು ಆವಾಗವಾಗ ನಾವು ಹೋಗಿ ಕೈಯಾಡಬೇಕು ಅಂತ ಏನು ಲೇಬರ್ ಪ್ರಾಬ್ಲಮ್ ಇಲ್ಲ. ಒಂದು ಸರಿ ಗೂಡೊಳಗಡೆ ಇಟ್ಟು ಉರಿನ ಮೇಂಟೈನ್ ಮಾಡಿದ್ರೆ ಸಾಕು, ಮಾರನೇ ಒಂದಿನ ಬಿಟ್ಟು ಹೋಗ್ತಾಯಿದ್ರೆ ಏಲಕ್ಕಿ ಒಳ್ಳೆ ಶುಚಿಯಾದ ಏಲಕ್ಕಿ ಒಣಗಿ ಡ್ರೈ ಆಗಿ ನಮಗೆ ಸಿಗುತ್ತೆ. ಇದನ್ನು ರೈತರು ಬೇಡಿಕೆ ಹಂಗೆ ಈಗಲೂ ಪೂರೈಸ್ತಾ ಇದ್ದೀನಿ, ತುಂಬ ರೈತರಿಗೆ ಅನುಕೂಲ ಅಂತ ಅನ್ನಿಸ್ತದೆ. ನಮ್ಮ ಏರಿಯಾದಲ್ಲಿ ಕಾಫಿನೇ ಮೈನ್ ಕ್ರಾಪು. ಆ ಕಾಫಿ ಹಣ್ಣು ಈಗೇನಾಗಿದೆ ಅಂದರೆ ಮೊದಲು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹಣ್ಣು ಬರ್ತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಅದು ಅರ್ಲಿಯರ್ ಆಗಿ ಮೆಚ್ಯೂರ್ ಆಗಿ ನವಂಬರ್ ಡಿಸೆಂಬರಿಗೆ ಬರ್ತಿದೆ. ಆ ನವಂಬರ್ ಡಿಸೆಂಬರಿಗೆ ಬಂದಂಥ ಹಣ್ಣು ಒಣಗ್ಸೋಕೆ ಹೋದಾಗ ಸೈಕ್ಲೋನ್ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಈ ಸರಿ ಅಂತೂ ತುಂಬ ಪ್ಲಾಂಟರ್ಸ್ಗೆ ತುಂಬ ತೊಂದರೆ ಆಯಿತು ಮಳೆ ಇರೋದ್ರಿಂದ. ಆ ಈ ಉದ್ದೇಶ ಇಟ್ಕೊಂಡು ನಾನು ಐಡಿಯಾ ಹಾಕಿ ಕಾಫಿ ಡ್ರೈಯರ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು 5-6 ತಿಂಗಳಿಂದ ಅದಕ್ಕೆ ಯೋಚನೆ ಮಾಡಿದೆ. ಅದಕ್ಕೆ ಪೂರಕವಾದ ವ್ಯವಸ್ಥೆ ನಮ್ಮ ವರ್ಕ್ಶಾಪಲ್ಲೇ ಇದ್ದಂಥ ಕೆಲವೊಂದು ಶೀಟ್ ಆಗಿರ್ಬೋದು ಅಥವಾ ಕಬ್ಬಿಣದ ಚೌಕಟ್ಟಾಗಿರ್ಬೋದು, ಕೆಲವೊಂದು ಮೋಟ್ರ್ ಇರ್ಬೋದು, ಇದನ್ನೆಲ್ಲ ಅಳವಡಿಸ್ಕೊಂಡು ಅದಕ್ಕೆ ಫ್ಯೂಯಲ್ ಆಗಿ ಸೌದೆನ ಉಪಯೋಗಿಸ್ಕೊಂಡು ಕಾಫಿ ಡ್ರೈಯರ್ ಮಾಡೋಣ ಅಂತ ಅಂದ್ಕೊಂಡು ಒಂದು 6 ತಿಂಗಳು ಟ್ರೈ ಮಾಡಿದೆ. ಫ್ಯೂಯಲ್ಗೆ ಸೌದೆನೆ ಹಾಕಬೇಕಾಗುತ್ತೆ, ಆ ಹೀಟ್ ಏರ್ನ ಬ್ಲೋ ಮಾಡೋಕ್ಕೆ 1 HP ಕರೆಂಟ್ ಮೋಟರ್ ಹಾಕಿದ್ವಿ. ಅದರಿಂದ ಬ್ಲೋ ಆಗಿದ್ದನ್ನ ಹೀಟ್ನ ಇನ್ನೊಂದು ಕಾಫಿನ ರೊಟೇಷನ್ ಮಾಡಬೇಕು, ಒಣಗಿಸ್ತಾ ಇದ್ದಂಗೆ ಅದು ಕೈಯಾಡ್ತಾ ಇರಬೇಕು, ಅದಕ್ಕೆ ಲೇಬರ್ ಬೇಕು. ಆ ಲೇಬರ್ ಸಮಸ್ಯೆ ನೀಗಕ್ಕೋಸ್ಕರ ಅದಕ್ಕೆ ರೊಟೇಟರ್ ಬೇರೆ ಹಾಕಿದ್ದೀವಿ. ಅದ್ರ ನಂತರ ಈ ಉರಿ ಅಕಸ್ಮಾತ್ ನಾವು ಹೆಚ್ಚಿಗೆ ಉರಿ ಹಾಕಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಉರಿ ಬಂದು ಬ್ಲೋ ಆದ ತಕ್ಷಣ ಕಾಫಿ ಬೀಜ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಆಟೋಮೆಟಿಕ್ ಟೆಂಪ್ರೇಚರ್ ಮೀಟ್ರನ್ನು ಅಳವಡಿಸಿದ್ವಿ. ಅದು 70 ಡಿಗ್ರಿಗೆ ಹೀಟ್ ರೀಚ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಮೋಟರ್ ಆಫ್ ಆಗುತ್ತೆ, ಮೋಟರ್ ಆಫ್ ಆದ ತಕ್ಷಣ ಫ್ಯಾನ್ ಆಫ್ ಆಗುತ್ತೆ, ಫ್ಯಾನ್ ಆಫ್ ಆದ ತಕ್ಷಣ ಒಲೆ ಉರಿತಾ ಇರೋಂಥ ಒಲೆ ನಿಂತೋಗುತ್ತೆ, ಅದು ಹಾಗೇ ಇರುತ್ತೆ. ಆ ಹೀಟ್ ಯಾವಾಗ 1 ಡಿಗ್ರಿ ಕಡಿಮೆ ಆಯಿತು, 69-68ಗೆ ಬಂತು ಅಂದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ, ಮತ್ತೆ ಸೌದೆ ಒಲೆ ಮಾಮೂಲಿ ಯಥಾಪ್ರಕಾರ ಉರಿತದೆ. ಹಾಗಾಗಿ ಕಾಫಿ ಬೀಜ ಸುಟ್ಟೋಗ ಅಂತ ಚಾನ್ಸಸ್ ತುಂಬ ಕಡಿಮೆ, ಅದು ಮೇಂಟೈನ್ ಮಾಡೋಕ್ಕೂ ನಮ್ಗೆ ಈಸಿ ಇದೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಲಿ ಪ್ರತಿಯೊಬ್ಬರು ಪ್ಲಾಂಟ್ರಿಗೂ ಡ್ರೈಯರ್ ಬೇಕು ಅಂತ ನನ್ನ ಅನಿಸಿಕೆ. ನಮಗೆ ಕೊಡಗಲ್ಲಿ ಅಂದರೆ ಮಳೆಗಾಲ ಬಂತು ಅಂದರೆ ಚಳಿ, ಮನೆ ಒಳಗೆ ಕೆಂಡ ಇಟ್ಕೊಂಡು ಕೂತ್ಕೊಳ್ಳೋದು ಒಂಥರ ಹಾಬಿ ಆಗಿಬಿಟ್ಟಿದೆ. ಅದರದ್ದು ಶಾಖ ತಗೊಂಡ್ರೂ ಒಂಥರ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅನ್ನಿಸ್ತದೆ. ಹಾಗಾಗಿ ಮನೆ ಒಳಗೆ ಗಿಡ ಅಂಥದ್ದೊಂದು, ಈಗ ಮೊದಲೇ ಹಿಂದೆ ಏನಾಗ್ತಿತ್ತು ಅಂದರೆ ಮಡಿಕೆ ಬರ್ತಿತ್ತು, ಇವಾಗೆಲ್ಲ ಮಡಿಕೆ ಬರೋದು ತುಂಬ ಕಡಿಮೆ ಆಗಿದೆ. ಹಾಗಾಗಿ ಏನು ಮಾಡಿದೆ, ನಮ್ಮ ಕಬ್ಬಿಣ ಶೀಟಲ್ಲಿ ಅದನ್ನು ಆಲಿಕೆ ಥರ ಒಂದು ರೊಟೇಷನ್ ಮಾಡಿ ಅದಕ್ಕೊಂದು ಸ್ಟ್ಯಾಂಡ್ ಮಾಡಿ ಆ ಬೂದಿ ಕೆಂಡ ಹಾಕಿದ ನಂತರ ಉರಿದಂಥ ಬೂದಿ ಕೆಳಗೆ ಬೀಳ ಅಂತ ವ್ಯವಸ್ಥೆ, ಒಳ್ಳೆ ಉತ್ತಮ ಟೆಕ್ನಾಲಜಿ ಮಾಡಿದೆ. ಅದೊಂದು ಇದುವರೆಗೂ ಒಂದು 200-250 ಗೆಸ್ಟ್ಗೆ ಸೇಲ್ ಆಗಿದೆ. ಅದರಲ್ಲಿ ನಾವು ಕೆಂಡ ಇಟ್ಬಿಟ್ಟು ಬೇಕಾದ್ರೆ ಹಾಲು ಅದ್ರ ಮೇಲೆ ಇಟ್ಟೋದ್ರೆ ನೀಟಾಗಿ ಕೆನೆ ಬಂದು ಚೆನ್ನಾಗೂ ಹಾಲಿನ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಕೆಂಡ ಇಟ್ಟರೆ ಮಧ್ಯಾಹ್ನದವರಿಗೆ ಅನ್ನ ಬಿಸಿ ಇರಬೇಕು ಅಂದರೆ ಅದು ಕುಕ್ಕರ್ ಇಟ್ಟರು ಅದ್ರ ಮೇಲೆ ಬಿಸಿ ಇರುತ್ತೆ. ಈ ಥರ ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಅದ್ರ ಜೊತೆ ಬೇಕಾದ್ರೆ ರೊಟ್ಟಿ ಬಿಸಿ ಮಾಡ್ಕೋಬೇಕು ಅಂದ್ರೂ ಅದ್ರಲ್ಲಿ ಮಾಡ್ಕೋಬೋದು, ತುಂಬ ಡಿಮ್ಯಾಂಡ್ ಇದೆ. ನಾವು ಕಾಫಿ ತೋಟ ಇದೆ, ಕಾಫಿ ಜೊತೆಗೆ ಕಾಳುಮೆಣಸು ಇದೆ, ಅದ್ರ ಜೊತೆಗೆ ಕಿತ್ತಲೆ ಗಿಡ ಇದೆ. ಇದ್ರ ಜೊತೆಗೆ ನಾವು ಏನು ಮಾಡ್ತಿದ್ವಿ ಅಂದರೆ, ಈಗ ಮೊದಲೆಲ್ಲ ನಾವು ಗಟಾರ ಸ್ಪ್ರೇ ಮಿಷಿನ್ ಇಟ್ಕೊಳ್ಳೋದು ಅಥವಾ DSP ಇಟ್ಕೊಳ್ಳೋದು ಇದನ್ನು ಮಾಡ್ತಾಯಿದ್ವಿ. ಅದಕ್ಕೆಲ್ಲ ಲೇಬರ್ ಒಂದು 10-12 ಜನ ಬೇಕಿತ್ತು. ಆವಾಗ ತೋಳಿ ನಿಂತ್ಕೊಂಡು ಔಷಧಿ ಬರಲ್ಲ ಅಂತ ಕೂಗೋದು, ರಬ್ಬರ್ ಕಟ್ಟಾಯಿತು ಅಂತ ಕೂಗೋದು, ಇದೆಲ್ಲ ಸಮಸ್ಯೆ ಇರ್ತಿತ್ತು. ಈಗೇನು ಮಾಡಿದ್ವಿ, ಪವರ್ ಸ್ಪ್ರೇನ ಹಾಕೊಂಡಿದ್ವಿ. ಪವರ್ ಸ್ಪ್ರೇಗೆ ಹೆಚ್ಚು ಕಡಿಮೆ 3 ಜನ ಸಾಕು, 3 ಜನ 10 ಜನ ಮಾಡೋ ಅಂಥ ಕೆಲಸನ ಈ ಯಂತ್ರದಿಂದ ಮಾಡ್ಬೋದು. ಅದೇ ರೀತಿ ನಾವು ಕಳೆ ಕೊಚ್ಚೋ ಸಾಧನ ಅಂತ ಹೇಳಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನಾವು ದಬ್ಬೆಲಿ ಕಚಡ ಹೊಡೆದು ಹೊಡೆದು ರಾಶಿ ಮಾಡೋಕೆ ಹೋದರೆ ಜಾಸ್ತಿ ಲೇಬರ್ ತಗೊಳುತ್ತೆ. ಇದಾದರೆ ಕಳೆ ಕೊಚ್ಚೋ ಸಾಧನ ಇಟ್ಕೊಂಡು ಒಬ್ಬರೇ 3 ಜನ ಅಂತ ಕೆಲಸ ಮಾಡೋ ಅಂಥ ಸಮಯನ ಉಳಿಸ್ಬೋದು. ಅದ್ರ ಜೊತೆಗೆ ನಾವು ರಾಶಿ ಹಾಕೋ ಸಿಸ್ಟಮ್ಮು ಸಹ ನೀಟಾಗಿರುತ್ತೆ. ಕಾಫಿ ತೋಟದಲ್ಲಿ ಯಾವುದು ಕಳೆ ಕಸ ಏನು ಇಲ್ಲದಂಗೆ ಕ್ಲೀನಾಗಿ ರಾಶಿ ಮಾಡೋ ಅಂತ ಸಾಧನ ಮಾಡಿದ್ದೀನಿ. ಅದಕ್ಕೂ ಈಗ ತುಂಬ ಬೇಡಿಕೆ ಇರೋದ್ರಿಂದ ಅದರದ್ದೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಅನ್ಕೋತೀವಿ. ನಾವೀಗ ಕೃಷಿಗೆ ಅಳವಡಿಸ್ಕೊಳ್ಳೋದು ಅಂದರೆ ನೀವು ಹೇಳ್ದಂಗೆ ಯಂತ್ರ ತಂತ್ರ ಮಂತ್ರ, ನಮಗೆ ಯಂತ್ರ ಇದ್ರೆ ಸಾಲದು. ಆ ಯಂತ್ರನ ಅಳವಡಿಸೋ ಅಂತ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಬೇಕು ಅಂದರೆ ಯಂತ್ರ ಇಟ್ಟವ್ರ ಹತ್ರ ಹೋಗಿ ಟ್ರೈನಿಂಗ್ ತಗೋಬರ್ಬೇಕು, ಅಥವಾ ಅದ್ಯಾರು ಯಂತ್ರನ ಸೇಲ್ ಮಾಡ್ತಾರೆ ಅಥವಾ ರೆಡಿ ಮಾಡ್ತಾರೆ ಅವರಿಂದ ಕೆಲವೊಂದು ಮಾಹಿತಿನ ಪಡೆದು ಯಂತ್ರಗಳನ್ನು ಅಳವಡಿಸಿದಾಗ ಆ ಕೃಷಿ ಮುಂದುವರಿಯೋಕ್ಕೆ ಕೃಷಿ ಮಾರ್ಗ ನಮಗೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಾವು ತಂತ್ರ ಇದ್ರೂ ಸಾಲದು, ಅದ್ರ ಜೊತೆಗೆ ಮಂತ್ರನೂ ಬೇಕು. ಮಂತ್ರ ಅಂದ್ರೆ ಆ ಯಂತ್ರನ ಯಾವ ಸಮಯದಲ್ಲಿ ಆಪರೇಟ್ ಮಾಡಬೇಕು, ಯಾವ ಸೀಸನ್ ಅಲ್ಲಿ ಅದನ್ನ ಆಪರೇಟ್ ಮಾಡಿದ್ರೆ ನಮ್ಮ ಕಳೆ ನಾಶ ಆಗುತ್ತೆ, ಅಥವಾ ಆ ಯಂತ್ರನ ಅಳವಡಿಸಿದಾಗ ಮುಂದಿನ ಬೆಳೆಗೆ ಏನಾದ್ರು ಪರಿಣಾಮ ಆಗುತ್ತೋ, ಈ ತರ ಎಲ್ಲ ಒಂದು ಮಂತ್ರನ ಕಲ್ತ್ಕೊಂಡ್ರೆ ನಾವು ಸಾಮಾನ್ಯವಾಗಿ ಕೃಷಿನಲ್ಲಿ ಮುಂದುವರಿಯೋಕೆ ಅನುಕೂಲ ಅಂತ ನಾನು ಹೇಳ್ತೀನಿ. ನಾವು ಇವಾಗ ಕಾಫಿ ತೋಟ ಅಂದ್ರೆ ಈ ಸರಿ ಬಿಸಿಲು ಒಂದು 35 ರಿಂದ 38 ಡಿಗ್ರಿವರೆಗೆ ನಮ್ಮ ಕೊಡಗಲ್ಲಿ ಬಿಸಿಲು ಶಾಖ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಅರೇಬಿಕಾ ತೋಟದಲ್ಲಿ ಬೋರರ್ ಸಂಖ್ಯೆನೂ ಜಾಸ್ತಿ ಆಗಿದೆ. ಈಗ ಬೋರರ್ ಗಿಡ ಕೀಳ್ಬೇಕು ಅಂದ್ರೆ ಕಾರ್ಮಿಕರ ಕೊರತೆ ತುಂಬಾ ಇದೆ. ಆ ಬೋರರ್ ಗಿಡ ಕೀಳ್ಬೇಕು ಅಂದಾಗ ಒಂದು ಯಂತ್ರಗಳನ್ನ ರೂಪಿಸ್ಬೇಕು ಅಂತ ನನ್ನ ಆಸೆ ಇದೆ. ಅದ್ರ ಜೊತೆ ಈಗಾಗಲೇ ಚೈನ್ ಪುಲ್ಲಿನ ಯೂಸ್ ಮಾಡ್ತಾ ಇದೀವಿ, ಅದನ್ನು ಒಂದು ಸ್ವಲ್ಪ ತ್ರಾಸ ಆಗ್ತಾ ಇದೆ. ಯಾಕೆಂದ್ರೆ ಜಾಸ್ತಿ ಪ್ರೆಸರ್ ಕೊಟ್ಟು ಹೇಳಿದಾಗ ಮಾತ್ರ ಆ ಗಿಡ ಕಿತ್ತು ಬರುತ್ತೆ. ಅದ್ರ ಬದಲಿಗೆ ಬೇರೆ ಏನಾದ್ರು ಒಂದು ಸಿಸ್ಟಮ್ ಹಾಕಿ ಮಾಡೋಣ ಅಂತ ನನ್ನ ಐಡಿಯಾ ಹಾಕ್ತಾ ಇದ್ದೀನಿ. ಆಗಲೇ ಅದು ಯೋಜನೆ ಶುರುವಾಗಿ ಒಂದು 2 ತಿಂಗಳಾಗಿದೆ. ನಮಗೆ ಕಾಫಿ ತೋಟದಲ್ಲಿ ಅಂದ್ರೆ ಮಣ್ಣು ಅಂದ್ರೆ ಬೇರೆ ಕಡೆ ಭೂಮಿಗೆ ಹೋಲಿಸ್ಕೊಂಡಾಗ ನಮ್ಮ ಕಾಫಿ ತೋಟದಲ್ಲಿ ಪ್ರತಿ ವರ್ಷ ಮರಗಸಿ ಆಗುತ್ತೆ. ಆ ಮರಗಸಿ ಆಗಿದ್ದು ಎಲೆ ಕಡ್ಡಿ ಕಸ ಎಲ್ಲ ಅಲ್ಲೇ ಮಲ್ಚಿಂಗ್ ಆಗುತ್ತೆ. ಆ ಮಲ್ಚಿಂಗ್ ಆಗಿ ಅಲ್ಲೇ ಎರೆಹುಳು ಉತ್ಪತ್ತಿ ಆಗುತ್ತೆ, ನಂತರ ಕಾಂಪೋಸ್ಟ್ ಉತ್ಪತ್ತಿ ಆಗುತ್ತೆ. ಇದರಿಂದ ನಾವು ಮಣ್ಣಿನ ಗುಣನ ಒಂದ್ ಸ್ವಲ್ಪ ಕಾಪಾಡ್ತಿದೀವಿ ಅಂತ ನನ್ನ ಭಾವನೆ.
1: ಈ ಬೇಸಿಗೆಯಲ್ಲಿ ಕೃಷಿಗಷ್ಟೇ ಅಲ್ಲದೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇದ್ದಾಗ ಕೊಳವೆ ಬಾವಿಗಳಿಗೆ ಮರುಜೀವ ತುಂಬಲು ಜಲ ಮರುಪೂರಣದ ಪ್ರಯೋಗವನ್ನು ಮಾಡಿದ್ದಾರೆ ಮೋಹನ್ ಕುಮಾರ್ ಅವರು. ತಮ್ಮ ಕಾಫಿ ತೋಟದಲ್ಲಿ ಕೊಳವೆ ಬಾವಿಗೆ ಮಳೆ ಕೊಯ್ಲು ಅಂತರ್ಜಲ ಮರುಪೂರಣ ಘಟಕವನ್ನು ನಿರ್ಮಿಸಿ ಮಾದರಿಯಾಗಿದ್ದಾರೆ.
2: ಗೋಣಿಕೊಪ್ಪದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರು ಸಂಶೋಧನೆ ತಂತ್ರಜ್ಞಾನದ ಅನುಕೂಲತೆಗಳು ಕೃಷಿಕರನ್ನ ತಲುಪಬೇಕಾಗಿದೆ ಎನ್ನುತ್ತಾರೆ.
3: ಇಂದಿನ ದಿನದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಕೆಯಿಂದ ಅಥವಾ ದುರ್ಬಳಕೆಯಿಂದ ನಾವೇನ್ ಮಾಡಿದೀವಿ ಅಂದ್ರೆ ಈ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ಒಂದು ತೀವ್ರಗತಿಯಾದ ಅಡ್ಡ ಪರಿಣಾಮವಾಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ. ಸೊ ಅದ್ರ ಜೊತೆಗೆ ಈ ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಮಣ್ಣಿನ ಶಕ್ತಿ ಕುಂದೋಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಕೃಷಿ ಅವಲಂಬಿತ ಪ್ರದೇಶಗಳಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡೂ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ಸೊ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುವುದು ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಒಂದು ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ ರೈತರು ತಮ್ಮ ಕೃಷಿಯಲ್ಲಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗಿಸೋದ್ರಿಂದ ಒಂದು ಉತ್ತಮವಾದ ಬೆಳವಣಿಗೆ ಆಗಿರುತ್ತೆ. ಜೊತೆಗೆ ಇದನ್ನ ಈ ಒಂದು ಅರ್ಕ ಸೂಕ್ಷ್ಮಾಣು ಜೀವಿಗಳ ತರಕಾರಿ ಬೆಳೆಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಉಪಯೋಗ ಮಾಡಿ ಸಂಶೋಧನೆ ಮಾಡಿ ಸೊ ಇದು ಹೊಸ ತಂತ್ರಜ್ಞಾನವನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಇದು ಈ ಒಂದು ತಂತ್ರಜ್ಞಾನವನ್ನ ಎಲ್ಲಾ ರೈತರುಗಳು ಅಳವಡಿಸಿಕೊಂಡ್ರೆ ಸೊ ತಮ್ಮ ಒಂದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋದ್ರ ಜೊತೆಗೆ ಸೊ ಒಂದು ಸುಸ್ಥಿರ ಕೃಷಿಗೆ ಸಹಾಯ ಆಗುತ್ತೆ. ಸೊ ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂದ್ರೆ ಇದು ಒಂದು ಉತ್ತಮವಾದ ಜೈವಿಕ ಗೊಬ್ಬರ. ಸೊ ಇದರಲ್ಲಿ ಮುಖ್ಯವಾಗಿ ಈ ಸಾರಜನಕವನ್ನ ಸ್ಥಿರೀಕರಿಸತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಇರುತ್ತೆ. ಅದ್ರ ಜೊತೆಗೆ ರಂಜಕ ಮತ್ತು ಸತ್ವವನ್ನ ಕರಗಿಸ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಅದರ ಜೊತೆಲೇ ಇರುತ್ತೆ. ಮತ್ತೆ ಮಣ್ಣು ಜನ್ಯ ತರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳು ಕೂಡ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಮೂಹದಲ್ಲಿ ಇರುತ್ತೆ. ಅಂದ್ರೆ ಸೊ ಮೂರು ಸೂಕ್ಷ್ಮಾಣು ಜೀವಿಗಳು ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದಲ್ಲಿ ಇರುತ್ತೆ. ಅಂದ್ರೆ ಇದರಿಂದ ಏನಪ್ಪಾ ಅಂದ್ರೆ ಈ ವಾತಾವರಣದಲ್ಲಿ ಸಿಗ್ತಕ್ಕಂಥ ಸಾರಜನಕವನ್ನ ಹಿಡಿದಿಟ್ಟು ಗಿಡಕ್ಕೆ ಕೊಡೋದ್ರಿಂದ ಏನಾಗುತ್ತೆ, ಗಿಡ ನಮ್ಗೆ ಹಳದಿಯಾಗಿರ್ತಕ್ಕಂಥದ್ದು ಹಸರಾಗುತ್ತೆ. ಇದು ಮೊದಲನೇದಾಗಿ ಮಾಡತಕ್ಕಂಥ ಕೆಲಸ. ಎರಡನೇದು ಏನಪ್ಪಾ ಅಂದ್ರೆ ಈಗ ಮಣ್ಣಿನಲ್ಲಿ ಎಸ್ಪೆಷಲಿ ನಮ್ಗೇನಪ್ಪಾ ಅಂದ್ರೆ ಈ ಒಂದು ಹುಳಿ ಮಣ್ಣು ಇರತಕ್ಕಂಥ ಪ್ರದೇಶದಲ್ಲಿ ಎಸ್ಪೆಷಲಿ ಈಗ ನಮ್ಮ ಮಲೆನಾಡು ಪ್ರದೇಶ ಆಗಿರ್ಬೋದು ಅಥವಾ ಕರಾವಳಿ ಪ್ರದೇಶ ಆಗಿರ್ಬೋದು, ಇಲ್ಲಿ ಹೆಚ್ಚಾಗಿ ಮಳೆ ಪ್ರದೇಶ ಬೀಳೋ ಪ್ರದೇಶ ಆಗಿರೋದ್ರಿಂದ ಏನಾಗಿರುತ್ತೆ ಅಂದ್ರೆ ರಂಜಕ ನಮಗೆ ಹುಳಿ ಮಣ್ಣಾಗಿರೋದ್ರಿಂದ ಈ ರಂಜಕ ಏನಾಗುತ್ತೆ ಗಿಡಕ್ಕೆ ನಮ್ಗೆ 100% ಗಿಡಕ್ಕೆ ಸಿಗೋದಿಲ್ಲ. ಸೊ ಆ ನಿಟ್ಟಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲಿ ನಮಗೆ ಒಂದು ಸೂಕ್ಷ್ಮಾಣು ಜೀವಿ ಇರೋದ್ರಿಂದ ಈ ಬ್ಯಾಸಿಲಸ್ ಅಂತ ಹೇಳ್ತೀವಿ ನಾವು, ಬ್ಯಾಸಿಲಸ್ ಆರ್ಯಭಟ್ಟೆ ಅಂತ, ಈ ಒಂದು ಸೂಕ್ಷ್ಮಾಣು ಜೀವಿ ಏನ್ ಮಾಡುತ್ತೆ ಮಣ್ಣಿನಲ್ಲಿ ಇರತಕ್ಕಂಥ ರಂಜಕವನ್ನ ಸೊ ನಮಗೆ ಗಿಡಕ್ಕೆ ಕೊಡುತ್ತದೆ, ಅವೈಲಬಲ್ ಫಾರ್ಮ್ ತಂದು ಕೊಡುತ್ತೆ, ಒದಗಿಸುತ್ತೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಸೊ ಅದು ನಮಗೆ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಮುಖ್ಯವಾಗಿ ಇದರಲ್ಲಿ ಸೂಡಮಾನಸ್ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ ಕೂಡ ಇದರಲ್ಲಿರುತ್ತೆ. ಇದೇನಪ್ಪಾ ಅಂದ್ರೆ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಮೂರು ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಬೇರಿನ ಬೆಳವಣಿಗೆ ಆಗಿರ್ಬೋದು, ಗಿಡದ ಬೆಳವಣಿಗೆ ಆಗಿರ್ಬೋದು, ರೋಗದ ಹತೋಟಿಗೆ ಮೂರು ಕೂಡ ಸಹಾಯ ಆಗ್ತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಹೊಸದಾಗಿ ಸಂಶೋಧನೆಯಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನ ನಾವು ರೈತರುಗಳು ಎಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೆ ಸಹಾಯ ಆಗುತ್ತೆ. ಇದನ್ನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಶೇಕಡ 10-17% ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಇದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ, ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಲ್ಲೂ ಕೂಡ ಈ ಒಂದು ಸೂಕ್ಷ್ಮಾಣುಜೀವಿಗಳ ಗೊಬ್ಬರ ಲಭ್ಯ ಇರುತ್ತೆ.